107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

You're listening to Radio Sarang 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
4: ಜಪಾನ್ನಲ್ಲಿ ಒಬ್ಬ ಮನುಷ್ಯ ಇದ್ದ, ಝೆನ್ ಮಾಸ್ಟರ್ ಇದ್ದ, ತೆತ್ಸುಗೆನ್ ಅಂತ ಅವನ ಹೆಸರು. ತಾವು ನಂತರ ಗೂಗಲ್ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ತೆತ್ಸುಗೆನ್ TETSUGEN ಅಂತ, ತೆತ್ಸುಗೆನ್. ಅವನಿಗೊಂದು ಆಸೆ ಇತ್ತು, ಈ ಝೆನ್ ಸೂತ್ರಗಳಿದ್ದಾವಲ್ಲ ಅವಾಗೆಲ್ಲ ಬರವಣಿಗೆ ಇಲ್ಲ. ಅವ್ ನೀವು ಜಪಾನಿ ಭಾಷೆ ನೋಡಿದ್ರೆ ಒಂಥರ ಆರ್ಟಿಸ್ಟಿಕ್ ವರ್ಕ್, ಚೈನೀಸ್ ಜಪನೀಸ್ ಎರಡು ಭಾಷೆ ಒಂದು ಡ್ರಾಯಿಂಗ್ ತೆಗೆದಂಗೆ ಇರ್ತದೆ ಅಕ್ಷರ, ವೆರಿ ಕಾಂಪ್ಲಿಕೇಟೆಡ್. ಆ ಝೆನ್ ಸೂತ್ರಗಳನ್ನ ಪ್ರಿಂಟ್ ಮಾಡಬೇಕು ಅಂತ ಆಸೆ. ಆ ಪ್ರಿಂಟ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಮರದ ಒಂದು ಅಚ್ಚು ತಗೊಂಡು ಅದ್ಮೇಲೆಲ್ಲ ಗೀರ್ ಹಾಕಿ ಮಸಿಯಲ್ಲಿ ಅದ್ದಿ ಅದ್ದಿ ಬಟ್ಟೆ ಮೇಲೆ ಪ್ರೆಸ್ ಮಾಡ್ಬೇಕು. ಆ ತರ ಇತ್ತು ಕಾಗದ, ಆಗಿನ ಬರ್ತಾ ಇತ್ತು. ಅವನು ಝೆನ್ ಸೂತ್ರ ಪ್ರಿಂಟ್ ಮಾಡ್ಬೇಕು ಅಂತ ಹೇಳಿ ದುಡ್ಡು ಬೇಕಲ್ಲ, ಅದಕ್ಕೆ ಊರು ಹೋದ, ದುಡ್ಡು ಕಲೆಕ್ಟ್ ಮಾಡಿದ, ಕಷ್ಟಪಟ್ಟು ದುಳಿಸಿದ, ಗಳಿಸಿ ಇನ್ನೇನ್ ಮಾಡ್ಬೇಕು ಅನ್ನೋ ಹೊತ್ತಿಗೆ ರಿವರ್ ಉಜಿ ಫ್ಲಡ್ ಬಂದ್ಬಿಡ್ತು, ಭಾರಿ ಫ್ಲಡ್ ಬಂದ್ಬಿಡ್ತು, ಲಕ್ಷಾಂತರ ಜನ ಸಾಯೋಗ ಶುರು ಮಾಡಿದ್ರು. ಆಗ ಅವನ್ ಏನ್ ಮಾಡಿದ, ತೆತ್ಸುಗೆ ತಾನು ಕಷ್ಟಪಟ್ಟು ಕಟ್ಟಿಸಿ ಕಳ್ಸಿದ್ ಕುಡಿಸಿದ್ನಲ್ಲ 15 ವರ್ಷ, ಆ ಹಣ ಶಿಷ್ಯರಿಗೆ ಕೊಟ್ಟ, ಮಾಡಿರೋ ದಯವಿಟ್ಟು ಗಂಜಿ ಕೇಂದ್ರ ಮಾಡ್ರಿ, ಎಲ್ಲರಿಗೂ ಅನುಕೂಲ ಆಗ್ಲಿ, ಪಾಪ ಬಡವ್ರಿಗೆ ಅನುಕೂಲ ಆಗ್ಲಿ, ಶೆಡ್ ಹಾಕಿ ಎಲ್ಲ ಕೊಟ್ಟ. ಶಿಷ್ಯರ ದುಃಖ ಆಯ್ತು, ಪಾಪ ಮೇಷ್ಟ್ರು ಎಷ್ಟು ಕಷ್ಟಪಟ್ಟಿದ್ರು 15 ವರ್ಷ ದುಡ್ಡು ಕುಡಿಸಿದ್ರು, ಆದ್ರೂ ಅನ್ಕೊಂಡದ ಆಗ್ಲೇ ಇಲ್ಲ, ಏನ್ ಪರವಾಗಿಲ್ಲ ಅಂದ. ಮತ್ತೆ ಶುರು ಮಾಡ್ದ, ಊರೂರ್ ಹೋಗೋದು, ದುಡ್ಡು ಸಂಗ್ರಹ ಮಾಡೋದು, ಉಪನ್ಯಾಸ ಮಾಡೋದು, ಲೆಕ್ಚರ್ ದುಡ್ಡು ತರೋದು, ಕೂಡಿಸಿದ. ಕೂಡಿಸಿ ಇನ್ನೇನ್ ದುಡ್ಡು ಆಯ್ತು ಮಾಡ್ಬೇಕು ಅನ್ನೋ ಹೊತ್ತಿಗೆ ಎಲ್ಲೋ ಫೀವರ್ ಬಂದ್ಬಿಡ್ತು, ಜನ ಸಾವಿರಾರು ಜನ ಸಾಯೋಗ ಶುರು ಮಾಡಿದ್ರು. ಆಗೂ ದುಡ್ಡು ಕೊಟ್ಬಿಟ್ಟ, ಅವ್ನು ತಗೊಂಡು ಹೋಗ್ರಿ ಮಾಡ್ರಿ ಇದನ್ನೆಲ್ಲ ಅಂತೇಳಿ. ಆಗಾಗಲೇ 55 ವರ್ಷ 60 ವರ್ಷ ಆಗಿತ್ತು ಅವನಿಗೆ. ಇನ್ನು ನಮ್ಮ ಗುರುಗಳು ಏನ್ ಮಾಡ್ತಾರೆ, ಪಾಪ ಎರಡು ಸಲ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ, ಅವನ ಆಸೆ ಬಿಡ್ಲಿಲ್ಲ, ಮತ್ತೆ ದುಡ್ಡು ಕಲೆಕ್ಟ್ ಮಾಡಿದ, ಅವ್ರಿ ಇವ್ರನ್ನ ಬೇಡ್ಕೊಂಡ. ಈ ಸಲ ದುಡ್ಡಾದಾಗ ಸೆನ್ ಸೂತ್ರಗಳನ್ನ ಮಾಡಿ ಇಟ್ಟ, ಮಾಡಿ ಇಟ್ಟಿದ್ದಾನೆ. ಈಗಾದ್ರೂ ಇದಾವು ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ ಟೋಕಿಯೋದಲ್ಲಿ. ಆ ಮ್ಯೂಸಿಯಂ ಅಲ್ಲಿ ಅವನ ಅಕ್ಷರ ಹಾಕಿದ್ದೆಲ್ಲ ಇದಾವ, ಈಗ ಸೂತ್ರಗಳನ್ನ ಪ್ರಿಂಟ್ ಮಾಡಿ ಇಟ್ಟಿದ್ದಾನೆ. ಅದಕ್ಕಲ್ಲೊಂದು ಮಾತಿದೆ, ತೆತ್ಸುಗೆನ್ ಡಿಡ್ ನಾಟ್ ಪ್ರಿಂಟ್ ದಿ ಸೂತ್ರ ಒನ್ಸ್, ಈ ಪ್ರಿಂಟೆಡ್ ದಿ ಸೂತ್ರ 3 times ಅಂತ. ತೆತ್ಸುಗೆನ್ 3 ಸೂತ್ರಗಳನ್ನ ಪ್ರಿಂಟ್ ಮಾಡಿದ್ದ, 2 ನಮ್ಮ ಹೃದಯದಲ್ಲಿದ್ದಾವೆ, 1 ಕಾಗದದ ಮೇಲಿದ್ದಾವೆ ಅಂತ. ಎಷ್ಟು ಚಂದದ ಮಾತು, ಅವನು 3 ಪ್ರಿಂಟ್ ಮಾಡಿದ ಅಂತ. ತನ್ನ ದಾನದಿಂದ, ತನ್ನ ಕೂಡಿಟ್ಟಂತ, ತನ್ನ ಜೀವನದ ಗುರಿಯಾದಂತಹ ಸೂತ್ರ ಮಾಡೋದು ಬಿಟ್ಟು ಜನರಿಗೆ ಸಹಾಯ ಆಗ್ಲಿ ಅಂತ ಕೊಟ್ಟುಬಿಟ್ಟಲ್ಲ ಮನುಷ್ಯ. ಆ ಮನಸ್ಸು ಎಂತಾದಿರ್ಬೇಕು, ಅದರಿಂದ ಆ ಮನಸ್ಸು 2 ಮಾಡಿದ್ರಿಂದ ಈ ಪ್ರಿಂಟೆಡ್ ದಿ ಸೂತ್ರ 3 ಬಟ್ 2 ಆರ್ ಆನ್ ಅವರ್ ಹಾರ್ಟ್ಸ್, ಓನ್ಲಿ 1 ಇಸ್ ಆನ್ ಪೇಪರ್ ಅಂತ. ಹಾಗೆ ಆ ತೆತ್ಸುಗನ್ 3 ಸೂತ್ರ ಪ್ರಿಂಟ್ ಮಾಡಿದ್ಮೇಲೆ ಅಲ್ಲಿ ಇರ್ಲಿಲ್ಲ, ಕಾಡಿಗೆ ಹೋಗ್ಬಿಟ್ಟ, ವಾಪಸ್ ಬರಲೇ ಇಲ್ಲ, ಅವ್ನು ಯಾರು ನೋಡ್ಲೇ ಇಲ್ಲ ಅವ್ನು ಎಲ್ಲಿದ್ದಾನೆ ಅಂತ. ತನ್ನ ಜೀವನದ ಗುರಿ ಮುಗಿತು, ಹೊರಟ್ಬಿಟ್ಟ ಅವನು. ಇವರಿರ್ತಾರಲ್ಲ, ಅವ್ರಿಗೆ ಪ್ಯಾಷನ್ ಅದು, ಲೈಫ್ ಮಿಷನ್ ಅದು, ಅದು ಮಾಡ್ಲೇಬೇಕು ಅಂತ ಹಠ. ಹಾಗೆ ಮಾಡ್ಕೊಂಡು ಹೋದದ್ದಕ್ಕೆ ಬಹುದೊಡ್ಡ

ಯಾವುದಾದ್ರೂ ಒಂದು ಸುಂದರವಾದ ಮನಸ್ಸು, ಪ್ಯಾಷನ್ ಇಲ್ಲದೆ ಇರೋದು ಖಂಡಿತೀವ ನಾವು ಯಾರಾದರೂ. ಪ್ಯಾಷನ್ ಇದ್ದವ್ರನ್ನ ಇಷ್ಟಪಡೋದು ನಾವು, ಪ್ಯಾಷನ್ ಇಲ್ಲದೆ ಇರೋಕೆ ಇಷ್ಟ ಬರೋದಿಲ್ಲ. ಅಯ್ಯೋ ಬಿಡ್ರಿ, ಅವ್ರು ಮಾಡ್ತಾರೆ ಬೇಕಾದ ತಮ್ಮ ಸ್ವಾರ್ಥಕ್ಕೆ ಮಾಡ್ಕೋತಾರೆ. ಆದರೆ ಪ್ಯಾಷನ್ ಆಗಿ ಮಾಡೋರು ಇದ್ದಾರಲ್ಲ, ಒಂದು ಮನಸ್ಸು ಸಿಗಲ್ಲಪ್ಪ ನನಗಂತೂ ಕಂಡಿಲ್ಲ ಇದುವರೆಗೂ ಒಂದು ಮನಸ್ಸು. ಪ್ಯಾಷನ್ ಆಬ್ಸೆಷನ್ ಅಬೌಟ್ ಇಟ್. ಮತ್ತೆ ಇದ್ರ ಕಲಾಮ್ ಹೇಳ್ಬೇಕು ನಾನು, ಏನು ಪ್ಯಾಷನ್ ರೀ ಹುಚ್ಚುತನ, ಅದು ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಒಂದು ನೆನಪಿದೆ ನನಗೆ, ಅದೊಂದು ಜೋಕು ಆಯ್ತು. ಅದು ಅವರು ಕಲ್ಕತ್ತಾಗ ಬಂದಿದ್ದಾರೆ, ಕಲ್ಕತ್ತಾದ ಐ ಐ ಟಿ ಖರಗ್ಪುರಕ್ಕೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ರಂತೆ. ಹೆಲಿಕಾಪ್ಟರ್ಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ಲೆಕ್ಚರ್ ಕೊಡ್ಬೇಕು ಐ ಐ ಟಿ ಖರಗ್ಪುರದಲ್ಲಿ. ಆದ್ರೆ ಹಿಂದಿನ ದಿವಸ ಭಾರಿ ಡಿಪ್ರೆಷನ್ ಆಗಿ ಮಳೆ ಬಂದು ಫ್ಲೈಟ್ ಎಲ್ಲ ಹೆಲಿಕಾಪ್ಟರ್ ಹೋಗೋಂಗಿಲ್ಲ. ಅವಾಗ ಏನ್ ಮಾಡುದು, ಹಠ ಹಿಡಿದ್ರು, ನಾ ಹುಡುಗರು ಹೇಳಿದ್ದೇನೆ ಬರ್ತೀನಿ ಅಂತ ಹೋಗ್ಲೇಬೇಕು. ಆಯ್ತು, ಏನ್ ಮಾಡುದೇನು, ಟ್ರೈನ್ ಇದೆ, ರಾತ್ರಿ ಟ್ರೈನ್ ಹೋಗ್ಬೇಕು. ಈ ಸಲ ಐ ಡೋಂಟ್ ಮೈಂಡ್ ಗೋಯಿಂಗ್ ಬೈ ಟ್ರೈನ್, ನೈಟ್ ಜರ್ನಿ ಟ್ರಾವೆಲ್ ಮಾಡ್ತೀನಿ ಅಂತ. ಅವ್ರಿಗೊಂದು ಫಸ್ಟ್ ಕ್ಲಾಸ್ ಎ ಸಿ ಕಂಪಾರ್ಟ್ಮೆಂಟ್ ಎಲ್ಲ ಪೂರಾ ಖಾಲಿ ಮಂದಿ ಎಕ್ಸ್ಟ್ರಾ ಅಟ್ಯಾಚ್ ಮಾಡಿದ್ರು. ಸೆಕ್ಯೂರಿಟಿ ಎಲ್ಲ ಇರುತ್ತಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಹೋಗಿ ಒಳಗಡೆ ರೂಮ್ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬಂದ್ರು, ಹಾಸಿಗೆ ಹಾಸಿ ಬಂದ್ರು. ಇವ್ರು ಒಳಗಡೆ ಹೋದ್ರು, ಹೋಗಿ 2 ನಿಮಿಷ ಹೊರಗೆ ಬಂದ್ರು, ದಟ್ ಫೆಲೋ ಇಸ್ ದೇರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಫಾರ್ ಮೀ ಎಂದ್ರು. ನೀವು ಸೆಕ್ಯೂರಿಟಿ ಗಾರ್ಡ್ ಗಾಬ್ರಿ, ಇಷ್ಟೊಂದು ಚೆಕ್ ಮಾಡಿ ಇಲ್ಲಿ ಯಾವ ಫೆಲೋ ಕೂತಿದ್ದ ನಾನು. ಹೋದ್ರು ಮತ್ತೆ ಗನ್ ಹಿಡ್ಕೊಂಡು ಕೆಳಗಡೆ ಸೀಟ್ ಕೆಳಗೆ ಮೇಲೆ ಹುಡುಕ, ಯಾರೂ ಇಲ್ಲ ಅಲ್ಲಿ, ಒಬ್ರು ಇಲ್ಲ. ಯಾಕೆ ಗೊತ್ತಾ, ಕಲಾಂ ಅವರು ಯಾವತ್ತೂ ಇನ್ಯಾನಿಮೇಟ್ ಆಬ್ಜೆಕ್ಟ್ ಅನ್ನ ಪೆನ್ನು ಅದು ಇದು ಅಂದವರಲ್ಲ ಅವರು. ದಟ್ ಫೆಲೋ, ಎಲ್ಲರಿಗೂ ಫೆಲೋ. ಜಿರ್ಲೆ ಇದೆ ಆಕ್ಚುಲಿ ಹಾಸಿಗೆ ಕೆಳಗೆ, ಒಂದು ಜಿರ್ಲೆ ಬಂದಿದೆ. ಪ್ರೆಸಿಡೆಂಟ್ ಅಂತ ಗೊತ್ತಿಲ್ಲ ಪಾಪ, ಅದಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಅದು ಕೂಡ ಫೆಲೋ ಅನ್ಬೇಕು, ಅದು ಲಿವಿಂಗ್. ನಾನು ಕೇಳೋರು ಒಂದು ಮೈಕ್ ಹಾಕಿದ್ರು ಕೊರಳಿಗೆ, ಆ ಮೈಕ್ ಜರ್ದು ಜರ್ದು ಒಳಗೆ ಹೋಗೋದು, ನಾನು ಅದನ್ನ ಎಳೆದು ಮೇಲೆ ಇಡಬೇಕು. ಅದಕ್ಕೇನು ಇದು ಕ್ಲಿಪ್ ಇಲ್ಲ ಏನಿಲ್ಲ ಅಂತ ಅದು ಕೊಟ್ಟಿದ್ರು ಗುಲ್ಬರ್ಗ ಅದಲ್ಲಿ ಮಾಡಿದಾಗ. ನಾ ಇಳಿಬೇಕು, ದಿಸ್ ಫೆಲೋ ಇಸ್ ಯೂಸ್ಲೆಸ್ ಐಸೆ, ದಿಸ್ ಫೆಲೋ ಡಜಂಟ್ ಸಿಟ್ ಪ್ರಾಪರ್ಲಿ, ದಿಸ್ ಫೆಲೋ. ಎಲ್ಲದಕ್ಕೂ ಫೆಲೋ ಅಂದ್ರೆ ಅವ್ರು ಎಲ್ಲನೂ ಜೀವ ಇದ್ದದ್ದೇ, ಎಲ್ಲದ್ರ ಬಗ್ಗೆನೂ ಪ್ರೀತಿ. ಯಾವುದು ಇನಾನಿಮೇಟ್ ಆಬ್ಜೆಕ್ಟ್ ಒಗೆದು ಹಾಕೋದು, ಥ್ರೋ ದಟ್ ಥಿಂಗ್ ಅಲ್ಲಿಲ್ಲ, ಥಿಂಗ್ ಅಂತ ಇಲ್ಲೇ ಇಲ್ಲ, ದಟ್ ಫೆಲೋ. ಆ ತರದ ಅಬ್ಸೆಷನ್ ಇದ್ದಂತ ಮನುಷ್ಯ ಪ್ರತಿಯೊಂದ್ರ ಬಗ್ಗೆನೂ ಮಾಡ್ಬೇಕು. ಕೊನೆಗೆ ಟ್ರೈನ್ ಅಲ್ಲಿ ಹೋಗಿ ಐ ಐ ಟಿ ಖರಗ್ಪುರಗ್ರಿ ಮಾತಾಡಿ ಮತ್ತೆ ವಾಪಸ್ ಬಂದ್ರು, ಹಠಾತ್ ಮಾತಾಡ್ಬೇಕು ಅಂತ. ಆ ಅಬ್ಸೆಷನ್ ಇದೆಯಲ್ಲ, ಅದಕ್ಕೆ ಹೇಳ್ತೀನಿ, ಟೆಲ್ ಮಿ ಎ ಬ್ಯೂಟಿಫುಲ್ ಮೈಂಡ್ ವಿಚ್ ಇಸ್ ನಾಟ್ ಅಬ್ಸೆಸಿವ್ ಅಬೌಟ್ ಥಿಂಗ್ಸ್, ಪ್ಯಾಷನೇಟ್ ಅಬೌಟ್ ಥಿಂಗ್ಸ್. ಬಿಲ್ ಕ್ಲಿಂಟನ್ ಕೂಡ ಬರೆದಿದ್ದಾರೆ, ಅವ್ರಿಗೆ ಯು ಎಸ್ ಎ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಅನಿಸಿದ್ದೆ ಯಾವಾಗ ಪ್ಯಾಷನೇಟ್ ಆಗಿ ಅಂದ್ರೆ, ಆಸ್ ಎ ಬಾಯ್ ಹ್ಯಾಡ್ ಎ ಚಾನ್ಸ್ ಆಫ್ ಶೇಕಿಂಗ್ ಹ್ಯಾಂಡ್ ವಿತ್ ಜಾನ್ ಕೆನಡಿ ಅಂತ. ಶೇಕ್ ಹ್ಯಾಂಡ್ ಮಾಡಿ ಬಂದು, ಅಮ್ಮ ನಿಜವಾಗ್ಲೂ ಪ್ರೆಸಿಡೆಂಟ್ ಅವರು ಅಂತ ಕೇಳಿದಂತೆ. ಹೌದಪ್ಪ ಪ್ರೆಸಿಡೆಂಟ್ ಅವರು ಅಂತ. ಇಫ್ ಐ ಕ್ಯಾನ್ ಶೇಕ್ ಹ್ಯಾಂಡ್ ವಿತ್ ಹಿಮ್, ಐ ಕ್ಯಾನ್ ಎಕ್ಸ್ಚೇಂಜ್ ಈ ಸೀಟ್ ವಿತ್ ಮೀ ಅಂತ ಹೇಳಿದ್ರು. ಐ ಕ್ಯಾನ್ ಬಿ ಪ್ರೆಸಿಡೆಂಟ್ ಅಗೇನ್, ಅಬ್ಸೆಷನ್ ನಾನು ಆಗ್ಬಿಡ್ಬೇಕು, ಪ್ಯಾಷನ್ ಪ್ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಒಂದು ಇನ್ಸಿಡೆಂಟ್ ಹೇಗೆ ಪ್ಯಾಷನೇಟ್ ಮಾಡಿಬಿಡುತ್ತೆ ಮನುಷ್ಯನ ಅಂತ. ಅಂಡ್ ದ ಸೆಕೆಂಡ್ ಕ್ವಾಲಿಟಿ ಇಸ್ ದಿಸ್ ಕಾಮ್ನೆಸ್. ನಮ್ಮ 2ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಬರೋದೇ ಅದೇ ಬರೋದು, ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಅಂತ. ಮನಸ್ಸು ಸ್ಥಿಮಿತವಾಗಿ ಇರೋದು ಹೇಗೆ, ಅನ್ಡಿಸ್ಟರ್ಬ್ ಕಾಮ್ನೆಸ್. ಬುದ್ಧ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಹೇಳ್ತಾನೆ, 3 ಸ್ಟೆಪ್ ಅಲ್ಲಿ ಹೇಳ್ತಾನೆ, ಫ್ರೆಂಡ್ಲಿನೆಸ್ ಟುವರ್ಡ್ಸ್ ದಿ ಹ್ಯಾಪಿ, ಸಂತೋಷವಾಗಿರೋರ ಜೊತೆಗೆ ಸ್ನೇಹ ಮಾಡ್ಕೊಳ್ಳಿ. ಕಂಪ್ಯಾಷನ್ ಫಾರ್ ದಿ ಅನ್ಹ್ಯಾಪಿ, ಯಾರು ಸಂತೋಷವಾಗಿಲ್ಲೋ ಅವ್ರ ಬಗ್ಗೆ ನಿಮ್ಮ ಕರುಣೆ ಇರಲಿ. ಅಂಡ್ ಡಿಲೈಟ್ ಇನ್ ದ ವರ್ಚುವಸ್, ಯಾರು ನೈತಿಕತೆಯಲ್ಲಿ ಗಟ್ಟಿಯಾಗಿದ್ದಾರೋ ಅದನ್ನು ನೋಡಿ ಸಂತೋಷ ಪಡಿ. 3 ಲೆವೆಲ್ಲಲ್ಲಿ ಯಾರು ಸಂತೋಷವಾಗಿದ್ದಾರೋ ಅವ್ರ ಜೊತೆಗೆ ಫ್ರೆಂಡ್ಲಿ ಇರಿ, ದುಃಖದಲ್ಲಿದ್ದವರಿಗೆ ಸಹಾಯ ಮಾಡಿ ಕರುಣೆ ತೋರಿಸಿ, ಯಾರು ನಡತೆಯಲ್ಲಿ ಚೆನ್ನವರಾಗಿದ್ದಾರೋ ಅವ್ರ ಜೊತೆಗೆ ಸಂತೋಷವಾಗಿರಿ. ನೀವು ಯಾವ ಮನಸ್ಸು ಯಾವಾಗಲೂ ಸ್ಥಿತಪ್ರಜ್ಞೆ ಸ್ಟೇಜಲ್ಲಿ ಇರ್ತದೋ ಅವರಿಗೆ ಎವ್ರಿಥಿಂಗ್ ಅರೌಂಡ್ ಈಸ್ ಓಕೆ, ಹೀ ಈಸ್ ಕಂಫರ್ಟಬಲ್ ವಿತ್ ಎವ್ರಿ ಸಿಚುವೇಶನ್, ಇಟ್ಸ್ ಅ ಮೈಂಡ್ ವಿತ್ ಅ ಟ್ರಾಂಕ್ವಲ್ ಅಂಡ್ ಸೆರೀನ್, ನೋ ಮ್ಯಾಟರ್ ಹೌ ಬೀಸಿ ದಿ ಕ್ವಾಯಟ್ ಲೈಫ್ ಮೇ ಬಿ. ಎಷ್ಟೇ ಕಷ್ಟ ಇದ್ರೂ ಕೂಡ ಆ ಸ್ಥಿತಪ್ರಜ್ಞೆ ಕಾಯ್ಕೊಂಡಿರ್ತಾರೆ. ಕೆಲವರು ನಾನು ನೋಡಿದಂಥವ್ರು

0: யான் அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளெனு கிரிஞ்செடித்தின மாணிகோ இத்த தோதக ஒப்ப பாடின பத்தைதல கல கல.
2: ನಾನು ತುಂಬಾ ಎಜಿಟೇಟೆಡ್ ಮೈಂಡ್ ಕೂಡ ನೋಡಿದ್ದೀನಿ, ತುಂಬಾ ಶಾಂತವಾಗಿರೋನ್ ಕಂಡಿದ್ದೀನಿ. ಯಾವುದೇ ಪ್ರಸಂಗ ಬರಲಿ ಎಷ್ಟು ನಿರಾಳವಾಗಿರ್ತಾರೆ, ನನಗೆ ಆಶ್ಚರ್ಯ ಅನ್ಸುತ್ತೆ. ಹಿಂಗಿರೋಕ್ ಸಾಧ್ಯ ಇದೆಯಾ, ಇಷ್ಟು ಚೆನ್ನಾಗಿರೋಕ್ ಸಾಧ್ಯ ಇದೆಯಾ, ಅಷ್ಟು ಸಿರಿನಾಗಿರ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪನವ್ರು ಹೇಳ್ತಾರೆ, ಕೊಳದ ಜಲ ನಿನ್ನ ಮನ, ಎಷ್ಟು ಚಂದ ಮಾತದು. ಕೊಳದ ಜಲ ನಿನ್ನ ಮನ, ಲೋಗ ರದರೊಳಗಿಳಿಯೇ ತಳದ ಕಸ ತೇಲುಡ್ತ ಬಗ್ಗಡವದಹುದೋ, ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡದು ಮರಳಿ ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ, ಎಷ್ಟು ಚಂದ ಮಾತು. ಕೊಳದ ಜಲ ನಿನ್ನ ಮನ, ನನ್ನ ಮನಸ್ಸು ಅಂದ್ರೆ ಕೊಳದ ಜಲ, ಒಂದು ಸರೋವರದ ನೀರಿದ್ದ ಹಾಗೆ. ಲೋಗ ರದರೊಳಗಿಳಿಯೇ, ಕೆಲವು ಅದು ಜಿಗಿತಾರೆ, ಹಾರ್ಕೋತಾರೆ, ಓಡಾಡ್ತಾರೆ ಕೆಳಗೆಲ್ಲ, ಅವರೆಲ್ಲ ನೀರಲ್ಲಿ ಓಡಾಡಿದಾಗ ತಳದ ಕಸ ತೇಲುತ್ತ ಬಗ್ಗಡವದಹುದು, ತಲೆಗೆ ಕುತ್ತಿತ್ತಲ್ಲ ಕಸ ಅದ ಮೇಲೆ ಬಂದು ರಾಡಿ ಆಗ್ಬಿಡ್ತದೆ, ನೀರೆಲ್ಲ ಬಗ್ಗಡ ಆಗ್ಬಿಡ್ತದೆ, ರಾಡಿ ಆಗ್ತದೆ. ಅವಾಗೇನ್ ಮಾಡ್ಬೇಕು, ಇನ್ನಿಷ್ಟು ಅಲ್ಲಿಗಾಡಿಸಿದ್ರೆ ಮತ್ತಿಷ್ಟು ರಾಡಿ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಕಲಕದದ್ದದೆ ಕೊಂಚ ಬಿಟ್ಟಿರ್ದೊಡೆ ತಿಳಿಯ ಹೌದು ಶಾಂತಿಯಲ್ಲಿ ಮಂಕುತಿಮ್ಮ. ನಾವೇನ್ ಮಾಡಬಾರ್ದು, ಬುಟ್ಟಕ್ ಹೋಗ್ಬೇಡಿ, ನೀರದ ಸ್ವಲ್ಪ ದೂರ ಇದ್ಬಿಡಿ, ತಾನಾಗೆ ಮಣ್ಣು ಕೆಳಗೆ ಕೂತ್ಕೊಳ್ಳುತ್ತೆ, ನೀರು ಶುದ್ಧ ಆಗುತ್ತೆ. ನಮ್ಮ ಮನಸ್ಸು ಹಾಗೇನೆ, ನಮ್ಮ ಮನಸ್ಸು ಬಹಳ ಚಿಂತೆ ಮಾಡದಷ್ಟು ರಾಡಿ ಆಗ್ತಾ ಹೋಗುತ್ತೆ. ಎಂದೂ ಆದಂತ ಘಟನೆಗೆ 20 ವರ್ಷ ತಲೆ ಕೆಡಿಸ್ಕೋತೀವಿ ನಾವು. ಯಾವುದೋ ಸಣ್ಣ ಘಟನೆ ಆಗಿರುತ್ತೆ, ಅದಕ್ಕೋಸ್ಕರ ಮನಸ್ಸು ಕೆಡಿಸ್ಕೊಂಡಿರ್ತೀವಿ. ಸಣ್ಣ ಘಟನೆ ಮನಸ್ಸು ಕೆಡಿಸ್ಕೊಂಡಿರ್ತೀವಿ, ಅದು ನೆನೆಸ್ಕೊಂಡೆ ಅದು ಗೊತ್ತಾಡೋದು ನಾವು. ಬುದ್ಧನ ಒಂದು ಕತೆ ಬರ್ತದೆ, ಬುದ್ಧ ಆನಂದ ಎಲ್ಲರೂ ಜೊತೆ ಕಾಡಲ್ಲಿ ಹೋಗ್ತಾ ಇದ್ದಾರಂತ. ಒಂದ್ ಕಡೆ ಬುದ್ಧ ಕೂತ್ಕೊಂಡ, ಆಕ್ಚುಲಿ ಅವ್ನು ನಿರ್ವಾಣ ಆಗೋದಕ್ಕಿಂತ ಒಂದು ವಾರದ ಮೊದಲಿನ ಕತೆ ಅದು. ಹೋಗ್ತಿರ್ಬೇಕಾದ್ರೆ ಬುದ್ಧ ಹೇಳಿದಂತೆ, ಸುಸ್ತಾಗಿದೆ ಕಣೋ ಆನಂದ, ಸ್ವಲ್ಪ ನೀರು ತಗೊಂಬಾರೋ, ಇಲ್ಲೆಲ್ಲೋ ಸ್ವಲ್ಪ ನೀರಿನ ಸದ್ದು ಕೇಳಿಸ್ದಂಗೆ ಆಗುತ್ತೆ ನನಗೆ ಅಂತ. ಆನಂದ ಹೋದ, ಪಾತ್ರೆ ಹಿಡ್ಕೊಂಡು ನೋಡ್ಕೊಂಡು ಅದು ಯಾವ ದಿಕ್ಕಿಗೆ ಅಂತ. ಬ್ಯೂಟಿಫುಲ್ ಒಂದು ನದಿ ಇದೆ, ಸಣ್ಣದೊಂದು ನದಿ ಹರಿತಾ ಇದೆ, ಶಾಂತವಾಗಿ ಹರಿತಾ ಇದೆ, ಅಲ್ಲಿ ನೀರು ತಗೊಂಬರ್ಬೇಕಂತ ಹೋದ. ಆದ್ರೆ ಇವನಿಗಿಂತ ಮುಂದೆ ಒಂದು ಚಕ್ಕಡಿ ಗಾಡಿಯಲ್ಲಿ ಜನ ದಾಟ್ಕೊಂಡು ಹೋದ ನದಿನ. ಆ ಚಕ್ಕಡಿ ಬಂಡಿ ಹೋದಾಗ ಆ ನೀರೆಲ್ಲ ಕದಕಿ ರಾಡಿ ಆಗ್ಬಿಡ್ತು. ವಾಪಸ್ ಒಂದು ಆನಂದ, ಬುದ್ಧ ನೀರಿದೆ ಬಟ್ ರಾಡಿ ಆಗಿದೆ ಅಂತ. ಮತ್ತೆ 10 ನಿಮಿಷಕ್ಕೆ ಅಂದ, ಇನ್ನೊಬ್ರು ನೋಡ್ಕೊಂಬಾ ಅಂದಂತೆ. ಮತ್ತೆ ಹೋದ ಆನಂದ, ಇಲ್ಲ ಬುದ್ಧ ಇನ್ನೂ ರಾಡಿ ಇದೆ ಅಂದ. ಮತ್ತೆ 10 ನಿಮಿಷ ಮತ್ತೆ ಕಳಿಸ್ದ, ಯಾಕೆ ಹಿಂಗೆ ತಿರ್ಗ ಮುರ್ಗ ಕಳಿಸ್ತೀವಿ, ನೀರು ರಾಡಿ ಇದೆ ನೋಡಿದ್ದೇನೆ ನಾನು ಅಂತ. ಇನ್ನೊಂದ್ಸಲ ಹೋಗ್ಬ, ಒಂದು 1/2 ಗಂಟೆ ಕೂಡಿಸ್ಕೊಂಡು ಈಗ ಹೋಗಿ ನೋಡ್ಕೊಂಬಾ ಅಂತ ಹೇಳಿದಂತೆ. ನೀರು ಶುದ್ಧವಾಗಿ ತಂದ ನೀರು, ಈಗೇನಾಯ್ತು ಅಂತ ಕೇಳಿದ್, ನೀನೇನು ಮಾಡಿದ್ಯಾ, ನೀರು ಶುದ್ಧ ಮಾಡಿದ್ಯಾ ನೀನು ಅಂತ. ನಾನು ಏನು ಮಾಡಲಿಲ್ಲ ಅಂತ. ಅಷ್ಟೇ ಮಾಡ್ಬೇಕಾದ ನೀನು. ಅದು ಯಾಕೆ ಹೇಳಿದ ಅಂದ್ರೆ, ಅದು ಹಿಂದಿನ ದಿವಸ ಒಂದು ಘಟನೆ ಆಗಿದೆ. ಬುದ್ಧ ಬೋಧಿ ಮರದ ಕೆಳಗೆ ಕೂತಿದ್ದಾನೆ, ಒಬ್ಬ ಬಂದ, ಕಾಲು ಹಿಡಿದು ನಮಸ್ಕಾರ ಮಾಡಿದ. ಬುದ್ಧ ನೀ ದೇವರಪ್ಪ ಮಾರಾಯ, ದೇವರಪ್ಪ ನನಗೆ ಮಾರ್ಗದರ್ಶನ ಮಾಡು ಅಂದ. ಆಯ್ತು ಚೆನ್ನಾಗಿರು ಅಂತ ಹೇಳಿ ಕಳಿಸಿದ. ಇನ್ನೊಬ್ಬ ಬಂದ, ಇವ್ ನೋಡಿ ಬೈದ ಬುದ್ಧನ ಮೇಲೆ ಉಗುಳಿ ಹೋದ, ಮುಖದ ಮೇಲೆ ಬೈದು ಹೋದ. ಬುದ್ಧ ಏನು ಮಾಡ್ಲಿಲ್ಲ, ಚೆನ್ನಾಗಿರಪ್ಪ ನೀ, ಸಂತೋಷವಾಗಿರು ಅಂತ ಹೋದ. ಆನಂದನ ಕೋಪ ಬಂದ್ಬಿಡ್ತು, ಬುದ್ಧ ನಾನು ಬಿಡು, ಇವ್ ನೋಡ್ಬಿಡ್ತೇನೆ ಕೈ ಇವನ, ನೀನು ಬೈತಾನಲ್ಲ ಇವನು, ಎಂತ ಪಾಪಿ ಇವನು ಅಂದಂತೆ. ಅವಾಗ ಬುದ್ಧ ಹೇಳ್ತಾನೆ, ಅವನು ಹೇಳೋದು ಬೇಡಪ್ಪ, ನಿನಗೆ ಜಾಸ್ತಿ ಉಪದೇಶ ಮಾಡ್ಬೇಕು. ನಾನು ನಿನಗೆ ಹೇಳಿದ್ದೆ, ನಾನು ಮನಸ್ಸನ್ನ ಉಗ್ರ ಮಾಡ್ಕೊಂಡಾಗ ಯಾರಿಗೆ ನಷ್ಟ ಆದದ್ದು, ನಿನ್ನ ಮನಸ್ಸು ಉಗ್ರ ಆದದ್ದು, ಅವನಿಗೇನಾಗ್ಲಿಲ್ಲ. ಈಗ ಅವನು ಬೈದು ಹೋದ್ನಲ್ಲ, ಅವನ ಮನಸ್ಸು ಕೆಟ್ಟು ಹೋಯ್ತು, ನನಗೇನಾಗ್ಲಿಲ್ಲ. ಆದ್ರಿಂದ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಒಂದೇ ಹಾದಿ, ಅದನ್ನ ಡಿಸ್ಟರ್ಬ್ ಮಾಡಬೇಡಿ, ಅಲ್ಲ ಬಿಟ್ಟು ಕೂ, ಅಲ್ಲ ಬಿಟ್ಟು ಕಾಮ್, ಸ್ವಲ್ಪ ಶಾಂತವಾಗಿದ್ದರೆ ತಾನೇ ಸರಿ ಆಗ್ತದೆ ಅಂತ.

0: ಹಾಯ್, ಯಾನಿಗನ ರಕ್ಷ ಶೆಟ್ಟಿ. ನೀವು ಕೇಳೊಂದುಲ್ಲರು ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು.
1: ಕೆಲವೊಂದು ಹಾದಿ ಹೇಳ್ತಾರೆ, ಮೆಡಿಟೇಷನ್ ಇಸ್ ಒನ್ ಆಫ್ ದಿ ವೇಸ್ ವಿಚ್ ಕ್ಯಾನ್ ಮೇಕ್ ಅವರ್ ಮೈಂಡ್ ಟ್ರಾಂಕ್ವಲ್ ಅಂಡ್ ಸೆರೀನ್. ಆದಷ್ಟು ಮಟ್ಟಿಗೆ ಇದು ಹೇಳಿದಷ್ಟು ಸುಲಭ ಅಲ್ಲ ಅಂತ ಗೊತ್ತಿದೆ ನನಗೆ, ಹೇಳಿದಷ್ಟು ಸುಲಭ ಅಲ್ಲ, ಆದರೆ ಪ್ರಯತ್ನ ಮಾಡಿದ್ರೆ ಅಸಾಧ್ಯವೂ ಅಲ್ಲ, ಅದು ಮನಸ್ಸನ್ನು ಶಾಂತವಾಗಿಟ್ಕೊಳ್ಳೋದು. ನೆಕ್ಸ್ಟ್ ಕ್ವಾಲಿಟಿ ಇಸ್ ಗ್ರಾಟಿಟ್ಯೂಡ್. ಈ ಗ್ರಾಟಿಟ್ಯೂಡ್ ಕ್ವಾಲಿಟಿ ಬಹಳ ಮುಖ್ಯ. ಅದಕ್ಕೆ ಬರೀತಾರೆ, ಇಟ್ ಇಸ್ ನಾಟ್ ಹ್ಯಾಪಿನೆಸ್ ದಟ್ ಬ್ರಿಂಗ್ಸ್ ಗ್ರಾಟಿಟ್ಯೂಡ್. ಸಂತೋಷದಿಂದ ನಮಗೆ ಕೃತಜ್ಞತೆ ಬರಲ್ಲ, ಕೃತಜ್ಞತೆ ಇರೋದ್ರಿಂದ ನಮ್ಮ ಮನಸ್ಸು ಚೆನ್ನಾಗಿರ್ತದೆ. ಇಟ್ ಬ್ರಿಂಗ್ಸ್ ಹ್ಯಾಪಿನೆಸ್. ಹ್ಯಾಪಿನೆಸ್ ಬರೋದೇ ಕೃತಜ್ಞತೆಯಿಂದ. ಎಲ್ಲಿವರೆಗೂ ನಾನು ಕೃತಜ್ಞನಾಗಿರ್ತೇನೋ, ಯಾರಿಗೆ ಅದಕ್ಕೆ ಬರೆದಿದ್ದೆ ನಾನು, ಎಷ್ಟು ಜನಕ್ಕೆ ಋಣ ಇದೆ ಗೊತ್ತಾ ನಮ್ದು. ಯಾವಾಗಲೂ ಹೇಳ್ತೀನಿ, ಇಫ್ ಯು ಆರ್ ಹ್ಯಾಪಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬಿ ಗ್ರೇಟ್ಫುಲ್. 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ. 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಅಸ್ ಹ್ಯಾಪಿ. ಅವ್ರು ಎಲ್ಲರೂ ಋಣ ಇರಬೇಕಲ್ಲ ನಮಗೆ. ಅದರಿಂದ ಬ್ಯೂಟಿಫುಲ್ ಮೈಂಡ್ ನೋಸ್ ಹೌ ಟು ಬಿ ಗ್ರೇಟ್ಫುಲ್. ಇಫ್ ಐ ಕಾಂಟ್ ಬಿ ಗ್ರೇಟ್ಫುಲ್, ಐ ಕೆನಾಟ್ ಹ್ಯಾವ್ ಎ ಬ್ಯೂಟಿಫುಲ್ ಮೈಂಡ್. ಅವನೇನ್ ಬಿಡ್ರಿ, ಸಂಬಳ ಕೊಟ್ಟಿದ್ದು ಮಾಡ್ತಾನೆ ಅವನು? ಸಂಬಳ ಕೊಟ್ಟಿಲ್ವ ಅವನಿಗೆ? ಅವ್ನ ಡ್ಯೂಟಿ ಅದು ಮಾಡೋದು. ಡ್ಯೂಟಿ ಹೌದು ನಿಜ, ಅದು ನಿಮ್ಮ ಡ್ಯೂಟಿನೂ ಥ್ಯಾಂಕ್ ಮಾಡೋದಲ್ವಾ? ನಿಮ್ಮ ಮನೆಯಲ್ಲಿ ಕೂತಲ್ಲಿ ಯಾರು ಅವಕಾಶ ಮಾಡಿ ಕೊಟ್ಟಿದ್ದಾನಲ್ಲ. ಈಗ ನೋಡಿ, ನಾವೆಲ್ಲ ಮನೆ ಇಡೀ ಪ್ರಪಂಚ ಮೂಟೆ ಕಟ್ಟದಂಗೆ ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಆದ್ರೂ ಕೂಡ ಸಂತೋಷವಾಗಿ ಒಬ್ರು ಮಾತಾಡ್ತಿದ್ರು, ಒಬ್ರ ಹತ್ರ ಒಬ್ರು ಯಾರೋ ಕಂಡು ಹಿಡಿದಿದ್ದಾರೆ, ಯಾರೋ ಪ್ರಯತ್ನ ಮಾಡಿದ್ದಾರೆ, ಯಾರೋ ಸಂಬಡಿ ಇಸ್ ಮೇಕ್ ಎಫರ್ಟ್ ಟು ಕೀಪ್ ಅಸ್ ಹ್ಯಾಪಿ. ಇನ್ನೊಂದು ಬಹಳ ದೊಡ್ಡ ಮಾತು ಹೇಳ್ತಾನೆ ಪ್ಲೇಟರ್, ಹೇಳ್ತಾನೆ, ವೈಲ್ ಕೇರಿಂಗ್ ಅಬೌಟ್ ದಿ ಹ್ಯಾಪಿನೆಸ್ ಆಫ್ ಅದರ್ಸ್, ವಿ ಫೈಂಡ್ ಅವರ್ ಓನ್ ಹ್ಯಾಪಿನೆಸ್ ಅಂತ. ನನಗೆ ಸಂತೋಷ ಇರಬೇಕಾದ್ರೆ ಮತ್ತೊಬ್ಬರು ಸಂತೋಷ ಕೊಡೋಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನನ್ನ ಮನಸ್ಸು ಚೆನ್ನಾಗಿರೋದು. ಅವ್ರು ಹೇಳಿದ್ದೇ ಗೊತ್ತಿಲ್ಲ, ನಾನು ನಾರ್ಮನ್ ವಿನ್ಸೆಂಟ್ ಪೀಲ್ ಹೇಳೋದು, ಅಥವಾ ಬಹಳ ಬ್ಯೂಟಿಫುಲ್ ಘಟನೆ ಬರೀತಾನೆ. ಆತನಿಗೆ ಸೀ ಸಿಕ್ನೆಸ್ ಇತ್ತಂತೆ. ಇನ್ ಎವರ್ ವಾಂಟೆಡ್ ಟು ಟ್ರಾವೆಲ್ ಬೈ ಶಿಪ್. ಒಂದ್ಸಲ ಪ್ಲೇನ್ ಕ್ಯಾನ್ಸಲ್ ಆಯಿತು, ಶಿಪ್ಗೆ ಹೋಗ್ಬೇಕಾಯ್ತು. ಹೋದ್ರು US ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಶಿಪ್. ಅದಕ್ಕೇನು ಮಾಡಿದ್ರು, ಶಿಪ್ ಅಲ್ಲಿ ಅತ್ಯಂತ ಸೇಫ್ ಆಗಿರೋದು ಕೆಳಗಿನ ಕ್ಯಾಬಿನ್, ಜಾಸ್ತಿ ಆಸಿಲೇಷನ್ ಆಗಲ್ಲ, ಅಲಗಾಡಲ್ಲ ಅಂತೇಳಿ ಆ ಕ್ಯಾಬಿನ್ ಬಾಡಿಗೆ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡ್ರಂತೆ. ಸ್ಮೆಲ್ಲಿಂಗ್ ಸಾಲ್ಟ್ ಇಟ್ಕೊಂಡು, ಟ್ಯಾಬ್ಲೆಟ್ ಇಟ್ಕೊಂಡು, ಲೆಮನ್ ಇಟ್ಕೊಂಡು ಕೂತ್ಕೊಂಡ್ರು. ಹಡಗು ಹೊರಟು ಸ್ವಲ್ಪ ಹೊತ್ತಿಗೆ ಗಾಳಿ ಬಿರುಗಾಳಿ ಶುರು ಆಯಿತು. ಇಟ್ ಸ್ಟಾರ್ಟೆಡ್ ಟಾಸಿಂಗ್ ಲೈಕ್ ಕಾರ್ಕ್. ಒದ್ದಾಡ್ತಾ ಇದ್ದ ಮನುಷ್ಯ, ಒದ್ದಾಡ್ತಾ ಇದ್ದ ಮನುಷ್ಯ ವಯಸ್ಸಾದವರು. ಅವತ್ತು ಹುಡುಗ ಬಂದಂತೆ, ಎಸ್ ಫಾದರ್, ವಾಟ್ ಆರ್ ಯು ಡೂಯಿಂಗ್ ಹಿಯರ್? ಯು ಪ್ರೀಸ್ಟ್ ಅಲ್ಲ ಇವರು, ವಾಟ್ ಆರ್ ಯು ಡೂಯಿಂಗ್ ಅಂತ ಕೇಳಿದಂತೆ. ಏನಿಲ್ಲ, ಐ ಮೆಡಿಟೇಟಿಂಗ್ ಅಂದ್ರಂತೆ. ವಾಟ್ ಆರ್ ಯು ಮೆಡಿಟೇಟಿಂಗ್ ಫಾದರ್? ಕಮ್ ಅಂದಂತೆ. ಇಲ್ಲಪ್ಪ ನಂಗಾಗಲ್ಲ. ಆ ಬಿಡ್ಲೇ ಇಲ್ಲ ಹುಡುಗ, ಕೈ ಹಿಡಿದು ಎಳ್ಕೊಂಡೋದ ಇವ್ರನ್ನ, ಮೆಟ್ಲತ್ತಿ ಮೇಲೆ ಕರ್ಕೊ, ಎಲ್ಲಿ ಕರ್ಕೊಂಡೋದ? ಡೆಕ್ ಮೇಲೆ ಕರ್ಕೊಂಡೋದ. ಮೊದಲೇ ಕೆಳಗೆ ಕೂತ್ಕೊಂಡ್ರೆ ಇವ್ರಿಗೆ ಒದ್ದಾಡ್ತಾ ಇದ್ದಾರೆ. ಆ ಡೆಕ್ ಮೇಲೆ ಹೋದಾಗ ಇವ್ ನೋಡಿದ್ರಂತೆ, ಒಂದ್ ದೊಡ್ಡ ಬೆಟ್ಟದಂತ ಹಡಗ ಇದು ತೆರೆ ಬರ್ತಾ ಇತ್ತು. ಅಯ್ಯೋ ಅಯ್ಯೋ, ಹಡಗು ಹೋಯ್ತಿದ್ವು ಅನ್ಕೊಂಡ್ರು. ಆ ಹೋಗಿ ಹಡಗ ಅದ್ರ ಮೇಲೆ ಹೋಯ್ತು, ನಿಧಾನಕ್ಕೆ ಹೋಯ್ತು. ಮತ್ತೊಂದು ವೇವ್ ಬಂತು. ಒಂದಾದ್ಮೇಲೆ ಒಂದ್ ತರಂಗಗಳು ಬರ್ತಾನೆ ಇದಾವೆ. ಅವ್ ಬಂದು ಅಪ್ಪಳಿಸ್ಬೇಕು, ಆ ನೀರು ಸಿಡಿಬೇಕು, ಉಪ್ಪಿನ ನೀರು ತುಟಿ ಮೇಲೆ ಫೀಲ್ ಆಗ್ಬೇಕು ಅವನಿಗೆ. ಆಶ್ಚರ್ಯ ಆಗೋಯ್ತು ಅಂದ್ರೆ ಹಡಗ್ ಮುಣುಗಲ್ಲ ಅಂದಂಗಾಯ್ತು. ಇದು ಈ ದೊಡ್ಡ ದೊಡ್ಡ ತೆರೆ ಬಂದ್ರು ಮುಣುಗ್ತಾ ಇಲ್ಲ. ಐ ಸೆಡ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ಆಮೇಲೆ ಅಂದಂತೆ, ಕ್ಯಾಪ್ಟನ್ ಗಾಬರಿ ಆಗಿರ್ಬೇಕಲ್ಲ, ಕ್ಯಾಪ್ಟನ್ ಎಲ್ಲಿರ್ತಾನೆ? ಬಾ ತೋರಿಸ್ತೀನಿ ಅಂದ ಹುಡುಗ, ಕೈ ಹಿಡಿದು ನಿಧಾನಕ್ಕೆ ರೈಲಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋದಂತೆ. ಒಂದು ಕ್ಯಾಬಿನ್ ನಲ್ಲಿ ಗ್ಲಾಸ್ ಇದೆ, ವಿಂಡೋ ನೋಡ್ದ. ಸಣ್ಣ ಹುಡುಗ ಅವನು, 35-36 ವರ್ಷ ಹುಡುಗ, ಕ್ಯಾಪ್ಟನ್ ಅವನು. ಸಿಲ್ಲೆ ಹೊಡ್ಕೊಂಡು ಓಡಿಸ್ತಾ ಇದ್ದಾನೆ, ಅವನಿಗೇನು ಗಾಬರಿನೇ ಇಲ್ಲ. ಅವನಂದಂತೆ, ಅಯ್ಯೋ ಕರ್ಮ, ಇವನು ಹೆದರ್ಕೊಂಡು ಅನ್ನಂಗೆ ಹೆದರ್ಕೊಂಡಿದ್ದಾನೆ ಅನ್ಕೊಂಡು ಆರಾಮಿದ್ದಾನ ಅವನು. ಅವನು ಹೇಳ್ತಾನೆ, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ನೌ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಐ ವಾಸ್ ಲಾಸ್ಟ್ ಇನ್ ಟೂ ಥಿಂಗ್ಸ್ ನೌ. ಒನ್ ಇಸ್ ಲಾಸ್ಟ್ ಇನ್ ದಿ ಅಮೇಸ್ಮೆಂಟ್ ಆಫ್ ದ ನೇಚರ್ಸ್ ಫ್ಯೂರಿ, ಸೆಕೆಂಡ್ ಒನ್ ಲಾಸ್ಟ್ ಅಟ್ ದಿ ಅಮೇಸ್ಮೆಂಟ್ ಆಫ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ ಅಂದ್ಬಿಟ್ಟು ಮುಂದೆ ಹೇಳ್ತಾರೆ, ವೆನ್ ಐ ಲಾಸ್ಟ್ ಇನ್ ದೀಸ್ ಟು ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಬಹಳ ಅದ್ಭುತ ಇದೆ. ಅಲ್ಲಿ ಕೆಳಗೆ ಕೂತ್ಕೊಂಡಾಗೆ ಒದ್ದಾಡ್ತಾ ಇದ್ದೆ ನಾನು, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ, ಹೊಟ್ಟೆ ತೊಳಸ್ದಂಗೆ ಆಗ್ತದೆ ಅಂತ ಇದ್ದೆ. ಡೆಕ್ ಮೇಲೆ ಇದ್ದೀನಿ, ಆ ವೇವ್ಸ್ ನೋಡ್ತಾ ಇದ್ದೀನಿ, ಆ ಶಿಪ್ ಕ್ಯಾಪ್ಟನ್ ನೋಡ್ತಾ ಇದ್ದೀನಿ, ನನ್ನ ಸ್ಮೆಲ್ಲಿಂಗ್ ಸಾಲ್ಟೇ ಬೇಕಾಗಿಲ್ಲ, ಆರಾಮಾಗಿದ್ದೀನಿ. ದೆನ್ ಹಿ ಮೇಕ್ಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್, ಮೈ ಫ್ರೆಂಡ್ಸ್, ಇಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ಹೇ ಸರ್, ವೆನ್ ಯು ಲುಕ್ ಅರೌಂಡ್ ಯುವರ್ ಮಿಸರೀಸ್ ಬಿಕಮ್ ಇನ್ಸಿಗ್ನಿಫಿಕೆಂಟ್ ಅಂತ. ಎಷ್ಟು ಚೆನ್ನಾಗಿದೆ. ವೆನ್ ಐ ಆಮ್ ಲುಕಿಂಗ್ ಅಟ್ ಅದರ್ಸ್, ಮೈ ಮಿಸರೀಸ್ ಬಿಕಮ್ ಲೆಸ್ ಇಂಪಾರ್ಟೆಂಟ್. ಆದ್ರೆ ಬರೀ ನಾ ಅಯ್ಯೋ ನನ್ನ ಪ್ರಾಬ್ಲಮ್ ಹಿಂಗಿದೆ, ನನಗೆ ಹಿಂಗಾಗಿದೆ, ನನಗೆ ಹಿಂಗಾಗಿದೆ ಅಂತ ಕೊರತಾಗಿ ಕೂತ್ಕೊಂಡ್ರೆ ಪ್ರಾಬ್ಲಮ್ಸ್ ಗೆಟ್ ಮ್ಯಾಗ್ನಿಫೈಡ್. ಹೇಳ್ತಾರೆ, ಇನ್ವಾಲ್ವ್ ಇನ್ ಡೂಯಿಂಗ್ ಸಮಥಿಂಗ್ ಫಾರ್ ಅದರ್ಸ್, ವೆನ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಫಾರ್ ಅದರ್ಸ್, ಯುವರ್ ಮಿಸರೀಸ್ ಬಿಕಮ್ ಲೆಸ್ ಇಂಪಾರ್ಟೆಂಟ್. ಜೆನ್ಯೂನ್ ಹ್ಯಾಪಿನೆಸ್ ಬರೋದು ಹೇಗೆ ನಮಗೆ? ಇಫ್ ಯು ಆರ್ ರಿಯಲಿ ಅನ್ಹ್ಯಾಪಿ, ಪೀಪಲ್ ಅರೌಂಡ್ ಯು ಆರ್ ಅನ್ಹ್ಯಾಪಿ, ನಾವು ಹೆಂಗೆ ಹ್ಯಾಪಿನೆಸ್ ಇರೋಕೆ ಸಂತೋಷವಾಗಿರೋಕ್ಕಾಗುತ್ತೆ? ಅದರಿಂದ ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ಇಟ್ ಈಸ್ ಮೈ ಜಾಬ್ ಟು ಮೇಕ್ ಪೀಪಲ್ ಅರೌಂಡ್ ಮೀ ಹ್ಯಾಪಿ. ದೇರ್ ಇಸ್ ನೋ ಅದರ್ ವೇ ಐ ಹ್ಯಾವ್ ಟು ಮೇಕ್ ಪೀಪಲ್ ಅರೌಂಡ್ ಮೀ ಹ್ಯಾಪಿ ಇಲ್ಲದೆ ನಾನು ಹ್ಯಾಪಿನೇ ಇರೋಕ್ಕಾಗಲ್ಲ.

0: ஹாய் நமஸ்கார் யா நிக்கல்ன அர்ஜுன் காபிகார்ட்.
1: நமஸ்கார் யா நிக்கல்ன விஜயகுமார் கொடியால் பைல் பாத்திரந்துல
2: யானு லயன் கிஷோர் டிஷெட்டி லகுமி தண்ட குட்ல.
3: நமஸ்கார யா நிக்கல்ன தெலிக்கத பள்ளி தேவதாஸ் காபிகார்ட்.
4: நமஸ்கார யா நிக்கல் எடுத்த தின குசந்தர் சின்ன விண்டி படேல் நிக்கிற கேளந்து ப்ளே 107.8 எஃப்எம் ரங்க ரங்கதா பதி ஜெய ஹே.
5: ஃபர்கிவ்னஸ் ಬಹಳ ಅಪರೂಪದ ಗುಣ ಇದು, ಬಹಳ ಅಪರೂಪದ ಗುಣ. ಕ್ಷಮ ಮಾಡೋದು ಇದೆಯಲ್ಲ, ನಾವು ಅಂತೀವಿ ಬಾಯಿಂದ ಆಯ್ತು ಬರ್ರಿ ನಿಮ್ಮನ್ನು ಕ್ಷಮಿಸಿದೀವಿ ಅನ್ಕೊಂಡು 20 ವರ್ಷ ಹೇಳ್ತೀವಿ ಅವ್ನು ಕ್ಷಮಿಸ್ಬಿಟ್ಟಿದ್ದೀನಿ ನಾನು, ಅವ್ನು ಕ್ಷಮಿಸ್ಬಿಟ್ಟಿದ್ದೀನಿ ನಾನು ಅಂತ. ಕ್ಷಮಿಸಿದ ಲಕ್ಷಣ ನಾನು, ಕ್ಷಮಿಸಿದ್ರೆ ಮರೆತು ಬಿಡ್ಬೇಕಾದ್ರೆ ಆ ಕ್ಷಣಕ್ಕೆ. ಅದಕ್ಕೆ ಹೇಳ್ತಾರೆ ದ ಬೆಸ್ಟ್ ಫಾರ್ಮ್ ಆಫ್ ಲವ್ ಈಸ್ ಫಾರ್ಗಿವ್ನೆಸ್. ಇಟ್ ಟೇಕ್ಸ್ ಅ ಸ್ಟ್ರಾಂಗ್ ಪರ್ಸನ್ ಟು ಸೇ ಸಾರಿ ಅಂಡ್ ಎ ಸ್ಟ್ರಾಂಗರ್ ಪರ್ಸನ್ ಟು ಫಾರ್ಗಿವ್. ಫಾರ್ಗಿವ್ ಅನ್ನೋದು ಬಹಳ ಸುಲಭ, ಆದರೆ ಮರೆಯೋದು ಬಹಳ ಕಷ್ಟ. ನಿಜವಾಗ್ಲೂ ಮರೆಯೋದಾದ್ರೆ ಅದರಂತ ಗಾಡ್ಲಿ ಕ್ಯಾರೆಕ್ಟರ್ ಯಾವುದಿಲ್ಲ. ಗಾಂಧಿ ಸೇಸ್ ಅಂಡ್ ಓನ್ಲಿ ಗಾಂಧಿ ಹ್ಯಾಡ್ ದಟ್ ಎಬಿಲಿಟಿ ಟು ಸೇಸ್. ದ ವೀಕ್ ಕ್ಯಾನ್ ನೆವರ್ ಫಾರ್ಗಿವ್. ಫಾರ್ಗಿವ್ನೆಸ್ ಇಸ್ ದಿ ಅಟ್ರಿಬ್ಯೂಟ್ ಆಫ್ ದಿ ಸ್ಟ್ರಾಂಗ್. ವೀಕ್ ಪೀಪಲ್ ಕೆನಾಟ್ ಫಾರ್ಗಿವ್, ಅದರಲ್ಲೇ ಇರ್ತಾರೆ, ಅದು ನೆನೆಸ್ಕೊಂಡೇ ಇರ್ತಾರೆ. ಓನ್ಲಿ ಎ ಸ್ಟ್ರಾಂಗ್ ಪರ್ಸನ್ ಕ್ಯಾನ್ ಗೆಟ್ ಓವರ್ ಇಟ್ ಅಂಡ್ ಫಾರ್ಗಿವ್ ಪೀಪಲ್. ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಅದನ್ನು ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಟು ಅರ್ ಇಸ್ ಹ್ಯೂಮನ್, ಟು ಫಾರ್ಗಿವ್ ಇಸ್ ಡಿವೈನ್. ಕ್ರೂಸಿಫಿಕ್ಷನ್ ಮಾಡುವಾಗ ಆತ ಹೇಳಿದಂಥ ಮಾತು, ಲಾರ್ಡ್ ಫಾರ್ಗಿವ್ ದೆಮ್ ದೇ ನೋ ನಾಟ್ ವಾಟ್ ದೇ ಡೂ. ತನ್ನ ಸಿಲುಬೆಗೆ ಏರಿಸೋರ ಬಗ್ಗೆ ಕ್ಷಮೆ ಇದೆ. ಫಾರ್ಗಿವ್ ದೆಮ್ ದೇ ನೋ ನಾಟ್ ವಾಟ್ ದೇ ಡೂ. ವಾಂಟ್ ಟು ಲಿವ್ ಎ ಲಾಂಗ್ ಹ್ಯಾಪಿ ಲೈಫ್, ಅದು ಬರೆದಿದ್ದೆ ನಾನು. ಫಾರ್ಗಿವ್ ದಿ ಅನ್ಫಾರ್ಗಿವಬಲ್, ಯಾರನ್ನ ಕ್ಷಮಿಸೋಕ್ಕಾಗಲ್ಲ ಅವ್ರನ್ನ ಕ್ಷಮಿಸ್ಬಿಡಿ, ಹೋಗ್ಲಿ, ಬಿಟ್ಬಿಡಿ, ಅದನ್ನು ತಲೆಗೆ ಇಟ್ಕೊಂಡು ಕೊಡೋದು ಬೇಡ. ಹಂಗಾದಾಗ ಮಾತ್ರ ಇಟ್ ದ ಕೈಂಡೆಸ್ಟ್ ಥಿಂಗ್ ದೇ ಕ್ಯಾನ್ ಡೂ ಫಾರ್ ಯೂರ್ ಸೆಲ್ಫ್. ನಾನು ಹೇಳೋದು ಅವ್ರಿಗಲ್ಲ, ಒನ್ಸ್ ಯು ಗೆಟ್ ರೀಡ್ ಆಫ್ ದಟ್ ಫೀಲಿಂಗ್, ಅವ್ರ ಬಗ್ಗೆ ಕೋಪ ತಾಪ ಇರ್ತದೆ, ಬಿಟ್ಬಿಡ್ರಿ, ಮುಗಿತಾಳೆ ಕೆಲಸ, ಮುಗಿತಾಳೆ, ಹೋಗ್ಬಿಡಿ ಅಂತ ಹೇಳು. ದ್ರೌಪದಿ ಎಕ್ಸಾಂಪಲ್ ನೆನಪಾಗತ್ತೆ ನನಗೆ, ನನ್ನ ಮಹಾಭಾರತ ಹೇಳಿದ್ದೆ ಅದನ್ನ. ಬೆಂಕಿಯಲ್ಲಿ ಬಂದಂತ ಹೆಂಗ್ಸಾಕೆ, ಬೆಂಕಿಯಲ್ಲಿ ಹುಟ್ಟಿದವಳು, ದ್ವೇಷ ಬಿಡಲ್ಲ ಆಕೆ ಅಂಥದ್ದು. ಆಕೆ 5 ಜನ ಮಕ್ಕಳನ್ನ ಅಶ್ವತ್ಥಾಮ ಕೊಂದು ಹಾಕಿದಾಗ, ಬೆಳೆದ ಮಕ್ಕಳು 18-20 ವರ್ಷದ ಮಕ್ಕಳನ್ನ ಕೊಂದು ಹಾಕಿರ್ತಾನೆ ಒಂದೇ ಸಲ. ಆಕೆ ಸಿಟ್ಟು ಬರ್ಬೇಕಲ್ಲ, ಹೋಗ್ತಾಳೆ, ಇಲ್ಲ ಆಹಾ ಗುರು ನಂದನನ್ನ ಕೊರಬಾರದ ಕಟ, ಕೊಲ್ಬೇಡಿ ನನ್ನ ಗುರು ಪುತ್ರನ, ಯಾಕೆ ನನಗೇನಾಗಿದೆ ಮಕ್ಕಳನ್ನ ಕಳ್ಕೊಂಡು ನೋವು ಅಂತ ಗೊತ್ತಿದೆ, ಇದು ಅವನ ತಾಯಿಗೆ ಆಗೋದು ಬೇಡ. ಇದಲ್ವಾ ಫಾರ್ಗಿವಿಂಗ್ ಅಂದ್ರೆ, ಅಮೇಝಿಂಗ್ ಫಾರ್ಗಿವ್ನೆಸ್. ಆ ಫಾರ್ಗಿವ್ನೆಸ್ ಮಾಡಿದ್ದಕ್ಕೆ ದ್ರೌಪದಿ ದೊಡ್ಡವಳ. ಅದಕ್ಕೆ ಹೇಳ್ತಾರೆ, ಯುವರ್ ಎನಿಮಿ ಮೇ ನಾಟ್ ಡಿಸರ್ವ್ ದಿ ಫಾರ್ಗಿವ್ನೆಸ್, ಬರೆದಿದ್ದೆ ನಾನು, ಯುವರ್ ಎನಿಮಿ ಮೇ ನಾಟ್ ಡಿಸರ್ವ್ ಟು ಬಿ ಫಾರ್ಗಿವನ್ ಫಾರ್ ಆಲ್ ದಿ ಪೇನ್ ಅಂಡ್ ಸಫರಿಂಗ್ ಹಿ ಹ್ಯಾಸ್ ಗಿವನ್ ಯು, ಬಟ್ ಯು ಡಿಸರ್ವ್ ಟು ಬಿ ಫ್ರೀ ಫ್ರಮ್ ಆಲ್ ದಿ ಸಿವಿಲ್. ಎಲ್ಲಿವರೆಗೂ ಅವ್ನು ಮಾಡಿದ ನೋವು ನಿಮ್ಮ ಮನಸ್ಸಲ್ಲಿ ಇದೆಯೋ, ತೊಂದರೆ ಕೊಟ್ಟ ನೋಡ್ರಿ, 1964 ಬಹಳ ತೊಂದರೆ ಕೊಟ್ಟ, ಈ ಮುಂದೆ ಹೋಗೇ ಇಲ್ಲ, ನೀವು ಅಲ್ಲೇ ಇದೀವಿ. 1964 ತೊಂದರೆ ಕೊಟ್ಟ ಅವನು, ಆದ್ರೆ ತೊಂದರೆ ಇವತ್ತು ಕೂಡ 2021 ನೆನೆಸ್ಕೋತಾ ಇರ್ತೀನಿ ನಾನು. ಐ ಆಮ್ ಲಿವಿಂಗ್ ದಟ್ ಇವಿಲ್ ಆಲ್ ಓವರ್, ಫಾರ್ಗಿವ್ ಇಟ್, ಗಿವ್ ಇಟ್ ಆಫ್, ಹೋಗ್ಲಿ ಬಿಡಿ, ಬಿಟ್ಬಿಡಿ ಅದನ್ನ. ಅದಕ್ಕೆ ಹೇಳ್ತಾರೆ, ಹೇಟ್ ಈಸ್ ಲೈಕ್ ಎನ್ ಆಸಿಡ್, ಮತ್ತೊಬ್ಬರ ಮೇಲೆ ಆಸಿಡ್ ಹಾಕ್ಬೇಕು ಅಂತ ನಾ ಪಾತ್ರೆಯಲ್ಲಿ ಆಸಿಡ್ ಹಾಕೊಂಡು ಹೋದ್ರೆ, ಫಸ್ಟ್ ಇಟ್ ಅಫೆಕ್ಟ್ಸ್ ದ ವೆಸಲ್ ಅಂಡ್ ದೆನ್ ಎಫೆಕ್ಟ್ಸ್ ದಿ ಅದರ್ ಪರ್ಸನ್. ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಮತ್ತೊಬ್ಬರ ತಲೆ ಮೇಲೆ ಹಾಕಬೇಕು ಅಂದ್ರೆ, ಮೊದಲು ನನ್ನ ಕೈ ಸುಡುತ್ತೆ, ಆಮೇಲೆ ಅವ್ರನ್ನ ಸುಡುತ್ತೆ, ಅದರಿಂದ ಇಟ್ ಬರ್ನ್ಸ್ ಮೈ ಸೆಲ್ಫ್, ಅದು ಬಿಡೋಕ್ಕಾಗಲ್ಲ. ಅಂಡ್ ದ ಲಾಸ್ಟ್ ಕ್ವಾಲಿಟಿ ಇಸ್ ಬ್ಯೂಟಿಫುಲ್. ಒಂದು ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಸ್ಟಾಪ್ ಕಂಪ್ಲೇನಿಂಗ್. ಕೆಲವರು ಏನು ಕ್ರೈಯಿಂಗ್ ಬೇಬೀಸ್, ಸಿಕ್ಕ ತಕ್ಷಣ ಅಳೋಕೆ ಶುರು ಮಾಡ್ತಾರೆ, ಹಿಂಗಾಯ್ತು ನೋಡ್ರಿ, ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್. ಅದಕ್ಕೆ ಹೇಳ್ತೇನೆ, ಪ್ಲೀಸ್ ಡೋಂಟ್ ಕಂಪ್ಲೇನ್, ಬಿಕಾಸ್ ಗುಡ್ ಪೀಪಲ್ ಡೋಂಟ್ ಕಂಪ್ಲೇನ್. ಅದಕ್ಕೆ ಹೇಳ್ತೇನೆ, ಲೀಡರ್ಸ್ ಡೋಂಟ್ ಕಂಪ್ಲೇನ್ ಅಂಡ್ ದೋಸ್ ಹೂ ಕಂಪ್ಲೇನ್ ಆರ್ ನಾಟ್ ಲೀಡರ್ಸ್. ಲೀಡರ್ಸ್ ಸಾಲ್ವ್ ದಿ ಪ್ರಾಬ್ಲಮ್ಸ್, ಸಾಲ್ವ್ ದಿ ಕಂಪ್ಲೇಂಟ್ಸ್, ಬಟ್ ಡೋಂಟ್ ಕಂಪ್ಲೇನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ಓ ಸಲ ಮಾತು ಹೇಳಿದ್ದೆ ನಾನು, ನನಗೆ ಅದನ್ನ ರಿಯಾಕ್ಟ್ ಅಂಡ್ ರೆಸ್ಪಾಂಡ್ ಅದ್ರ ಬಗ್ಗೆ ಹೇಳಿದಾಗ ಹೇಳಿದ್ದೆ ನಾನು. ಒಂದು ನನಗೆ ಹೆಣ್ಮಕ್ಳೊಬ್ಬಳು ಹೇಳಿದ್ದು, ಬೋತ್ ಯುವರ್ ಸನ್ ಶುಡ್ ಡೈ ಅಂತ ಹೇಳಿದ್ದು ಮುಖದ ಮೇಲೆ. ನನಗೆ ಇನ್ನೂ ನನಗೆ ಸಂತೋಷ ಆಗುತ್ತೆ ನೆನೆಸ್ಕೊಂಡ್ರೆ, ಯಾಕಂದ್ರೆ ಐ ಕುಡ್ ಮ್ಯಾನೇಜ್ ದಟ್ ಅಟ್ ದಟ್ ಟೈಮ್, ಥ್ಯಾಂಕ್ಸ್ ಟು ದಟ್ ಝೆನ್ ಫಿಲಾಸಫರ್ ಫ್ರಮ್ ಜಪಾನ್ ಹೂ ಟಾಟ್ ಮೀ. ಅವ್ನು ಕಲಿಸ್ಕೊಟ್ಟ, ನೀನು ಮತ್ತೊಬ್ಬರು ಶಾಪ ಹಾಕೋದ್ರಿಂದ ಏನಾಗತ್ತಾ, ನೀನೇನು ದೂರ್ವಾಸನ ಶಾಪ ಹಾಕಿದ್ರೆ ಆಗೋದಕ್ಕೆ, ಶಾಪ ಹಾಕಿದ್ರೆ ಮನಸ್ಸು ಹಾಳು ಮಾಡ್ಕೋತೀಯ ನೀನು. ಅದಕ್ಕೆ ಹೇಳ್ತಾರೆ, ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್, ಬಿಗ್ ಮೈಂಡ್ಸ್ ಡಿಸ್ಕಸ್ ಇವೆಂಟ್ಸ್, ಬ್ಯೂಟಿಫುಲ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್. ಐಡಿಯಾಗಳ ಬಗ್ಗೆ ಚಿಂತೆ ಮಾಡೋಣ, ಅದ್ರ ಬಗ್ಗೆ ವಿಚಾರ ಮಾಡೋಣ. ಬರೀ ಡೋಂಟ್ ಟಾಕ್ ಅಬೌಟ್ ಪೀಪಲ್, ಬರೀ ಬಂದಿ ಬಗ್ಗೆ ಅವ್ರು ಹೆಂಗಂದ್ರೆ ನೋಡಿ, ಯಾಕೆ ಹಾಕಂದ್ಲು, ಈಕೆ ಅಂದ್ಲೋ, ಅವ್ರ ಮಾವ ಹೆಂಗಂದಂತೆ, ಅತ್ತೆ ಹೆಂಗಂದ್, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅದನ್ನು. ಮೊಮೆಂಟ್ ಯು ಸ್ಟಾರ್ಟ್ ಡಿಸ್ಕಸಿಂಗ್ ದಟ್, ನನ್ನ ಮನಸ್ಸು ಗೊತ್ತಿಲ್ಲದ ಹಾಗೆ ಕಷ್ಟದರ್ಶಕ್ಕೆ ಹಾಕೊಂಡ್ಬಿಡುತ್ತೆ, ದೊಡ್ಡದು ಹೋಗೋದೇ ಇಲ್ಲ.

0: ഞാന് ഭാസ്കർ റൈ കുക്കുവള്ളി പാത്തിരുന്നുള്ള റേഡിയോ സാരംഗ് നമ്മ മാതള മാധ്യമ യാൻലാ കേരുന്നുള്ള നിക്കലാ കേരളി രംഗ് രംഗത ബതു.
1: If you can compliment yourself, you can complete yourself. Compliment and mirle irudum thumkolud. Somebody is complimenting me and nanna irla irudhu guna avan kadeyade avan irla irudhu guna nan kadeyade. Both of us are made for each other. Hage nanna irle irada irlaradanta gunagalanna nan hakkoladadre I become a complete person. Yavaga nan complete ant anusutho your cup life fulls full ka life ella full aagibudute. Everything looks beautiful. ಯಾವುದು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನಾನು ಬೇಡ, ಅದು ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ, ಮತ್ತೊಬ್ಬರ ಬಗ್ಗೆ ಜಲಸಿ ಬೇಕಾಗಿಲ್ಲ. ಬ್ಯೂಟಿಫುಲ್ ಈಸ್ ವಾಟ್ ಯು ಕನೆಕ್ಟ್ ವಿತ್, ವಾಟ್ ಮ್ಯಾಟರ್ಸ್ ಟು ಯು. ನಾನು ಸಿ ಬಿ ಜಯರಾವ್ ಬಗ್ಗೆ ಹೇಳಿದ್ನೋ ಇಲ್ಲ ಗೊತ್ತಿಲ್ಲ, ಹೇಳದೇ ಹೋದ್ರೆ ಹೇಳಲೇಬೇಕು. ನಾನು ಅವ್ರು ನನ್ನ ಹಿರಿಯ ಸ್ನೇಹಿತರು, ನನಗಿಂತ ವಯಸ್ಸಲ್ಲಿ ದೊಡ್ಡವರು, ಬೆಂಗಳೂರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಡೈರೆಕ್ಟರ್ ಆಗಿದ್ದರು. ವೆರಿ ಹ್ಯಾಂಡ್ಸಮ್ ಮ್ಯಾನ್, ವೆರಿ ಹ್ಯಾಂಡ್ಸಮ್ ಮ್ಯಾನ್. ಅದು ನನಗೆ ನೆನೆಸ್ಕೊಂಡ್ರೆ ಸಂತೋಷ ಆಗುತ್ತೆ. ಅದು ಯಾವಾಗಲೂ ನೀಟಾಗಿ ಡ್ರೆಸ್ ಹಾಕೊಂಡ್ಬರೋ ಪರ್ಫೆಕ್ಟ್. ನಾವು ಸೊಗಸುಗಾರ ಶಾಮಿ ಅಂತೀವಲ್ಲ ನಾವು, ಹಾಗೆ ಆ ಶರ್ಟು ಪ್ಯಾಂಟು ಮ್ಯಾಚ್ ಆಗಬೇಕು, ಆ ಇನ್ ಶರ್ಟ್ ಆಗಿರಬೇಕು, ಆ ಬಕ್ಕಲ್ ಕರೆಕ್ಟಾಗಿ ಸೆಂಟರ್ದಲ್ಲಿ ಇರಬೇಕು. ಆಮೇಲೆ ಯಾವಾಗಲೂ ಈ ಎರಡು ಪ್ಯಾಂಟಿನಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ ಇಟ್ಕೊಳ್ಳೋರು, ಎಡಗಡೆ ಜೇಬಲ್ ಒಂದು ಬಲಗಡೆ ಜೇಬಲ್. ಯಾಕೆ ಅಂತ ಕೇಳಿದ್ರೆ ಎಡಗಡೆ ಜೇಬಲ್ ಇದ್ದದ ವಸ್ತ್ರ ಅದು ಶೂಸ್ ಮುಂದಿನ ಟೋ ಪಾಲಿಶ್ ಮಾಡೋದಕ್ಕೆ, ಟೈಮ್ ಸಿಕ್ಕಾಗೆಲ್ಲ ಒಂದು ಹಿಂಗೆ ಪಾಲಿಶ್ ಮಾಡೋರು. ಬಲಗಡೆದ ಮುಖ ಒರೆಸ್ಕೊಳ್ಳೋಕೆ ಎಕ್ಸ್ಚೇಂಜ್ ಆಗ್ತಿತ್ತೇನೋ ಅವಾಗ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ತಿದ್ದಿಲ್ಲ ಆಗಿಲ್ಲ ಅಂತಿದ್ರು. ಯಾವಾಗಲೂ ವಸ್ತ್ರ ಇರಬೇಕು, ಜೇಬಲ್ ಹಿಂದಿನ ಜೇಬಲ್ ಹಣಿಗೆ ಇರಬೇಕು, ಹತ್ತು ಹತ್ತು ನಿಮಿಷಕ್ಕೊಂದು ಬಾಚಿಕೊಳ್ಳೋದು, ಆ ವಸ್ತ್ರದ ಮೂರನೇ ಮಡಿಕೆಯಲ್ಲಿ ಒಂದಿಷ್ಟು ಪೌಡರ್ ಇರೋದು, ಟೈಮ್ ಸಿಕ್ಕರೆ ಕನ್ನಡಿ ಪೌಡರ್ ಹಚ್ಕೊಳ್ಳೋದು. ಭಾರಿ ಸ್ಮಾರ್ಟ್. ಅವ್ರು ರಿಟೈರ್ ಆದಾಗ 40 ವರ್ಷದಂಗೆ ಕಾಣಿಸ್ತಿದ್ದ ಮನುಷ್ಯ, ಅಷ್ಟು ಸ್ಮಾರ್ಟ್. ರಿಟೈರ್ ಆದ್ಮೇಲೆ ಒಂದು ವರ್ಷ ಸಿಗಲಿಲ್ಲ. ಎಚ್ ಕೆ ರಂಗನಾಥ್ ಅಂತ ಕೇಳಿರ್ಬೇಕು, ಗ್ರೇಟ್ ಸ್ಕಾಲರ್ ಅಂಡ್ ಥಿಯೇಟರ್ ಪರ್ಸನ್, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವ್ರು ಒಂದ್ಸಲ ಫೋನ್ ಮಾಡಿದ್ರು, ಖರ್ಜಿಗೆ ಸುದ್ದಿ ಗೊತ್ತಾಯ್ತಾ ನಿಮಗೆ, ಜಯರಾವ್ ಹುಷಾರಿಲ್ಲಂತೆ, ಅಡ್ಮಿಟ್ ಮಾಡಿದ್ದಾರೆ ಅಂತ, ಹೋಗಿ ನೋಡ್ಕೊಂಬರೋಣ ಬನ್ನಿ ಮಾರ್ಥಾ ಹಾಸ್ಪಿಟ್ಲಿಗೆ ಅಂದ್ರು. ಜಯರಾವ್ಗೆ ಆರಾಮಿಲ್ಲ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಅದ್ರ ಹೋದ್ವಿ, ಇಬ್ರು ಹೋದ್ವಿ ಮಾರ್ಥಾ ಹಾಸ್ಪಿಟಲ್ ಕಾರಿಡಾರ್ ಅಲ್ಲಿ ಹೋಗ್ತಾ ಇದ್ದೀವಿ, ಅವ್ರು ಯಾವ ವಾರ್ಡ್ ಅಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಹೋಗೋ ಹೊತ್ತಿಗೆ ಅವ್ರ ಹೆಂಡತಿ ಬಂದ್ರೆ ಎದುರುಗಡೆ ಬಂದು ನಮ್ಮ ನೋಡಿ ಅಳೋಕ್ ಶುರು ಮಾಡಿದ್ರು. ಏನು ಆಯ್ತು ಪಾಪ ಇವನು ಜಯರಾವ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಏನಾಯ್ತಮ್ಮ ಅಂತ ಕೇಳಿದ್ವಿ. ಏನಿಲ್ಲ, ಬಹಳ ದುಃಖದ ಪರಿಸ್ಥಿತಿ ಇದೆ, ಈಗ ತಾನೆ ರಿಪೋರ್ಟ್ ಬಂತು ಹೈದರಾಬಾದಿಂದ, ಅವರಿಗೆ ಕೋಲನ್ ಕ್ಯಾನ್ಸರ್ ಅಂತೆ, ಆ್ಯಂಡ್ ಇದು ಫೈನಲ್ ಸ್ಟೇಜ್, ಏನು ಮಾಡೋಕ್ಕಾಗಲ್ಲ, ಇನ್ನು ಭಾಳ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅವ್ರು ಹೇಳಬೇಡಿ, ಅವ್ರು ಹೇಳಿಲ್ಲ. ನಾವು ನಮಗ್ಯಾಕೆ ಹೇಳಿದೆ ಅಂತ ಕೇಳಿದರೆ ಒಂದು ಕಾರಣ ಇದೆ, ನಿಮ್ಗೆ ಗೊತ್ತಲ್ಲ ಅವ್ರ ಸ್ವಭಾವ, ದಿನ ಶೇವ್ ಮಾಡ್ಕೋಬೇಕು, ದಿನ ಸ್ನಾನ ಮಾಡಬೇಕು ಅಂತಾರೆ, ಪೆಟ್ಟಾಗತ್ತೆ ಹೊಟ್ಟೆ ಮೇಲೆ. ಆ ನರ್ಸ್ ಹೇಳ್ತಾರೆ ನಾವು ಸ್ಪಾಂಜ್ ಬಾತ್ ಕೊಡ್ತೀವಿ, ಕೇಳಲ್ಲ ಮನುಷ್ಯ ಆಯ್ತಾ, ನೀವು ಸ್ನೇಹಿತರಿದ್ದೀರಿ ಸ್ವಲ್ಪ ಹೇಳಿ ನೋಡಿ ಅವ್ರಿಗೆ, ನೋಡ್ತೀವಿ ಅಂತ. ನಮ್ಗೆ ಗಾಬರಿ ಆಗ್ಬಿಟ್ಟಿದೆ, ಪಾಪ ಜಯರಾವ್ ಸಾಯ್ತಾರೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಹೋಗಿ ಅವ್ರ ಪಕ್ಕ ಕೂತ್ಕೊಂಡ್ವಿ. ಜಯರಾವ್ ಹೇಳಿದ್ರು, ಖರ್ಜಿಗೆ ಸ್ವಲ್ಪ ಬಾಗಿಲು ಹಾಕೊಂಡ್ಬಿಡಿ, ಹೆಂಡ್ತಿಗೆ ನೀವು ಸ್ವಲ್ಪ ಹೊರಗೆ ಹೋಗು, ನಾವು ಮಾತಾಡ್ಬೇಕು ಇವ್ರ ಹತ್ರ ಅಂತ. ಹೆಂಡ್ತಿ ನಾನೇ ಹೊರಗೆ ಹೋಗ್ಬೇಕಾ, ನೀವು ಹೊರಗೆ ಹೋಗುವಂದು, ನೀವು ಬಾಗಿಲು ಹಾಕೊಂಡ್ಬನ್ನಿ ಅಂದ್ರು. ನಾವು ಹೋಗಿ ಬೋಲ್ಟ್ ಹಾಕೊಂಡ್ಬಂದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ರಂಗನಾಥ್ ಅವ್ರಲ್ಲ ಏಕೋ ಚಂದಲ್ಲಿ ಮಾತಾಡುವ ಸ್ನೇಹಿತರು. ರಂಗನಾಥ್, ಒಂದು ವಿಷಯ ನನ್ನ ಹೆಂಡತಿ ಮಕ್ಕಳಿಗೆ ಹೇಳಬೇಡಿ, ಅವ್ರಿಗೆ ಗೊತ್ತಿಲ್ಲ ಪಾಪ ನನಗೆ ಕ್ಯಾನ್ಸರ್ ಇದೆ, ಫೈನಲ್ ಸ್ಟೇಜ್, ಇನ್ನು ಜಾಸ್ತಿ ದಿವಸ ಬದುಕಲ್ಲ ನಾನು. ನಮಗೆ ಆಶ್ಚರ್ಯ, ಇವನಿಗೆ ಹೇಳಬೇಡ ಅಂತ ಹೆಂಡತಿ ಹೇಳಿದ್ರೆ ಹೆಂಡತಿ ಹೇಳಬೇಡ ಅಂತ ಇವನಂತಾನೆ. ರಂಗನಾಥ್ ಸ್ವಲ್ಪ ಕರೇಜ್ ತೊಗೊಂಡು ಹೇಳಿದ್ರು, ಅಲ್ಲಯ್ಯ ನಿನಗೆ ಗೊತ್ತಾಯ್ತಾನೆ, ಹೌದಲ್ಲ ನಿನಗೆ ಗೊತ್ತಲ್ಲ, ಮತ್ತೆ ಯಾಕೆ ನಾಟಕ ಮಾಡ್ತೀಯ ನೀನು, ದಿನ ಸ್ನಾನ ಮಾಡೋದೇನೋ ಶೇವ್ ಮಾಡ್ಕೊಳ್ಳಿ, ಇನ್ನೂ ಮದುವೆ ಆಗೋ ವಿಚಾರ ಇದೆಯಾ, ಸುಮ್ಮನೆ ಮಲ್ಕೊಳ್ಳಯ್ಯ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನಿನಗೆ, ಆಯಾಸ ಮಾಡ್ಕೋಬೇಡ, ಟ್ರೀಟ್ಮೆಂಟ್ಗಳು ಗುಣ ಆಗ್ತೀಯ ನೀನು ಅಂತೆಲ್ಲ ಹೇಳಿ. ಆಗ ಆತ ಹೇಳಿದ ಮಾತನ್ನು ನಾನು ಮರೆಯೋಕೆ ಸಾಧ್ಯವೇ ಇಲ್ಲ. ಅವನು ಹೇಳಿದ, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಇದು ಎಂಥ ಚಂದ ಮಾತು. ಐ ನೋ ಐಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಕೊನೆ ಕ್ಷಣದವರೆಗೆ ಹೀಗೆ ಸೊಗಸ್ಕಾರನಾಗಿ ಇದ್ದು ಹೋಗ್ತೀನಿ, ಹಾಗೆ ಹೋದ ಮನುಷ್ಯ. ನಾನು ನೆನೆಸ್ಕೊಂಡ್ರೆ ಅದ್ಭುತ ಅನ್ಸುತ್ತೆ. ಇಟ್ ವಾಸ್ ಹೀಸ್ ಚಾಯ್ಸ್ ಟು ಮೇಕ್ ಹೀಸ್ ಲೈಫ್ ಬ್ಯೂಟಿಫುಲ್ ಅಲ್ವಾ? ಇಟ್ ವಾಸ್ ಹೀಸ್ ಚಾಯ್ಸ್, ಹಾಗೆ ಬದುಕಿದೆ ಕೊನೆವರೆಗೂ, ಹಾಗಿರ್ಬೇಕು ಅಂತ. ಅದಕ್ಕೇನು ಹೇಳ್ತೀನಲ್ಲ, ಬ್ಯೂಟಿಫುಲ್ ಮೈಂಡ್ ಈಸ್ ವಾಟ್ ಯು ಕನೆಕ್ಟ್ ವಿತ್, ವಾಟ್ ಮ್ಯಾಟರ್ಸ್ ಟು ಯು ಆರ್ ಬ್ಯೂಟಿಫುಲ್. ಆಲ್ ಆಫ್ ಅಸ್ ಆರ್ ಬ್ಯೂಟಿಫುಲ್ ಪೀಪಲ್. ಅದಕ್ಕೆ ಹೇಳ್ತೀನಿ, ಗೋನ್ ಟೆಲ್ ಸಮ್ಒನ್ ಹೌ ಸ್ಪೆಕ್ಟಾಕ್ಯುಲರ್ ದೇ ಆರ್ ಅಂಡ್ ಹೌ ದೇ ಹ್ಯಾವ್ ಮೇಡ್ ಯುವರ್ ಲೈಫ್ ಬ್ಯೂಟಿಫುಲ್. ಮತ್ತೊಬ್ಬರ ಬಗ್ಗೆ ಫಾಲ್ಟ್ ಫೈಂಡಿಂಗ್ ಬೇಕಾಗಿಲ್ಲ, ಟೆಲ್ ದೆಮ್ ಹೌ ಬ್ಯೂಟಿಫುಲ್ ದೇ ಆರ್. and their presence has made your life beautiful. ದಯವಿಟ್ಟು ಹೋಗಿ ಹೇಳಿ. ಒನ್ಸ್ ಡನ್ ನಾನು ಅದಕ್ಕೆ ಬರ್ತಿದ್ದೇನೆ, ರಿಪೀಟ್ ಬಿಫೋರ್ ದ ಮಿರರ್. ಸೈಕಾಲಜಿಯಲ್ಲಿ ಹೇಳ್ತಾರೆ ಆಟೋ ಸಜೆಷನ್ ಅಂತ, ಯು ಆರ್ ದ ಮೋಸ್ಟ್ ಚಾರ್ಮಿಂಗ್ ಪರ್ಸನ್ ಅಂತ ಕನ್ನಡಿಯಲ್ಲಿ ಹೇಳ್ಬೇಕಂತ. ಟೆಲಿಂಗ್ ದಿ ಅದರ್ ಪರ್ಸನ್, ಮತ್ತೊಬ್ರು ಹೇಳ್ತಾರೋ ಬಿಡ್ತಾರೋ, ನಾನು ಹೇಳ್ಕೋಬೇಕು ಐ ಆಮ್ ಗುಡ್ ಐ ಆಮ್ ಗುಡ್. ಟೆಲ್ ರಿಪೀಟ್ ಬಿಫೋರ್ ದ ಮಿರರ್, ಆಗ ಹೇಳ್ತೀನಿ, ಡೋಂಟ್ ಟೆಲ್ ಮೀ ದಟ್ ಯು ಆರ್ ನಾಟ್ ಫಾಲನ್ ಇನ್ ಲವ್ ವಿತ್ ಯುವರ್ ಸೆಲ್ಫ್. ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಯು ಹ್ಯಾವ್ ಸೀನ್, ಬಿಕಾಸ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಮೈಂಡ್.
2: You're listening to Radio Sarang 107.8 FM.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇದೀಗ ಒಂದಿಷ್ಟು ಸುದ್ದಿಗಳನ್ನು ಕೇಳ್ತಾ ಬರೋಣ. ಮಗುವಿನ ಪೋಷಕರ ಬುದ್ದಿವಂತಿಕೆ ಪರೀಕ್ಷಿಸುವ ಖಾಸಗಿ ಸ್ಕೂಲ್ಗೆ ಶಾಕ್. ಶಾಲೆಯ ಶುಲ್ಕ ವಿವರ ಇನ್ನು ಮುಂದೆ ಸಾರ್ವಜನಿಕರ ಕಣ್ಣಿಗೆ ಕಾಣುವುದು ಕಡ್ಡಾಯ. ಶಾಲಾ ದಾಖಲಾತಿ ಪರೀಕ್ಷೆಗೆ ಬ್ರೇಕ್ ಎಂದಿದೆ ಒಂದು ಪ್ರಮುಖ ಸುದ್ದಿ. ಶಾಲೆಯಲ್ಲಿ ವಿದ್ಯಾರ್ಥಿಗಳನ್ನು ದಾಖಲು ಮಾಡಿಕೊಳ್ಳುವ ಮುನ್ನ ಪೋಷಕರು ಮಕ್ಕಳಿಗೆ ಪರೀಕ್ಷೆ ನೀಡುತ್ತಿದ್ದ ಖಾಸಗಿ ಶಾಲೆಗೆ ಶಿಕ್ಷಣ ಇಲಾಖೆ ಬಿಸಿ ಮುಟ್ಟಿಸಲು ಮುಂದಾಗಿದೆ. ಮಗುವಿನ ಬುದ್ದಿವಂತಿಕೆ, ಪೋಷಕರ ವಿದ್ಯಾರ್ಹತೆ ಸೇರಿದಂತೆ ಇತರೆ ವಿಷಯವನ್ನು ಪರಿಶೀಲಿಸಲು ಪರೀಕ್ಷೆ ನಡೆಸುವಂತಿಲ್ಲ ಎಂದು ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ. ಒಂದು ವೇಳೆ ದಾಖಲಾತಿಗೂ ಮುನ್ನ ಇಂತಹ ಪರೀಕ್ಷೆಯನ್ನು ನಡೆಸಿದರೆ ಅಂತಹ ಶಾಲೆಗೆ ದಂಡ ಪ್ರಯೋಗಿಸಲು ಇಲಾಖೆ ಕ್ರಮ ವಹಿಸ್ತಾ ಇದೆ. ಬಹುತೇಕ ಖಾಸಗಿ ಶಾಲೆಯಲ್ಲಿ ದಾಖಲಾತಿಗೂ ಮುನ್ನ ಮಕ್ಕಳು ಮತ್ತು ಪೋಷಕರಿಗೆ ಪರೀಕ್ಷೆ ನಡೆಸುವ ಪರಿಪಾಠ ಚಾಲ್ತಿಯಲ್ಲಿದೆ. ಇದೀಗ ಈ ಪರಿಪಾಠಕ್ಕೆ ಬ್ರೇಕ್ ಹಾಕಲು ಹೊರಟಿರುವ ಇಲಾಖೆ ದಾಖಲಾತಿಗೆ ಮುನ್ನ ಪರೀಕ್ಷೆ ನಡೆಸಿದರೆ ಮೊದಲ ಹಂತದಲ್ಲಿ 25,000 ರೂಪಾಯಿವರೆಗೆ ದಂಡ ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದೆ. ಒಂದು ಬಾರಿ ದಂಡ ವಿಧಿಸಿದ ಬಳಿಕವೂ ಪುನರಾವರ್ತನೆಯಾದರೆ 50,000 ರೂಪಾಯಿ ದಂಡ ವಿಧಿಸಲು ನಿರ್ಧಾರ ಮಾಡಿದೆ. ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದ ಶಾಲೆಗೂ ದಂಡ ಪ್ರಯೋಗಿಸಲು ಮುಂದಾಗಿರುವ ಇಲಾಖೆ ದಾಖಲಾತಿ ಸಮಯದಲ್ಲಿ ಡೊನೇಷನ್ ಅಥವಾ ಕ್ಯಾಪಿಟೇಷನ್ ಶುಲ್ಕ ಪಡೆದಿದ್ದರೆ ಅಂತಹ ಶಾಲೆಗೆ ಶುಲ್ಕದ 10 ಪಟ್ಟು ದಂಡ ವಸೂಲಿ ಮಾಡಲು ಸೂಚನೆ ಕೊಟ್ಟಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಆಯುಕ್ತರಾದ ಸುರಳ್ಕರ್ ವಿಕಾಸ್ ಕಿಶೋರ್ ಅವರು ಮಾತನಾಡಿ, ಖಾಸಗಿ ಶಾಲೆಗಳು ಹೆಚ್ಚುವರಿ ಶುಲ್ಕ ವಸೂಲಿ ಮಾಡಿರುವುದು ಕಂಡುಬಂದರೆ ಕಾನೂನು ನಿಯಮಗಳ ಅನುಸಾರ ಕ್ರಮ ಕೈಗೊಳ್ಳುವಂತೆ ಎಲ್ಲ ಉಪನಿರ್ದೇಶಕರು ಶಿಕ್ಷಣಾಧಿಕಾರಿಗಳಿಗೆ ಸೂಚನೆ ಕೊಡಲಾಗಿದೆ. ಪೋಷಕರಿಗೆ ಪಾರದರ್ಶಕ ಮಾಹಿತಿ ಒದಗಿಸಿದ ಶಾಲೆಯ ವಿರುದ್ದ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುತ್ತದೆ ಎಂದು ಹೇಳಿದೆ. ಇನ್ನು ರಾಜ್ಯದಲ್ಲಿ ಶುಕ್ರವಾರ ಸಂಭವಿಸಿದ 2 ಪ್ರತ್ಯೇಕ ಮಳೆ ಸಂಬಂಧಿತ ಅವಘಡದಲ್ಲಿ 2 ಮೃತಪಟ್ಟಿದ್ದಾರೆ. ಮಳೆಯಿಂದ ಶಿಥಿಲಗೊಂಡಿದ್ದ ಶಾಲಾ ಕಂಪೌಂಡ್ ಹಾಗೂ ಕಬ್ಬಿಣದ ಗೇಟ್ ಬಿದ್ದು 4 ವರ್ಷದ ಬಾಲಕಿ ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕಿನ ಬಸವನಹಳ್ಳಿ ಹಾದಿಯಲ್ಲಿ ನಡೆದಿದೆ. ಮನೆಯ ಸಮೀಪದಲ್ಲಿರುವ ಗಿರಿಜನ ಆಶ್ರಮ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿದ್ದ ತನ್ನ ಅಕ್ಕನನ್ನು ಕರೆತರಲು ಬಾಲಕಿ ಪ್ರತಿದಿನ ಶಾಲಾ ಗೇಟ್ ಬಳಿ ಬರುತ್ತಿದ್ದಳು ಎನ್ನಲಾಗಿದೆ. ಮತ್ತೊಂದೆಡೆ ಉಡುಪಿ ಜಿಲ್ಲೆ ಹೆಬ್ರಿಯ ಹತ್ತುರ್ಕಿಯಲ್ಲಿ ಶುಕ್ರವಾರ ಸಂಜೆ ಸುರಿದ ಭಾರೀ ಗಾಳಿ ಮಳೆಗೆ ಹೆಬ್ರಿ ಬ್ರಹ್ಮಾವರ ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಬೋಗಿ ಮರ ಉರುಳಿಬಿದ್ದ ಪರಿಣಾಮ ಕಾರು ಚಲಾಯಿಸುತ್ತಿದ್ದ ರೈತ ಸದಾನಂದ ನಾಯಕ್ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ ಆಗಸ್ಟ್ 13ರವರೆಗೆ ಮಳೆ ಮುಂದುವರಿಯಿತೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಯಲ್ಲಿ ಭಾರೀ ಮಳೆ ಮತ್ತು

ಗ್ರಾಮೀಣಾಭಿವೃದ್ಧಿ ಸಚಿವರು ಸೂಚಿಸಿದ್ದಾರೆ. ವಿಕಾಸಸೌಧ ಕಚೇರಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ನಾನಾ ಭಾಗದಲ್ಲಿ ಅಂತರ್ಜಲ ಮಟ್ಟ 1000 ಅಡಿಗಿಂತ ಕೆಳಗಿಡೆ ಹೋಗಿದ್ದು, ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸಬೇಕು. ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ನಾನಾ ಕಡೆಯಲ್ಲಿ 1000 ಅಡಿ ಆಳಕ್ಕೆ ಅಂತರ್ಜಲ ಕುಸಿದಿದೆ. ನೀರು ಸಿಕ್ಕರೂ ಅದು ಕುಡಿಯಲು ಯೋಗ್ಯವಾಗಿರುವುದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮೇಲ್ಮೈ ಜಲಮೂಲದಿಂದ ನೀರು ಪೂರೈಕೆಗೆ ಆದ್ಯತೆ ಕೊಡಬೇಕು ಎಂದು ಅವರು ಸೂಚಿಸಿದರು. ನೀಟ್ ಯುಜಿ 2026 ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಬಿಐ ಜುಲೈ 28 ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿರುವ ದೋಷಾರೋಪ ಪಟ್ಟಿಯಲ್ಲಿ ಬೆಚ್ಚಿಬೀಳಿಸುವ ಅಂಶಗಳು ಬಯಲಾಗಿವೆ. ಪರೀಕ್ಷೆಗೆ 3 ಮೊದಲೇ ಪ್ರಶ್ನೆಪತ್ರಿಕೆ ಸೋರಿಕೆಯಾಗಿದ್ದು, ಅವುಗಳನ್ನು ವಾಟ್ಸ್ಆಪ್, ಟೆಲಿಗ್ರಾಮ್, ಆಫ್ಲೈನ್ ವಿಶೇಷ ತರಗತಿಗಳ ಮೂಲಕ ವಿದ್ಯಾರ್ಥಿಗಳಿಗೆ ತಲುಪಿಸಲಾಗಿದೆ. ಅದರಲ್ಲೂ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ವಿಷಯ ತಜ್ಞರು, ಕೋಚಿಂಗ್ ಸೆಂಟರ್ಗಳ ನಿರ್ವಾಹಕರು ಹಾಗೂ ಮಧ್ಯವರ್ತಿಗಳು ಈ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ. ಎನ್ಟಿಎ 3 ವಿಷಯ ತಜ್ಞರಾದ ರಸಾಯನಶಾಸ್ತ್ರದ ಪಿವಿ ಕುಲಕರ್ಣಿ, ಭೌತಶಾಸ್ತ್ರದ ತಜ್ಞೆ ಮನೀಷಾ ಸಂಜಯ್ ಹವಾಲ್ದಾರ್ ಹಾಗೂ ಸಸ್ಯಶಾಸ್ತ್ರ ಮತ್ತು ಪ್ರಾಣಿಶಾಸ್ತ್ರದ ತಜ್ಞೆ ಮನೀಷಾ ಗುರುನಾಥ್ ಮಂದಾರೆ ಅವರೇ ಪ್ರಶ್ನೆಪತ್ರಿಕೆ ಸೋರಿಕೆ ಪ್ರಕರಣದ ಪ್ರಮುಖ ಆರೋಪಿಗಳು ಎಂದು ಸಿಬಿಐ ದೋಷಾರೋಪ ಹೊರಿಸಿದೆ. 94 ಪುಟದ ಚಾರ್ಜ್ಶೀಟ್ನಲ್ಲಿ ಒಟ್ಟು 13 ಆರೋಪಿಗಳ ವಿರುದ್ದ ಗುರುತರ ಆರೋಪಗಳನ್ನು ಹೊರಿಸಲಾಗಿದೆ. ಈ 3 ತಜ್ಞರಿಗೆ ಅನುವಾದ ಮತ್ತು ಮರು ಅನುವಾದದ ಸಂದರ್ಭದಲ್ಲಿ ಕರಡು ಕೆಲಸಕ್ಕಾಗಿ ಗೌಪ್ಯ ವಿಭಾಗದ ಒಳಗಡೆ ಖಾಲಿ ಹಾಳೆಯನ್ನು ನೀಡಲಾಗಿತ್ತು ಎಂಬುದು ಬೆಳಕಿಗೆ ಬಂದಿದೆ. ಪಿವಿ ಕುಲಕರ್ಣಿ ಈ ಹಾಳೆಯನ್ನು ಬಳಸಿ ರಸಾಯನಶಾಸ್ತ್ರದ ಎಲ್ಲಾ 135 ಪ್ರಶ್ನೆಯನ್ನು ಸಂಕ್ಷಿಪ್ತವಾಗಿ ಅವುಗಳ ಉತ್ತರದ ಆಯ್ಕೆಯೊಂದಿಗೆ ಸಣ್ಣ ಚೀಟಿಯಲ್ಲಿ ಬರೆದುಕೊಂಡು ಅವುಗಳನ್ನು ಯಾರಿಗೂ ತಿಳಿಯದಂತೆ ಹೊರಗಡೆ ತೆಗೆದುಕೊಂಡು ಹೋಗಿದ್ದರು ಎಂದು ಆರೋಪ ಪಟ್ಟಿಯಲ್ಲಿ ತಿಳಿಸಲಾಗಿದೆ. ಇನ್ನು ಶಬರಿಮಲೆ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಕಂಡುಬಂದಿರುವ ಆಧ್ಯಾತ್ಮಿಕ ದೋಷಗಳು ಮತ್ತು ವಾಗ್ದೋಷಗಳ ನಿವಾರಣೆಗಾಗಿ ತಿರುವಿದಾಂಕೂರು ದೇವಸ್ವ ಮಂಡಳಿ ಕೊಲ್ಲೂರು ಕಾಸರಗೋಡು ಸಹಿತ 25 ಕ್ಷೇತ್ರದಲ್ಲಿ ವಿಶೇಷ ಪರಿಹಾರ ಪೂಜೆಯನ್ನು ಆರಂಭ ಮಾಡಿದೆ. ಕೊಲ್ಲೂರು ಮೂಕಾಂಬಿಕ ದೇವಸ್ಥಾನದಲ್ಲಿ ಮೊದಲ ಪೂಜೆ ನೆರವೇರಿದೆ. ವಾಗ್ದೋಷ ಪರಿಹಾರಕ್ಕಾಗಿ ದೇವಿಗೆ ಚಿನ್ನದ ನಾಲಿಗೆ, ಗಂಟೆ ಮತ್ತು ತಾಳೆಗರಿಯ ಮೇಲೆ ಬರೆಯಲು ಬಳಸುವ ಸಾಂಪ್ರದಾಯಿಕ ಲೇಖನಿಯನ್ನು ಅರ್ಪಿಸಲಾಗಿದೆ. ಮುಂಬರುವ ಶರನ್ನವರಾತ್ರಿ ಹಬ್ಬದ ಬಳಿಕ ಕೊಲ್ಲೂರಿನಲ್ಲಿ ಮಹಾಪೂಜೆ ನಡೆಯಲಿದೆ. ಕಳೆದ 2 ವರ್ಷಗಳಿಂದ ಆಯುಷ್ಮಾನ್ ವಯೋವಂದನ ಯೋಜನೆಯ ನಿಯಮದ ಗೊಂದಲಗಳಿಂದ ಕರ್ನಾಟಕದಲ್ಲಿ ಟೇಕ್ಆಫ್ ಆಗುವ ಲಕ್ಷಣ ಕಾಣುತ್ತಿಲ್ಲ. ಆದರೆ ವಯೋವಂದನ ಕಾರ್ಡ್ಗಳ ನೋಂದಣಿ ಪ್ರಕ್ರಿಯೆ ಜಾರಿಯಲ್ಲಿದ್ದರೂ ಕೂಡ ಇದರ ಸೇವೆಗಳು ಮಾತ್ರ ಸಿಗುತ್ತಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಜಟಾಪಟಿಯಲ್ಲಿ ಹಿರಿಯರಿಗೆ ಉಚಿತವಾಗಿ ಸಿಗಬೇಕಾಗಿದ್ದ ಸೇವೆಯೊಂದು ಮರೆಯಾಗುತ್ತಿದೆ. ಆಯುಷ್ಮಾನ್ ವಯೋವಂದನ ಯೋಜನೆ 70 ಮೇಲ್ಪಟ್ಟ ಹಿರಿಯರಿಗೆ ಆರೋಗ್ಯ ವಿಮೆ ನೀಡುವ ವ್ಯವಸ್ಥೆಯಾಗಿದ್ದು, ಇದರ ಮೂಲಕ ಪ್ರತಿ ವರ್ಷ ತಲಾ 5 ರೂಪಾಯಿಗಳಷ್ಟು ಮೊತ್ತವನ್ನು ವಿಮೆಯ ಮೂಲಕ ಆರೋಗ್ಯ ಸೇವೆಗೆ ಸರ್ಕಾರ ನೀಡುತ್ತೆ. ಆದರೆ ಕೇಂದ್ರದಿಂದ ಈ ಯೋಜನೆಯ ನಿಯಮಗಳ ಸರಳೀಕರಣಗೊಳ್ಳದ ಕಾರಣದಿಂದಾಗಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿಲ್ಲ. ಕಳೆದ 2 ವರ್ಷಗಳಿಂದ ಈ ಯೋಜನೆಯ ಜಾರಿಗೆ ಹಿರಿಯ ನಾಗರಿಕರ ಒತ್ತಡ ಇದ್ದರೂ ಕೂಡ ಇವರ ಮಾತು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ಕಿವಿಗೆ ಬಿದ್ದಿಲ್ಲ. ಕೇಂದ್ರ ಸರ್ಕಾರ 2024 ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಇದರಲ್ಲಿ ಹಿರಿಯರಿಗೆ ಹೃದಯ ಶಸ್ತ್ರಚಿಕಿತ್ಸೆ, ಕ್ಯಾನ್ಸರ್ ಚಿಕಿತ್ಸೆ, ಮೂತ್ರಪಿಂಡ ಸಂಬಂಧಿತ ಚಿಕಿತ್ಸೆ, ನರರೋಗ ಚಿಕಿತ್ಸೆ, ಅಸ್ಥಿ ಮತ್ತು ಕೀಲು ಶಸ್ತ್ರಚಿಕಿತ್ಸೆ, ಇತರ 100 ಪ್ಯಾಕೇಜ್ಗಳಡಿ ಚಿಕಿತ್ಸೆಗಳು ನೀಡುವ ಉದ್ದೇಶವಿತ್ತು. ಬಹಳಷ್ಟು ರಾಜ್ಯಗಳಲ್ಲಿ ಇದನ್ನು ಜಾರಿಗೆ ತರುವ ಕೆಲಸವಾದರೂ ಕೇಂದ್ರದ ಅನುದಾನ ಹಂಚಿಕೆ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳು ಕಾಡಿದ ಪರಿಣಾಮ ಯೋಜನೆ ಜಾರಿಗೊಳಿಸಿದ ಬಳಿಕವೂ ಇದನ್ನು ಮೊಟಕು ಮಾಡುವ ಪ್ರಕ್ರಿಯೆ ಕೆಲವು ರಾಜ್ಯದಲ್ಲಿ ಮಾತ್ರ ನಡೆಯಿತು. ಆದರೆ ಕರ್ನಾಟಕದ ಈ ಯೋಜನೆ ಇನ್ನೂ ಜಾರಿಯಾಗಲೇ ಇಲ್ಲ. ರಾಜ್ಯ ಸರ್ಕಾರ ಈ ಯೋಜನೆ ಅನುಷ್ಠಾನಕ್ಕೆ ಹಿಂದೇಟು ಹಾಕಲು ಕೇಂದ್ರ ಸರ್ಕಾರ ಅನುದಾನ ಖಚಿತತೆ ನೀಡಿಲ್ಲ ಎನ್ನುವುದು ಕಾರಣ. ಇನ್ನು ವಯೋವಂದನೆ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರದ ಪೂರ್ಣ ರೂಪದ ಸಹಕಾರ ನೀಡುತ್ತೆ. ಆದರೆ ಕೇಂದ್ರ ಸರ್ಕಾರ ಅನುದಾನದ ವಿಚಾರದಲ್ಲಿ ಸ್ಪಷ್ಟತೆ ಕೊಟ್ಟಿಲ್ಲ. ಇದಕ್ಕಾಗಿ ಕೇಂದ್ರ ಆರೋಗ್ಯ ಸಚಿವರಿಗೆ ಪತ್ರದ ಮೂಲಕ ಮನವಿ ಮಾಡಲು ನಿರ್ಧಾರ ಮಾಡಲಾಗಿದೆ. ಇದರ ಜತೆಗೆ ಮುಖ್ಯಮಂತ್ರಿಗಳ ಮೂಲಕ ಕೂಡ ಪಿಎಂ ಅವರಿಗೆ ವಿಚಾರ ಮುಟ್ಟಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ತಿಳಿಸಿದರು. ಇನ್ನು ಭಾರತ 12 ಹೆಚ್ಚು ಕಾಲದ ಪರಿಶ್ರಮದ ನಂತರ ಚಿಟ್ಟೆಗಳು ಮತ್ತು ಪತಂಗಗಳ ಮೊದಲ ಸಮಗ್ರ ಪಟ್ಟಿಯನ್ನು ಪೂರ್ಣಗೊಳಿಸಿದೆ. ಇದರಲ್ಲಿ 13,703 ಪ್ರಭೇದವನ್ನು ದಾಖಲಿಸಲಾಗಿದೆ. 1 ಶತಮಾನಕ್ಕೂ ಹೆಚ್ಚು ಕಾಲದಿಂದ ಇದ್ದ ವರ್ಗೀಕರಣ ಸಂಬಂಧಿತ ಅಂತರವನ್ನು ಇದು ತುಂಬಿದೆ.

0: ಹೆಚ್ಚಿದೆ ಎಂದು ಕೋಲ್ಕತ್ತಾದಲ್ಲಿರುವ ZSE ಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ವರದಿ ತಿಳಿಸಿದೆ. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯದ ಅಡಿಯಲ್ಲಿ ZSI ಸಿದ್ದಪಡಿಸಿರುವ ಈ ಪಟ್ಟಿ 22 ಸಂಪುಟಗಳಲ್ಲಿ ರೂಪುಗೊಂಡಿದೆ. ಡೆಹ್ರಾಡೂನ್ನ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದ ತಾಂತ್ರಿಕ ಪರಿಣತಿ ಮತ್ತು ವಿಷಯ ತಜ್ಞರ ನೆರವಿನೊಂದಿಗೆ ಕಾರ್ಯ ನಡೆದಿದೆ. ಇದು ಭಾರತೀಯ ಲೆಪಿಡೋಪ್ಚರ ಮತ್ತು ಪತಂಗಗಳನ್ನು ಒಳಗೊಂಡ, ಅಂದರೆ ಚಿಟ್ಟೆಗಳು ಮತ್ತು ಪತಂಗಗಳ ಒಳಗೊಂಡ ಕೀಟಗಳ ವರ್ಗ ಕುರಿತಾದ ನವೀಕೃತ ವರ್ಗೀಕರಣ ಮಾಹಿತಿ ಒದಗಿಸುತ್ತೆ. ಭಾರತೀಯ ಪ್ರಾಣಿಶಾಸ್ತ್ರೀಯ ಸಮೀಕ್ಷೆಯ ವರ್ಗೀಕರಣ ತಜ್ಞರಾದ ಡಾ ರಾಹುಲ್ ಜೋಶಿ ಮತ್ತು ಡಾ ನವನೀತ್ ಸಿಂಗ್ ಅವರು ಸೂಚಿಸಿರುವ ಈ ಸರಣಿಯ ಅಂತಿಮ ಸಂಪುಟ ಝಾಟಕ್ಸಾ ಎಂಬ ಅಂತಾರಾಷ್ಟೀಯ ಜರ್ನಲ್ನಲ್ಲಿ ಪ್ರಕಟವಾಗಿದೆ. ಇದೇ ಸಂದರ್ಭ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ನಿರ್ದೇಶಕಿ ಡಾ ಧೃತಿ ಬ್ಯಾನರ್ಜಿ ಮಾತನಾಡಿ, ಜೀವವೈವಿಧ್ಯ ಸಂಶೋಧನೆ, ಪರಿಸರ ಮೇಲ್ವಿಚಾರಣೆ ಮತ್ತು ಸಂರಕ್ಷಣೆ ಯೋಜನೆಗೆ ಈ ಕ್ಯಾಟಲಾಗ್ ಪ್ರಮುಖ ರಾಷ್ಟೀಯ ಸಂಪನ್ಮೂಲವಾಗಿ ಕಾರ್ಯನಿರ್ವಹಿಸುತ್ತೆ. ಅಧಿಕೃತ ಧ್ವನಿ, ಸ್ಪಷ್ಟ ಕಾನೂನು ಗುರುತು ಮತ್ತು ವೈಜ್ಞಾನಿಕ ಇತಿಹಾಸದಲ್ಲಿ ಶಾಶ್ವತ ಸ್ಥಾನ ನೀಡುವುದನ್ನು ಖಚಿತಪಡಿಸಲಿದೆ ಎಂದು ಹೇಳಿದೆ. ಇನ್ನು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯು ಪ್ರಕಟಿಸಿರುವ ತುಳು ಪುಸ್ತಕಗಳನ್ನು ಶೇಕಡ 50% ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವ ಸ್ವಾತಂತ್ರ್ಯೋತ್ಸವದ ತುಳು ಪುಸ್ತಕೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಸ್ವಾತಂತ್ರ್ಯೋತ್ಸವದ ತುಳು ಪುಸ್ತಕೋತ್ಸವವನ್ನು ಶುಕ್ರವಾರ ತುಳು ಭವನದ ಅಕಾಡೆಮಿಯ ಗ್ರಂಥಾಲಯದಲ್ಲಿ ದೀಪ ಬೆಳಗಿಸುವ ಮೂಲಕ ಅಕಾಡೆಮಿ ಸದಸ್ಯ ಕುಂಬ್ರಾ ದುರ್ಗಪ್ರಸಾದ್ ರೈ ಉದ್ಘಾಟಿಸಿದರು. ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಕಾಪಿಕಾರ್ಡ್, ರಿಜಿಸ್ಟರ್ ಪೂರ್ಣಿಮಾ, ಸದಸ್ಯರಾದ ಬಾಬು ಪೂಜಾರಿ ಮಳಲಿ, ಅಕ್ಷಯ ಆರ್ ಶೆಟ್ಟಿ, ಸಂತೋಷ್ ಶೆಟ್ಟಿ ಹಿರಿಯಡ್ಕ, ಅಕಾಡೆಮಿ ಮಾಜಿ ಸದಸ್ಯರಾದ ಬೆನೆಟ್ ಜಿ ಅಮ್ಮನ್ನ ಉಪಸ್ಥಿತರಿದ್ದರು. ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ನಡೆಯುವ ಈ ರಿಯಾಯಿತಿ ದರದ ಮಾರಾಟ ಆಗಸ್ಟ್ 31 ತನಕ ನಡೆಯಲಿದೆ ಎಂದು ಅಕಾಡೆಮಿ ಪ್ರಕಟಣೆ ತಿಳಿಸಿದೆ. ಕೇಳುಗರೆ, ಇದಿಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದ ಒಂದಿಷ್ಟು ಸುದ್ದಿಗಳು. ನಿರಂತರವಾಗಿ ಕೇಳುತ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಬಣ್ಣ ಬಣ್ಣದ ಬದುಕು ಸುದ್ದಿಗಳನ್ನು ಇಷ್ಟು ಹೊತ್ತು ಓದಿದವರು ನಾನು ನಿಮ್ಮ ಆರ್ಜೆ ಸೈಫಲ್ಕುತ್ತಾರ್. ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಕೇಳುಗ್ರೆ, ಇದುವರೆಗೆ ಮಾಧ್ಯಮ ಸುದ್ದಿ ಕಾರ್ಯಕ್ರಮವನ್ನು ಕೇಳಿದ್ರಿ. ಇನ್ನು ಮುಂದೆ ನಮ್ಮ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರವನ್ನು ಇದೀಗ ಕೇಳೋಣ. ಇದೀಗ ನಮ್ಮ ಸಂವಿಧಾನ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಸುತ್ತಮುತ್ತ ಕಾರ್ಯಕ್ರಮ, 10:00 ಈ ವಾರದಲ್ಲಿ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಅವಲೋಕನ, ಸಾರಂಗ್ ಸಂಗಮ ನೇರ ಪ್ರಸಾರ ಕಾರ್ಯಕ್ರಮ ಮೂಡಿಬರುತ್ತೆ. 10:30 ಬಹುಭಾಷಾ ಹಾಡುಗಳು ಪ್ರಸಾರ, 11:00 ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಭಾಗ 9 ಪ್ರಸಾರ, 11:30 ತುಳು ಕಾರ್ಯಕ್ರಮದಲ್ಲಿ ನಾಟಕ, ಹಾಗೆಯೇ 12:00 ತುಳು ಹಾಡುಗಳು ಪ್ರಸಾರ, 3:00 ವೃತ್ತಿ ಸಂತೃಪ್ತಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ, 4:00 ಊರುಕೇರಿ ಕಾರ್ಯಕ್ರಮ ಪ್ರಸಾರ, 6:00 ರೇಡಿಯೋ ಸಂಜೆ ಕಾರ್ಯಕ್ರಮ ಪ್ರಸಾರ, 8:00 ಯಕ್ಷಗಾನ, 8:30 ಎಂದು ಮರೆಯದ ಹಾಡುಗಳು ಪ್ರಸಾರವಾಗುತ್ತೆ. ಇದು ಇವತ್ತಿನ ಕಾರ್ಯಕ್ರಮದಲ್ಲಿ ರೇಡಿಯೋ ಸಾರಂಗ್ನಲ್ಲಿ ಮೂಡಿಬರಲಿರುವ ಒಂದಿಷ್ಟು ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಗಳು. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
2: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು, ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42 ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತು ಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ, ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86 ತಿದ್ದುಪಡಿ ಆದಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು, ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೇದಾಗಿ, ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು, ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ, ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ, ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು, ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. ಹನ್ನೊಂದನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು, ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಚ್ಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲಾ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
3: ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
4: ಸಂಗಮ ಸಂಗಮ ಅನುರಾಗ ಸಂಗಮ.
5: ಪ್ರತಿ ಶನಿವಾರ ಬೆಳಿಗ್ಗೆ 10:00 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
3: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
5: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ. ಇದು ರೇಡಿಯೋ ಸಾರಂಗ್ 107.8 FM.

Boru.

0: ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ನಿಮ್ಮ ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ವಿಜಯಲ್ಲಿರುವಂತಹ ಡಾಕ್ಟರ್ ಗುರುಪ್ರಸಾದ್ ಭಟ್ ಅವರ ಮನೆಗೆ ಬಂದಿದ್ದೇವೆ. ಇವರ ಮನೆಯಲ್ಲಿ ಅಂತಹ ವಿಶೇಷತೆ ಏನಿದೆ ಅಂತ ನೀವು ಕೇಳುವುದಾದರೆ, ಹೌದು, ಡಾಕ್ಟರ್ ಗುರುಪ್ರಸಾದ್ ಭಟ್ ಇವರು ವೃತ್ತಿಯಲ್ಲಿ ಡಾಕ್ಟರ್, ಪ್ರವೃತ್ತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತನ್ನಂತಾನು ತೊಡಗಿಸಿಕೊಂಡವರು. ಹೆಚ್ಚು ನಾವು ವೈದ್ಯರು ಅಂತ ಹೇಳಿದರೆ ಮದ್ದು ಕೊಡೋರು, ಆಪತ್ಕಾಲಕ್ಕೆ ಆಗೋರು, ಹೀಗೆ ನಾವು ಬೇರೆ ಬೇರೆ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತೀವಿ. ಆದರೆ ಈ ಡಾಕ್ಟರ್ ಮಾತ್ರ ಹತ್ತಿರದ ಪೇಷಂಟನ್ನು ಕೂಡ ನೋಡ್ತಾರೆ. ಪ್ರಕೃತಿಯ ಚಿಟ್ಟೆಗಳು, ಪಕ್ಷಿಗಳು ಅಂದರೆ ಇವರಿಗೆ ತುಂಬಾನೇ ಪ್ರೀತಿ, ತುಂಬಾನೇ ಹತ್ತಿರ ಕೂಡ ಹೌದು. ಒಬ್ಬ ಉತ್ತಮ ಹವ್ಯಾಸಿ, ಉತ್ತಮ ಚಾರಣಿಕ, ಜಗತ್ತಿನ ಅತಿ ಎತ್ತರದ ಬೆಟ್ಟಗಳನ್ನು ಏರಿದಂತಹ ವ್ಯಕ್ತಿ. ಓಡೋದು ಅಂದರೆ ಕೂಡ ಇವರಿಗೆ ತುಂಬಾನೇ ಪ್ರೀತಿ. ಇವರ ಮನೆಯಲ್ಲಿ ಒಂದು ಪುಟಾಣಿ ಗಾರ್ಡನ್ ಅನ್ನು ನಿರ್ಮಿಸಿದ್ದಾರೆ. ಒಂದು ಪುಟಾಣಿ ಕಾಡು ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ. ಈ ಪುಟಾಣಿ ಕಾಡಿನ ಮಧ್ಯೆ ನಾವು ಸಂಚರಿಸಿದಾಗ ಇಲ್ಲಿ ನಮಗೆ 50ಕ್ಕಿಂತ ಹೆಚ್ಚು ಪ್ರಭೇದದ ಚಿಟ್ಟೆಗಳನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಯಿತು. 10ಕ್ಕಿಂತ ಹೆಚ್ಚು ಜಾತಿಯ ಹಕ್ಕಿಗಳನ್ನು ಕೂಡ ನಮಗೆ ನೋಡಲಿಕ್ಕೆ ಸಾಧ್ಯವಾಯಿತು.

ಅದು ಓಡುದು, ನಾವು ಓಡ್ಲಿಕ್ಕೆ ಹೇಳಿದ್ರೆ ಓಡ್ತೇವೆ, ಓಡ್ತಾ ಹೋಗ್ತೇವೆ. ಸೊ ಓಡೋದು ಸಹ ಬರೀ ಕಾಡಲ್ಲೇ ಓಡೋದು, ಟ್ರೇಲ್ ರನ್ನಿಂಗ್ ಅಂತ ಹೇಳ್ತೇವೆ. ಓಡರಲ್ಲಿ ಮೂರ್ನಾಲ್ಕು ಥರ ಇದೆ, ಒಂದು ರೋಡ್ ರನ್ನಿಂಗ್ ಇದೆ, ಟ್ರೇಲ್ ರನ್ನಿಂಗ್ ಇದೆ. ಸೊ ಟ್ರೇಲ್ ರನ್ನಿಂಗ್ ಹೇಳಿದ ಕೂಡ ಕಾಡಲ್ಲಿ. ಸೊ ಮಂಗಳೂರಲ್ಲಿ ಹತ್ತಿರ ಇರಿದ್ರೆ ಮಲ್ನಾಡ್ ಅಲ್ಟ್ರಾ ಎಲ್ಲ ಬರ್ತದೆ. ಅದು ಇಲ್ಲ ಇಲ್ಲ, ಅಮ್ಮ ಬಾಲ್ಯದಲ್ಲಿ ಓಡುವ ಅಂತ ಮೂಡಿತ್ತು. ಆಗ ಅಮ್ಮ ಓದು ಓದು ಹೇಳಿದ್ರು, ನಾನು ನನಗೆ ಓಡು ಓಡು ಅಂತ ಇಷ್ಟ ಇತ್ತು, ಅಮ್ಮ ಓದು ಓದು ಅಂತ ಹೇಳಿದ್ರು. ಸೊ ಹಾಗೆ ನಾನು ಓದು ಓದು ಬಿಟ್ಟು ಓಡು ಓಡು ಅಂತ ಒಮ್ಮೆ ಸೆಟ್ಲ್ ಆಯಿತು. ಮಕ್ಕಳೆಲ್ಲ ಆದರೂ ಓಕೆದೆ, ಓಡೋದು ಶುರು ಮಾಡಿದೆ. ನಮಗೆ ಯಾರು ಹೇಳೋರು ಇರಲಿಲ್ಲ. ಸೊ ಓಡ್ತಿದ್ದೆ ಕಾಡಲ್ಲಿ, ಓಡೋದು 50 ಕಿಲೋಮೀಟರ್, 100 ಕಿಲೋಮೀಟರ್, 150 ಕಿಲೋಮೀಟರ್, 160, 100 ಕಿಲೋಮೀಟರ್, 100 ಮೈಲ್ಸ್, ಹೇಗಿದ್ರು ಓಡ್ತೇವೆ. ಟ್ರೈಲ್ ರನ್ನಿಂಗ್ ಹೇಳಿದ್ರೆ ನಾವು ಓಡ್ತೇವೆ. ಓಡುವಾಗ ನೋಡ್ತೇವೆ ಏನೆಲ್ಲ ಇದೆ ಆ ದಾರಿಯಲ್ಲಿ, ಏನೆಲ್ಲ ಇದೆ. ಕೆಲವೊಮ್ಮೆ ಓಡುವಾಗ ಮುಳ್ಳು ಹಂದಿ ಸಿಗ್ತದೆ, ಕೆಲವೊಮ್ಮೆ ಓಡುವಾಗ ಹಾವು ಸಿಗ್ತದೆ. ಎಂತ ಮಾಡುದು ಅಂತ ಗೊತ್ತಿರೋದಿಲ್ಲ. ಅದನ್ನು ಬಿಚ್ಚಿ ನೋಡ್ತೇವೆ. ಮಂಗಳೂರೇ ಹುಟ್ಟಿ ಬೆಳೆದು ರೋಸ್ಟೋರಲ್ಲಿ, ಈಗ ಇಲ್ಲಿ ಬಂದು ಒಂದು 5-6 ವರ್ಷ ಆಗಿದೆ. ಮೊದಲು ಫ್ಲ್ಯಾಟಲ್ಲಿದ್ದೆವು, ಹಾಗೆ ಈಗ ಇಲ್ಲಿ ಬಂದು ಈ ಸ್ವಂತ ಮನೇಲಿ ಬಂದು 5-6 ವರ್ಷ. ಸೊ ಓಡೋದು ಹೇಳಿದ್ರೆ ಓಡ್ತೇವೆ. ನಮಗೆ ಇಲ್ಲಿಂದ ಕಾಮನ್ ರೂಟ್ ಅಂದರೆ ಇಲ್ಲಿಂದ KPTಗೆ ಹತ್ತು ಓಡುದು, ಅದು ಮೇಲೆ ಅಪ್ಪಿಲ್. ನಮಗೆ ಒಳ್ಳೆ ಕಾಡಲ್ಲಿ ಓಡಿದ ಥರವೇ ಅನಿಸ್ತದೆ. ಸಿಟಿಯಲ್ಲಿ ಓಡೋದು ಅದೊಂದೇ, ಒಳ್ಳೆ ಅಪ್ಪಿಲ್ ಸಿಗ್ತದೆ. ಆ್ಯಂಡ್ ಓಡೋದು ಹೇಳಿದ್ರೆ ಎಲ್ಲಿ ಬೇಕಿದ್ರು ಓಡ್ ಓಡೋದು ಬಿಟ್ಟು ಬಾಕಿದೆ ಅದರೊಟ್ಟಿಗೆ, ಯಾಕೆ ಎಕ್ಸಸೈಸ್ ಅಂತ ಹೇಳ್ತೇವೆ. ಓಡೋದ್ರಲ್ಲಿ ನಮಗೆ ಕ್ರಾಸ್ ಟ್ರೈನಿಂಗ್ ಬೇಕಾಗುತ್ತೆ. ಕ್ರಾಸ್ ಟ್ರೈನಿಂಗ್ ಹೇಳಿದ್ಕೊಳ್ಳಿ, ಬರೀ ಓಡಿದರೆ ಒಂದೇ ಮಸಲ್ ಗ್ರೂಪ್ ಇನ್ವಾಲ್ವ್ ಆಗ್ತದೆ. ಸೊ ಬೇರೆ ಮಸಲ್ಸ್ ಯೂಸ್ ಮಾಡಲಿಕ್ಕೆ. ಸೊ ಆಗ ಸೈಕ್ಲಿಂಗ್ ಮಾಡ್ತೇವೆ. ಓಡೋದವರು ಯೂಶಲಿ ಸೈಕ್ಲಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಓಡ್ತಾರೆ ಅಂತ. ಈ ಸೈಕ್ಲಿಂಗ್ ಮಾಡೋರು ಇನ್ನೂ ಸ್ವಲ್ಪ ಸ್ವಿಮ್ಮಿಂಗ್ ಮಾಡಿದರೆ ಇನ್ನೂ ಚೆನ್ನಾಗಿ ಓಡ್ಲಿಕ್ಕೆ ಆಗ್ತದೆ. ಸೊ ಹಾಗೆ ಸ್ವಿಮ್ಮಿಂಗ್ ಶುರು ಆಯಿತು. ಸಮುದ್ರದಲ್ಲಿ ತಣ್ಣೀರು ಬಾವಿಯಲ್ಲಿ ಹೋಗಿ ಹಾರೋದು, 1-2 ಕಿಲೋಮೀಟರ್ ಸ್ವಿಮ್ ಮಾಡೋದು, ಬರೋದು ಅಂತ. ಸೊ ಅದರೊಟ್ಟಿಗೆ ಮಾಡುವಾಗ ಹೇಳ್ತಾರೆ, ಕೆಲವರು ಹೇಳ್ತಾರೆ ಆ ಬೇಡ, ಇದು ಕೆಲವೊಮ್ಮೆ ದಿನಾಲು ಓಡಿದರೆ ಬೋರ್ ಆಗ್ತದೆ, ಫುಟ್ಬಾಲ್ ಆಡಿ ಅಂತ. ಸೊ ಹಾಗೆ ಫುಟ್ಬಾಲ್ ಆಡ್ಲಿಕ್ಕೆ ಶುರು ಆದೆವು. ಸೊ ಒಂದೊಂದು ಆಟ ಅದರೊಟ್ಟಿಗೆ ಶುರು ಆಗ್ತದೆ. ಮತ್ತು ಫ್ಯಾಮಿಲಿಯಲ್ಲಿ ಯಾರಾದೊಬ್ಬರು ಬ್ಯಾಡ್ಮಿಂಟನ್ ಆಡ್ಲಿಕ್ಕೆ ಹೋದರೆ ಅದರೊಟ್ಟಿಗೆ ಅಲ್ಲಿ ಶುರು ಆಗ್ತದೆ. ಅದರೊಟ್ಟಿಗೆ ಯಾವುದೇ ಸ್ಪೋರ್ಟಲ್ಲಿ ಓಡುವ ರನ್ನಿಂಗ್ ಇದ್ದರೆ ಅದನ್ನು ಇನ್ವಾಲ್ವ್ ಮಾಡೇ ಮಾಡ್ತೇವೆ. ಫುಟ್ಬಾಲ್ ಇರ್ಬೋದು, ಕ್ರಿಕೆಟಲ್ಲಿ ನಾನು ಫೀಲ್ಡಿಂಗ್ ಇದ್ದರೆ ಮಾಡ್ತೇನೆ. ನನಗೆ ಬ್ಯಾಟಿಂಗ್ ಬೌಲಿಂಗ್ ಬರೋದಿಲ್ಲ, ಫೀಲ್ಡಿಂಗ್ ಮಾಡ್ತೇನೆ, ಓಡಿ ಬಾಲ್ ಹಿಡಿಯೋದು ಬೇಕಿದ್ರೆ ಮಾಡ್ತೇನೆ, ಆ ಕೆಲಸ ಬೇಕಿದ್ರೆ ಮಾಡ್ತೇನೆ. ಸೊ ಅಂಥ ಓಡುವ ಕೆಲಸದಲ್ಲಿ ಯಾವುದೇ ಗೇಮ್ ಇದ್ದರೆ ನಾವು ರೆಡಿ ಇದ್ದೇವೆ. ಸೊ ಹಾಗೆ ನನ್ನ ಮಗ ಸಹ ಹಾಗೆ, ಓಡಲಿಕ್ಕೆ ಹೇಳಿದರೆ ರೆಡಿ ಇದ್ದೇವೆ. ಸೊ ಈಗ ಕೆಲವೊಂದು ನ್ಯಾಷನಲ್ ಇದೆ, ಕೆಲವೊಂದು ಇಂಟರ್ನ್ಯಾಷನಲ್ ಇದೆ, ಕೆಲವೊಂದು ಹೈ ಆಲ್ಟಿಟ್ಯೂಡ್ ಇದೆ, ಕೆಲವೊಂದು ಸ್ನೋ ವಾಲ್ ರನ್ನಿಂಗ್ ಇದೆ. ರನ್ನಿಂಗ್ ಎಲ್ಲಿ ಬೇಕಿದ್ರು ಮಾಡಿದ್ದೇವೆ. ಒಂದು ಸ್ನೋ ವಾಲ್ ರನ್ನಿಂಗ್ ಹೇಳುವುದಾದ್ರೆ ಹೈ ಆಲ್ಟಿಟ್ಯೂಡ್ ಕಾರ್ದುಂಗ್ಲಾ ಹೇಳಿರ್ತೀರ ಲಡಾಖಲ್ಲಿ, ಅಲ್ಲಿ ಓಡಿದ್ದೇವೆ 72 ಕಿಲೋಮೀಟರ್. ಅದು ಕಾರ್ದುಂಗ್ಲ ಮೇಲೆ ತನಕ ಹೋಗಿ ಕೆಳಗೆ ಇಳಿಯುವ ರನ್ನಿಂಗ್ ರೇಸ್ ಅದು. ಅದು ರಾತ್ರಿ 2 ಗಂಟೆ ಶುರು ಆಗೋದು, ಚಳಿಯಲ್ಲಿ ಸ್ನೋ ವಾಲಿ ರನ್ನಿಂಗ್. ಅದು ಇದೆ, ಹೆಲ್ ರೇಸ್ ಇದೆ, ಅದು ಬುದ್ಧ ಟ್ರೇಲ್ಸ್ ಅಂತ ಹೇಳ್ತೇವೆ. ಅದು ಸಹ ಸ್ನೋ ವಾಲಿ ರನ್. ಸೊ ಓಡುವಾಗ ಶುರು ಮಾಡುವಾಗ ಚಳಿ ಇರ್ತದೆ, ಮತ್ತು ಓಡಿ ಓಡಿ ಮಧ್ಯಾಹ್ನ ಅದು ಸೆಕೆ ಶುರು ಆಗ್ತದೆ, ಎಲ್ಲ ಸ್ನೋ ಗೇರ್ಸ್ ಎಲ್ಲ ತೆಗೆದು ಹಾಗೆ ಓಡಲಿಕ್ಕೆ ಶುರು ಮಾಡು. ಸೊ ಇಟ್ಸ್ ಒಂದೊಂದು ರೀತಿ ಓಡಿಯಲ್ಲಿ ಎಮರ್ಜೆನ್ಸಿ ಇರುವಾಗ ಓಡಲೇಬೇಕು. ಬಟ್ ನಮಗೀಗ ನನ್ನ ಟೀಮಲ್ಲಿ 1-2-3 ಜನ ಇರೋದ್ರಿಂದ ಅವರಿಗೂ ಗೊತ್ತುಂಟು, ಅವರಿಗೆ ನನ್ನ ಅಭ್ಯಾಸಗಳು ಗೊತ್ತುಂಟು, ನನಗೆ ಅವರ ಅಭ್ಯಾಸಗಳು ಗೊತ್ತುಂಟು. ಸೊ ಹಾಗೆ ಆಗಿರುವಾಗ ನಾವು ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡಿ ಅವರು ಮ್ಯಾನೇಜ್ ಮಾಡ್ತಾರೆ ನನ್ನ ಕ್ಲಿನಿಕ್, ಇಲ್ಲ ಹಾಸ್ಪಿಟ್ಲಲ್ಲಿ ಅವ್ರು ಮ್ಯಾನೇಜ್ ಮಾಡ್ತಾರೆ. ಸೊ ಹಾಗೆ ಟೀಮ್ ಒಳ್ಳೆ ಇರೋದ್ರಿಂದ ನನಗೆ ನನ್ನ ಹವ್ಯಾಸಗಳನ್ನು ಮಾಡ್ಬೋದು, ಅವರು ಅವರ ಹವ್ಯಾಸವನ್ನು ಫಾಲೋ ಮಾಡ್ತಾರೆ. ಅಂದರೆ ನಮ್ಮ ಇದರಲ್ಲಿ ವೃತ್ತಿಯಲ್ಲಿ ನಾವು ಜಾಸ್ತಿ ಪೇಷಂಟ್ಸ್ ನೋಡಿದಾಗೆ ಜಾಸ್ತಿ ಸಾವನ್ನು ನೋಡ್ತೇವೆ. ಕ್ಯಾನ್ಸರಲ್ಲಿ ತುಂಬ ಜಾಸ್ತಿ ಪೇಷಂಟ್ ನೋಡು, ತುಂಬ ಜಾಸ್ತಿ ಸಾವನ್ನು. ಸೊ ಆಗ ನಮಗೆ ನಮ್ಮ ಜೀವನದ ಅರ್ಥ ಏನು, ಏನು ಯಾಕೆ ಇದೆಲ್ಲ ಮಾಡ್ತಾ ಇದೆ, ಆ ಮೊಮೆಂಟಿಗೆ ಅಟ್ಲೀಸ್ಟ್ ನಮಗೆ ಏನು ಖುಷಿ ಪಡ್ತದೆ ಅದನ್ನು ಮಾಡಿ ಅಂತ. ಸೊ ಓಡುವವರಿಗೆ ರನ್ನರ್ಸ್ ಹೈ ಅಂತ ಬರ್ತದೆ. ಸ್ವಲ್ಪ ಸ್ವಲ್ಪ ಓಡಿದ ನಂತರ ಏನೋ ಒಂದು ಹೃದಯ ಬಡಿತ ಜಾಸ್ತಿ ಆಗುತ್ತೆ, ನಮ್ಮ ದೇಹದ ಖುಷಿಯ ಕೆಮಿಕಲ್ಸ್ ರಿಲೀಸ್ ಆಗ್ತದೆ. ಸೊ ಹಾಗೆ ನಾವು ಅದರಲ್ಲಿ ಓಡಲಿಕ್ಕೆ ಶುರು ಮಾಡಿದ್ದು. ನನಗೆ ಅದು ನನಗೆ ಕೆಲವರಿಗೆ ಖುಷಿ ಆಗ್ತದೆ, ಕೆಲವರಿಗೆ ಸಾಕಾಗ್ತದೆ, ನನಗೆ ಖುಷಿ ಆಗ್ತದೆ, ಓಡಿದ ಕೂಡ ಖುಷಿ ಬರ್ತದೆ. ಮಂಗಳೂರಲ್ಲಿ ಬಂದ ಕೂಡ ಮೊದಲು ಬೇರೆ ಕಡೆ ಎಲ್ಲ ಹೋದಾಗ, ಬೇರೆ ಕಂಟ್ರೀಸ್ ಎಲ್ಲ ಹೋದಾಗ ಅಲ್ಲಿ ನಾವು ಬಟರ್ಫ್ಲೈ ಪಾರ್ಕ್ ಅಂಥದ್ದೆಲ್ಲ ನೋಡ್ತೇವೆ. ಅದು ಕ್ಲೋಸ್ಡ್ ಇದರಲ್ಲಿ ಗಾಜಿನ ಮನೆಯಲ್ಲಿರುವ ಪಾರ್ಕ್ಸ್ ಎಲ್ಲ ನೋಡ್ತೇವೆ. ಬಟ್ ಇಂಡಿಯಾದಲ್ಲಿ ನಮಗೆ ಆ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರೋದ್ರಿಂದ ಓಪನ್ ಪಾರ್ಕ್ಸ್ ಮಾತ್ರ ಸಾಧ್ಯ. ನಾನು ಚಿಕ್ಕ ಮಗು ಇರುವಾಗ ಇವರು ಹೇಳಿದಾಗೆ ನಾವು ಹೆಲಿಕಾಪ್ಟರ್, ನಾವು ಅದನ್ನು ಹೆಲಿಕಾಪ್ಟರ್ ಅಂತ ಕರಿತಿದ್ದೆ, ಅದನ್ನು ಕಟ್ಟಿ ಅದನ್ನು ಬಿಡ್ತಿದ್ದೆವು. ಬಟ್ ಆ ರೀತಿಯೆಲ್ಲ ಈಗ ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಈಗ ಅದು ಕಾಣುವುದೇ ಇಲ್ಲ ಅಂತ. ತರತರವಾದ ಚಿಟ್ಟೆ ಅಥವಾ ಯಾವುದು ಕಾಣುವುದಿಲ್ಲ ಈಗಿನ ಜೀವನದಲ್ಲಿ. ಮೊದಲು ಫ್ಲ್ಯಾಟಲ್ಲಿರುವಾಗ ನಮಗೆ ಅನಿಸ್ತಾ ಇತ್ತು, ನಾನು ಫಸ್ಟ್ ಟೊಮೆಟೊ ಗಿಡ ಹಾಕಿದಾಗ ಅನಿಸ್ತಾ ಇತ್ತು, ಇದು ಹೇಗಪ್ಪ ಟೊಮೆಟೊ, ಒಂದು ಟೊಮೆಟೊ ಬರಲಿಲ್ಲ ಅಂತ. ಆಮೇಲೆ ಸ್ವಲ್ಪ ಸಮಯ ಆದಮೇಲೆ ಅರ್ಥ ಆಯಿತು ಕಿ ಇದರಲ್ಲಿ ನನ್ನ ಮಿಸ್ಟೇಕ್ ಸಹ ಇದೆ. ನಾನು ಫ್ಲ್ಯಾಟಲ್ಲಿದ್ದೇನೆ, 4th ಫ್ಲೋರ್ 6th ಫ್ಲೋರಲ್ಲಿದ್ದೇನೆ, ಅಲ್ಲಿ ಏನೂ ಬರೋದಿಲ್ಲ ಅಂತ. ಸೊ ಅದು ಶುರು ಆದಮೇಲೆ ಅರ್ಥ ಆಯಿತು, ಓಕೆ ನಾವು ನಮ್ಮ ಪರಿಸರವನ್ನು ನೋಡಬೇಕು, ನಮ್ಮ ಜೀವನ ಮಾತ್ರ ಅದನ್ನು ನೋಡಬೇಕು. ಸೊ ಹಾಗೆ ಶುರುವಾಗಿ ನನ್ನದೇ ಜಾಗ ಬಂದಾಗ ನಾನು ಫಸ್ಟ್ ಡೈರೆಕ್ಷನ್ ಪ್ಲ್ಯಾನ್ ಮಾಡಿದ್ದೆ, ಈ ಡೈರೆಕ್ಷನಲ್ಲಿ ಚಿಟ್ಟೆಗಳು, ಈ ಡೈರೆಕ್ಷನಲ್ಲಿ ಪಕ್ಷಿಗಳು ಅಂತ. ಒಮ್ಮೆ ಅದು ಶುರು ಆಯಿತು, ದೆನ್ ಪ್ಲ್ಯಾನ್ ಆಯಿತು, ದೆನ್ ವಿ ಗಿಡಗಳನ್ನು ಹಾಕುವಾಗಲೂ ಸಿಲೆಕ್ಟ್ ಮಾಡಿದ್ದೆವು.
ಒಂದು ಚಿಟ್ಟೆ ಹುಟ್ಟಿ ಬೆಳೆಯುವ ಚಿಟ್ಟೆ ಗಿಡಗಳು ನೆಕ್ಟರ್

ಪ್ಲಾಂಟ್ಸ್ ಅಂತ, ಇನ್ನೊಂದು ದೊಡ್ಡದಾದ್ಮೇಲೆ ಅದಕ್ಕೆ ಆಹಾರ ಕೊಡುವ ಗಿಡಗಳು ನೆಕ್ಟರ್ ಪ್ಲಾಂಟ್ಸ್ ಅಂತ. ನೆಕ್ಟರ್ ಪ್ಲಾಂಟ್ಸ್ ಹಾಕಿದ ಕೂಡಲೇ ದೊಡ್ಡ ಚಿಟ್ಟೆಗಳು ಬಂದೇ ಬರ್ತದೆ. ಈಗ ಮನುಷ್ಯರಿಗೆ ಚಿಟ್ಟೆ ಇಳಿದ ಕೂಡಲೇ, ಮಕ್ಕಳಿಗೆ ಚಿಟ್ಟೆ ಇಳಿದ ಕೂಡಲೇ ಎಲ್ಲ ಚಿಟ್ಟೆ ಒಂದೇ, ಒಂದಕ್ಕೆ ಒಂದು ಬಣ್ಣ, ಇನ್ನೊಂದಕ್ಕೆ ಇನ್ನೊಂದು ಬಣ್ಣ. ಆ ರೀತಿ ಅಲ್ಲ, ಚಿಟ್ಟೆಗಳು ಅವರದ್ದೇ ಅಂದರೆ ಚಿಟ್ಟೆಗಳು ಮತ್ತು ನಮಗೆ ನೋಡಲಿಕ್ಕೆ ಚಿಟ್ಟೆ ಥರವೇ ಕಾಣುವ ಮಾತ್ಸ್ ಇದೆ. ಸೊ ಮಾತ್ಸ್ ಅಂದರೆ ಯೂಶಲಿ ಅದು ಸಂಜೆ ಅಥವಾ ರಾತ್ರಿ ಕಾಣುವ ಚಿಟ್ಟೆ ಥರ ಕಾಣುವ ಇದು. ಸೊ ಅದು ಬೇರೆ, ಈ ಬೆಳಗ್ಗೆ ಕಾಣುವ ಚಿಟ್ಟೆಗಳು ಬೇರೆ. ಸೊ ಅದು ಮಾತ್ಸ್, ಅದು 90% ಅದು ಒಂದು ಗ್ರೂಪ್ ಸ್ಪೀಷೀಸಲ್ಲಿ ಲೆಪಿಡೋಪ್ಟರ್ ಸ್ಪೀಷೀಸ್ 90% ಮಾತ್ಸ್ ಇರೋದು. ಸೊ ನಾವೀಗ ಫಾರ್ ಎಕ್ಸಾಂಪಲ್ ರೋಸ್ ಪ್ಲಾಂಟ್ ಹಾಕಿದರೆ ಅದಕ್ಕೆ ಬರೀ ಮಾತ್ಸ್ ಬರ್ತದೆ, ಚಿಟ್ಟೆ ಬರೋದಿಲ್ಲ, ಬಟರ್ಫ್ಲೈ ಬರೋದಿಲ್ಲ. ಬಟರ್ಫ್ಲೈ ಬೇಕು ನಮಗೆ ರೋಸ್ ಪ್ಲಾಂಟ್ಸ್, ಅಂದರೆ ರೋಸ್ ಪ್ಲಾಂಟ್ಸ್ ತೆಗೆದು ಚಿಟ್ಟೆಗೆ ಹಾಕುವ ಪ್ಲಾಂಟ್ಸ್ ಹಾಕಬೇಕು. ಅದು ಕಾಮನ್ ವೀಡ್ಸ್ ಅಂತ ಹೇಳ್ತೇವೆ, ಫಾರೆಸ್ಟಲ್ಲಿ ಕಾಮನ್ ವೀಡ್ಸ್ ಇರ್ಬೋದು, ಅದನ್ನು ಹಾಕಬೇಕು. ಸೊ ನಮ್ಮ ವೆಸ್ಟರ್ನ್ ಘಾಟ್ಸ್, ಈಗಿನ ಇಂಡ್ಯಾದಲ್ಲಿ ಬದುಕಿರುವ ಚಿಟ್ಟೆ ಇಸ್ ಬಿಕಾಸ್ ಆಫ್ ಓನ್ಲಿ ಟೂ ಏರಿಯಾಸ್, ಒಂದು ನಾರ್ತ್ ಈಸ್ಟ್ ಅಸ್ಸಾಂ ಅಂಥ ಜಾಗದಲ್ಲಿರುವ ಕಾಡಿಂದ, ಇಲ್ಲ ನಮ್ಮ ವೆಸ್ಟರ್ನ್ ಘಾಟ್ಸಿಂದ. ಈ ಎರಡು ಜಾಗದಲ್ಲಿರುವ ಕಾಮನ್ ಹೂವಿನ ಗಿಡ ಯಾವುದಿದೆ ಅದನ್ನು ತಂದು ಹಾಕಿದರೆ ನಮಗೆ ಚಿಟ್ಟೆಗಳು ಬಂದೇ ಬರ್ತದೆ. ಬಿಕಾಸ್ ಇದು ನಮ್ಮ ಟೈಮ್ ಅಲ್ಲ, ಡೈನೋಸರ್ ಟೈಮಿಂದಲೂ ಇದೆ. ಸೊ ಅವರಿಗೆ ಬದುಕಿ ಉಳಿಲಿಕ್ಕೆ ಹೇಗಿದೆ ಅಂತ ಗೊತ್ತಿದೆ. ಸೊ ನಾವು ಎಣಿಸ್ತೇವೆ ನಾವೇ ಎಲ್ಲರಿಗಿಂತ ದೊಡ್ಡವರು, ಬಟ್ ಇವರು ವರ್ಷಗಳಿಂದ ಇದೆ, ನಮಗೆ ಕಾಣದ ಹಾಗೆ ಅವರವರ ಕರ್ತವ್ಯ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅವರ ಕರ್ತವ್ಯ ನೇಚರಲ್ಲಿ ತುಂಬ ಇದೆ, ಕೆಲಸಗಳು ತುಂಬ ಇದೆ. ಒಂದು ಬೇರೆದಕ್ಕೆಲ್ಲ ಫುಡ್ ಆಗಿರ್ಬೋದು, ಅಂದರೆ ಹಲ್ಲಿಗೆ, ಹಾವಿಗೆ. ಸೊ ನಮ್ಮ ಮನೆಯಲ್ಲಿ ಹಾವು ಸಹ ಬರ್ತದೆ, ಹಲ್ಲಿ ಸಹ ಬರ್ತದೆ. ಹಾವು ಬಂದಾಗ ಹೆದರ್ತಾರೆ ಮಕ್ಕಳು, ಬಟ್ ಈಗ ಗೊತ್ತಾಗಿದೆ ಮೆಜಾರಿಟಿ ಹಾವು ನಾನ್ ಪಾಯ್ಸನಸ್, ಪೈಥಾನ್ ಎಲ್ಲ ಬರ್ಬೋದು, ಹೆಬ್ಬಾವು ಎಲ್ಲ ಬರ್ಬೋದು, ಅದೇನು ಮಾಡೋದಿಲ್ಲ, ಅದರ ಪಾಡಿಗೆ ಮಲಗಿ ಹೋಗ್ತದೆ. ನಮಗೆ ಪ್ರಾಬ್ಲಮ್ ಆಗೋದು ಹೆಬ್ಬಾವು ಬಂದರೆ ಮನೆ ಎದುರು ರೋಡ್ ಕ್ರಾಸ್ ಮಾಡಲಿಕ್ಕೆ, ಅಂದರೆ ಅದು ಕ್ರಾಸ್ ಮಾಡಲಿಕ್ಕೆ ಒಂದು 15 ನಿಮಿಷ ಬೇಕು ಗಾಡಿ ಸ್ಟಾರ್ಟ್ ಮಾಡಿ. ನಾವು ಅದು ಹೆಬ್ಬಾವು ದಾರಿ ಕ್ರಾಸ್ ಮಾಡ್ತಾ ಇದ್ರೆ ನನ್ನ ಮಗ ಹೇಳ್ತಾನೆ, ಹೋಗು ಮಾರೆ, ಹೋಗು ಮಾರೆ, ಎಂತ ಮಾರೆ, ಹೋಗ ಹೋಗ ಹೋಗ, ಯಾಕಂದ್ರೆ ಅದರ ಮೇಲೆ ಹೋಗ್ಲಿಕ್ಕೆ ಸಹ ಆಗೋದಿಲ್ಲ, ಅದು ಕ್ರಾಸ್ ಮಾಡ್ತದೆ. ಅದು ನಾವೇನಾದ್ರು ಹಾರ್ನ್ ಏನಾದ್ರು ಹಾಕಿದ್ರೆ ಅದು ತಿಂದದನ್ನು ಹೊರಗೆ ಉಗ್ದ ನಂತರವೇ ಅದಕ್ಕೆ ಫಾಸ್ಟ್ ಹೋಗ್ಬೇಕು. ಏನಾದರೂ ಬೈ ಚಾನ್ಸ್ ಈ ಹಲ್ಲಿ ಅಥವಾ ಇಲಿ ತಿಂದಿದ್ರೆ ಅಥವಾ ಹೆಗ್ಗಣ ತಿಂದಿದ್ರೆ ಅದು ತಿಂದು ಹೋಗ್ಲಿಕ್ಕೆ ತುಂಬ ಸ್ಲೋ ಹೋಗ್ತದೆ. ಸೊ ಹಾಗೆ ಹಾವಿದೆ, ಪಕ್ಷಿಗಳಿದೆ. ಸೊ ಇಟ್ಸ್ ಅ ಪಾರ್ಟ್ ಆಫ್ ದ ನೇಚರ್ಸ್. ಇಷ್ಟು ಬಯೋಡೈವರ್ಸಿಟಿ ಇದೆ ಅಂತ ಈ ಜಾಗದಲ್ಲಿ ಆ ಚಿಟ್ಟೆಗಳಿಂದ ಗೊತ್ತಾಗುತ್ತೆ. ತುಂಬ ಥರದ ಪಕ್ಷಿ, ತುಂಬ ಥರದ ಗಿಡಗಳಿದ್ದರೆ ಅಷ್ಟೇ ಥರದ ಪಕ್ಷಿಗಳು ಬರ್ತದೆ, ನಮ್ಮ ಅಷ್ಟೇ ಥರದ ಇದು ಬಟರ್ಫ್ಲೈಸ್ ಬರ್ತದೆ. ಒಂದೇ ಥರ ಇದ್ದರೆ ಒಂದೇ ಥರದ ಬಟರ್ಫ್ಲೈಸ್ ಬರ್ತದೆ. ಸೊ ಬಯೋಡೈವರ್ಸಿಟಿ ಅಂದರೆ ಈ ಜಾಗದಲ್ಲಿ ಎಷ್ಟು ಥರದ ಗಿಡಗಳಿದೆ, ಎಷ್ಟು ಥರದ ಹೂಗಳಿದೆ, ಅದೆಲ್ಲವೂ ಒಂದು ಬಟರ್ಫ್ಲೈ ನೋಡಿ ಹೇಳ್ಬೋದು. ಈ ಗಿಡ ಇದ್ರೆ ಅಂದರೆ ಈ ಈ ಚಿಟ್ಟೆ ಇದೆ ಅಂದರೆ ಇಲ್ಲಿ ಯಾವುದೋ ಹತ್ತಿರದಲ್ಲಿ ಅದರ ಹುಟ್ಟುವ ಗಿಡ ಇದ್ದೇ ಇದೆ, ತಾಯಿ ಅಲ್ಲಿ ಇಟ್ಟೆ ಮರಿ ಇಟ್ಟೆ ಇಡ್ತಾಳೆ ಅಂತ. ಸೊ ಅದನ್ನು ನೋಡಿದ ಕೂಡ ಹೇಳ್ಬೋದು ಈ ಗಿಡ ಇದೆ, ಈ ಪ್ರಾಬ್ಲಮಲ್ಲಿ ಆಗೋದಿಲ್ಲ ಅಂತ. ಒಂದು ಬಯೋಡೈವರ್ಸಿಟಿ, ಇನ್ನೊಂದು ಅದು ಪಾರ್ಟ್ ಆಫ್ ದ ಇಕೋಸಿಸ್ಟಮ್. ಸೊ ನಾವು ಮಾತ್ರ ಅಲ್ಲ, ಈ ಲೋಕದಲ್ಲಿ ನಮಗನ್ಸದೆ ನಾವೇ ಇಂಡಿಯನ್ಸ್ ಹಾಗೆ ಹೀಗೆ ಅಂತ, ಎಲ್ಲವೂ ಒಂದೇ. ಇಟ್ಸ್ ಜಸ್ಟ್ ಒನ್ ಸ್ಪೀಷೀಸ್, ಹ್ಯೂಮನ್ ಬೀಯಿಂಗ್ಸ್ ಆರ್ ಒನ್ ಸ್ಪೀಷೀಸ್, ವೆರ್ ಆಸ್ ದೆರ್ ಆರ್ ಸೋ ಮೆನಿ ಅದರ್ ಸ್ಪೀಷೀಸ್ ವಿಚ್ ವಿ ಹ್ಯಾವ್ ಟು, ನಮ್ಮ ಫ್ಯೂಚರ್ ಜನ್ರೇಷನ್ಗಾದರೂ ನೋಡಲಿ ಅಂತ ನಾವು ಈ ರೀತಿ ನೋಡ್ತಾ ಇರೋದು. ಅಟ್ಲೀಸ್ಟ್ ಅವರಾದರೂ ನೋಡಲಿ, ನಮಗಂತೂ ಗೊತ್ತಾಗ, ನಾವಂತೂ ನೋಡಿದ್ದೇವೆ ಚಿಕ್ಕ ಹುಡುಗರು ಮಕ್ಕಳಿರುವಾಗ, ನೆಕ್ಸ್ಟ್ ಜನ್ರೇಷನ್ ಆದರೂ ನೋಡಲಿ ಅಂತ. ಸೊ ಒಂದು ಬಯೋಡೈವರ್ಸಿಟಿ, ಇನ್ನೊಂದು ನೆಕ್ಸ್ಟ್ ಜನ್ರೇಷನ್ ಆದರೂ ನೋಡಲಿ ಅಂತ. ಇನ್ನೊಂದು ಚಿಟ್ಟೆದು ಅದರದ್ದೇ ಬ್ಯೂಟಿ ಈಸ್ ನಿಮ್ಮ ಫೋಟೋಗ್ರಾಫರ್ಸ್. ಈಗಿನ ಕಾಲದವರಿಗೆ ಯಂಗ್ಸ್ಟರ್ಸಿಗೆ ಹೇಳೋದಾದರೆ ಒಳ್ಳೆ ಫೋಟೋ ಸಿಗ್ತದೆ ಹೇಳಿದರೆ ಚಿಟ್ಟೆದ ಗಿಡ ಹಾಕೇ ಹಾಕ್ತಾರೆ, ಇಲ್ಲದ್ರೆ ಬೇರೆ ಯಾವ ರೀಸನ್ ಅವ್ರು ಹಾಕೋದಿಲ್ಲ. ಒಳ್ಳೆ ಫೋಟೋ ಸಿಗ್ತದೆ, ನೇಚರಿದ ಫೋಟೋ, ಇವತ್ತೊಂದು ಚಿಟ್ಟೆ ಸಿಕ್ಕಿದ್ರೆ ನಾಳೆ ಬೇರೆ ಚಿಟ್ಟೆ ಸಿಗ್ತದೆ ಅಂತ ಹೇಳಿದರೆ, ನೆಕ್ಟರ್ ಪ್ಲಾಂಟ್ಸ್ ಹಾಕಿದರೆ ಅವುಗಳಿಗೆ ಊಟ ಮಾಡೋ ಗಿಡಗಳು ಹಾಕಿದರೆ ಅವ್ರು ಬಂದೇ ಬರ್ತದೆ, ನಿಮಗೆ ಫೋಟೋ ಒಳ್ಳೆ ಸಿಗ್ತದೆ. ಸೊ ಮಕ್ಕಳಿಗೆಲ್ಲ ಆ ಫೋಟೋ ಹಿಡೀಲಿಕ್ಕೆ, ಇನ್ನೂ ಚಿಕ್ಕ ಮಕ್ಕಳಿಗೆ ಅದರ ಹಿಂದೆ ಓಡಲಿಕ್ಕಾದರೂ ಹೆಲ್ಪ್ ಮಾಡ್ತಾರೆ. ಸೊ ಈ ರೀತಿ ಚಿಟ್ಟೆದು ಅದರದೇ ಈ ಎನ್ವೈರನ್ಮೆಂಟಲ್ಲಿ ಅದರದೇ ಕೆಲಸ ಇದೆ. ನಮಗನ್ಸೋದು ಬರೀ ಏನು ಮಾಡೋದಿಲ್ಲ ಅಂತ, ಬಟ್ ಅದರದ್ದೇ ಅವರವರದೇ ಒಂದೊಂದು ಫಂಕ್ಷನ್ ಇದೆ. ಫಸ್ಟ್ ನಾವು ಚಿಟ್ಟೆಯಲ್ಲಿ ಸ್ಪೀಷೀಸ್ ಬರ್ತದೆ, ನಾವು ಹೇಗೆ ಸಬ್ ಸ್ಪೀಷೀಸ್ ನಾವು ಡಿವೈಡ್ ಮಾಡ್ತೇವೆ, ಫಸ್ಟ್ ಅದು ಯಾವ ರೀತಿ ಅಂದರೆ ದೊಡ್ಡ ಚಿಟ್ಟೆಯ ಚಿಕ್ಕ ಚಿಟ್ಟೆ ಅಂತ ನೋಡ್ತೇವೆ. ಸೊ ಅದರಲ್ಲಿ ಗೊತ್ತಾಗ್ತದೆ, ಸೈಜ್ ನೋಡಿ, ಸೈಜ್ ನೋಡಿ ಈ ಈ ಗ್ರೂಪಲ್ಲಿ ಬರಬಹುದು ಅಂತ ಹೇಳ್ತೇವೆ. ಒಂದು ಫಸ್ಟ್ ಸೈಜ್, ಕೆಲವುದು ಒಂದೊಂದು ರೀತಿ ಕೂತ್ಕೊಳ್ತದೆ. ಕೆಲವರಿಗೆ ಚಿಟ್ಟೆಗೆ ಬೇರೆ ಪಕ್ಷಿ ಪ್ರಾಣಿಗಳಿಂದ ಅಟ್ಯಾಕ್ ಮಾಡಿದರೆ ಅದಕ್ಕೆ ಡಿಫೆನ್ಸ್ ಏನೂ ಇಲ್ಲ, ಅಂದರೆ ಹಲ್ಲಿ ತಗೊಂಡು ತಿಂದರೆ ಅದಕ್ಕೆ ಹೇಗೆ ಎಸ್ಕೇಪ್ ಆಗೋದು, ಅದಕ್ಕೆ ಆಪ್ಷನ್ಸ್ ಇಲ್ಲ. ಸೊ ಕೆಲವುದಕ್ಕೆ ಒಂದೊಂದು ಥರದ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಸೊ ಆ ರೀತಿ ಅದನ್ನು ಸ್ಪೀಷೀಸನ್ನು ಒಟ್ಟಿಗೆ ಕೆಲವೊಮ್ಮೆ ಗ್ರೂಪ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್, ಒಂದು ಚಿಟ್ಟೆಗೆ
ಎದುರು ಕಣ್ಣಿದೆ, ಹಿಂದೆನೂ ಕಣ್ಣಿದೆ, ಸೊ ಫಾಲ್ಸ್ ಆಯ್ ಅಂತ ಹೇಳ್ತೇವೆ. ಅಂಥದ್ದಿದ್ರೆ ಅದನ್ನು ನೋಡಿ ಇದು ಈ ಗ್ರೂಪಿಗೆ ಬರ್ತದೆ ಅಂತ ಹೇಳ್ತೇವೆ. ಕೆಲವಿಗೆ ನಮಗೆ ಚಿಟ್ಟೆ ನೋಡಿದ ಕೂಡಲೇ ಇದು ಎದುರಿನ ಭಾಗ, ಒಂದು ಸ್ಟ್ರಾ ಇದೆ, ಪ್ರೊಬೋಸಿಸ್ ಇದೆ, ಒಂದು ರೆಕ್ಕೆ ಇದೆ, ಅದನ್ನು ನೋಡಿದ ಕೂಡ ಇದು ಎದುರಿನ ಭಾಗ. ಬಟ್ ಕೆಲವು ಚಿಟ್ಟೆಗಳಿಗೆ ಎದುರು ಇದೆ, ಹಿಂದೆನೂ ಇದೆ. ಸೊ ಅಂಥ ಚಿಟ್ಟೆಗಳನ್ನು ಒಂದು ಗ್ರೂಪ್ ಅಂತ ಮಾಡ್ತೇವೆ. ಇನ್ನೊಂದು ಚಿಟ್ಟೆ ತುಂಬ ದೊಡ್ಡದಿರುತ್ತೆ, ತುಂಬ ಫಾಸ್ಟ್ ಹೋಗ್ತದೆ, ಸೊ ಅವ್ರುಗಳು ಕೂತ್ಕೊಳ್ಳೋದಿಲ್ಲ, ಒಂದು ಜಾಗದಲ್ಲಿ ಕೂತ್ಕೊಳ್ಳೋದು, ಅವನ್ನು ಹಿಡಿಯೋದು ಕಷ್ಟ. ಕೆಲವು ಚಿಟ್ಟೆಗಳು ತುಂಬ ಕಲರ್ಫುಲ್ ಆಗಿರ್ತದೆ, ಅವುಗಳು ಪಾಯ್ಸನಸ್ ಅಂತ ಹೇಳ್ತೇವೆ, ಅಂದರೆ ಅಲ್ಲಿ ತೊಗೊಂಡ್ರೆ ಅದಕ್ಕೆ ತಿನ್ಲಿಕ್ಕಾಗೋದು, ವಾಂತಿ ಮಾಡಿಯೇ ಬಿಡ್ತದೆ ಅದನ್ನು. ಸೊ ಕೆಲವೊಂದು ಒಂದೊಂದು ಚಿಟ್ಟೆಯನ್ನು ಒಂದೊಂದು ರೀತಿ ಕ್ಲಾಸಿಫೈ ನಾವು ಮಾಡ್ತೇವೆ. ಕೆಲವೊಂದು ಮಾತ್ಸ್ ಥರ ಕಾಣ್ತದೆ, ಕೆಲವು ತುಂಬ ಚಿಕ್ಕ ಚಿಟ್ಟೆಗಳಿರ್ತದೆ. ಸೊ ಒಂದೊಂದು ಚಿಟ್ಟೆಯನ್ನು ಒಂದೊಂದು ರೀತಿಯಲ್ಲಿ ನಾವು ಗ್ರೂಪ್ ಮಾಡ್ತೇವೆ. ಬಟ್ ಮೇಜಾರಿಟಿ ಅನ್ನೋ ಚಿಟ್ಟೆ ಅಂತ ಹೇಳಬೇಕಾದ್ರೆ ಅದ ಸ್ಟ್ರಾ ಅಂದರೆ ಮೂಗಿನೆದುರು ಬಾಯ ಎದುರಿರೋ ಪ್ರೊಬೋಸಿಸ್, ಅದನ್ನೇ ನೋಡಿ ನಾವು ಚಿಟ್ಟೆ ಹೌದಾ ಅಲ್ವಾ ಅಂತ ನಾವು ಹೇಳ್ತೇವೆ ಮೆಜಾರಿಟಿಯಾಗಿ. ಮಾವಿನ ಗಿಡದ ಎಲೆ, ಸೊ ಮಾವಿನ ಗಿಡದ ಎಲೆಯಲ್ಲಿ ಇದಕ್ಕೆ ನಮಗೆ ಇಲ್ಲದೆ ಯಾವುದೇ ಪಕ್ಷಿ ಬಂದು ಇದನ್ನು ತಿಂದಾಗ್ತದೆ. ಇದು ಗಿಡದ ಎಲೆಯ ಅಥವಾ ಚಿಟ್ಟೆಯ ಮರಿ ಅಂತ ಗೊತ್ತಾಗೋದಿಲ್ಲ. ಕಾಮನ್ ಬ್ಯಾರನ್ ಅಂತ ಹೇಳ್ತೇವೆ, ಕಾಮನ್ ಬ್ಯಾರನ್ನ ಚಿಟ್ಟೆ ಮರಿ. ಸೊ ಇದು ಅದನ್ನು ಡಿಫೆನ್ಸ್ ಮೆಕ್ಯಾನಿಸಮ್, ಇದು ನಮಗೆ ಚಿಟ್ಟೆ ಮರಿ ಅಂತ ಅದು ಸ್ವಲ್ಪ ಎಲೆ ಥರನೇ ಕಾಣ್ತದೆ, ಅದಕ್ಕೆ ನಾವು ಡಿಫೆನ್ಸ್ ಮೆಕ್ಯಾನಿಸಮ್ ಈ ರೀತಿ ಕೂತ್ಕೊಂಡಿರ್ತದೆ. ಇಲ್ಲ ಇದು ಸಿಟ್ರಸ್ ಗ್ರೂಪ್, ಅದೇ ಕಲರಲ್ಲಿ ಮರಿ ಹಾಕ್ತದೆ. ಸೊ ಇದು ಫುಲ್ ಗಿಡ ಗ್ರೀನ್ ಇದೆ, ಇದು ಸಹ ಗ್ರೀನೇ ಕಾಣ್ತದೆ. ಇದೆ ಮರಿ, ಇದು ಬಿಳಿ, ಇದು ಬಿಳಿ, ಇದು ತಲೆ ಹಾಕಿ ಹೊರಗೆ ಕೂತ್ಕೊಂಡಿದೆ. ಸೊ ಕೆಲವು ಚಿಟ್ಟೆಗೆ ಅವರದೇ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಫಾರ್ ಎಕ್ಸಾಂಪಲ್ ಫಾಲ್ಸ್ ಐ ಅಂತ ಹೇಳ್ತೇವೆ, ಅಲ್ಲಿ ಹಿಡಿಯುವುದಾದರೆ ಇದು ತಲೆಯ ಇದು ತಲೆಯ ಅಂತ ಅದಕ್ಕೆ ಗೊತ್ತಾಗೋದಿಲ್ಲ. ಸೊ ಅದು ಕೆಲವೊಮ್ಮೆ ಈ ಭಾಗ ಹಿಡಿದ್ರೆ ಫುಲ್ ತಲೆ ಸಿಗ್ತದೆ, ಹಿಂದಿನ ಭಾಗ ಹಿಡಿದ್ರೆ ಅದಕ್ಕೆ ತಲೆ ಸಿಗುವುದಿಲ್ಲ, ಎಸ್ಕೇಪ್ ಆಗ್ತದೆ, ಚಿಟ್ಟೆ ಹಾರಿ ಹೋಗ್ತದೆ. ಸೊ ಫಾರ್ ಎಕ್ಸಾಂಪಲ್ ಇದು ಕಾಮನ್ ಕ್ರೋ ಅಂತ ಹೇಳ್ತೇವೆ, ಇದು ನಾವು ಮಂಗಳೂರಲ್ಲಿ ಸಿಲೆಕ್ಟ್ ಆಗಿ ಕರವೀರ ಅಂತ ಹೇಳ್ತೇವಲ್ಲ, ರೋಡ್ ಸೈಡಲ್ಲಿ ಡಿವೈಡರ್ ಹಾಕ್ತೇವಲ್ಲ, ಅದರಿಂದ ಇದು ಕಾಮನ್ ಸ್ಪೀಶೀಸ್. ಮಕ್ಕಳಲ್ಲಿ ಹೇಳಿದ ಕೂಡಲೇ ಕ್ರೋ ಹೇಳಿದ ಕೂಡಲೇ ಪಕ್ಷಿ ಅಂತ ಹೇಳ್ತೇವೆ, ನಾವು ಕ್ರೋ ಹೇಳಿದ ಕೂಡಲೇ ಅದು ಪಕ್ಷಿಯೂ ಇರ್ಬೋದು ಬಟರ್ಫ್ಲೈಯೂ ಇರ್ಬೋದು. ಫಾರ್ ಎಕ್ಸಾಂಪಲ್ ಇದು ಟೈಗರ್, ಕಾಮನ್ ಟೈಗರ್. ಸೊ ಮಕ್ಕಳಿಗೆ ನಾವು ಟೈಗರ್ ಕಾಡಲ್ಲಿ ತೋರಿಸ್ಲಿಕ್ಕಾಗಲಿಲ್ಲ, ಅಟ್ಲೀಸ್ಟ್ ಈ ಇದು ಸಹ ಟೈಗರ್ ಮಾರೆ ಅಂತ ಹೇಳ್ಬೋದು, ಕಾಮನ್ ಟೈಗರ್ ಇದು ಇದು. ಸೊ ಆ ರೀತಿ ಕೆಲವು ಚಿಟ್ಟೆ ಒಂದೊಂದು ರೀತಿ, ಇದು ಯಾವ ಪಕ್ಷಿ ಮುಟ್ಲಿಕ್ಕೆ ಹೋಗೋದಿಲ್ಲ ಬಿಕಾಸ್ ಇದು ವಿಷಗಾರಿ ಅಂತ. ಸೊ ಕೆಲವ್ದು ಅದೇ ರೀತಿ ಮಿಮಿಕ್ ಮಾಡ್ಲಿಕ್ಕೆ ಹೋಗ್ತದೆ, ಇದು ಮತ್ತು ಇದು ಬೇರೆ ಬೇರೆ, ಬಟ್ ಇದು ಮಿಮಿಕ್ ಮಾಡ್ಲಿಕ್ಕೆ ಹೋಗ್ತದೆ, ಅರ್ಥ ಆಯ್ತಾ? ಸೊ ಚಿಟ್ಟೆಯಲ್ಲಿ ಒಂದೊಂದು ರೀತಿ ಮಿಮಿಕ್ ಮಾಡ್ತದೆ ಅದನ್ನು ಎಸ್ಕೇಪ್ ಆಗಲಿಕ್ಕೆ. ಸೊ ಇನ್ನೊಂದು, ಇದು ನೋಡಿದರೆ ನಿಮಗೆ ಎಲೆ ಅಂತಲೇ ಅನಿಸ್ತದೆ, ಎಲೆ ಥರ, ಬಟ್ ಇದು ಓಪನ್ ಆಡಿದ್ರೆ ಚಿಟ್ಟೆ ಆಗ್ತದೆ. ಓಕೆ, ಚಿಟ್ಟೆದಲ್ಲಿ ಯೂಶಲಿ ಫಸ್ಟ್ ತಾಯಿ ಬಂದು ಎಲೆ ಆಗುವಾಗ ಫಸ್ಟ್ ತಾಯಿ ಅದನ್ನು ಎಲೆಯನ್ನು ಮುಟ್ಟಿ ನೋಡ್ತದೆ, ಕಾಲಲ್ಲಿ ಮುಟ್ಟಿ ನೋಡ್ತದೆ, ಇದು ನನ್ನ ಮಗುವಿಗೆ ಆಗ್ತದಾ ಇಲ್ವಾ ಅಂತ. ಇಷ್ಟ ಆಗಿಲ್ಲರೆ ಬಿಡ್ತದೆ, ಇನ್ನೊಂದು ಎಲೆ ಹುಡ್ತದೆ, ಎಲ್ಲದಕ್ಕಿಂತ ಚಿಕ್ಕ ಒಳ್ಳೆಯ ಎಲೆಯನ್ನು ಇಡ್ತದೆ. ಆ ಎಲೆಯಲ್ಲಿ ಇಟ್ಟ ನಂತರ ಒಂದು ಚಿಕ್ಕ ಡ್ರಾಪ್ ನೀರಿನ ಹನಿ ಥರ ಇರ್ತದೆ, ಹಳದಿ ಬಣ್ಣ ಇರ್ಬೋದು, ಯಾವ ಕಲರ್ ಕಲರ್ ಇರ್ಬೋದು, ಕೆಲವರಲ್ಲಿ 5-6 ಒಟ್ಟಿಗೆ ಇರ್ತದೆ, ಕೆಲವೊಮ್ಮೆ ಒಂದೇ ಇಡ್ಬೋದು. ಸೊ ಅದಾದಮೇಲೆ ಒಂದು 15 ದಿನ ಆದಮೇಲೆ ಅದು ದೊಡ್ಡದಾಗಿ ಅದರಿಂದ ಚಿಕ್ಕ ಹುಳ ಹೊರಗೆ ಬರ್ತದೆ, ಹುಳ ಹೊರಗೆ ಬಂದು ಅದು ವೊರೇಷಸ್ ಈಟರ್ ಅಂದರೆ ಅದು ಅಷ್ಟು ತಿಂತದೆ, ದಪ್ಪ ಆಗ್ತಾ ಹೋಗ್ತದೆ. ಸೊ ಆ ಟೈಮಲ್ಲಿ ಈ ಬಾಕಿದೆಲ್ಲ ಬರ್ತದೆ, ಪಕ್ಷಿಯೆಲ್ಲ ಅದನ್ನು ಹುಡುಕೊಂಡು ಬರ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಮನೆ ಪಕ್ಕದಲ್ಲಿ ನವಿಲಿದೆ, ತುಂಬ ನವಿಲಿದೆ, ನವಿಲು ಬಂದರೆ ಅದಕ್ಕೆ ಗಿಡ ಗೊತ್ತುಂಟು, ಯಾವ ಗಿಡದಲ್ಲಿ ಚಿಟ್ಟೆ ಮರಿ ಇಟ್ಟಿದೆ ಅಂತ ಗೊತ್ತುಂಟು. ಆ ಗಿಡದಲ್ಲಿ ಹೆಕ್ಕಿ ಹೆಕ್ಕಿ ಹೆಕ್ಕಿ ಹೆಕ್ಕಿ ಇಡೀ ಗಿಡವನ್ನು ಖಾಲಿ ಮಾಡಿ ಬಿಡ್ತದೆ. ಸೊ ಅದಕ್ಕೆ ಒಮ್ಮೆ ಬಂದರೆ ಇಡೀ ಹೊಟ್ಟೆ ಫುಲ್ಲಾಗಿ ಹೋಗ್ತದೆ ಆ ರೀತಿ. ಸೊ ನಾವು ನವಿಲನ್ನು ಓಡಿಸ್ತೇವೆ, ಯಾಕಂದ್ರೆ ನವಿಲು ಬಂದರೆ ನಮ್ಮ ಇಲ್ಲ ಚಿಟ್ಟೆ ಮರಿ ಎಲ್ಲ ಹೋಯಿತು ಅಂತ ಅರ್ಥ. ಯಾಕಂದರೆ ಅದು ಬೇರೆ ಯಾವುದು ಗಿಡ ಹುಡುಕೋದಿಲ್ಲ, ಯಾವುದು ನಮ್ಮ ಪೋಸ್ಟ್ ಪ್ಲಾಂಟ್ಸ್ ಇದೆ ಅದಕ್ಕೆ ಹೋಗಿ ಕೂತ್ಕೊಳ್ತದೆ, ಅಲ್ಲಿ ಹೋಗಿ ಕೂತ್ಕೊಂಡು ತಿಂದು ಹೋಗ್ತದೆ, ಒಂದೊಂದೊಂದೊಂದೊಂದು ಹಿಕ್ಕಿ ಹೋಗ್ತದೆ. ಸೊ ಆ ರೀತಿ ಇದೆ. ಸೊ ಒಮ್ಮೆ ಅದು ದೊಡ್ಡದಾಯಿತು, ಅದಕ್ಕಿಂತ ದೊಡ್ಡದಾಯಿತು, ನಾನು ಹಾಗೆ ಫೋಟೋ ತೋರಿಸಿ, ಅದಕ್ಕೆ ಅದರದ್ದೇ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ತುಂಬ ಡಿಫೆನ್ಸ್ ಇಲ್ಲ, ಬಟ್ ಅಟ್ಲೀಸ್ಟ್ ಕೆಲವ್ದು ಎಲೆ ಥರ ಕಾಣ್ತದೆ, ಕೆಲವ್ದು ಹುಳ ಥರ ಕಾಣ್ತದೆ, ಕೆಲವ್ದು ಕಲರ್ ಕಲರ್ ಇದೆ. ಸೊ ಒಬ್ಬೊಬ್ರಿಗೆ ಒಂದೊಂದು ರೀತಿ ಡಿಫೆನ್ಸ್ ಮಾಡ್ಬೋದು. ಒಮ್ಮೆ ದೊಡ್ಡದಾಯಿತು, ದೊಡ್ಡದಾದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇದು ಶೂ ಅಲ್ಲಿರೋ ಉಪ್ಪಿಗೆ ಕೂತ್ಕೊಂಡಿದೆ, ಇಲ್ಲಿ ಬನ್ನಿ, ಹೊರಗೆ ಕಾಣ್ತದೆ ನಿಮಗೆ ಶೂ ಅಲ್ಲಿರೋ ಉಪ್ಪಿಗೆ. ನೀವು ನಾನಾಗ ಹೇಳಿದ ನಂಬಿಲ್ಲ, ಇದು ಕಾಮನ್ ಬ್ಯಾರನ್, ಶೂ ಅಲ್ಲಿರೋ ಉಪ್ಪಿಗೆ, ಉಪ್ಪಿಗೋಸ್ಕರ, ನೀರು ಮತ್ತು ಉಪ್ಪಿದ್ರೆ ಸಾಕು ಅದು ಅದು ಕೂತ್ಕೊಂಡೇ ಕೂತ್ಕೊಳ್ತು. ಹಾಂ, ಸೊ ಫಸ್ಟ್ ಹುಳಿಂದ ದೊಡ್ಡದಾಯಿತು, ಚಿಟ್ಟೆ ಹೊರಗೆ ಬಂತು, ಚಿಟ್ಟೆ ಹೊರಗೆ ಬಂದ ನಂತರ ಅದಕ್ಕೆ ಫಸ್ಟ್ ಅದಕ್ಕೆ ತಿನ್ನಬೇಕು. ಸೊ ಅನೆಕ್ಟರ್ ಪ್ಲಾಂಟ್ಸ್ ಅಂತ ಹೇಳಿದೆವು, ಅನೆಕ್ಟರ್ ಪ್ಲಾಂಟ್ಸ್ ಆಯಿತು, ಆಮೇಲೆ ಅದು ಮರಿ ಇಡಬೇಕು. ಸೊ ಮರಿ ಇಡುವ ಟೈಮಿಗೆ ಈ ಫಿನಾಮಿನನ್ ಯೂಸ್ಫುಲ್ ಬರ್ತದೆ. ಯೂಶಲಿ ಅದು ಸಾಲ್ಟ್ ಹುಡುಕೊಂಡು ಹೋಗ್ತದೆ, ಉಪ್ಪಿನಂಶ ಎಲ್ಲಿ ಸಿಗ್ತದೆ, ನಮ್ಮ ಮಣ್ಣಿನ ಮತ್ತು ನೀರು ಮಿಕ್ಸ್ ಆದ ಪಡಲ್ಸ್ ಅಂತ ಹೇಳ್ತೇವಲ್ಲ, ಅದರಲ್ಲಿ ಸಿಗ್ತದೆ, ಅದನ್ನು ಹುಡ್ಕೊಂಡು ಹೋಗ್ತದೆ. ಇಲ್ಲ ಕೆಲವರಿಗೆ ಫ್ರೂಟ್ಸಲ್ಲಿ ಸಿಗ್ತದೆ, ಕೆಲವರೆಲ್ಲ ಮನುಷ್ಯನ ಬೆವರಲ್ಲಿ ಸಿಗ್ತದೆ. ಸೊ ಮನುಷ್ಯನಿಗೆ ಬೆವರ್ ಜಾಸ್ತಿ ಇದ್ದರೆ ಈ ಚಿಟ್ಟೆ ಬರ್ತದೆ, ಮನುಷ್ಯರ ಪಕ್ಕದವರು ಬರೋದಿಲ್ಲ, ಆ ಸ್ಮೆಲ್ ಇದೆ ಅಂತ,
ಬಟ್ ಚಿಟ್ಟೆ ಬಂದು ಕೂತ್ಕೊಳ್ತದೆ. ಇದಕ್ಕೋಸ್ಕರವೇ ಅದು ಇವಕ್ಕೆ ನೀವು ಬೇಕಾದ್ರೆ ಫೋಟೋ ತೆಗೆದು ಕಾಮನ್ ಬ್ಯಾರನ್ ಇದ್ರೆ ಆ ಮರಿ ತೋರಿಸಿದೆ ಅಲ್ಲ, ಹುಳ ಥರ ಕಾಣ್ತಾ ಇದೆ ಅಂತ. ಒಂದೊಂದು ಚಿಟ್ಟೆಗೆ ಒಂದೊಂದು ಪ್ರೊಬೋಸಸ್ ಇರ್ತದೆ. ಸೊ ನಮಗೆ ಚಿಟ್ಟೆ ಮಾತ್ಸ್ ಅಥವಾ ಹನಿಬೀಗೆ ಅವ್ರದ್ದೇ ಗಿಡಗಳಿದೆ, ಅವುಗಳೇ ಹೂವಿನ ಗಿಡ ಇದೆ. ಸೊ ಎಲ್ಲದಕ್ಕೂ ಒಂದೇ ಗಿಡ ಆಗೋದಿಲ್ಲ, ಬೇರೆ ಬೇರೆದಕ್ಕೆ ಬೇರೆ ಬೇರೆ ಇದಿದೆ. ಸೊ ನಾವು ಚಿಟ್ಟೆ ಹೇಳಿದ ಕೂಡಲೇ ಚಿಟ್ಟೆಯ ಗಿಡಗಳು ಬೇರೆ, ಮಾತ್ಸ್ನ ಗಿಡಗಳು ಬೇರೆ, ಅಥವಾ ಇದಕ್ಕೆ ಗಿಡಗಳು ಬೇರೆ, ದುಂಬಿಗಳಿಗೆ ಗಿಡಗಳು ಬೇರೆ. ಬಿಕಾಸ್ ದುಂಬಿಗಳು ಈಗ ಹೂವನ್ನು ಬಂದು ಮುಟ್ಟುವುದಿಲ್ಲ, ಬಿಕಾಸ್ ಇದರಲ್ಲಿ ಸಕ್ಕರೆ ಅಂಶ ತುಂಬ ಕಮ್ಮಿ ಇದೆ, 10%ಗಿಂತ ಕಮ್ಮಿ ಇದೆ. ಇದರಿಂದ ಅವರಿಗೆ ಜೇನು ಮಾಡಲಿಕ್ಕೆ ಸಹ ಆಗೋದಿಲ್ಲ, ಅವ್ರು ಹೇಳ್ತಾರೆ ಇದನ್ನು ಇಟ್ಕೊಂಡು ನಾನೆಂತ ಮಾಡಬೇಕು ಅಂತ. ವೆರಸ್ ಚಿಟ್ಟೆಗಳಿಗೆ ಇದನ್ನು ಮುಟ್ಟಿದರೆ ಇದು ನನಗೆ 10%ಗಿಂತ ಕಮ್ಮಿ, ಇದನ್ನು ನಾನು ಎಳಿಬೋದು, ನನ್ನ ಸ್ಟ್ರಾಲಿ ಎಳಿಬೋದು ಅಂತ ಹೇಳ್ತದೆ. ಸೊ ಆ ರೀತಿ ಒಂದೊಂದಕ್ಕೂ ಒಂದೊಂದು ಇದೆ. ಬಟ್ ಮನೆಯವರು ಬೇರೆಯವರು ಯಾರು ಫಸ್ಟ್ ಬಂದರೆ ಹೇಳೋದು ಇದೆಂತ ಕಾಡು ಮಾಡಿದೆ, ಇದರಲ್ಲಿ ಎಂತ ಸಹ ಕಾಣೋದಿಲ್ಲ, ರೋಸ್ ಗಿಡ ಇಲ್ಲ, ಎಂತ ಇಲ್ಲ, ಇದೆಂತ ಕಾಡು ಮಾಡಿದೆ ಅಂತ. ವಿ ಆರ್ ಪಾರ್ಟ್ ಆಫ್ ದ ಇಕೋಸಿಸ್ಟಮ್, ಚಿಟ್ಟೆ ಇಸ್ ಆಲ್ಸೋ ಪಾರ್ಟ್ ಆಫ್ ದ ಇಕೋಸಿಸ್ಟಮ್. ನಾವು ಅದನ್ನು ನಮ್ಮ ಮನೆಗೋಸ್ಕರ ಎಲ್ಲ ಅದನ್ನು ಕಟ್ ಮಾಡಿದ್ದೇವೆ. ನಾವು ಈ ಮನೆಗೆ ತೊಗೊಳ್ಳುವಾಗ ಜಾಗ ತೊಗೊಳ್ಳುವಾಗಲೂ ಒಂದು 5-6 ಮರ ಇತ್ತು, ಆಗ ನನಗೆ ಬೇಜಾರಾಯಿತು ಆಕಾಶ್ ಕಂಡು. ಬಟ್ ಇಂಜಿನಿಯರ್ ಆಗಿ ಹೇಳಿದ್ರು ಫಸ್ಟ್ ಕಟ್ ಮಾಡಲೇಬೇಕು, ಆಮೇಲೆ ನಿಮಗೇನು ಬೇಕು ಬೆಳೆಸಿ ಅಂತ. ಸೊ ಹಾಗೆ ಕಟ್ ಮಾಡಿದ್ದೇವೆ ಹೌದು, ಬಟ್ ಚಿಟ್ಟೆ ನಮಗೆ ಖುಷಿ ಕೊಡ್ತದೆ, ಒಬ್ಬೊಬ್ರಿಗೆ ಒಂದೊಂದು ಖುಷಿ ಕೊಡ್ತದೆ. ಓಕೆ, ನಾವು ಇಲ್ಲ ಈ ನಾರ್ಮಲ್ ಬೇರೆ ಪಕ್ಷಿಗಳನ್ನು ಇಲ್ಲಿ ಬರೋದು ಯೂಶಲಿ ಬುಲ್ಬುಲ್ ಮನೆಯಲ್ಲಿ ಹುಟ್ಟಿದಾದರೆ ಒಂದು ಬರುವಾಗ ನಾನು ಫಸ್ಟ್ ಒಂದು ಗುಬ್ಬಚ್ಚಿಗೆ ಮಾಡಿದ್ದು. ಗುಬ್ಬಚ್ಚಿಗೆ ಹೇಗೆ ಮಾಡಿದಂದರೆ ನಮ್ಮ ಮೇಲೆ ಸೋಲಾರ್ ಇದೆ, ಸೋಲಾರ್ನ ಪಕ್ಕದಲ್ಲಿ ಒಂದು ಪೈಪ್ ಓಪನ್ ಪೈಪನ್ನು ಹಾಕಿಬಿಟ್ಟೆ, ಆದರೆ ಎರಡು ಸೈಡ್ ಸ್ವಲ್ಪ ಹುಲ್ಲು ಅಂತಂದು ಹಾಕಿದೆ. ಫಸ್ಟ್ ಒಂದು ಗುಬ್ಬಚ್ಚಿ ಬಂದು ಕೂತ್ಕೊಳ್ತು, ಅದಾದಮೇಲೆ ಅದು ಅದರದೇ ಫ್ಯಾಮಿಲಿ ಮಾಡಲಿಕ್ಕೆ ಅಲ್ಲಿ ಬಂದಿದೆ. ಸೊ ಈಗ ಮನೇಲಿ ಫಸ್ಟ್ ಬಂದ ಒಂದು ಗುಬ್ಬಚ್ಚಿ ಆಲ್ಮೋಸ್ಟ್ 9-10 ಗುಬ್ಬಚ್ಚಿ ಮರಿ ಆಗಿದೆ ಈಗ. ಸೊ ಬೆಳಗ್ಗೆ ನೀವು ಬಂದರೆ ಈಗ ಹೊರಗೆ ಹೋಗ್ತದೆ, ಬಿಕಾಸ್ ಈ ಬೆಳಗ್ಗೆ ಬಂದರೆ ಆಲ್ಮೋಸ್ಟ್ 10 ಅಟ್ ಲೀಸ್ಟ್ ಗುಬ್ಬಚ್ಚಿ ಮರಿ ಇದೆ. ಸೊ ಫಸ್ಟ್ ನಾನು ಅದು ಮಾಡಿದೆ, ಮತ್ತು ಎ ಸಿಯಲ್ಲಿ ಸ್ವಲ್ಪ 2-3 ಎ ಸಿ ತೂತನ ಹಾಗೆ ಬಿಟ್ಟಿದ್ದೇನೆ, ಅದರಲ್ಲೂ ಗುಬ್ಬಚ್ಚಿಗಳು ಮರಿ ಇಡಲಿಕ್ಕೆ ಶುರು ಮಾಡಿದೆ. ಸೊ ಯೂಶಲಿ ಖಾಲಿ ಪೈಪಲ್ಲೂ ಬರ್ತದೆ, ಯೂಶಲಿ ಪೈಪಲ್ಲಿ ಫಸ್ಟ್ ಬುಲ್ಬುಲ್ ಬರಲಿಕ್ಕೆ ಶುರು ಮಾಡಿತ್ತು. ಮನೆ ನಮ್ಮ ಬೇಕಿದ್ರೆ ಮೇಲೊಮ್ಮೆ ಬಂದು ತೋರಿಸ್ತೇನೆ. ಈಗ ಬುಲ್ಬುಲ್ ಇಡುವ ಜಾಗ ಅದು ನಾವು ಹ್ಯಾಂಗರ್ ಇದೆ ಅಲ್ಲ, ಹ್ಯಾಂಗರ್ನ ಒಂದು ಪಾಕದಲ್ಲಿ ಅದು ಒಂದು ಹ್ಯಾಂಗರ್ ನಾವು ಹಾಗೆ ಬಿಟ್ಟಿದ್ದೇವೆ. ಸೊ ಅದರಲ್ಲಿ ಬುಲ್ಬುಲ್ ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದು, ಸೊ ಅದು ಅಲ್ಲಿ ಇಡೀ ಮನೆ ಅಲ್ಲೇ ಫಸ್ಟ್ ಫ್ಲೋರಲ್ಲಿ ಅದೇ ಸುತ್ತಾಡ್ತಾ ಇರ್ತದೆ. ಸೊ ಅದಕ್ಕೆ ಇಡೀ ರಾತ್ರಿ ಬೇಕಾದ್ರೆ ಅಲ್ಲೇ ಕೂತ್ಕೊಳ್ತದೆ, ಅದು ಹುಟ್ಟಿ ಬೆಳೆದದು ಅಲ್ಲಿ, ಅದು ನೆಕ್ಸ್ಟ್ ಮರಿ ಸಹ ಅಲ್ಲೇ ಇಡ್ತದೆ, ಅದರ ಮರಿ ಸಹ ಅಲ್ಲೇ ಕೂತ್ಕೊಳ್ತದೆ ಅದರ ಪಕ್ಕದಲ್ಲಿ. ಸೊ ಆ ಬುಲ್ಬುಲ್ನ ಲೈಫ್ ಸ್ಟೈಲ್ ಮೇಲೆ ಅಲ್ಲಿ ಸೆಟ್ ಆಗಿದೆ. ಸೊ ಒಂದು ಅದು ಇಲ್ಲ, ಇಲ್ಲಿ ಕಡೆಗೆ ಬರೋದು ಮ್ಯಾಕ್ಪೈ ರಾಬಿನ್ಸ್ ಎಲ್ಲ ಬರ್ತದೆ, ಚಿಕ್ಕ ಪಕ್ಷಿಗಳಲ್ಲಿ ತುಂಬ ಇದೆ, ಸನ್ಬರ್ಡ್ಸ್ ಈ ಕಡೆ ಬರ್ತದೆ. ಈಗ ನಾವು ಮನುಷ್ಯರಿರೋದ್ರಿಂದ ಅದು ಪಕ್ಷಿಗಳು ಸ್ವಲ್ಪ ದೂರ ಹೋಗ್ತದೆ, ಮನುಷ್ಯರಿಗಿಲ್ಲ, ಅದರ ಪಾಡಿಗೆ ಬೆಳಗ್ಗೆ ಊಟ ಮಾಡುವ ಅದರ ತಿನ್ನುವ ಟೈಮ್ ಆಗ ಎಲ್ಲವೂ ಬರ್ತದೆ, ಮಧ್ಯಾಹ್ನ ಆಗ್ತಾ ಟೈಮಲ್ಲಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಇದರೊಟ್ಟಿಗೆ ಹಾವುಗಳು ಬರ್ತದೆ, ಒಮ್ಮೆ ಆ ಪಕ್ಷಿಗಳು ಬಂದರೆ ಆ ಪಕ್ಷಿಯೊಟ್ಟಿಗೆ ಹಾವು ಸಹ ಬರ್ತದೆ ಹೆದರಿಗೆ. ಇದೆ ಮಕ್ಕಳಿರುವಾಗ ಪ್ರಾಬ್ಲಮ್ ಇದೆ, ಬಟ್ ಮಕ್ಕಳಿಗೆ ನಾವು ಕಲಿಸಿದರೆ ನೀವು ಅದಕ್ಕೆ ತೊಂದರೆ ಕೊಡಲಿಕ್ಕೆ ಹೋಗ್ಬಿಡ್ತೇವೆ ಅಂತ ಹೇಳಿದರೆ ಅವರಿಗೆ ಅರ್ಥ ಆಗ್ತದೆ, ಅವರು ಅದಕ್ಕೆ ತೊಂದರೆ ಕೊಡುವುದಿಲ್ಲ. ಅವರು ಸರ್ಕಸಲ್ಲಿ ಅಥವಾ ಇದರಲ್ಲಿ ನೋಡೋದಕ್ಕಿಂತ ಮನೆಯಲ್ಲಿ ಪಕ್ಕದಲ್ಲಿ ತೋಟದಲ್ಲೆಲ್ಲ ನೋಡ್ತೇವೆ. ಸೊ ಇದು ಬಿಟ್ಟರೆ ಮೌಂಟೇನಿಯರಿಂಗ್, ಯೂಶಲಿ ಇಲ್ಲಿ ಕಾಣುವ ಚಿಟ್ಟೆ ಮತ್ತು ನಾರ್ತ್ ಈಸ್ಟಲ್ಲಿ ಕಾಣುವ ಚಿಟ್ಟೆ ಅಥವಾ ಹೈ ಆಲ್ಟಿಟ್ಯೂಡ್ ಚಿಟ್ಟೆ ಬೇರೆಯೇ ಇರ್ತದೆ. ಫಾರ್ ಎಕ್ಸಾಂಪಲ್ ಹೈ ಆಲ್ಟಿಟ್ಯೂಡಲ್ಲಿ ಬೇರೆ ಟಾರ್ಟಾಯಿಸಲ್ಸ್ ಅಂಥದ್ದೆಲ್ಲ ಚಿಟ್ಟೆ ಬರ್ತದೆ, ಇಲ್ಲಿ ಬೇರೆ ಚಿಟ್ಟೆಗಳಿರ್ತದೆ, ನಾರ್ತ್ ಈಸ್ಟಲ್ಲಿಯೂ ಬೇರೆ ಚಿಟ್ಟೆ ಇರ್ತದೆ. ಸೊ ಮೌಂಟೇನಿಯರಿಂಗಲ್ಲಿ ಯೂಶಲಿ ಫಸ್ಟ್ ನಾನು ಶುರು ಮಾಡಿದ್ದು ರಾಕ್ ಕ್ಲೈಂಬಿಂಗ್. ರಾಕ್ ಕ್ಲೈಂಬಿಂಗ್ ಹೇಳಿದ ಕೂಡಲೇ ಮೌಂಟೇನಿಯರಿಂಗ್ ಅಲ್ಲ, ರಾಕ್ ಕ್ಲೈಂಬಿಂಗ್ ಅಂದರೆ ಹಗ್ಗ ಹಾಕೋದು ಸ್ಟ್ರೈಟ್ ಮೇಲೆ ಗುಡ್ಡೆ ಹತ್ತ ಹೋಗೋದು, ಸ್ಟ್ರೈಟ್ ಮೇಲೆ ಹತ್ತ ಹೋಗೋದು. ಅದಕ್ಕೆ ಸನ್ಲೈಟ್ ಒಳ್ಳೇಬೇಕು, ಅಂದರೆ ರೂಟ್ ಮಾರ್ಕ್ ಆಗಿರಬೇಕು, ಹತ್ತಲಿಕ್ಕೆ ಗ್ರಿಪ್ಸ್ ಇರಬೇಕು ಅಂಥದ್ದೆಲ್ಲ ಇದೆ. ಸೊ ಒಂದು ಅದು ಅದು ಮಾಡಿದ ನಂತರ ಅನಿಸ್ತು ಇದು ರಾಕ್ ಕ್ಲೈಂಬಿಂಗ್ ಮಾಡ್ಬೋದು, ನೆಕ್ಸ್ಟ್ ಮೌಂಟೇನಿಯರಿಂಗ್ ಮಾಡುವ ಅಂತ. ಸೊ ಅಡ್ವಾನ್ಸ್ಡ್ ಆ್ಯಂಡ್ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಮೌಂಟೇನಿಯರಿಂಗ್ ಆಯಿತು. ಅದಾದಮೇಲೆ ಅನಿಸ್ತು ಫ್ರೆಂಡ್ಸನ್ನು ಕರ್ಕೊಂಡು ಹೋಗುವ, ಹಾಗೆ ಇಂಡ್ಯಾದಲ್ಲಿ ಲೇ ಲದ್ದಾಖ್ ನಾರ್ತ್ ಈಸ್ಟ್ ಸಿಕ್ಕಿಂ ಹಾಗೆಲ್ಲ ಹೈ ಆಲ್ಟಿಟ್ಯೂಡ್ ಶುರು ಮಾಡಿದ್ದೆವು. ಶುರು ಮಾಡಿದ ನಂತರ 5,000, 10,000, 20,000 ಇಲ್ಲಿ, ಯಾಕಂದರೆ ಕರ್ನಾಟಕದಲ್ಲಿ 5,000ಕ್ಕಿಂತ ಮೇಲೆ ಯಾವ್ದು ಸಿಗೋದಿಲ್ಲ 6,000ಕ್ಕಿಂತ. ಸೊ ಹಾಗೆ 20,000 ಆಯಿತು, 25,000 ಹಾಗೆ ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ ಶುರು ಮಾಡಿದ್ದೆವು, ಹೈ ಆಲ್ಟಿಟ್ಯೂಡ್ ಶುರು ಮಾಡುವ ಅಂತ. ಸೊ ಹಾಗೆ ಒಂದೊಂದು ಕಾಂಟಿನೆಂಟಿಗೆ ಹೋಗಿ ಅಲ್ಲಿ ಸ್ನೋ ಅಲ್ಲಿ ಅಥವಾ ಡೆಸರ್ಟ್ಸಲ್ಲಿ. ಸೊ ದೇರ್ ಆರ್ ಒಂದೊಂದಕ್ಕೆ ಒಂದೊಂದೇ ಬ್ಯೂಟಿ ಇದೆ, ಈಚ್ ಮೌಂಟೇನ್ ಹ್ಯಾಸ್ ಇಟ್ಸ್ ಓನ್ ಬ್ಯೂಟಿ. ಸೊ ಹಾಗೆ ಅಲ್ಲಿ ಚಾರಣ ಶುರು ಆಗಿ, ಮೌಂಟೇನಿಯರಿಂಗ್ ಶುರು ಆಗಿ. ಸೊ ಅಲ್ಲಿ ಸಹ ಇಟ್ ವಾಸ್ ಅ ಪಾರ್ಟ್ ಆಫ್ ನೇಚರ್, ನೇಚರ್ ಎಲ್ಲಿದೆ ಅಲ್ಲಿ ವಿ ವಿಲ್ ಐ ಕ್ಯಾನ್ ಸರ್ವೈವ್ ಅಂತ. ಅಂದರೆ ಅಲ್ಲಿ ಹೋಗಿ ನೋಡಿ ಯಾವುದು ಇದಿದೆ, ಫಾರ್ ಎಕ್ಸಾಂಪಲ್ ಬಂಜಿ ಜಂಪಿಂಗ್ ಇರ್ಬೋದು, ಇಲ್ಲ ಹಾರ್ಬೋದು ಮೇಲಿಂದ ಕೆಳಗೆ ಹಾರೋದು, ಇಲ್ಲ ಸ್ಕೈ ಡೈವಿಂಗ್ ವಿಮಾನದಿಂದ ಹಾರೋದು, ಅಂಥದ್ದೆಲ್ಲವೂ ಕೆಲವರು ಹೇಳ್ತಾರೆ ಮಾಡಬೇಕು ಅಂತ, ಕೆಲವರು
ಯಾಕೆ ಮಾಡಬೇಕು ಅಂತಲೂ ಕೇಳ್ತಾರೆ. ಈ ಮಕ್ಕಳಾಗಿದ್ದಾರೆ, ಮಕ್ಕಳು ಚಿಕ್ಕವರಿದ್ದಾರೆ, ಅವರೊಟ್ಟಿಗೆ ಯಾಕೆ ಹೀಗೆಲ್ಲ ಮಾಡ್ತೀಯ ಅಂತ. ಬಟ್ ನನ್ನ ಜೀವನ ನಾನು ನಡೆಸಬೇಕು, ಮನಸ್ಸಲ್ಲಿ ಈ ರೀತಿ ಮಾಡಬೇಕು ಅಂತ ಇತ್ತು. ಅದೇ ಯಾರಿಗೆ ಹೇಳಬೇಕು ಅಂತ ಇಲ್ಲ, ಮಾಡಬೇಕು ಅಂತ ಇತ್ತು, ಮಾಡಿದೆವು. ಬಿಕಾಸ್ ಈ ಚಿಟ್ಟೆಗಳು ನಮಗೆ ಖುಷಿ ಪಡ್ತದೆ. ಆ್ಯಂಡ್ ಮನೆಗೆ ಪೇರೆಂಟ್ಸ್ ಆಗಿ ಅವ್ರು ಹೇಳೋದು, ಈ ಗಿಡ ಇರಬೇಕು, ಎಕ್ಕ ಗಿಡ ಇರಬೇಕು, ಎದುರು ಈ ಕಡೆ ದಾಸವಾಳ ಇರಬೇಕು, ಅದೆಲ್ಲ ಇದೆ. ಅಂದರೆ ಅವರು ಹೇಳಿ ದೊಡ್ಡವರು ಹೇಳೋ ಪ್ರಕಾರ ಯಾವುದೆಲ್ಲ ಗಿಡ ಬೇಕು ಅದೆಲ್ಲ ಇದೆ. ಪ್ಲಸ್ ನನ್ನದೇ ಚಿಟ್ಟೆಗಳ ಗಿಡ ಸಹ ಇದೆ. ಕ್ಯಾನ್ಸರ್ ಪೇಷಂಟ್ಸನ್ನು ನೋಡಿದಾಗ ಅವರು ಕ್ಯಾನ್ಸರ್ ಬರುವ ತನಕ ಇರುವ ಜೀವನ ಶೈಲಿ ಒಂದಿರ್ತದೆ, ಬಂದ ನಂತರ ಜೀವನ ಶೈಲಿ ಬೇರೆ ಇರ್ತದೆ. ಫಾರ್ ಎಕ್ಸಾಂಪಲ್, ಕ್ಯಾನ್ಸರ್ ಬರುವ ಮುಂಚೆ ಆಫೀಸ್ ಆಫೀಸ್ ಆಫೀಸ್, ಫ್ಯಾಮಿಲಿ ಬಗ್ಗೆ ಜಾಸ್ತಿ ಯೋಚಿಸೋದಿಲ್ಲ, ಆಫೀಸ್, ಕೆಲಸ, ಹಣ, ದಟ್ಸ್ ಓನ್ಲಿ ವೇ ದೇ ಮ್ಯಾನೇಜ್. ಬಟ್ ಒಮ್ಮೆ ಕ್ಯಾನ್ಸರ್ ಅಂತ ಪದ ಅವರಿಗೆ ಎಲ್ಲಿಂದಾದರೂ ಕೇಳಿತ್ತು, ನನಗೆ ಇದೆ ಅಂತ ಗೊತ್ತಾಯಿತು, ಅಥವಾ ಫ್ಯಾಮಿಲಿಯಿಂದ ಯಾರಾದೊಬ್ಬರು ಹೇಳಿದರು, ಆಮೇಲೆ ಕೆಲಸ ಆಟೋಮ್ಯಾಟಿಕ್ಲಿ ಫಸ್ಟ್ ಪ್ರೊಫೆಷನನ್ನು ನಿಲ್ಲಿಸ್ತಾರೆ. ಫ್ಯಾಮಿಲಿ ಟೈಮಿಗೆ ಮೋರ್ ಕೊಡ್ತಾರೆ, ಮಕ್ಕಳೆಲ್ಲ ದೂರ ಇದ್ದರೆ ಮಕ್ಕಳು ಒಟ್ಟಿಗೆ ಬರಲಿಕ್ಕೆ ಶುರು ಮಾಡ್ತಾರೆ, ಇಲ್ಲರೆ ನೀನು ಅಲ್ಲಿರು ನಾನು ಇಲ್ಲಿ ಇರ್ತೇನೆ ಅಂತ ಆಗಿರ್ತಾರೆ, ಮಕ್ಕಳು ಒಟ್ಟಿಗೆ ಬರ್ತಾರೆ. ಸೊ ನಮಗೆ ಜೀವನದಲ್ಲಿ ಏನು ಬೇಕು ಅಂತ ಗೊತ್ತಾಗಬೇಕಾದ್ರೆ ಕಾಯಿಲೆ ಬೇಕು, ಇಲ್ಲ ನಮ್ಮ ಮನಸ್ಸಲ್ಲಿ ಕರೆಕ್ಟ್ ಇರಬೇಕು, ಈಗ ಗೋಲ್ ಇರಬೇಕು, ಈ ರೀತಿ ಇರಬೇಕು ಅಂತ. ಸೊ ಅಟ್ ಲೀಸ್ಟ್ ಆ ರೀತಿ ಕಾಯಿಲೆ ಬಂದ ನಂತರ ನಿಮಗೆ ಏನು ಬೇಕು ಅಂತ ಅರ್ಥ ಆಗೋದಕ್ಕಿಂತ ಈಗಲೇ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಜೀವನದಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರ್ತದೆ, ಕೆಲವರಿಗೆ ಚೆಸ್ ಆಡೋದು ಇಷ್ಟ ಇರ್ಬೋದು, ಕೆಲವರಿಗೆ ಗಿಟಾರ್ ಬಾರಿಸ್ಬೋದು, ಕೆಲವರಿಗೆ ಡ್ರಮ್ ಇಷ್ಟ ಇರ್ಬೋದು. ಅದು ನೀವು ಕಾಯಿಲೆ ಬಂದ ನಂತರ ನಿಮ್ಮ ಜೀವನದಲ್ಲಿ ಏನು ಇಂಪಾರ್ಟೆಂಟ್ ಅಂತ ಪ್ರಯಾರಿಟೈಸ್ ಮಾಡೋದಕ್ಕಿಂತ ಕಾಯಿಲೆಗೆ ಅವರ ಮುಂಚೆನೇ ಪ್ರಯಾರಿಟೈಸ್ ಮಾಡಿದರೆ ಬೆಟರ್ ಅಂತ ನಾವು ಹೇಳ್ತೇವೆ. ಬಿಕಾಸ್ ಒಬ್ಬೊಬ್ಬರಿಗೆ ಒಂದೊಂದು ಖುಷಿ ಇರ್ತದೆ, ಬಟ್ ನಾವು ಹಣ ಸಂಪಾದನೆ ಮಾಡುವಾಗ ಅದೆಲ್ಲ ಮರ್ತೋಗಿ ನಾವು ಬಾಕಿದೆಲ್ಲ ಮಾಡ್ತೇವೆ, ಜೀವನ ನಡೆಸೋದನ್ನು ಬಿಟ್ಟು ಬಾಕಿದೆಲ್ಲ ಮಾಡ್ತೇವೆ. ಬಿಕಾಸ್ ಮಕ್ಕಳಿಗೋಸ್ಕರ ನಾವು ನಮ್ಮ ಇದನ್ನು ಬಿಡ್ತೇವೆ, ಅಥವಾ ತಂದೆ ತಾಯಿಗೋಸ್ಕರ ನಾವು ನಮ್ಮ ಇಷ್ಟವನ್ನು ಬಿಡ್ತೇವೆ. ಸೊ ಕೆಲವೊಮ್ಮೆ ಪ್ರಯಾರಿಟೈಸ್ ಮಾಡ್ಬೋದು, ಒಂದು ಸ್ವಲ್ಪ ಒಂದು ಹಣ ಸ್ವಲ್ಪ ಕಮ್ಮಿ ಬಂದರೂ ನಿಮ್ಮ ಜೀವನದಲ್ಲಿ ನಿಮಗೆ ಏನು ಬೇಕು ಅದು ಮಾಡಿ. ಬಟ್ ಯಾ ನೇಚರ್ ಒಟ್ಟಿಗೆ ಇದ್ದಾಗ ಕ್ಯಾನ್ಸರ್ ಬರುವ ಚಾನ್ಸಸ್ಸು ಕಮ್ಮಿನೇ. ಈಗಿನ ಲೋಕದಲ್ಲಿ ನಾವು ನೋಡೋದಾದರೆ ಎಲ್ಲವೂ ಪ್ಲಾಸ್ಟಿಕ್, ನಾವು ಹುಟ್ಟಿದ ಮಗುವಿಗೂ ಪ್ಲಾಸ್ಟಿಕ್ ನಿಪ್ಪಲಲ್ಲಿ ಹಾಲು ಕೊಡ್ತೇವೆ, ದೊಡ್ಡದಾದಂದರೆ ಚಾಕ್ಲೇಟು ಪ್ಲಾಸ್ಟಿಕಲ್ಲೇ ಕೊಡ್ತೇವೆ, ನಾವು ತರುವ ಹಾಲು ಪ್ಲಾಸ್ಟಿಕಲ್ಲೇ ಇರೋದು. ಮೊದಲಾದ್ರೆ ಅಟ್ಲೀಸ್ಟ್ ಗ್ಲಾಸ್ ಬಾಟ್ಲ್ ಆದರೂ ಸಿಗ್ತಿತ್ತು, ಈಗ ಅದೂ ಇಲ್ಲ. ಹುಟ್ಟಿ ದೊಡ್ಡದಾದ ಆಫೀಸಿಗೆ ಹೋದವು ಪ್ಲಾಸ್ಟಿಕ್ ಕಪ್ಪಲ್ಲಿ ಅಥವಾ ಕಾಫಿ ಎಲ್ಲವೂ ಪ್ಲಾಸ್ಟಿಕ್ ಕಪ್ಪಲ್ಲಿ ಕುಡಿತೇವೆ. ಸೊ ಎವ್ರಿಥಿಂಗ್ ಇಸ್ ಪ್ಲಾಸ್ಟಿಕ್. ನಾವು ಏನು ತಿಂತಾಯೋ ನಮಗೂ ಗೊತ್ತಿಲ್ಲ, ಅಷ್ಟು ಕಲಬೇರಿಕೆ ಇದೆ. ವೆದರ್ ರೈಸ್ ತಿಂತ ಇದ್ದೇವೋ ಫರ್ಟಿಲೈಸರ್ ತಿಂತ ಇದ್ದೇವೋ ನಮಗೆ ಗೊತ್ತಿಲ್ಲ. ಸೊ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್, ವೆದರ್ ಇಟ್ ಈಸ್ ಆರ್ಗ್ಯಾನಿಕ್ ಅಂತ ಹೇಳ್ತೇವೆ, ಬಟ್ ಎಲ್ಲಿ ಯಾವುದನ್ನು ನಂಬಿಕ್ತೇವೆ ಅಂತ ನಮಗೂ ಗೊತ್ತಾಗೋದು. ಯಾವ ಸಮಯದಲ್ಲಿ ನಾವು ಮೇಲೆ ಹೋಗ್ತೇವೆ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಇದ್ದಷ್ಟು ದಿನ ನಮಗೇನು ಖುಷಿ ಪಡ್ತದೆ, ಬೇರೆಯವರಿಗೆ ತೊಂದರೆ ಆಗದೇ ಇದ್ದರೆ ಸರಿ ಅಂತ ಹಾಗೆ ಹೇಳ್ತೀವಿ. ಒಂದಲ್ಲ ಒಂದು ಕಾರಣದಿಂದ ನಾವು ಮೇಲೆ ಹೋಗಲೇಬೇಕು. ಇಲ್ಲಿ ಯಾರೂ ಪರ್ಮನೆಂಟ್ ಅಲ್ಲ, ನಾನು ಪರ್ಮನೆಂಟ್ ಅಲ್ಲ, ನೀವು ಪರ್ಮನೆಂಟ್ ಅಲ್ಲ. ಸೊ ಕ್ಯಾನ್ಸರ್ ಒಂದು ಕಾರಣ ಅಷ್ಟೇ. ಮಕ್ಕಳಲ್ಲಿ 90% ಕ್ಯಾನ್ಸರ್ ವಾಸಿ ಆಗುತ್ತೆ. 90% ಆಫ್ ಕ್ಯಾನ್ಸರ್ಸ್ ಇನ್ ಚಿಲ್ಡ್ರನ್ ಆರ್ ವಾಸಿ ಆಗೇ ಆಗ್ತದೆ ಯಾವುದೇ ಹಂತದಲ್ಲಿ. ಅಡಲ್ಟ್ಸಲ್ಲಿ ಯೂಶಲಿ 10% ಆಫ್ ಕ್ಯಾನ್ಸರ್ಸ್ ವಾಸಿ ಆಗುತ್ತೆ, 90% ವಾಸಿ ಆಗೋದಿಲ್ಲ. ಈಗಿನ ಅಡ್ವಾನ್ಸ್ಮೆಂಟಲ್ಲಿ ಕ್ಯಾನ್ಸರ್ ಹಸ್ ಬಿಕಮ್ ಅ ಕ್ರಾನಿಕ್ ಡಿಸೀಸ್. ಅಂದರೆ ಶುಗರ್ ಕಾಯಿಲೆ, ಬಿ ಪಿ ಕಾಯಿಲೆ ಹೇಗೆ ನಾವು 5-10 ವರ್ಷ ಮೆಡಿಸಿನ್ ತೊಗೊಂಡು ಪ್ರೊಲಾಂಗ್ ಮಾಡ್ಬೋದು, ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟು ಕೊಟ್ಟು ಪ್ರೊಲಾಂಗ್ ಮಾಡ್ಬೋದು. ವಾಸಿ ಆಗಲಿಕ್ಕಿಲ್ಲ, ಸ್ವಲ್ಪ ಸಮಯ ಎಕ್ಸ್ಟ್ರಾ ಕೊಡ್ಬೋದು, ಕ್ವಾಲಿಟಿ ಆಫ್ ಲೈಫ್ ಕೊಡ್ಬೋದು. ನಿಮಗೆ ಆ ಟೈಮಲ್ಲಿ ನಿಮಗೆ ಏನು ಬೇಕು ನೀವು ಮಾಡಬಹುದು. ಅಂದರೆ ಆಫೀಸ್ ಲೈಫ್ ಬಿಟ್ಟು ನಿಮಗೇನು ಇಷ್ಟ ಇದೆ, ಏನು ಮಾಡಲಿಕ್ಕೆ ಇಷ್ಟ ಇದೆ ಅದು ಮಾಡ್ಬೋದು. ದಟ್ ಇಸ್ ಅ ಕ್ವಾಲಿಟಿ ಆಫ್ ಲೈಫ್ ವಿಚ್ ವಿ ಗಿವ್. ವಾಸಿ ಆಗೋದು ಸ್ವಲ್ಪ ಕಮ್ಮಿನೇ, ಬಟ್ ಕಂಟ್ರೋಲ್ ಬರ್ಬೋದು. ವಾಸಿ ಆಗಬೇಕಾ ಮೊದಲ ಹಂತದಲ್ಲಿ ಪತ್ತೆ ಹಚ್ಚಬೇಕು, ಡಿಟೆಕ್ಷನ್. ಇಂಡಿಯಾದಲ್ಲಿ 60% ಕ್ಯಾನ್ಸರ್ಸ್ ಆರ್ ಬಿಕಾಸ್ ಆಫ್ 3 ಕಾಮನ್ ಕ್ಯಾನ್ಸರ್ಸ್: ಬಾಯ ಕ್ಯಾನ್ಸರ್, ವಿಚ್ ಇಸ್ ಪ್ರಿವೆಂಟೇಬಲ್; ಸ್ತನದ ಕ್ಯಾನ್ಸರ್, ಅರ್ಲಿ ಡಿಟೆಕ್ಟೇಬಲ್ ಮ್ಯಾಮೋಗ್ರಾಮ್ ಮಾಡಿ; ಗರ್ಭಕಂಠದ ಕ್ಯಾನ್ಸರ್ ಅಥವಾ ಗರ್ಭಕೋಶ ಬಾಯಿಯ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್, ಅದಕ್ಕೆ ವ್ಯಾಕ್ಸಿನ್ ಇದೆ, ಚುಚ್ಚುಮದ್ದಿದೆ, ಕೊರೋನಾ ಹೇಗೆ ಲಸಿಕೆ ಇದ್ದ ಹಾಗೆ ಈ ಕ್ಯಾನ್ಸರಿಗೂ ವ್ಯಾಕ್ಸಿನ್ ಇದೆ. ಚಿಕ್ಕ ಮಕ್ಕಳಲ್ಲಿ ಹಾಕಿದರೆ ಅದು ಬರೋದಿಲ್ಲ, ಇಲ್ಲ ಅದನ್ನು ಡಿಟೆಕ್ಟ್ ಮಾಡಲಿಕ್ಕೆ ಒಂದು ಪ್ಯಾಪ್ ಟೆಸ್ಟ್ ಅಂತ ಹೇಳ್ತೇವೆ, ಬ್ರಷ್ ಟೆಸ್ಟ್ ಅಂತ ಹೇಳ್ತೇವೆ, ಆ ಟೆಸ್ಟ್ ಮಾಡಿದರೂ ನಮಗೆ ಕ್ಯಾನ್ಸರ್ ಅರ್ಲಿ ಹಂತದಲ್ಲಿ ಪತ್ತೆ ಹಚ್ಬೋದು. ಸೊ ಇಂಡಿಯಾದಲ್ಲಿ 60% ಕ್ಯಾನ್ಸರನ್ನು ಮೊದಲ ಹಂತದಲ್ಲಿ ಪತ್ತೆ ಹಚ್ಬೋದು. ಬಟ್ ಇಂಡಿಯಾದಲ್ಲಿ ನಾವು ಕ್ಯಾನ್ಸರ್ ಟೆಸ್ಟ್ ಹೇಳಿದ ಕೂಡಲೇ ಅದರದೇ ಪ್ರಾಬ್ಲಮ್ ಇರ್ತದೆ. ಹೆಂಗಸರಿಗೆ ಹೇಳಿದ ಕೂಡಲೇ ನಾನು ಸ್ತನದ ಪರೀಕ್ಷೆ ಮಾಡೋದಿಲ್ಲ ಹೇಳ್ತಾರೆ, ಗರ್ಭಕಂಠ ಯಾರಿಗೆ ನಾನು ಹೋಗಿ ತೋರಿಸೋದು, ಹೆಂಗಸರಿಗೂ ಅವ್ರ ಲೇಡಿ ಡಾಕ್ಟ್ರಿಗೂ ತೋರಿಸೋದಿಲ್ಲ. ಸೊ ಅವರದೇ ಸೋಷಿಯಲ್ ಲೈಫ್ ಇರ್ತದೆ, ನನಗೆ ಏನು ತೊಂದರೆ ಇಲ್ಲ, ನಾನು ಯಾಕೆ ಕ್ಯಾನ್ಸರ್ ಟೆಸ್ಟ್ ಮಾಡಬೇಕು ಅಂತ ಬರ್ತದೆ. ಶುಗರ್ ಬಿ ಪಿ ಟೆಸ್ಟ್ ಮಾಡ್ತಾರೆ, ಕ್ಯಾನ್ಸರ್ ಟೆಸ್ಟ್ ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ, ಅಜ್ಜಿಗೆ ಕ್ಯಾನ್ಸರ್ ಇತ್ತು, ಮೊಮ್ಮಗಳು ಹೋಗಬೇಕಾದ್ರೆ ಟೆಸ್ಟ್ ಮಾಡ್ತಾಳೆ, ಇಲ್ಲರೆ ಬೇರೆ ಯಾರು ಮಾಡೋದಿಲ್ಲ. ಸೊ ಒಂದದು ಇಲ್ಲ. ಬಾಯ ಕ್ಯಾನ್ಸರ್, ಈ ತಂಬಾಕು ಸೇವನೆ ಮಾಡೋರು ನನಗೆ ಬರೋದಿಲ್ಲ ಮಾರೆ, ನನ್ನ ಇನ್ನೊಬ್ಬ ಇದ್ದಾನೆ, ಅವ ದಿನಕ್ಕೆ 50 ಸಿಗರೇಟ್ ಹೊಡಿತಾನೆ, ಅವನಿಗೆ ಬರಲಿಲ್ಲ ನನಗೆ ಯಾಕೆ ಬರ್ತದೆ ಅಂತ ಹೇಳೋರು ಇದ್ದಾರೆ. ನಾವು ಹೇಳಿದರೆ ಇನ್ನೊಬ್ರು ಹೇಳ್ತಾರೆ, ನಾನು ಸಾಯ್ತೇನೆ, ನೀನು ಸಾಯ್ತೆ, ನೀನು ನನಗೆ ಯಾಕೆ ಹೇಳಲಿಕ್ಕೆ ಹೋಗ್ತೆ. ನಾವು ಹೇಳೋದಿಷ್ಟೇ, ನೀವು ನಾನು ಸಾಯ್ತೇನೆ ಹೌದು, ಆದರೆ ನಾನು ನರಳುವುದಿಲ್ಲ. ನೀವು ಅದು ಕ್ಯಾನ್ಸರ್ ಒಟ್ಟಿಗೆ ನರಳಿ ನರಳಿ ಯಾಕೆ ಸಾಯ್ತೀರಾ, ಆ ನರಳುದನ್ನು ಕಮ್ಮಿ ಮಾಡಿ ಅಂತ ನಾವು ಫಸ್ಟ್ ಹೇಳ್ತೇವೆ. ಅದನ್ನು ನಿಲ್ಲಿಸಿ
ನಿಲ್ಲಿಸಿದ್ದಂತರೂ ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ಆದರೂ ಟೆಸ್ಟ್ ಮಾಡಿ ಅಂತ ಹೇಳ್ತೇವೆ. ಸೊ ಭಾರತದಲ್ಲಿ ಬರುವ 3 ಕಾಮನ್ ಕ್ಯಾನ್ಸರನ್ನು ನಾವು ಮೊದಲ ಹಂತದಲ್ಲಿ ಪತ್ತೆ ಹಚ್ಚಬಹುದು. ಅದು ನೀವು ಯಾವುದೇ ಡಾಕ್ಟರ್ ಹತ್ರ, ಸಿಂಪಲ್ ಡಾಕ್ಟರ್, ಬಾಯ ಡಾಕ್ಟರ್, ಹಲ್ಲಿನ ಡಾಕ್ಟರ್ ಇರ್ಬೋದು, ಸ್ತನದೊಂದು ಪರೀಕ್ಷೆ ಲೇಡಿ ಡಾಕ್ಟರ್ ಹತ್ರವೂ ಮಾಡಿಸೋ, ನಮ್ಮ ಹತ್ರವೇ ಕ್ಯಾನ್ಸರ್ ಡಾಕ್ಟರ್ ಹತ್ರವೇ ಮಾಡಬೇಕು ಅಂತೇಳಿ ಯಾರ ಹತ್ರ ಹೋದರೂ ಅವ್ರು ಮಾಡ್ತಾರೆ. ಈ ರೀತಿ ನನಗೆ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರೆ ಮಾಡ್ತಾರೆ. ಇದು 40 ವರ್ಷ ನಂತರ ಮಾಡಿಸಿದ್ರೆ ಬೆಟರ್ ಅಂತ ನಾವು ಹೇಳ್ತೇವೆ.

ಕೇಳುಗರೆ, ಇದುವರೆಗೆ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಗುರುಪ್ರಸಾದ್ ಭಟ್ ಅವರ ಜೊತೆಗೆ ಅವರು ನಿರ್ಮಿಸಿರುವಂತಹ ಪುಟಾಣಿ ಗಾರ್ಡನ್, ಪುಟಾಣಿ ಕಾಡಿನ ಬಗ್ಗೆ, ಇಲ್ಲಿ ಅವರನ್ನ ಪ್ರತಿದಿನ ಭೇಟಿ ನೀಡುತ್ತಿರುವಂತಹ ಚಿಟ್ಟೆಗಳು, ಹಕ್ಕಿಗಳ ಬಗ್ಗೆ, ಅದರ ಸ್ವಾರಸ್ಯಕರವಾದಂತಹ ವಿಷಯಗಳ ಬಗ್ಗೆ ಕೂಡ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿದ್ದೇವೆ. ಇದು ಇಂದಿನ ಸುತ್ತಮುತ್ತ ವಿಶೇಷ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ಕೇಳ್ತಾನೆ ಇರಿ, ಇದು ರೇಡಿ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಸಂಚಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

0: ಸೋಮವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಸಾರಂಗ್ ಸಂಗಮ.
1: ಸಂಗಮ ಸಂಗಮ ಅನುರಾಗ ಸಂಗಮ.
2: ಪ್ರತಿ ಶನಿವಾರ ಬೆಳಿಗ್ಗೆ 10:00 to 10:30 ಮೂಡಿ ಬರುವ ಕಾರ್ಯಕ್ರಮ ಸಾರಂಗ್ ಸಂಗಮ.
0: ಸಂದೇಶಗಳು, ನಿಮ್ಮ ಪತ್ರಗಳು, ಜೊತೆಗೆ ನಿಮ್ಮ ಕರೆಗಳು ಎಲ್ಲವೂ ಇಲ್ಲಿ ಸಂಗಮ.
2: ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 6364204949. ತಪ್ಪದೆ ಕೇಳಿ, ಇದು ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಸಾರಂಗ್ ಸಂಗಮ ಕಾರ್ಯಕ್ರಮದ ಹೊತ್ತು. ಸಮಯ 10:02. ಸ್ನೇಹಿತರೆ, ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾಂಧವ್ಯ ಸ್ನೇಹಿತ. ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ಮಾತಾಡೋಣ, ನೋಡೋಣ ಯಾವೆಲ್ಲ ಕಾರ್ಯಕ್ರಮಗಳು ಈ ವಾರ ಪ್ರಸಾರಗೊಂಡಿವೆ. ಸೊ ಒಂದು ವಾರದ ಅವಧಿಯಲ್ಲಿ ಕಾರ್ಯಕ್ರಮಗಳು ಯಾವೆಲ್ಲ ರೀತಿಯಲ್ಲಿ ನಮಗೆ ಖುಷಿ ಕೊಟ್ಟಿವೆ, ಸೊ ಜೊತೆಯಲ್ಲಿ ನಾವು ನೋಡ್ಬೋದು ಇವತ್ತು ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನಂತೂ ಕೇಳೋಣ. ಓದಫರ ಸಾರಂಗ್ ಸಂಗಮ ಕಾರ್ಯಕ್ರಮವನ್ನು ಆರ್ಜೆ ಎಡ್ವರ್ಡ್ಲೋಬೋ ತೊಕ್ಕೊಟ್ಟವರು ನಡೆಸಿಕೊಂಡು ಹೋಗಿದ್ರು. ಸೊ ಆ ಸಂದರ್ಭದಲ್ಲಿ ಕೆಲವರಂತೂ ಟೆಕ್ನಿಕಲ್ ಆಗಿ ನೀವು ಮಾತಾಡಿದ್ದು ನಿಮಗೆ ಕೇಳಿರಲಿಲ್ಲ, ಸೊ ಅಥವಾ ರಿಟರ್ನ್ ಕೇಳ್ತಿರಲಿಲ್ಲ, ಸ್ವಲ್ಪ ಟೆಕ್ನಿಕಲ್ ಗ್ಲಿಚಸ್ ಇತ್ತು. ಸೊ ಇವರು ಸ್ವಲ್ಪ ಅದು ಸುಧಾರಣೆ ಕಂಡಿದೆ. ಮೊದಲನೇದಾಗಿ ನಾನು ಹೇಳಬೇಕು ಈ ಮಾತನ್ನು, ಜೊತೆಯಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನೀವಂತೂ ಮಾತಾಡಿದಿರಿ, ತಿಳಿಸಿದಿರಿ. ಹಾಗಾಗಿ ನೋಡೋಣ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ವಿಚಾರವಾಗಿ ಮಾತಾಡೋದಾದರೆ ತುಂಬ ವಿಷಯಗಳಿವೆ ಅಂತಾರೆ. ಅದರ ಜೊತೆಗೆ ಪತ್ರ ಕೂಡ ಬಂದಿದೆ, ಒಂದು ಪತ್ರ ಇದೆ. ಸೊ ಈ ಪತ್ರದ ಬಗ್ಗೆ ನಾವು ನೋಡೋದಾದರೆ, ಇದು ತುಂಬ ಒಂದು ಪತ್ರ ಬರೆದದ್ದು 13/7/2026 ಅಂದರೆ ಸರಿಸುಮಾರು ಒಂದು ತಿಂಗಳಾಯಿತು. ಆದರೆ ಈ ಪತ್ರವನ್ನು ಓದಿರಲಿಲ್ಲ, ಯಾಕೆಂದರೆ ಅದು ತಲುಪಿರಲಿಲ್ವಾ ಅಥವಾ ಅಂಚೆ ಇಲಾಖೆಯಿಂದ ಸ್ವಲ್ಪ ತಡವಾಗಿ ತಲುಪಿತ್ತ ಎಂಬುದರ ಕುರಿತು ಹಲವಾರು ವಿಚಾರಗಳು ಕೂಡ ಇಲ್ಲಿವೆ. ಆದರೂ ಕೂಡ ನೀವಂತೂ ಆ ಪತ್ರ ಬರೆದವರಿಗೆ ನಾವು ತಡವಾಗಿ ಓದಿದ್ದಕ್ಕಾಗಿ ವಿಷಾದಿಸ್ತಾ, ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಅವರ ಪತ್ರದ ವಿವರವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ. ಮೊದಲನೇದಾಗಿ ದಿನಾಂಕ 13/7/2026 ವಾಯ್ಸ್ ಆಫ್ ಮಂಜುಳಾ ಕಾರ್ಯಕ್ರಮ ಬಸ್ ಪ್ರಯಾಣ ಬಗ್ಗೆ ತುಂಬ ಚೆನ್ನಾಗಿತ್ತು. ಸಣ್ಣದಿರುವಾಗ ಕಿಟಕಿ ಬಸ್ನ ಪಕ್ಕದಲ್ಲೇ ಕೂರಬೇಕೆಂದು ಅಕ್ಕ ತಮ್ಮನೊಂದಿಗೆ ಎಲ್ಲ ಜಗಳ ಆಡ್ತಿದ್ದು ನೆನಪಾಯಿತು. ನನಗಂತೂ ಬಸ್ ಹತ್ತಿದ್ರೆ ಸಾಕು, ತಲೆ ಸುತ್ತು ವಾಂತಿ ಬರ್ತಾ ಇತ್ತು. ಬಸ್ ನಿಲ್ದಾಣಕ್ಕೆ ಬರ್ತಿದ್ದಂತೆ ಬಸ್ಸಿನ ಕಿಟಕಿಯಿಂದ ಟವೆಲ್, ಕೊಡೆ, ಪುಸ್ತಕ ಹೀಗೆ ಇಟ್ಟು ಸೀಟು ಕಾಯ್ದಿರಿಸಲು ಇರುತ್ತಿದ್ದರಿಂದ ಕೆಲವೊಮ್ಮೆ ನಿಂತೇ ಪ್ರಯಾಣ ಮಾಡಬೇಕಾಗಿತ್ತು. ಇಂತಹ ಒಂದು ಸಂದರ್ಭದಲ್ಲಿ ಬಸ್ ಫುಲ್ ರಶ್ ಇತ್ತು, ನಿಲ್ಲೋಕ್ಕೂ ಜಾಗ ಇರಲಿಲ್ಲ. 9ನೇ ತರಗತಿಯಲ್ಲಿರುವ ಟೈಮ್ ನನಗಂತೂ ವಾಂತಿ ಬರೋದು ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ರಶ್ನಲ್ಲಿ ಆಚೆ ಈಚೆ ಹೋಗಲು ಬಿಡ್ತಾ ಇರಲಿಲ್ಲ. ಮಾಡಿದ ಕೈ ಬಸ್ಸಿಗೆ ಯಾರು ಕೇರನ್ನಲಿಲ್ಲ, ಅಲ್ಲೇ ವಾಂತಿ ಮಾಡಿಬಿಟ್ಟೆ. ಅಷ್ಟು ರಶ್ ಇದ್ದ ಜನ ಎಲ್ಲಾದರೂ ನನ್ನ ಹತ್ರ ಒಬ್ಬರೂ ಇರಲಿಲ್ಲ. ತಕ್ಷಣ ಇಳಿಯುವ ಸ್ಟಾಪ್ ಬಂದಿದ್ದರಿಂದ ಹಿಡಿದು ಬಿಟ್ಟೆ. ಟಿಕೆಟ್ ಸಹ ಕೊಟ್ಟಿರಲಿಲ್ಲ. ಇದೆಲ್ಲ ನೆನಪಾಯಿತು. ಕಾರ್ಯಕ್ರಮ ಮನುಷ್ಯನ ಮಾನವೀಯತೆಯ ಗುಣ ಮರೆತು ಆ ರೀತಿ ವರ್ತಿಸಿದ್ರಲ್ಲಿ ಆವತ್ತು ಆ ಘಟನೆ ಆಗ್ತಾ ಇರಲಿಲ್ಲ ಅಂತ ಈಗ ಅನಿಸ್ತಾ ಇದೆ. ಪೂರ್ಣಿಮಾ ಸಾಲೆತ್ತೂರ್ ಅವರು ಈ ಒಂದು ತಮ್ಮ ಬಸ್ ಪ್ರಯಾಣದ ಕುರಿತು ಅನುಭವವನ್ನು ಹಂಚಿಕೊಳ್ತಾ ಪತ್ರವನ್ನು ಬರೆದಿದ್ದಾರೆ. ಸೊ ಸ್ನೇಹಿತರೆ, ನಿಮ್ಮ ಕೂಡ ಪತ್ರವನ್ನು ಅದೇ ರೀತಿ ಅಭಿಪ್ರಾಯಗಳನ್ನು ತಿಳಿಸ್ಬೋದು. 6364209949 ಸಂಖ್ಯೆಗೆ ಕರೆ ಮಾಡಿ ತಿಳಿಸ್ಬೋದು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡ್ಬೋದು. ಒಂದು ವಾರದ ಅವಧಿಯಲ್ಲಿ ಅಂದರೆ 2/8/2026 ಶನಿವಾರ 10:30 ಹಿಡಿದು ಇವತ್ತು 10:00 ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ಒಂದು ಇಣುಕುನೋಟ ಮೊದಲು ನಿಮ್ಮ ಮುಂದೆ ನಾನು ನೀಡ್ತಾ ಇದ್ದೇನೆ. ಸೊ ವಿಶೇಷವಾಗಿ ಏನೆಲ್ಲ ಆಯಿತು ಒಂದು ವಾರದಲ್ಲಿ, ಯಾವೆಲ್ಲ ಕಾರ್ಯಕ್ರಮಗಳು ಪ್ರಸಾರವಾಯಿತು. ಬಹುಭಾಷಾ ಹಾಡುಗಳನ್ನು ನೀವು ಕೇಳಿರಬಹುದು ಹೋದ ವಾರ. ಅದರ ಜೊತೆಯಲ್ಲಿ ನಾವು ನಂತರ ಮೂಡಿಬಂದಂತಹ ಒಂದು ಕಾರ್ಯಕ್ರಮ ಅಂದರೆ 1 ಶನಿವಾರದಿಂದ ನಾನು ಹೇಳ್ತಾ ಇದ್ದೇನೆ, ಯಕ್ಷಗಾನ ಚತುರ್ಜನ್ಮ ಮೋಕ್ಷ ಕಂತು 2 ಪ್ರಸಾರಗೊಂಡಿತ್ತು. ಸೊ ಈ ಯಕ್ಷಗಾನದ ಒಟ್ಟಾರೆ ನಾವು ನೋಡಿರ್ಬೋದಾದರೆ ಈ ವಾರದಲ್ಲಿ ಚತುರ್ಜನ್ಮ ಮೋಕ್ಷ ಇವತ್ತಿನವರೆಗೆ ಕಂತುಗಳು ಮೂಡಿ ಬಂದಿವೆ. 9ನೇ ಕಂತಿನವರೆಗೆ ಯಕ್ಷಗಾನ ಮುಂದುವರೆದಿದೆ, ಚತುರ್ಜನ್ಮ ಮೋಕ್ಷ. ಸೊ 2ನೇ ಕಂತು ಹೋದ ಶನಿವಾರದಿಂದ ಈ ಶನಿವಾರ 9ನೇ ಕಂತಿನವರೆಗೆ ಯಕ್ಷಗಾನ ಮುಂದುವರೆದಿದೆ. ತುಳು ಕಾರ್ಯಕ್ರಮ ನಾರದೇರ್ ವಕಾಲತ್ತಿತ್ತು. ತುಳು ಹಾಡುಗಳು, ಬಾವಲಾರಿ, ಜನಪದ ಹಾಡುಗಳು, ಪ್ರಾದೇಶಿಕ ಸಮಾಚಾರ, ಕೊಂಕಣಿ ಕಾರ್ಯಕ್ರಮ ಮರುಪ್ರಸಾರ, ಬಹುಭಾಷಾ ಹಾಡುಗಳು, ಕಲಾಸಾರಂಗ, ಊರುಕೇರಿ, ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಅದಿನ ಪ್ರಸಾರಗೊಂಡಿದ್ದವು. ಜೊತೆಗೆ ನಾವು ನೋಡಿರ್ಬೋದು ಭಾನುವಾರಕ್ಕೆ ಭಕ್ತಿ ಸಾರಂಗ್ ಮಾರ್ನಿಂಗ್ ಮಂತ್ರ ಆಗಿರ್ಬೋದು, ಸಪ್ತಸ್ವರ ಕೊಂಕಣಿ ಕಾರ್ಯಕ್ರಮ, ಫಾದರ್ ರಾಹುಲ್ ಅವರ ಸಂದೇಶ, ಜಿಲ್ಲಾ ಸಮ್ಮೇಳನ ಭಾಷಾ ಬಾಂಧವ್ಯ, ಸಂತ ತತ್ವದಲ್ಲಿ ಶ್ರೀಶಕುಮಾರ್ ಅವರ ಮಾತುಗಳನ್ನಂತೂ ನಾವು ಕೇಳಿರ್ಬೋದು.
ಅದೇ ರೀತಿ ನಾವಂತೂ ನೋಡಿರ್ಬೋದು ಮಕ್ಕಳಿಗೆ ಸಾರಂಗ್ ಕಾರ್ಯಕ್ರಮ ಕಥೆಗಳು, ಪಾಂಡಹರಿ ಮಹಾತ್ಮೆ ಹರಿಕತೆ, ಕೊಂಕಣಿ ಕಾರ್ಯಕ್ರಮದಲ್ಲಿ ಸಂತ ಅಲೋಶಿಯಸ್ ವಿದ್ಯಾರ್ಥಿಗಳ ಒಂದು ಪೋಯಿಟ್ರಿ ಅಥವಾ ಕವಿತೆಗಳ ಜೊತೆಗೆ ಹಾಡುಗಳು, ಮತ್ತು ತಾಳೋಮಾಳು ಕೀತ್ ಫೋಟಾಡ್ ಅವರ ಜೊತೆ ಮಾತುಕತೆ, ಹಲೋ ಡಾಕ್ಟರ್ ಚಂದನ ಪೈ ಅವರ ಮಾತುಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳು ಮೂಡಿಬಂದಿತ್ತು. ಸತೀಶ್ ನರ್ತಿಕಲ್ ಅವರ ಜೊತೆಗಿನ ಒಂದು ಹೃದಯ ರಾಗ ಕಾರ್ಯಕ್ರಮ ಕೂಡ ಮೂಡಿಬಂದಿತ್ತು. ತಾರೀಕು 3/8/2026 ಸೋಮವಾರ ದಿನ ಈ ವಾರದ ಕಾರ್ಯಕ್ರಮದಲ್ಲಿ ಭಕ್ತಿ ಸಾರಂಗ್ ಎಂದಿನಂತೆ ಪ್ರತಿದಿನ ಮೂಡಿಬಂದಿದೆ. ಹೊಸ ಹೊಸ ಭಕ್ತಿಗೀತೆಗಳನ್ನು ನಾವು ಪ್ಲೇ ಮಾಡ್ತಾ ಇದ್ದೇವೆ. ಅಂದರೆ ತುಂಬ ಭಕ್ತಿಗೀತೆಗಳು ರೇಡಿಯೋ ಸಾರಂಗ್ನಲ್ಲಿ ಅವೈಲೇಬಲ್ ಇವೆ. ಸೊ ಹಾಗಾಗಿ ಒಂದು ಕನ್ನಡ ಮತ್ತು ತುಳು ಹಾಗೂ ಕೊಂಕಣಿ ಭಾಷೆಯಲ್ಲಿ ನಾವಂತೂ ಭಕ್ತಿಗೀತೆಗಳನ್ನು ಕೊಡ್ತಾ ಇರ್ತೇವೆ. ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಇತ್ತು, ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಇತ್ತು, ಜಯಂತಿ ಕಿನಿ ಅವರ ಕಥೆ ಇತ್ತು, ಕನ್ನಡ ಕಾರ್ಯಕ್ರಮದಲ್ಲಿ ಭ್ರಮರಿಂಚರ ಗುರುರಾಜ್ ಸನಿಲ್ ಅವರ ಮಾತುಗಳಿತ್ತು, ನಾರದರೆ ವಕೀಲತ ನಾಟಕದ ಕಂತುಗಳು ಪ್ರಸಾರಗೊಂಡಿದ್ದವು. ಜೊತೆಗೆ ಕೊಂಕಣಿ ಕಾರ್ಯಕ್ರಮ, ಜನಧನಿ, ವಾಯ್ಸ್ ಆಫ್ ಮಂಜುಳ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ದಿನ ನೀವು ಕೇಳಿರ್ಬೋದು. ರೇಡಿಯೋ ಸಂಜೆ ಕೂಡ ಪ್ರಸಾರಗೊಂಡಿತ್ತು. ಮಂಗಳವಾರದಂದು ಮೂಡಿಬಂದಂಥ ಕಾರ್ಯಕ್ರಮಗಳಲ್ಲಿ ನಾವಂತೂ ನೋಡಿರ್ಬೋದು ಕನ್ನಡ ಕಾರ್ಯಕ್ರಮದಲ್ಲಿ ಯಕ್ಷ ಭಜನೆ ಮೂಡಿಬಂದಿತ್ತು. ಅದೇ ರೀತಿ ನಾವು ನೋಡಿರ್ಬೋದು ಕಾಂತನಹಳ್ಳಿ ಎಂಬಂಥ ಕತೆ ಕೊಂಕಣಿಯಲ್ಲಿ ಮೂಡಿಬಂದಿತ್ತು. ತಾಳುವ ಮಾಡೋ ಕಾರ್ಯಕ್ರಮದಲ್ಲಿ ಕ್ಯಾರೆನ್ ಕ್ರಾಸ್ತ ಅವರು ಭಾಗವಹಿಸಿದ್ರು, ಅವ್ರ ಜೊತೆ ಮಾತುಕತೆ, ನೇರ ಫೋನಿನ ಕಾರ್ಯಕ್ರಮ. ಅದೇ ರೀತಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಕೂಡ ಮೂಡಿಬಂದಿತ್ತು. ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ ಆಗಿತ್ತು. ಒಲವಿನ ಹಾಡು ಅಂದರೆ 2:00-3:00 ಆ ದಿನ ಬ್ಯಾರಿ ಕಾರ್ಯಕ್ರಮದ ಹಾಡುಗಳು ಇದ್ದವು. ಕಲಾ ಸಾರಂಗ್ ಕಾರ್ಯಕ್ರಮ ಇತ್ತು, ಒಲವಿನ ಹಾಡು ನೇರ ಪ್ರಸಾರ ಇತ್ತು. ತಾರೀಕು 5/5 ಅಂದರೆ ಬುಧವಾರ ದಿನ ಮೂಡಿಬಂದಂಥ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ನಾವು ನೋಡಿರ್ಬೋದು. ಕೊಂಕಣಿ ಕಾರ್ಯಕ್ರಮ, ಜಾನೆಟ್ ಬರ್ಬೋಸ್ ಅವರ ಮಾತುಗಳು, ಮೊಹಮ್ಮದ್ ಆತೀಶ್ ಅವರ ಬ್ಯಾರಿ ಕಾರ್ಯಕ್ರಮದಲ್ಲಿ ಟಾಕ್ ಇತ್ತು. ಅದೇ ರೀತಿ ಕನದ ಕಟ್ಟದರೆ ಟಾಕ್, ಅದೇ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳು ಮೂಡಿಬಂದಿದ್ದವು. ಹೃದಯ ರಾಗ ಕಾರ್ಯಕ್ರಮದಲ್ಲಿ ಶ್ರೀಪತಿ ಕಲಂಬಡಿ ಅವರ ಧ್ವನಿಮುದ್ರಿತ ಪ್ರಸಾರ ಇತ್ತು. ಸೊ ಅದೇ ರೀತಿ ಆ ದಿನದ ಕಾರ್ಯಕ್ರಮಗಳು ಇವಾಗಿದ್ದವು. 6/8/2026 ಗುರುವಾರ ದಿನ, ಆ ದಿನ ಪ್ರಸಾರಗೊಂಡ ಕಾರ್ಯಕ್ರಮಗಳಲ್ಲಿ ಕೊಂಕಣಿ ಸಂಘದ ಒಂದು ಉದ್ಘಾಟನೆಯ ಕಾರ್ಯಕ್ರಮ ಮೂಡಿಬಂದಿತ್ತು. ಅಬ್ದುಲ್ ರೆಹಮಾನ್ ಅವರ ಮಾತುಗಳು ಕನ್ನಡ ಕಾರ್ಯಕ್ರಮದಲ್ಲಿದ್ದವು. ಜೊತೆಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ ದಿನ ನೀವು ಆಲಿಸಿರ್ಬೋದು. ಸೊ ಇವೆಲ್ಲ ಆ ದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಪಿ ಕೃಷ್ಣಪ್ಪ ಅವರು ಅತಿಥಿಯಾಗಿ ಭಾಗವಹಿಸಿದ್ದರು. ಅವರ ಜೊತೆಗಿನ ಕಾರ್ಯಕ್ರಮ ಉತ್ತಮವಾಗಿತ್ತು. ಸೊ ನಿನ್ನೆ ಶುಕ್ರವಾರ ಹೊಸ ಒಂದು ಅಧ್ಯಾಯ, ಡಾಕ್ಟರ್ ಬಸೀಲ ಅಮೀರ್ ಅಲಿ ಹಲೋ ಡಾಕ್ಟರ್ ಕಾರ್ಯಕ್ರಮ ಈಗ KMC ಸಹಯೋಗದೊಂದಿಗೆ ಮೂಡಿ ಬರ್ತದೆ. KMC ಜ್ಯೋತಿಯ ಸಹಯೋಗದೊಂದಿಗೆ ನಿನ್ನೆ ಅವರು ಸ್ತನ ಕ್ಯಾನ್ಸರ್ ಕುರಿತು ಮಾತಾಡಿದರು. ಸೊ ಈ ಒಂದು ಹೊಸ ಒಂದು ಹಲೋ ಡಾಕ್ಟರ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಅಂದರೆ ಹಲೋ ಡಾಕ್ಟರ್ ಕಾರ್ಯಕ್ರಮ ಮುಂಚೆ ಹಲೋ ವೆನ್ಲೋ ಕಾರ್ಯಕ್ರಮವಾಗಿತ್ತು, ನಂತರ ಹಲೋ ಡಾಕ್ಟರ್ ಕಾರ್ಯಕ್ರಮ, ಈಗ KMC ಸಹಯೋಗದೊಂದಿಗೆ ಕೆಲವು ದಿನಗಳ ಕಾಲ, ಮುಂದಿನ ದಿನಗಳ ಕಾಲ ಇದು ಮೂಡಿ ಬರಲಿದೆ. ಅದೇ ರೀತಿ ತುಳು ಕಾರ್ಯಕ್ರಮದಲ್ಲಿ ಕೂಡ ವಿಶೇಷವಾಗಿತ್ತು. ಡಾಕ್ಟರ್ ಚೇಳಿಯಾರ್ ಅವರ ಮಾತುಗಳನ್ನು ಕೇಳಿದ್ದೇವೆ. ಅದರ ಜೊತೆಯಲ್ಲಿ ಪ್ರಾದೇಶಿಕ ಸಮಾಚಾರ ಪ್ರತಿದಿನ ಮಧ್ಯಾಹ್ನ ಮೂಡಿ ಬರ್ತಾ ಇದೆ. ಅಡುಗೆ ಮನೆ ಕಾರ್ಯಕ್ರಮ ಇತ್ತು. ಕೊಂಕಣಿ ಕಾರ್ಯಕ್ರಮದಲ್ಲಿ ಗುಮ್ಮಟ್ಟೆ ಗಾಯನ್, ಇದು ಹೊಸ ಎಪಿಸೋಡ್ಸು, 3 ತಂಡಗಳ ಒಂದು ಪ್ರದರ್ಶನ ಇತ್ತು. ಇವತ್ತು ಕೂಡ ಅದೇ ಕಾರ್ಯಕ್ರಮದ ಇನ್ನೊಂದು ಕಂತು, ಒಟ್ಟಿಗೆ 6 ತಂಡಗಳು ಗುಮ್ಮಟೆ ಗಾಯನದ ಒಂದು ವಿಚಾರಗಳನ್ನು ತಿಳಿಸಿದ್ದವು. ಸೊ ಇವೆಲ್ಲ ವಿಷಯಗಳನ್ನು ನಾವಂತೂ ಮಾತಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಮಾರ್ಗದರ್ಶಿ ಕಾರ್ಯಕ್ರಮ ಕೂಡ ನಿನ್ನೆ ಧ್ವನಿಮುದ್ರಿತ ಪ್ರಸಾರ ಇತ್ತು. ಸೊ ಇವೆಲ್ಲ ಇವತ್ತು ಮೂಡಿಬಂದಂತಹ ಕಾರ್ಯಕ್ರಮಗಳು. ನಮ್ಮ ಸಂವಿಧಾನದಲ್ಲಿ ಈ ದಿನ ಫಂಡಮೆಂಟಲ್ ಡ್ಯೂಟೀಸ್ ಕುರಿತು ಕಾರ್ಯಕ್ರಮ ಮೂಡಿ ಬಂದಿದೆ. ಒಬ್ಬರು ಕಾಲರ್ ಇದ್ದಾರೆ ನಮ್ಮ ಜೊತೆಗೆ ನೋಡೋಣ. ಹಲೋ, ನಮಸ್ತೆ. ಸುಶೀಲಕ್ಕ ಪಾತ್ರಲ್ಲ ಹೆಂಚೋಲ್ಲರಿ, ಭಾರಿ ಸೋಗದ ಕಾರ್ಯಕ್ರಮ ಮೂಡಿ ಬಂದಿದೆ. ಅದೇ ಹ್ಮ್ ಹ್ಮ್

ಪ್ರದೇಶ. ಸೊ ಈ ಪ್ರದೇಶದಲ್ಲಿ ನಾವು ನೆಟ್ವರ್ಕ್ ಸ್ವಲ್ಪ ಅಲ್ಲಿ ಸಮಸ್ಯೆ ಇದೆ, ನಾವು ನೋಡಿರ್ಬೋದು. ಅದು ಕೂಡ ಅವರು ಕಾಲ್ ಮಾಡಿ ಪ್ರಯತ್ನ ಪಟ್ಟಿದ್ದಾರೆ ಮಾತಾಡಲಿಕ್ಕೆ, ಕಾರ್ಯಕ್ರಮದ ಬಗ್ಗೆ ತಮ್ಮ ಮೆಚ್ಚುಗೆಯನ್ನು ಹೇಳಿದ್ದಾರೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ 6364240949 ಸಂಖ್ಯೆಗೆ. ಹೋದ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ ನಿಮ್ಮ ಅನಿಸಿಕೆಗಳು, ಅಭಿಪ್ರಾಯಗಳು ತಿಳಿಸಿ ಅಂತ ಹೇಳ್ತಾ ಕರೆ ಮಾಡಿ ಮಾತಾಡಿ 6364240949 ಸಂಖ್ಯೆಗೆ. ಸಾರಂಗ್ನಲ್ಲಿ ನಿನ್ನೆ ಕೆಲವೊಂದು ಕಾರ್ಯಕ್ರಮಗಳು ಸ್ಪಷ್ಟವಾಗಿ ಕೇಳಲಿಲ್ಲ ಆ್ಯಪಲ್ಲಿ ಅಂತ ಸದಾನಂದ ನಾಯಕ್ ಅವರು ಮೆಸೇಜ್ ಮಾಡಿದರು. ಸೊ ಇದು ಕೂಡ ವಿಷಯ ಇದೆ. ಸೊ ಕರೆ ಮಾಡಿ ಮಾತಾಡಿ 6364204949 ಸಂಖ್ಯೆಗೆ. ಇದು ಸಾರಂಗ್ ಸಂಗಮ ಕಾರ್ಯಕ್ರಮ. ನಾನಿದ್ದೇನೆ ರೋಷನ್ ಕೋಶೇಖರ್, ತಮ್ಮ ಬಾಂಧವ್ಯ ಸ್ನೇಹಿತ. ಇದು ಬಣ್ಣ ಬಣ್ಣದ ಬದುಕು.

0: ಎಸ್, ಮತ್ತೊಮ್ಮೆ ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮುಂದಿನ ಕಾಲ್ ನಮ್ಮ ಜೊತೆಗಿದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಿಮ್ಮ ಹೆಸರು?
1: ನಾನು ರತ್ನಶೆಟ್ಟಿ.
0: ಹೇಳಿ ರತ್ನಶೆಟ್ಟಿ ಅವರೇ, ಮಾತಾಡಿ.
1: ಏನ್ ಗೊತ್ತಾ, ಹೋದವರ ಬಂದಿದ್ರಲ್ಲ ಕೆ ಪೇಜಾವರ್,
0: ಹೌದು,
1: ಅವ್ರು ಚೆನ್ನಾಗಿ ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು. ಅವ್ರ ಮತ್ತೆ ಫುಲ್ ಫಾರ್ಮ್ ಸಹ ಗೊತ್ತಾಯ್ತು ಕೆದ್ದು. ಆಮೇಲೆ ಮಂಗಳವಾರ ಬಂದಿದ್ರು ಯಾರು, ಕ್ಯಾರೆನ್ ಕ್ರಾಸ್.
0: ಹೌದು, ಕ್ಯಾರೆನ್ ಕ್ರಾಸ್.
1: ಅವ್ರು ಚೆನ್ನಾಗಿ ಮಾತಾಡಿದ್ರು, ಕ್ಯೂಟ್ ಆಗಿ, ತುಂಬಾ ಖುಷಿ ಆಯ್ತು ಕೇಳಲಿಕ್ಕೆ. ಆಮೇಲೆ ಮೊನ್ನೆ ಬುಧವಾರ ಶ್ರೀಪತಿ ಅವರದು ರೆಕಾರ್ಡ್ ಮಾಡಿಟ್ಟದ್ದು ಹಾಕಿದ್ದು, ಅದು ಕೇಳಿದೆ, ನಾವು ಖುಷಿ ಆಯ್ತು. ಆಮೇಲೆ ಸಮಾಜಮುಖಿ ಪ್ರಕೃತಿ ಪ್ರೇಮಿ ಕೃಷ್ಣಪ್ಪ ಅವರು ಬಂದಿದ್ರಲ್ಲ, ತುಂಬಾ ಚೆನ್ನಾಗಿ ಮಾತನಾಡಿದ್ರು, ತುಂಬಾ ಖುಷಿ ಆಯ್ತು. ಆಮೇಲೆ ನಿನ್ನೆ ಬ್ರೆಸ್ಟ್ ಕ್ಯಾನ್ಸರ್ ನ ಬಗ್ಗೆ ಕೆಎಂಸಿ ಹಾಸ್ಪಿಟಲ್ ನ ಡಾಕ್ಟರ್ ಮಾತನಾಡಿದ್ರು, ಅಲ್ಲಿ ಸಹ ತುಂಬಾ ಖುಷಿ ಆಯ್ತು, ಒಳ್ಳೆ ವಿವರವಾಗಿ ಎಲ್ಲ ಹೇಳಿದ್ದಾರೆ, ಕೇಳ್ತಾ ಕೂತೆ. ಆಯ್ತು, ಇವರದಲ್ಲಿ ಎಲ್ಲ ಕಾರ್ಯಕ್ರಮ ಬಂದ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ, ಖುಷಿ ಆಯ್ತು. ಧನ್ಯವಾದಗಳು.
0: ಧನ್ಯವಾದಗಳು ನಿಮಗೂ ಕೂಡ ಕಾರ್ಯಕ್ರಮ ಆಲಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್, ರತ್ನಶೆಟ್ಟಿ ಅವರು ಆಲಿಸಿದ ಕಾರ್ಯಕ್ರಮಗಳ ಬಗ್ಗೆ ತುಂಬ ಅದ್ಭುತವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಸ್ನೇಹಿತರೆ, ನೀವು ಕೂಡ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನಮಸ್ತೆ ಸರ್ ಅಂತ ಒಂದು ಮೆಸೇಜ್ ಬಂದಿದೆ. ಸೊ ನಮಸ್ತೆ ಸರ್, ರೇಡಿಯೋ ಶ್ರೋತೃಗಳ ಪತ್ರಗಳನ್ನು ಓದುವಾಗ ಅಪಾರ ಜವಾಬ್ದಾರಿ. ಬೆರಳಿಕೆ ಎಷ್ಟು ಪತ್ರಗಳು ಬಂದಾಗ ನಿರೂಪಕರು ಅವುಗಳನ್ನು ಆಳವಾಗಿ ಗಮನಿಸಿ ಭಾವನೆಯನ್ನು ಗ್ರಹಿಸಿ ಓದಿದ್ದನ್ನೇ ಮತ್ತೆ ಮತ್ತೆ ಓದಿದೆ. ಬಿಟ್ಟು ಹೋದ ಪತ್ರಗಳನ್ನು ಮಾತ್ರ ಓದುವಿರಾಗಿ ನಮ್ಮಲ್ಲಿ ಕಳಕಳಿ ವಿನಂತಿ. ಇವತ್ತು ಓದಿದ ಪತ್ರ ಒಮ್ಮೆ ಓದಿದ್ದು, ಬಾಕಿಯಾದ ಪತ್ರ ಗಮನಕ್ಕೆ ಬಂದಿಲ್ಲ ಅಂದುಕೊಳ್ಳುತ್ತೇನೆ. ಇನ್ನು ಮುಂದೆ ಹೀಗಾಗದಂತೆ ಗಮನ ಹರಿಸಬೇಕೆಂದು ನಮ್ಮ ಅನಿಸಿಕೆ. ದಯವಿಟ್ಟು ಬೇಸರ ಬೇಡ. ಪೂರ್ಣಿಮಾ ಸಲೆತ್ತೂರು. ಸೊ ಬಹುಶಃ ಇವತ್ತು ಓದಿದ ಪತ್ರ ಒಮ್ಮೆ ಓದಿದ್ದು, ಬಾಕಿಯಾದ ಪತ್ರ ಇನ್ನು ಕೂಡ ಗಮನಕ್ಕೆ ದೂಡೋಣ ಪೂರ್ಣಿಮರವರೇ. ಖಂಡಿತವಾಗಿ ಇದರ ಬಗ್ಗೆ ವಿಚಾರಿಸ್ತೇನೆ. ನೀವು ನಮ್ಮ ಗಮನಕ್ಕೆ ತಂದಿದ್ದಕ್ಕಾಗಿ ವಿಶೇಷವಾಗಿ ಧನ್ಯವಾದಗಳು. ಸೊ ನನ್ನ ಕೈಗೆ ಸೇರಿದ ಪತ್ರವನ್ನು ನಾನಂತೂ ಓದುವಂಥ ಪ್ರಯತ್ನ ಮಾಡಿದ್ದೇನೆ. ನೋಡೋಣ ಇವತ್ತಿನ ಕಾರ್ಯಕ್ರಮದಲ್ಲೇ, ಕಾರ್ಯಕ್ರಮದ ಬಳಿಕ ನಾನಂತೂ ಇದರ ಬಗ್ಗೆ ವಿಚಾರಿಸಿ ನೋಡ್ತೇನೆ ಅಂತ ಹೇಳುತ್ತಾ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕರೆ ಮಾಡಿ ತಿಳಿಸಿ. ಕೆಳುಗರಲ್ಲಿ ಕೂಡ ಒಂದು ವಿನಂತಿ, ಒಂದು ವೇಳೆ ಪತ್ರ ಬರೆದಿದ್ದರೆ ಅದೇ ಪತ್ರದ ಒಂದು ಕಾಪಿಯನ್ನು ಆದರೆ ಸಾಧ್ಯವಾದಲ್ಲಿ ಒಂದು ಫೋಟೋ ತೆಗೆಯುವುದರ ಮೂಲಕ ಅದೇ ಸಂದೇಶಕ್ಕೆ ವಾಟ್ಸಪ್ಗೆ ಕಳಿಸ್ಬೋದು ನೀವು. ನಾವಂತೂ ಅದನ್ನು ಕೂಡ ಓದುವಂಥ ಪ್ರಯತ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೊಂದು ಮಾತಾಡ್ತಾ ಇದ್ದೇನೆ ಅಂದರೆ ಈ ವಾರ ಪ್ರಸಾರಗೊಂಡ ಕಾರ್ಯಕ್ರಮಗಳ ಬಗ್ಗೆ. ರೇಡಿಯೋ ಸಾರಂಗ್ನಲ್ಲಿ ಈ ವಾರ ಒಂದು 3 ನೇರ ಫೋನಿನ ಕಾರ್ಯಕ್ರಮಗಳು ಮೂಡಿ ಬಂದಿದ್ವು. ಸೊ ಅಂದರೆ ಈಗ ಅತಿಥಿಗಳಿದ್ದರು, ಬರುವ ವಾರ ಕೂಡ ಇದೇ ರೀತಿ ಅತಿಥಿಗಳು ಇರಲಿಕ್ಕಿದ್ದಾರೆ. ಸೊ ನಿಮ್ಮ ಅನಿಸಿಕೆಗಳನ್ನು ನೀವಂತೂ ತಿಳಿಸ್ಬೋದು, ಕರೆ ಮಾಡಿ ಹೇಳ್ಬೋದು. 6364240949 ಈ ಸಂಖ್ಯೆಗೆ ಕರೆ ಮಾಡುವುದರ ಮೂಲಕ. ಸೊ ಏನೆಲ್ಲ ಕಾರ್ಯಕ್ರಮಗಳನ್ನು ಆಲಿಸಿದ್ದೀರಿ, ಯಾವೆಲ್ಲ ಕಾರ್ಯಕ್ರಮಗಳು ನಿಮಗೆ ಇಷ್ಟವಾಗಿವೆ, ಯಾವೆಲ್ಲ ಕಾರ್ಯಕ್ರಮಗಳು ನೀವಂತೂ ಕೇಳಿದ್ದೀರಿ, ಸೊ ಯಾವೆಲ್ಲ ಕಾರ್ಯಕ್ರಮಗಳನ್ನು ನೀವಂತೂ ಆಲಿಸಿದ್ದೀರಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಿ. 6364240949 ಈ ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಎಸ್ ಕೇಳುಗರೆ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಸೊ ಸಾರಂಗ ಸಂಗಮ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಒಂದು ವಾರದ ಅವಧಿಯ ಕಾರ್ಯಕ್ರಮಗಳ ಒಂದು ಪಕ್ಷಿ ನೋಟವನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡಿದ್ದೇನೆ. ಜೊತೆಗೆ ಕೇಳುಗರು ಪತ್ರಗಳನ್ನು ಕೂಡ ಬರೆದಿದ್ದಾರೆ. ಸೊ ಆ ಪತ್ರವನ್ನು ಓದುವಂಥ ಪ್ರಯತ್ನ ಪಟ್ಟಿದ್ದೇನೆ. ಸೊ ಈ ಒಂದು ಪತ್ರ ಓದಿದ ಬಳಿಕ ಅದಕ್ಕೆ ಪ್ರತಿಕ್ರಿಯೆ ಕೂಡ ವ್ಯಕ್ತವಾಗಿದೆ ಕೇಳುಗರಿಂದ. ಖಂಡಿತವಾಗಿಯೂ ಅದನ್ನು ಕೂಡ ನಾನು ಓದುವಂಥ ಪ್ರಯತ್ನ ಪಟ್ಟಿದ್ದೇನೆ ಅಂತ ಹೇಳುತ್ತಾ, ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಮುಂದೆ ನಾನು ಕಾಲರ್ ನಮ್ಮ ಜೊತೆಗಿದ್ದಾರೆ, ಯಾರಂತ ನೋಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ.
1: ನಮಸ್ಕಾರ, ನಾನು ಸದಾನಂದ ನಾಯಕ್, ಬಂಟಗಲ್ಲಿಂದ
0: ಮಾತಾಡಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ, ಶುಭ ದಿನ.
1: ಕಳೆದ ವಾರ ಇದೇ ಕಾರ್ಯಕ್ರಮಕ್ಕೆ ನಾನೊಂದು ಮೆಸೇಜ್ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ದೆ ಎರಡು ಕಾರ್ಯಕ್ರಮದ ಬಗ್ಗೆ, ಎರಡು ವಿಷಯದ ಬಗ್ಗೆ. ಅವ್ರು ಓದ್ಲಿಲ್ಲ, ನಮ್ಮ ಅಡ್ವರ್ಟ್ ಇದ್ರು ಓದ್ಲಿಲ್ಲ, ಯಾಕೆ ಗೊತ್ತಿಲ್ಲ, ಇದು ಇಂಟರ್ನೆಟ್ ಇರ್ಲಿಲ್ಲ, ಗೊತ್ತಿಲ್ಲ ಅಂತ.
0: ಓಕೆ ಸರ್, ಆ ದಿನ ಹೌದು ತಾಂತ್ರಿಕವಾಗಿ ಒಂದು ಅಡಚಣೆ ಆಗಿತ್ತು, ಬೇರೆ ಒಂದು ಮೊಬೈಲ್ ಅನ್ನು ಬಳಸಿದ್ವಿ. ಬಹುಶಃ ನಾನು ಓದ್ತೇನೆ ಅದೇ ಮೆಸೇಜ್ ನೋಡಿ ಸರ್ ಈಗ ನಿಮ್ಮ ಒಂದು ಉಪಸ್ಥಿತಿಯಲ್ಲೇ. ನಮಸ್ಕಾರ, ಸಾರಂಗ್ ಸಂಗಮ ಕಾರ್ಯಕ್ರಮವನ್ನು ಇಬ್ಬರು ನಡೆಸಿಕೊಟ್ಟರೆ ಕೇಳಲು ಚೆನ್ನಾಗಿರುತ್ತದೆ. ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಒಲವಿನಾಡು ಕಾರ್ಯಕ್ರಮದಲ್ಲಿ ಫೋನಿನ್ ಕಾರ್ಯಕ್ರಮಕ್ಕೆ ಬದಲು ರೆಕಾರ್ಡಿಂಗ್ ಕಾರ್ಯಕ್ರಮ ಪ್ರಸಾರ ಆಗಿತ್ತು. ಇದು ಹೊಸ ಕಾರ್ಯಕ್ರಮವೋ ಅಥವಾ ಹಳೆ ಕಾರ್ಯಕ್ರಮ ಅಂತ ಗೊತ್ತಾಗಲಿಲ್ಲ. ಸದಾನಂದ ಬಂಟಕಲ್ ಉಡುಪಿ ಇದೇ ಅಲ್ವಾ ಸರ್? ಓಕೆ ಸರ್, ಖಂಡಿತವಾಗಿ ನಿಮ್ಮ ಒಂದು ಉಪಸ್ಥಿತಿಯಲ್ಲಿ ಒಂದು ಮೆಸೇಜ್ ಅನ್ನು ಅದಕ್ಕೆ ಉತ್ತರವನ್ನು ಕೂಡ ಖಂಡಿತವಾಗಿ ಹೇಳಲು ಬಯಸ್ತೇನೆ ಸರ್. ಆ ದಿನ
1: ಸಾರಂಗಸಂಗಮ ಇಬ್ಬರು ಇದ್ರೆ ಒಂದ್ ಸ್ವಲ್ಪ ನಮ್ಗೆ ಕೇಳಲಿಕ್ಕೆ ಖುಷಿ ಆಗ್ತದೆ, ಸ್ವಲ್ಪ ಸಂಭಾಷಣೆ ಇದ್ರೆ ಅದರಲ್ಲಿ ಒಬ್ಬರೇ ನಡೆಸಿಕೊಡೋದ್ರಿಂದ ಸಂಭಾಷಣೆಯಿಂದ ಸ್ವಲ್ಪ ನೀವು ಅದಕ್ಕೆ ಸ್ವಲ್ಪ ಮಾತಾಡಿದ್ರೆ ನಮ್ಗೆ ಕೇಳಲಿಕ್ಕೆ ಖುಷಿ ಆಗ್ತದೆ ಅಂದ್ರೆ ಒಳ್ಳೆ ಆಗ್ತದೆ. ಕಾರ್ಯಕ್ರಮ ನಮ್ಮದು ಅದು ಪತ್ರಕರ ಇಬ್ರು ನಡೆಸಿಕೊಡುವುದೇ ಜಾಸ್ತಿಯಾಗಿ, ಒಬ್ರೇ ಇದ್ರೆ ಸರಿ ಆಗ್ಲಿಲ್ಲ ಅದು.
0: ನೋಡೋಣ, ಇದ್ರ ಬಗ್ಗೆ ವಿಚಾರಿಸಿ ನೋಡ್ತೀವಿ. ಮತ್ತೊಂದು ನಿಮ್ಮ ಹೊಲವಿನ ಹಾಡು ಕಾರ್ಯಕ್ರಮಕ್ಕೆ
1: ಶುಕ್ರವಾರ ಅದು ರೆಕಾರ್ಡಿಂಗ್ ಪ್ರೋಗ್ರಾಮ್ ಹೊರಗೆ ರೆಕಾರ್ಡ್ ಎಲ್ಲ ಮಾಡಿಕೊಂಡು ಸ್ಟುಡಿಯೋದೊಳಗೆ ಅವರದ್ದು ಯಾವ ಹಾಡು ಬೇಕು ಅದನ್ನು ಅದು ಪ್ರಸ್ತುತಪಡಿಸಿದ್ರು. ಶುಕ್ರವಾರದ ಕಾರ್ಯಕ್ರಮ ಅಂತ ಹೇಳಿದ್ರು, ಹೊಸ ಕಾರ್ಯಕ್ರಮ ಹೇಳಿದ್ರ ಅಂತ ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ.
0: ವಿಷಯ ಬೇರಿದೆ ಸರ್, ಅಂದ್ರೆ ಆ ದಿನ ಒಂದು ರಜೆ ಇತ್ತು, ರಜೆ ಇರುವಾಗ ಕೆಲವು ಸಲ ಅರ್ಜಿಗಳು ಇರಲ್ಲ, ಸೊ ಹಾಗಾಗಿ ಅದರ ಬದಲಾಗಿ ಶುಕ್ರವಾರಕ್ಕಾಗಿ ಮಾಡಿದಂತ ಕಾರ್ಯಕ್ರಮದ್ದು ಫ್ರೈಡೇ ಸ್ಪೆಷಲ್ ಅಂತ ಕೆಲವೊಂದು ಎಪಿಸೋಡ್ಸ್ಗಳನ್ನು ಮಾಡಿದ್ದೇವೆ. ಅಂದರೆ ಹೊರಗಡೆ ಹೋದಾಗ ಜನರ ಹತ್ರ ರಿಕ್ವೆಸ್ಟ್ ಮಾಡಿ ಅವರ ಇಷ್ಟದ ಹಾಡುಗಳನ್ನು ಕೇಳುವಂಥ ಪ್ರಯತ್ನ ಅದು ನಾವು ಮಾಡ್ತಾ ಇರ್ತೇವೆ ಅಪರೂಪಕ್ಕೆ. ಸೊ ಅದನ್ನೆಲ್ಲ ಒಟ್ಟಿಗೆ ಕ್ಲಬ್ ಮಾಡಿ ಆ ಹಾಡುಗಳನ್ನು ನಾವು ಪ್ಲೇ ಮಾಡ್ತೇವೆ. ಸೊ ಆ ರೀತಿ ಕೂಡ ಕೆಲವೊಂದು ಸಲ ಕಾರ್ಯಕ್ರಮದಲ್ಲಿ ಈ ರೀತಿ ಬದಲಾವಣೆಗಳನ್ನು ಕೂಡ ತರ್ತೇವೆ. ಸೊ ಹಾಗಾಗಿ ಕೇವಲ ಕೇಳುಗರು ಮಾತ್ರ ಅಲ್ಲ, ಹೊರಗಡೆ ಕೂಡ ಜನರಿಗೆ ರೇಡಿಯೋ ಬಗ್ಗೆ ತಿಳಿಬೇಕಾಗಿದೆ. ಅದರ ಬಗ್ಗೆ ಹೇಳುವಾಗ ಅವರ ಹತ್ರ ಸಹ ಅವರ ಒಂದು ಧ್ವನಿ ಬಂದಾಗ ಅವರು ಕೂಡ ರೇಡಿಯೋ ಟ್ಯೂನ್ ಮಾಡ್ತಾರೆ ಅಲ್ವಾ ಸರ್? ಆ ರೀತಿಯಾಗಿ ಅದು ಯಾವಾಗ ರಜೆಗಳಿರ್ತವೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ಈ ರೀತಿಯ ಕಾರ್ಯಕ್ರಮ ಬರ್ತದೆ ಸರ್.
1: ಮತ್ತೆ ಇನ್ನೊಂದು, ಇದು ನೀವು ರೆಕಾರ್ಡಿಂಗ್ ಪ್ರೋಗ್ರಾಮ್ ಪುನಃ ಅದು 4 ಗಂಟೆಗೆ ಬರುವ ನೇರ ಕೆಲವೊಂದು ಅದು ಗುರುವಾರ ಇರ್ತದೆ ಅಂತ ಕಾಣ್ತದೆ. ಗುರುವಾರ ಇರುವಂತ ಕಾರ್ಯಕ್ರಮ ಇರ್ಬೇಕು ಮೋಸ್ಟ್ಲಿ 4 ಗಂಟೆ. ಮುಂದೆ ಒಂದು ಸಂದರ್ಶನ ಪ್ರಸಾರ ಆಯ್ತು, ಅದು ನೋಡುವಾಗ ಇಲ್ಲಿ ಪೋಸ್ಟರ್ ಇತ್ತು, ಅದು ಅದು ಅವ್ರ ಮೊದಲು ಪ್ರಸಾರ ಆದದ್ದು. ಅದನ್ನ ನಮ್ಗೆ ಅದು ಗೊತ್ತಾಗಿಲ್ಲ, ನೆನಪಾಗ್ಲಿಲ್ಲ, ನಾವು ಕಾಲ್ ಮಾಡ್ತೇವೆ ಟ್ರೈ ಮಾಡ್ತೇವೆ. ಅದಂದ್ರೆ ನೀವು ಮಧ್ಯೆ ಅಲ್ಲಿ ಒಂದಷ್ಟು ಇದು ಮರುಪ್ರಸಾರ ಅಂತ ಹೇಳಿದ್ರೆ ಸ್ಟಾರ್ಟ್ ಅಲ್ಲಿ ಮತ್ತೆ ಮಧ್ಯೆ ಅಲ್ಲಿ ಎಲ್ಲರೂ ಮಧ್ಯೆ ಅಲ್ಲಿ ಅದು ಸ್ವಲ್ಪ ಎಡಿಟಿಂಗ್ ಮಾಡಿ ಇದು ಮರುಪ್ರಸಾರ ಅಂತ ಒಂದು ಕೊಟ್ರೆ ಕರೆ ಮಾಡುವುದು ಒಂದು ಉಳಿತದಲ್ಲ ನಮ್ಗೆ. ಕರೆ ಮಾಡಿ ಸುಮ್ಮನೆ ನಿರಾಸೆ ರಿಸೀವ್ ಮಾಡ್ತಿಲ್ಲ ಅಂತ ಮರುಪ್ರಸಾರ ಏನ್ ಮಾಡ್ಲಿಕ್ಕೆ ಆಗ್ಲಿಲ್ಲಲ್ಲ. ನೀವು ಮಧ್ಯೆ ಅಲ್ಲಿ ಹೇಳಿದ್ರೆ ನಮ್ಗೆ ಗೊತ್ತಾಗ್ತದೆ ಮರುಪ್ರಸಾರ ಅಂತ ಹೇಳಿ. ನಾವು ಆ ಕಾರ್ಯಕ್ರಮ ಕೇಳದೇ ಇದ್ರೆ ನಮ್ಗೆ ಗೊತ್ತಾಗ್ಲಿಲ್ಲಲ್ಲ, ಕೇಳಿದ್ದು ಆದ್ರೆ ನಮ್ಗೆ ನೆನಪಾಗ್ತದೆ ಇದು ನಾವು ಹಿಂದೆ ಕೇಳಿದ್ದೇವೆ ಅಂತ ಹೇಳಿ. ಕೇಳದೇ ಇದ್ದವ್ರಿಗೆ ಒಂದಷ್ಟು ಜನರಿಗೆ ಗೊತ್ತಾಗ್ಲಿಲ್ಲ ಏನಂತ ಹೇಳಿ.
0: ಓಕೆ ಸರ್, ಓಕೆ ಓಕೆ ಫೈನ್.
1: ಮೊನ್ನೆ ನಮ್ಮ ಕಾರ್ಕಳದವರೊಬ್ರು ಅವರನ್ನು ಅವರ ಸಂದರ್ಶನ ಆಗಿತ್ತು, ಅದು ನೋಡಿದೆ ನಾನು ಪೋಸ್ಟರ್ ಸಿಕ್ಕಿದ್ದು ನಾನು ಹಿಂದೆ ನೋಡುವಾಗ ಅದ್ರಲ್ಲಿ ಪೋಸ್ಟರ್ ಎಲ್ಲ ಕಳಿಸಿದ್ರಲ್ಲ ಅಲ್ಲಿ ಇತ್ತು ಅವರದ್ದು ಪ್ರೋಗ್ರಾಮ್ ನದ್ದು, ಅದ್ ಮತ್ತೆ ಗೊತ್ತಾಯ್ತು ಅದು ಅದು ಮರುಪ್ರಸಾರ ಅಂತ ಹೇಳಿ.
0: ಓಕೆ ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಸದಾನಂದ ನಾಯಕ್ ಬಂಟಕಲ್ನಿಂದ ಮಾತಾಡಿದರು, ಅವರ ಅಭಿಪ್ರಾಯಗಳನ್ನು ತಿಳಿಸಿದರು. ಸೊ ಧನ್ಯವಾದಗಳು ನಿಮ್ಮ ಸಲಹೆಗೆ ಸರ್. ಇದೇ ರೀತಿ ಕರೆ ಮಾಡ್ತಾರೆ, ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ.
2: ಹಲೋ,
0: ನಮಸ್ಕಾರ ಸರ್.
2: ನಮಸ್ತೆ ಸರ್,
0: ಹೇಳಿ ಸರ್, ನಿಮ್ಮ ಹೆಸರು?
2: ನಾನು ಎಚ್ ಮೊಹಮ್ಮದ್ ವೇಣೂರು ಮಾತಾಡ್ತಾ ಇದ್ದೇನೆ
0: ಸರ್. ಕಾರ್ಯಕ್ರಮ
2: ಆರ್ ಜೆ ರೋಷನ್ ಅವರಿಗೆ ವಂದನೆಗಳು.
0: ಧನ್ಯವಾದಗಳು ಸರ್.
2: ನನಗೆ ಈ ದಿನದ ನಿಮ್ಮ ಸಾರಂಗ್ ಸಂಗಮ ಕೇಳುವಾಗ ಬಹಳ ತುಂಬಾ ಸಂತೋಷವಾಯಿತು.
0: ಹೇಳಿ ಸರ್.
2: ಏಕೆಂದ್ರೆ ನಾನು ಕೆಲವು ಸಾರಂಗ ಸಂಗಮದಲ್ಲಿ ಕೆಲವು ಸಲಹೆಯನ್ನು ನೀಡಿದ್ದೆ, ಅದನ್ನು ಎರಡು ಸಲಹೆಯನ್ನು ನಿಮ್ಮ ನಮ್ಮ ಅಭಿಮಾನಿ ನಿರ್ದೇಶಕರುಗಳಾದ ನೀವು ನಿಮ್ಮ ಸಲಹೆ ಎಲ್ಲ ಸ್ವೀಕರಿಸಿದ್ದಾರೆ. ಈ ಸಲಹೆಗೆ ವಂದನೆ, ಇದಕ್ಕಾಗಿ ನಾನು ನಿಮ್ಮ ಎಲ್ಲರಿಗೂ ಅಭಿನಂದಿಸುತ್ತೇನೆ ಸರ್. ಅದೇನಂದ್ರೆ ನಾನು ಹೇಳಿದ್ದೆ ಮಾಧ್ಯಮ ಸುದ್ದಿಯನ್ನು ಮಧ್ಯಾಹ್ನ ಪ್ರಸಾರ ಮಾಡಬೇಕಿತ್ತು ಅಂತ. ಅದನ್ನು ನಾನು ಮೊನ್ನೆಯಿಂದ ಕೇಳ್ತಾ ಇದ್ದೇನೆ, ಮಾಧ್ಯಮ ಸುದ್ದಿ ಮಾಧ್ಯಮ ಸುದ್ದಿ. ನಾನು ಯಾವ ಸುದ್ದಿ ಅಂತ ನನಗೆ ಕೇಳಿಲ್ಲ, ಇವತ್ತು ನೀವು ಹೇಳಿದ್ದೀರಿ ಅಂತ. ಯಾವ ಸುದ್ದಿ ನಮ್ಮ ದಕ್ಷಿಣ ಕನ್ನಡದ ಬೇರೆ ರೇಡಿಯೋದ ಅಂತ ಗೊತ್ತಿಲ್ಲ. ಅದನ್ನು ಮತ್ತೆ ನನಗೆ ಉತ್ತರ ಕೊಡುವಾಗ ನೀವು ಅದನ್ನು ತಿಳಿಸಿ. ಮತ್ತೆ ಮತ್ತೆ ಅದರಿಂದ ಅದಕ್ಕಿಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಮಾಧ್ಯಮ ಸುದ್ದಿಯನ್ನ ಓದುವುದು ಬಹಳ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಮತ್ತೊಂದು ಏನಾದ್ರು ಮಾಡಿದೆ ಅಂದ್ರೆ, ಹಲೋ ವೆನ್ಲಾಕ್ ನೀವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ, ಆ ಸಂದರ್ಭದಲ್ಲಿ ವೆನ್ಲಾಕ್ನ ಆಸ್ಪತ್ರೆಯ ಡಾಕ್ಟರ್ಗಳು ಸಿಗುವುದಿಲ್ಲ ಅಂತ ಕೆಲವು ಕಾರ್ಯಕ್ರಮವನ್ನು ಮರುಪ್ರಸಾರ ಮಾಡ್ತಾ ಇದ್ದೀರಿ. ಆಗ ನಾನು ಒಂದು ಸಲಹೆ ಕೊಟ್ಟಿದ್ದೆ, ಇದನ್ನು ಹೆಸರನ್ನು ಚೇಂಜ್ ಮಾಡಿ ಅದು ಹಲೋ ಡಾಕ್ಟರ್ ಮಾಡಿ ಅಂತ. ಅದನ್ನು ಸಹ ತಾವು ಸ್ವೀಕರಿಸಿದ್ದೀರಿ, ಇದಕ್ಕೆ ವಂದನೆಗಳು.
0: ಧನ್ಯವಾದಗಳು ಸರ್.
2: ಅದು ಅಲ್ಲದೆ ಸರ್, ಈಗ ನಾನೊಂದು ಸಲಹೆ ಕೊಡ್ತಾ ಬಂದಿದ್ದೆ ನಿಮಗೆ, ಅದನ್ನು ಈಗ ಒಬ್ಬರು ಹೇಳಿದರು. ನೀವು ಈ ಪತ್ರೋತ್ತರ ಅಂದ್ರೆ ಸಾರದ ಸಂಗಮವನ್ನು ಎರಡು ಜನ ಮಾತಾಡಿದ್ರೆ ಮಾತ್ರ ಅದು ಒಳ್ಳೇದು ಕಾಣ್ತದೆ, ಅದನ್ನು ಮಾಡಬೇಕು. ಅದನ್ನು ಸಹ ಮುಂದಿನ ಕಾರ್ಯಕ್ರಮ ಮುಂದೆ ನೀವು ಅದನ್ನು ಅನುಸರಿಸುವಿರಿ ಎಂದು ನನ್ನ ಭರವಸೆ.
0: ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೊಹಮ್ಮದ್ ಮೈನೂರ್ ಅವರೇ. ಸೊ ಅವರು ಮಾಧ್ಯಮ ಸುದ್ದಿ ಬಗ್ಗೆ ಹೇಳಿದರು ಸರ್. ಮಾಧ್ಯಮ ಸುದ್ದಿ ಕಾರ್ಯಕ್ರಮ ಬೆಳಗಿನ 8 ಗಂಟೆಗೆ ಮಾತ್ರ ಒಂದು ಪ್ರಸಾರಗೊಳ್ಳುತ್ತೆ. ಆದರೆ ಇದೀಗ ಮಧ್ಯಾಹ್ನದ ಹೊತ್ತಲ್ಲಿ ನಾವು ಆಕಾಶವಾಣಿಯಿಂದ ಬರುವಂತಹ ಪ್ರದೇಶ ಸಮಾಚಾರವೋ ಅಥವಾ ಪ್ರಸಾರಗೊಂಡಂಥ ವಾರ್ತೆಗಳನ್ನು ನಾವು ಪ್ರಸಾರ ಮಾಡ್ತಾ ಇರ್ತೇವೆ, ಅಂದರೆ ಕೇಳುಗರ ಒಂದು ಅವಶ್ಯಕತೆಗಾಗಿ. ಸೊ ಹೀಗಾಗಿ ಇದಕ್ಕೊಂದು ಪರ್ಮಿಷನ್ ಇರುವುದರಿಂದಾಗಿ ಕಮ್ಯುನಿಟಿ ರೇಡಿಯೋಗೆ, ಸೊ ಅದನ್ನು ನಾವು ಪ್ರಸಾರ ಮಾಡ್ತೇವೆ. ಅದು ಬಿಟ್ಟು ನೇರ ಫೋನಿನ ಕಾರ್ಯಕ್ರಮಗಳು ಬರುವಾಗ ಆಗಿರ್ಬೋದು, ಒಲವಿನ ಹಾಡು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಆರ್ಜೆಗಳು, ಆ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಬರುವಂಥ ಕೆಲವೊಂದು ಕಿರು ವರದಿಗಳನ್ನು ಅವರ ಕಾರ್ಯಕ್ರಮದಲ್ಲಿ ನೀಡ್ತಾ ಇರ್ತಾರೆ. ಏನಾದರೂ ಇಂಪಾರ್ಟೆಂಟ್ ವರದಿಗಳಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂತೆ. ಸೊ ಮುಂದಿನ ಕಾಲರ್ ಇದ್ದಾರೆ ನೋಡೋಣ. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಸರ್.
0: ನಮಸ್ತೆ. ಥ್ಯಾಂಕ್ ಯು ನಳಿನಕ್ಕ. ಸೊ ನಳಿನಿ ಕೋಟೆಕರ್ ಹೇಳಿದ್ರು, ಸೊ ಈ ವಾರದ ಕಾರ್ಯಕ್ರಮಗಳನ್ನು ಆಲಿಸಿದ್ದಾರೆ. ಸೊ ಅವರಿಗಂತೂ ಕಾರ್ಯಕ್ರಮಗಳು ಖುಷಿಯಾಗಿವೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಳಿನಿ ಅವರಿಗೆ ಧನ್ಯವಾದಗಳು. ಇದೇ ರೀತಿ ಕರೆ ಮಾಡ್ತಾ ಇರಿ ನೀವು ಕೂಡ, ಅದೇ ರೀತಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳಲಿಕ್ಕೆ ನಾನಂತೂ ಇಷ್ಟಪಡ್ತಾ ಇದ್ದೇನೆ. ಸೊ ಮುಂದಿನ ಒಂದೆರಡು ನಿಮಿಷದ ಹೊತ್ತಿದೆ ಸ್ನೇಹಿತರೆ, ಯಾರಾದರೂ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕಾದ ತಿಳಿಸ್ಬೋದು. ಹಲೋ ನಮಸ್ತೆ. ನಮಸ್ಕಾರ.
4: ಶ್ರೀ ಗುರು ಗೌರಂಗದ ದಾರ್ ನಿತ್ಯಾನಂದ ದ್ವೈತ ಹರೇ ಕೃಷ್ಣ ರಾಧೆ ರಾಧೆ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಮಾತಾಡ್ತೇನೆ. ಚೈತನ್ಯ ಜಗನ್ನಾಥ ಪರಶುರಾಮ ಕದ್ದಿ ಮಂಜುನಸ್ವಾಮಿ ಕಾತ್ಯಾನಿ ಮಂಗಳಾಂಬಿಕೆ ಮಂಗಳೂರಿಂದ ಸರ್. ನಿಮ್ದು ತುಂಬಾ ಉತ್ತಮ ಕಾರ್ಯಕ್ರಮಗಳು ಬರ್ತಾ ಇದೆ ಸರ್, ಯಾವಾಗ್ಲೂ ಆಸ್ ಆಲ್ವೇಸ್ ಯಥಾ ಪ್ರಕಾರ. ಅದೇ ಅದರಲ್ಲಿ ವಿಶೇಷ ಅದೇ ಹರಿಕತೆ ತುಂಬಾ ಉತ್ತಮವಾಗಿತ್ತು ಭಾನುವಾರದ್ದು, ಮತ್ತೆ ಪ್ರವಚನ ಕೂಡ ಬೆಳಿಗ್ಗೆದ್ದು ಸಂಡೆ ಕೊಂಕಣಿ ಇದು ಪ್ರವಚನ ಕೂಡ ತುಂಬಾ ಉತ್ತಮವಾಗಿತ್ತು. ಮತ್ತೆ ಯಕ್ಷಗಾನ ಉತ್ತಮವಾಗಿ ಬರ್ತಾ ಇದೆ, ಮತ್ತೆ ಭಕ್ತಿಗೆ ಸಂಬಂಧಪಟ್ಟದ್ದು ಮತ್ತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಗೆಸ್ಟ್ ಮೊನ್ನೆ ಬಂದವರದ್ದು ಅದು ಕೂಡ ಒಳ್ಳೆ ಇದು ಕಾರ್ಯಕ್ರಮ ಆಗಿತ್ತು. ಅದೇ ಈ ನಿರೂಪಣೆ ಕೂಡ ಎಡ್ವರ್ಡ್ ಅವರು ಬಂದರು, ಅವರ ಒಂದು ಒಂದು ಹೃದಯವಂತಿಕೆಯಿಂದ ಮಾತಾಡಿ ಎಲ್ಲ ನಿರೂಪಕರದ್ದು ನಿಮ್ದು ಒಳ್ಳೆ ಕಾರ್ಯಕ್ರಮ ಕೊಟ್ರಿ ಮೊನ್ನೆ ಹೂ ಬೇಕೆ ಅಂತ ಹೇಳಿ, ಹಾಗೆ ಅಂತ ಉತ್ತಮ ಉತ್ತಮ ಭಕ್ತಿದ್ದು ಕೊಡ್ತಾ ಇದೆಯಾ, ಅದಕ್ಕೆ ತುಂಬಾ ಧನ್ಯವಾದ ಸರ್. ಉತ್ತಮ ಕಾರ್ಯಕ್ರಮ ಎಲ್ಲ ಆದಿಗಳದ್ದು ಒಳ್ಳೆ, ಅಭಿಷೇಕ್ ಅವ್ರದ್ದು ಮತ್ತೆ ವಿಂಧ್ಯ ಅವ್ರದ್ದು ಎಲ್ಲರದ್ದು ಒಳ್ಳೆ ಬರ್ತಾ ಇದೆ, ಅದಕ್ಕೆ ತುಂಬಾ ಧನ್ಯವಾದ ನಮ್ಮ. ಹಾಗೆ ಭಕ್ತಿಗೆ ಸಂಬಂಧಪಟ್ಟದ್ದು ಇದು ಏನಾದ್ರೂ ಅದರಲ್ಲಿ ಯಾವುದು ಕರ್ಜಗಿ ಅವ್ರದ್ದು ಅದರಲ್ಲಿ ಏನಾದ್ರೂ ಏನದು ಭಕ್ತಿಗೆ ಇಸ್ಕೊಂಡಿದ್ದ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಗೀತಾ ಇದು ಗೀತಾಮೃತ, ಅದೇನಾದ್ರು ಸೇರಿಸ್ಲಿಕ್ಕೆ ಆದ್ರೆ ತುಂಬಾ ಉತ್ತಮ ಅಂತ ಸಲಹೆ ಕೊಟ್ಟಿದ್ದೆ, ನೋಡಿ ಪ್ರಯತ್ನ ಮಾಡಿ ಅಂತ ಪ್ರಾರ್ಥನೆ. ಹರೇ ಕೃಷ್ಣ ರಾಧೆ ರಾಧೆ ಹರೇ. ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ.
0: ಧನ್ಯವಾದಗಳು. ಧನ್ಯವಾದಗಳು. ಸೊ ಸ್ನೇಹಿತರೆ, ಇದು ಇವತ್ತಿನ ಸಾರಂಗ್ ಸಂಗಮ ಕಾರ್ಯಕ್ರಮ. ಪ್ರೇಮ್ ಪ್ರದೀಪ್ ದಾಸ್ ಅವರು ಮಾತಾಡಿದ್ರು, ಈ ವಾರದ ಕಾರ್ಯಕ್ರಮ ಬಗ್ಗೆ ಅವರು ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ರು. ಸೊ ನೀವಂತೂ ಕರೆ ಮಾಡಿ ಹೇಳಬಹುದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳನ್ನು. ಸೊ ಆದರೆ ಸಮಯದ ಅವಕಾಶ ಅಥವಾ ಸಮಯದ ಒಂದು ಒಂದು ಏನು ಹೇಳ್ತಾರೆ ಮಿತಿ ಮೀರುತ್ತೆ, 10:30 ಆಗ್ತಾ ಇದೆ. ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾವಂತೂ ಮುಗಿಸ್ತಾ ಇರುವಂಥ ಹೊತ್ತು ಕೂಡ ಆಗಿದೆ. ಸೊ ಮತ್ತೆ ಹೇಳೋದಿಷ್ಟೇ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮೆಸೇಜ್ಗಳನ್ನು ಕೂಡ ಓದುವಂಥ ಪ್ರಯತ್ನ ಮಾಡಿದ್ದೇವೆ. ಅದೇ ರೀತಿ ಹೌದು, ಒಂದು ಮತ್ತೊಂದು ಪತ್ರ ನಮ್ಮ ಒಂದು ಕೈ ಸೇರಿತ್ತು. ಅದು ಪೂರ್ಣಿಮಾ ಸಲತೂರ್ ಅವರ ಪತ್ರ. ಬಹುಶಃ ಈ ಪತ್ರದಲ್ಲಿ ಅವರು ಈ ರೀತಿ ಬರೆದಿದ್ದಾರೆ. ಈ ಪತ್ರವನ್ನು ಬರೆದದವರು ತಾರೀಖು 27/7/2026 ದಿನಾಂಕ 24/7/2026 ಹಲೋ ಡಾಕ್ಟರ್ ಕಾರ್ಯಕ್ರಮ ಉತ್ತಮ ದಿನಚರಿ ಮತ್ತು ಆರೋಗ್ಯಕರ ಜೀವನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳಿದುಕೊಳ್ಳಲು ಸಹಾಯವಾಯಿತು. ಡಾಕ್ಟರ್ ಸಂದೀಪ್ ಬೇಕಲ್ರವರು ಉತ್ತಮ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. 1 ಗಂಟೆ ಕಳೆದದೇ ಗೊತ್ತಾಗಲಿಲ್ಲ. ಹಾಗೆಯೇ ತುಳುಚಾವಡಿಯಲ್ಲಿ ಎಕ್ಕಮಾಲೆ ಗಿಡದ ವಿಶೇಷತೆಗಳನ್ನು ಚೆನ್ನಾಗಿ ವಿವರಿಸಿದ್ದಾರೆ. ಈ ಗಿಡ ನಮ್ಮ ಮನೆಯಲ್ಲಿ ನೆಟ್ಟಿದ್ದೇವೆ, ಆದರೆ ಇದರ ಬಗ್ಗೆ ಏನೇನೂ ಮಾಹಿತಿ ಗೊತ್ತಿರಲಿಲ್ಲ ನನಗೆ. ಉತ್ತಮ ಮಾಹಿತಿಗೆ ಧನ್ಯವಾದಗಳು. ಯಕ್ಷಗಾನ ಒಲವಿನ ಹಾಡು, ಗಜಲ್ ಹಾಡುಗಳು, ತಾಳುವ ಮಳೆ ಎಲ್ಲವೂ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಪೂರ್ಣಿಮಾ ಸಲಿತೂರು ಅವರು ತಿಳಿಸಿದ್ದಾರೆ. ಸೊ ನೋಡೋಣ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವಂತೂ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಿ, ಅದೇ ರೀತಿ ಅಭಿಪ್ರಾಯಗಳನ್ನು ಕೂಡ ಹೇಳಿದ್ದೀರಿ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನಾವೊಂದು ನಿಮ್ಮ ಜೊತೆಗೆ ಸಿಗ್ತೇವೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ 107.8 FM.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಈ ದನ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ.
2: ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವ್ ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನೂ ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಾಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ. ಇದರ
1: ಕಣ್ಣೀರಿಡ್ತಾ ಇದ್ದೆ, ನನ್ನಲ್ಲಿ ರಣವನ್ನು ಕೊಡು, ಕಾಳಗವನ್ನು ಕೊಡು. ಇಲ್ಲ, ನೀನು ಇವತ್ತು ಕಣ್ಣೀರ ದಾರೆಯನ್ನೇ ಸುರಿಸುತ್ತ ಕಪಾಟದ ನಾಟಕವನ್ನು ಆಡ್ತಾ ಇದ್ದಿ. ನನಗೆ ಗೊತ್ತಿಲ್ವೇನೋ, ನೀನು ಯಾರು ನಾನು ಯಾರು ಎಲ್ಲವನ್ನೂ ಹೇಳಿದ್ದೇನೆ. ಈ ಹಿಂದೆ ಕಾಲನೇಮಿಯಾಗಿ ಹುಟ್ಟಿದ್ದೆ, ಆ ಹೊತ್ತಿಗೆ ನಾರಾಯಣನಾಗಿ ನೀನು ಬಂದು ಶಿವನಿಸಿದಿ. ಅಷ್ಟೆಯೋ ಅಲ್ಲ, ಎರಡನೇ ಜನ್ಮ ಠವ ಯಾರದು? ನಿನ್ನ ಸೋದರ ಮಾವ ಆಕಂಸಾಸುರ ಬಿಲ್ಲ ಹಬ್ಬದ ನೆಪದಲ್ಲಿ ಅವನನ್ನು ಕೂಡ ನೀನು ಕೊಂದ ಮಾವನೆಂದು ಕರುಣೆ ತೋರದೆ ಅವನ ಇತಿಶ್ರೀಗೆ ಕಾರಣನಾದವ ನೀನು. ಅಲ್ಲಿಗೆ ಎರಡನೇ ಜನ್ಮ ಆಯಿತು, ಮೂರನೇ ಜನ್ಮ ಎಲ್ಲಿಯೂ ಹುಟ್ಟಿಲ್ಲ. ನಿನ್ನ ಸಂಬಂಧಿಕನಾಗಿ ನಿನ್ನ ತಂಗಿಯ ಉದರವನ್ನು ಪಾವನಗೊಳಿಸುವುದಕ್ಕಾಗಿ ಅಭಿಮನ್ಯು ನಾಮಕಾಂತವಾಗಿ ನಾನು ಹುಟ್ಟಿಕೊಂಡೆ. ಚಕ್ರವ್ಯೂಹದ ನೆಪದಲ್ಲಿ ಅಭಿಮನ್ಯು ಕುಮಾರ

ಕೊಡುಗೆಯನ್ನು ಮರಣ ದೇವತೆ ಮೃದಂಗ ಬಾರಿಸುವ ಹಾಗೆ ಮಾಡಿದ್ದೀಯ. ನೀನಾಗಿ ಒಂದು ಸಹಕಾರವನ್ನು ಕೊಡುವುದನ್ನು ಬಿಟ್ಟು ಈ ರೀತಿ ಮಾಡಿದ ಕೃತ್ಯಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸುತ್ತಿ ಮಗನ ಶೋಕದಲ್ಲಿರುವಾಗ ನನ್ನನ್ನು ಕೆರಳಿಸಿದ್ದಿ, ನಿನ್ನನ್ನು ಕತ್ತರಿಸ್ತೇನೆ.

ಬರ್ತಾನೆಂದು ನಿನ್ನನ್ನು ಈ ಹೊತ್ತು ನಾನು ನೋಡಲಾರೆ. ಹರಿತವಾದಂತಹ ಈ ಕೂರಸಿಯಿಂದ ನಿನ್ನ ತಲೆ ನೋಡು.

ಅವನ ಪರಾಕ್ರಮವನ್ನು ಸಾವಿರ ನಾಲಿಗೆ ಉಳ್ಳಂತಹ ಆ ಮಹಾಶೇಷನಿಗೆ ಹೊಗಳುವುದಕ್ಕೆ ಸಾಧ್ಯವಿಲ್ಲ. ಈ ಪ್ರಕರಣಕ್ಕೂ ನಿನಗೂ ಏನು ಸಂಬಂಧ? ಯಾರು ನೀನು? ನಿನ್ನನ್ನು ವಿಚಾರಿಸುವವ ಮಾತ್ರ ಅಧಿಪ ಕೌಂಡಲಿಕ.

0: ಹೌದೇನು? ದ್ರುಪದನಂದನೆ ದ್ರೌಪದಿ ಅಂದ್ರೆ ನಾನು. ಪಂಚ ಪಾಂಡವರ ಮಡದಿಯಾದಂತ ಪಾಂಚಾಲ ಅಂತ ಕರೀತಾರೆ. ಕೃಷ್ಣನ ಪ್ರೀತಿಯ ತಂಗಿಯಾದ ಕಾರಣ ಕೃಷ್ಣ ಅಂತ ಕರೀತಾರೆ. ಹೌದೇನು? ನಿನ್ನ ನಿಮಿತ್ತಾಶನಕ್ಕಾಗಿ ಬಂದಿದ್ದೇನೆ. ಮದುವೆ ಮಂಟಪ ಇದು. ಎಲ್ಲರೂ ಸಡಗದಲ್ಲಿರಬೇಕಾದಂತ ಎಲ್ಲರನ್ನು ಕೂಡ ರಾದಂತೆ ಬೀಸಿದವರು ನೀನು. ಬಿರುಗಾಳಿಯಂತೆ ಬೀಸಿ ಬಂದೆ. ಎಲ್ಲರನ್ನು ಧರೆಗೆರೆಗಿಸಿದೆ. ಅಂಕದಲ್ಲಿ ಬರೀತಾ ಇದೆಯಲ್ಲ.
1: ನೀನು ಯಾರು?
0: ನಾನು ದ್ರೌಪದಿ.

0: ಅಂತ ಬುದ್ಧಿ ನಿನಗೆ, ಮದುವೆ ಬೇಕೆ ನಿನಗೆ? ಮದುವೆ ಇಲ್ಲಿ ನಿರ್ಧಾರವಾಗುವುದಲ್ಲ, ಅದು ಮೇಲೆ ನಿರ್ಧಾರ ಆಗ್ತದೆ. ಹೌದೇನು? ಮದುವೆ ಮಾಡ್ತೀನಿ ನಿನಗೆ, ಯಾರು ಗೊತ್ತುಂಟ?
1: ನೀನಿದ್ರಲ್ಲ ಮದುವೆ ಅಡ್ಡಿ ಹಾಕುವುದು.
0: ನಿನ್ನ

老大你们奶不咋地呀、啊？

0: ಚೆನ್ನಾಗಿ ಮುಗಿಸಿ ಬಿಟ್ಟಿದ್ದೇನೆ. ಕೌಂಡಿಕ ಸತ್ತಿದ್ದಾನೆ ಸರ್, ಆದ್ರೆ ದೊರೆಗರಗಿದ್ದಾನಲ್ಲ. ಇವನೆಲ್ಲರೂ ಮೆರಕೆಬ್ಬಿಸುವುದಕ್ಕಾಗಿ ಹನುಮಂತನಿಗೆ ವಿಷಯ ಹೇಳಿದ್ದೇನೆ.
1: ಸರಿ,
0: ದ್ರೋಣಾಚಾರ್ಯದಿಂದಾಗಿ ಸಂಜೀವಿನಿ ತಾ ಅಂತೇಳಿ ಮೃತ ಸಂಜೀವಿನಿ ತಂದಿದ್ದಾನೆ. ಎಲ್ಲರನ್ನು ಅನ್ನದೇವ
2: ಇದ್ರಿಂದ ಇದ್ದ ಹಾಗಾಯ್ತು.
0: ಯಾಕೆ
2: ಬಹಳ ಹೊತ್ತಿಂದ ಇಲ್ಲಿ ಏನಾಗ್ತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಮಗನೇ ಮದುವೆ ಮಾಡಬೇಕು ಅಂತ ಸಿದ್ಧರಾಗಿ ಬಂದಿದ್ದು
0: ಅನ್ನ,
2: ಇದೆಲ್ಲ ಹೇಗೆ ಸಾಧ್ಯವಾಯ್ತು ನಂಗೆ
0: ಅನ್ನ? ಒಂದು ಪ್ರಶ್ನೆ ಕೇಳ್ತೇನೆ.
2: ಏನು?
0: ನನ್ನ ಮುಖೇನವಾಗಿ ಕೌಂಡಿಕರನ್ನು ತೊರೆಯುವುದಕ್ಕೆ ನೀನು ಮನಸ್ಸು ಮಾಡಿದ್ದು, ಇದು ಯಾಕಂತ ಗೊತ್ತಾಗ್ಲಿಲ್ಲ. ನಿನ್ನಿಂದ ಆಗದಂತ ಕಾರ್ಯ ಪ್ರಪಂಚ ನಡೆಯುವುದಕ್ಕೆ ಸಾಧ್ಯವಂತೆ.
2: ತಂಗಿ, 18ನೇ ದಿವಸದ ರಾತ್ರಿ ಯುದ್ಧ ನಿನಗೆ ಸರಿಯಾಗಿ ನೆನಪಿರಬಹುದು. ನಿನ್ನ 5 ಮಕ್ಕಳನ್ನು ಬಟ್ಟೆಯಲ್ಲಿ ಸಿಂಬೆ ಸುತ್ತಿ ನೀನು ಬಿಡಾರದಲ್ಲಿ ಬಿಟ್ಟು ಹೋದವಳು. ತಿರುಗಿ ಬಂದಾಗ ಮಕ್ಕಳಿಲ್ಲ, ಕತ್ತು ಕೈಯಲ್ಪಟ್ಟಿತ್ತು, ರಕ್ತದ ಮಡದಲ್ಲಿ ಮಕ್ಕಳು ಬಿದ್ದಿದ್ರು. ಆ ದುಃಖ ತಾಳ್ಲಾರದೆ ನೀನು ಅಳತಾ ಇದ್ದಿ, ಸಮಾಧಾನ ಪಡಿಸಿದವ ನೀನು. ಆ ಮಕ್ಕಳು ಬೆಳೆದು ಈಗ ದೊಡ್ಡವರಾಗಿ ಇರ್ತಿದ್ರೆ ನನ್ನ ಮಗ ಮನುಮತನ ಪ್ರಾಯಕ್ಕೆ ಸರಿಯಾಗಿರ್ತಿದ್ರು, ನಿನಗೆ ಮದುವೆ ಮಾಡುವ ಹೊಣೆಗಾರಿಕೆ ಇರ್ತಿತ್ತು. ಆದರೆ ತಂಗಿಗ ಭಾಗ್ಯ ಇಲ್ಲವಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ನಿನಗೆ ಈ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಮದುವೆ ಮಾಡಿಸಿದ ಅನುಭವ ನಿನಗೆ ಆಗಲಿ ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದಿ. ಒಂದು ದಿವಸದಲ್ಲಿ ಮದುವೆಗೆಲ್ಲ ನಿಶ್ಚಯ ಮಾಡಿದ್ದಿ, ಬಹಳ ಸಂತೋಷ ಆಯಿತು.
0: ನಿನ್ನ ಅನುಗ್ರಹ
2: ಮನುಮತನಿಗೂ ರತಿಗೂ ಮದುವೆಯಾಗುವುದು ಅಂತ ನಿಶ್ಚಯ ಆಗಿದೆ. ಪಟ್ಟಿದ ವಾಸಿಂಗ ಸರಿಯಾದ ಮುಹೂರ್ತದಲ್ಲಿ ಮದುವೆ ನಡೆದು ಹೋಗಬೇಕು ಅಲ್ವಾ? ಎಲ್ಲ ನಿನ್ನ ಸಹಾಯದಿಂದ ಸಾಧ್ಯವಾಯಿತು ತಂಗಿ. ಲಜಂಡಿಕೆಯಾಗಿದ್ದು ಸಂಹಾರ ಮಾಡಿದ್ದಿ, ಅವನು ಇಲ್ಲೇ ಒಂದಲ್ಲ, 4 ಜನ್ಮದಲ್ಲಿಯೂ ನಿನ್ನನ್ನು ಕಾಡುತ್ತೇನೆ, ಜನ್ಮ ಜನ್ಮಾಂತರದ ಶತ್ರು ನಿನಗೆ ನಾನು ಅಂತ ಹೇಳಿದ್ದಾನೆ.
0: ಸರಿ,
2: ಈಗ ಸತ್ತಿದ್ದಾನೆ, ಅಲ್ಲಿಗೆ 4 ಜನ್ಮಗಳು ಕಳೆದು ಹೋದವು. ಚತುರ್ಜನ್ಮ ಅನ್ನುವಂತ ಈ ಕತೆ ಇಲ್ಲಿಗೆ ರತಿ ಕಲ್ಯಾಣದ ಮಂಗಲ ಮುಹೂರ್ತದೊಂದಿಗೆ ನಡೆದು ಹೋದದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಕತೆಗೆ ಮಂಗಳ ಹಾಡಲಿಕ್ಕೆ ಸಜ್ಜನ ಬಂಧುಗಳ ನಿಮ್ಮ ಅಪ್ಪಣೆಯನ್ನು ಕೇಳ್ತೇವೆ. ಭದ್ರ

ಇದುವರೆಗೆ ಚತುರ್ಜನ್ಮ ಮೋಕ್ಷ ಇದರ ಕೊನೆಯ ಕಂತು ಕೇಳಿದಿರಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳಂದುಳ್ಳಾರೆ ರೇಡಿಯೋ ಸಾರಂಗ್ 107.8 FM. ಇತ್ತೆ ಎಸ್ಎಂ ಕಲಾವಿದರು ಕೊಟ್ಟಾರ ಮುಕುಲು ನಡಪಾದ ಕೊರ್ನಾ ನಾಟಕ ಬಂದ್.
1: ಸೀನಲ್ಲ, ಓ ಸೀನಲ್, ಸೀನಣ್ಣ ಇಲ್ಲಡಿಮೆ ನಿಜ್ಜರ. ಸೀನಲ್ಲ, ಓ ಸೀನಲ್,
2: ಓ ಓ ಬತ್ತೆ ಜಯಣ್ಣ ಬತ್ತೆ. ರಡ್ಡು ಗಂಜಿ ಉಂಡುದು ಕುರುಬಾಕಿಲ್ಡು ನಾಯಿಲೆಗೆ ರಡ್ಡು ನುಪ್ಪು ಬಾಡ್ಗಾಂದು ಬೈನಿ ಅಪಗೈರ್ನ ಲೆಪ್ಪು ನಗೆಂಡು ದಾನೆ ಕಾಂಡ ಕಾಂಡ ಇನ್ ಜೀವಿದಾಡೊಂದು ಬತ್ತಾರು.
1: ಯಾನ್ ಬತ್ತಿನಿ ದಾದ ಬಂಡ ಇನಿ ಟೌನ್ ಹಾಲ್ ಆಟ ಉಂಡು ಗೆತ್ತೆ.
2: ಓ
1: ಅಂಚ ಇನಿ ಈರ್ಮಿನಿ ಬರ್ಪಾರ ಬಂದು ಕೇನ್ಗ ಬಂದು ಬತ್ತಿನಿ
2: ಅಂದೇ ಮರಿಯಲಡು ಆಟ ಬಂಪುನ ಬಾರಿ ಕಮ್ಮಿ
1: ಅಂದು
2: ಅಪುರುಪಡೊಂಜಿ ಆಟ ಬರ್ತೀನೇನು ಬುಡಾರಾಪುಣ ಬಲ್ಲೆ ಜಯಣ್ಣ ಬೈಯಾಗತ್ತೆ ಪೋಯ್ ಪೋಯ್.
1: ಒಂದು ಸೀನಣ್ಣ ಮುದ್ದಾನೆ ಇಜ್ಜೇರ ಅರ್ ತೋಜ್ಜೇರ್ ಮಾರ್ರೆ ಓಡಿಗತ್ತೀರಿ
2: ಉಪ್ಪೊಡಿಯೇ ಉಲಾಯಿ ಗಂಜಿ ಉನ್ನೊಂದು ಉಪ್ಪೊಡು ಒಕ ಓಡೆ ಬೋಪೇರಾರು.
1: ಇದು ಆರ್ಮಿನಿ ಬರ್ಪಿರಿಗೇನ ಅರೆಗಳ ಒಂದು ಆಟದ ಮರಳು ಉಂಡತ್ತೆ ಒಟ್ಟಿಗೆ ನಮ್ಮ ಪೋತಳಿತ್ತು
2: ಆ ಜನ ಬರ್ಪುಂಡೆ ಆಂಡ ಅರೆಡ ಆಟ ಉಂಡು ಬಂದು ಪನ್ಪುನಿ ಎಂಚೇ ಕೆಬಿ ಅಂತೂ ಕೇನುಜಿ ಕಣ್ಣು ಲಸಮ ತೋಜ್ಜಿ ಎಂಕ ಅರೆಡ ಪಾತೇರಿ ಅದೇ ತೀರಂದು ದೇ ಪೋಲಿ ಪೋಲಿ ಈರೇ ಪೋದು ಅರಡ ಕೇಳಲಿ ಮುದ್ದಣ್ಣಡ ಎಂಕ ಬಲ್ಲಿ ಎನಡದ ಬಲ್ಲಿ
1: ಒಂದು ಸೀನನ್ನ ಪ್ರಾಯದ ಜನತೆ ನಮ್ಮ ಬುರ್ದು ಪೋಂಡಲ ಆ ಜನಕ್ಕೆ ಬಾರಿ ಬೇಜಾರಾವಿ
2: ಅವಂದು
1: ಬೊಕ್ಕ ಮೋನೆ ಮುಂತದು ಪಾಪದ ಕುಲ್ಲು
2: ಈರೆಗೆ ಗೊತ್ತಿದ್ದೆ ಜಯಣ್ಣ ಯಾನತೆ ಆರ್ನ ಇಲ್ಲಾಡು ಬಾರಿ ಟುಪ್ಪುನಿ
1: ಅಂದಪ್ಪ
2: ಅರೆಗು ಮುರೇಡ್ದು ಮುರೇಡ್ದು ಉಂಡತೆ ಎನ್ನ ದೊಂಡೆನು ಆ ಜನತ ತಿಗಾಲೆಗೆ ದಿಗೊಂಡು ಬೊಕ್ಕ ಈರ್ ಲೆಪ್ಪುವಾರ್ಡ ಲೆಪ್ಪುಲೇ ಎಂಕ ಮೀನಿ ಆರಡ ಪಾತೇರ ತೀರಂದು
1: ಹಾವು ದಾದ ಮಾಡ್ಕೊಳಿ ಅಪಗಂಡ ಯಾನೇ ಲೆಪ್ಪ ಮುದ್ದಣ್ಣ ಓ ಮುದ್ದಣ್ಣ ಓ ಮುದ್ದಣ್ಣ ಉಲಾಯ್ದಾದ ಮಲ್ತೊಂದಲ್ಲರಿಯೇ ಬಲೇ ಪಿದೈ
2: ಜಯಣ್ಣ
1: ನದಿ
2: ಅಲೆ ತುಲೆಗೆ.

0: ಬಟ್ಟಲ್ ಬತ್ತೊಂದು ಬರ್ತೀನಿ.
1: ಅತ್ತಿಯೇ ಈ ಜನ ವಣಸು ಬಲ್ತಜ್ಜಿಯೇ, ನುಪ್ಪೊಂದು ಅಕ್ಕರೆ ಕೊಡಪ್ಪು ನೀವು ಮಾರೇರೆ ಈ ಜನ.
2: ಈ ಸೀನೆ ಉಂಡತ್ತ ವಾ ಮಿಲ್ಲದ ಅರಿಗಾನದ ವೈದ್ಯನ ಮಾರಾಯ. ಆ ಸೀನಾಗೆ ಗೊತ್ತು ಪುಚ್ಚಲ ದಿನಿಯ ಈ ಪುಚ್ಚಲದ ಕಾರ್ದಡಿ ಗುರ್ ಸಾಯಿಪಾಯ ಪುಜನ ಪುಚ್ಚನ ಒಂದಿ ಏರಿಯ ಜಯತ್ತ
3: ಅಂದಿ
2: ಸೀನಾ. ಓ ಸೀನಾ ಜಯ ಏಬ ವೈದಿನಿಯ
3: ಯಾ ನಿತ್ಯ ಬರ್ತೀನಿ ಮುದ್ದಣ್ಣ
2: ಜಯ ಯಾಬ ವೈದಿನಿಯ. ಓ ಜಯ
3: ಯಾನು ಇತ್ತೆ ಇತ್ತೆ ಇತ್ತೆ ಬರ್ತೀನಾತೆ ಮುದ್ದಣ್ಣ
2: ಜಯಾಗಲಾದ ಅದಕ್ಕೆ ಬಿಕೇನು ಜಯಸೀನಾ ಜಯ ಯಾಬ ವೈದಿನಿಯ.
0: ಓ ಮುದ್ದಣ್ಣ ಇದೆ ಜಯಣ್ಣೆ ಇತ್ತೆ ಇತ್ತೆ ಬರ್ತೀನಿ
2: ಸೀನಾಗಲ ಕೆಬಿಕೇನು ಜಯ ಜಯ ಯಾಪ ಬರ್ತೀನಿಯ. ಓ ಸೀನಾ ಜಯ ಯಾಪ ಬರ್ತೀನಿಯ.
3: ಅಯ್ಯೋ ಯಾರ್ ಬತ್ತದು ನಲ್ಪ ವರ್ಷ ಮುದ್ದಣ್ಣ ನಲ್ಪ ವರ್ಷ ನಲ್ಪ ವರ್ಷ.
2: ಓ ವರ್ಷ ಬರೋದಿತ್ತ ನಾರಾಯ ಬಡ ಬತ್ತೊಂದು ಬರೆಯರಾಜಯ್ಯ ಬರ್ಸ ಬರೋದು ಚಂಡಿ ಅವನು ಬತ್ತಿನ ಮಾರಾಯ ಚ ಚ ಚ ಚ.
3: ಅತ್ತೆ ಸೀನನ್ನ ಈ ಜನದ ಎಂಚಿನ ಅವಸ್ಥೆ ಕೊಡೆದಾಯಿಗೆ ಕೊಡೆದಾಯಿಗೆ
2: ಬರ್ಸ ಬರೋದು ಉಂಡು ಪನ್ಯತ್ತ ಮಾರಾಯ ಬಾರಿ ಬರ್ಸಯ್ಯ ಮುಳ್ಪಲ ಬಾರಿ ಬರ್ಸ ಜಯ ಬಾರಿ ಬರ್ಸ ದಾಲ ಮಿಂಚಿ ದಕೊಂದಿತ್ತು ಮಾರಾಯ ಎಂಚಿನ ಬರ್ಸಯ್ಯ ಕೆಬಿತ ಪೂರಾಟ ನಿತ್ತಿಂಡಿಯ ಬೊಕ್ಕ ಈ ನಮ್ನೆ ತೆಡಿಲು ಮಾರ ಸಬ್ದ ನೆಜ್ಜಿ
0: ಜಯಣ್ಣ ತೂಲೆ ಅಟ್ಟ ಜರಿಯು ಲೆಕ್ಕ ತೆಡಿಲು ಬರೊಂದುಂಡು ಮಾರೆ ಈ ಜನ ತಕ್ಕೇಬಿ ದಾದವನ್ ಪುನಿ ಈ ಜನ
3: ಅತ್ತಿ ಸೀನನ್ನ ಈ ಜನತ ಒಂಜಿ ಕೆಬಿ ಎಂಚಿನ ಮಾರ
0: ಎಂಚಿನ ನಮಾರೆ ಶ್ರೀ ಹಾ ಬರ್ಸ ಬಂದಾಗ ನೆನ ಪಾಂಡಿ ಮುಲ್ಪ ಬಲ್ಲಡ್ ಆಜಿರ್ ದಿನ ಬರ್ಮಡು ತೋಜಿಯೇ ಬರ್ಮುಡ ಇತ್ತನತೆ ಓಲುಂಡಿಯೇ ಬರ್ಮುಡ ಬರ್ಮುಡ ಇತ್ತನತೆ ತುಯರೇರ್ ಓ
2: ಬೇದಾದ ಯಾಕೆ ಬಿತಲ್ಪ ನಿನ್ನ ಪಿಚಿ ಪಿಚಿ ಪಿಚಿ ದಾದಾ ನಿನ್ನ ಪಿಚಿ ಪಿಚಿ
0: ಈ ಜನಕ್ಕೆ ಎಂಚಿನ ಮಾರ
3: ಹತ್ತು ಸೀನನ್ನ ನನ ಎಂಚಿನ ಮಾರೆ ಇರ್ನ ಮಗೆ ಬತ್ತದ್ದು ಬರ್ಮುಡ ಓಣ್ ಬಂದು ಇರ್ನ ಮಂಡೆ ತಿನಿಯರೆ ಪುನನ ದಾದ ಮಾಡ್ಬೋರಿಯೇ
0: ಬರ್ಮುಡ ತುಯಾರೇ ಮುದ್ದಣ್ಣ. ಓ ಮುದ್ದಣ್ಣ ಬರ್ಮುಡ ಬರ್ಮುಡ
2: ಕೇನುಂಡಿಯ ಕೆಬಿ ಕೇನುಂಡಿಯ ಬೊಬ್ಬೆದಾಗಿಯ ದೀಪಿ ನೀ ಸುರಡ ಬನ್ಯಾರ ಪೂಜಾನಿಕ್ಕೆ ಅವ್ ಕೋಡ ಗಜಿಮಲ್ ದಿನ ತಯ
0: ಅತ್ತಿಯೇ ಜಯಣ್ಣ ಯಾನು ಬರ್ಮುಡ ಓಂಡು ಬಂದು ಏನೊಂದುಲ್ಲ ಮಾರೆ ಈ ಜನ ಕೋಡೆ ಖಜಿಪು ಮಲ್ತಿನತ್ತ ಬಂದೊಂದುಂಡು ಮಾರೆ ಎಂಕ ತೀರಂದ ಮಾರೆ ಈ ಜನಟ. ಓ
3: ಹಿಂದೆ ಮುದ್ದಣ್ಣ ಓ ಮುದ್ದನ್ ಎಂಜಿನ ಕೋಡೆ ಖಜಿ ಬೆಂಜಿನ ಮಲ್ತೀನಿ ಖಜಿ ಬೆಂಜಿನ ಮಲ್ತೀನಿ
2: ಕರ್ಕುಂಬುಡ ಬಂಡಿನತ್ತಯ್ಯ ಸೀನೆ ಕರ್ಕುಂಬುಡ ಬಂಡಿನತ್ತ ಕೋಡೆ ಖಜಿ ಮಲ್ದಿನತ್ತಯ್ಯ
3: ಓ
0: ಮುದ್ದಣ್ಣ ಇದೆ ಕರ್ಕುಂಬುಡ ಹತ್ತು ಬರ್ಮುಡ ಬರ್ಮುಡ
3: ಪಲ್ಲೆ ಪಲ್ಲೆ ಸರಿ ಪಲ್ಲೆ
0: ಪನ್ಪುಣ್ಯ ಮಾರ ಈ ಜನ
2: ಬರ್ಮುಡನ ಎಕಡೆ ಬನ್ಯಾರಾಜಯ್ಯ ಅವೇ ನಾನು ಕೈಕೊಂಡು ಬಂದದ್ದು ಎಂದಿದ್ದು ಸೀನಾ ಪುಚ್ಚಲ್ ಪುರ ಗಲೀಜು ಮಲ್ತಿ ತಿನ್ನತ್ತೆ ಮೂಲು ಪಕ್ಕ ತಾರದ ಮುದ್ದೆ ದಕ್ಕಿನತ್ತೆ ಅನ್ಕೊನೋದು ಮಡವರೆಸಿದ್ದು.
0: ಹಿಂದೆ ತೂಲೆಗೆ ಜಯಣ್ಣ, ಈ ಜನ ದಾದ ಮನ್ಪುನಿ, ಈ ಜನ ದಾದ ಮಲ್ಪುನಿ ಒಂದೇ ಗೊತ್ತಾಗುತ್ತ ಮಾರೇ ರೀ ಜನ, ಒಂದೊಂದು ಉಪದ್ರ ಮನ್ಪುಣ್ಣು ಮಾರ ಈ ಜನ.
2: ಅದೇ ಅಜಯ
3: ದಾದೆ ಬದ್ದಾನ
2: ಗಂಜಿ ಮೀನಿ ವನಸ್ ಮಲ್ದಾನಯ್ಯ ಕಜಿಪು ಕಜಿಪು ದಾದ ಎತ್ತಂಡು
3: ವನಸ್ ಮಲ್ತು ಬತ್ತೀನಿ ಮುದ್ದಣ್ಣ ಕಜಿಪು ಬಜ್ಜಿ ಬಜ್ಜಿ
2: ಕೇಂಡ್ ಕೇಂಡಿಯ ಕಜಿಪಿಜ್ಜತ್ತ ಅದೇ ಸೀನ
0: ಅದೇ ಇರ್ನ
2: ಅದೇ ಸೀನ ಕೆಪ್ಪೇರ್ಲೆಕ್ಕ ಮಲ್ಪೆ ಎಂಬೆ ಓ ಸೀನ ಜಯಗ ಇಲ್ಲಾಡ ಖಜಿ ಪಿಜ್ಜಿಗತ್ತ
0: ಏರ್ ಬಣ್ಣಿ ರೇಗ
2: ರಡ್ ವನಸ ವಲಸಿಯ ಪಾಪ ಎಲ್ಲ ರಡ್ ವನಸ ಮಲ್ಪಾಡು ಮಾರ ದೂರೋಡ್ ಬಾಯ್ದಿನ ಎತ್ತ ಖಜಿ ಪಿಜ್ಜಿ ಇಜ್ಜಿ ಬನ್ಪೆ
0: ದಾದ ಕೆಬಿಯ ಇರ್ನ ಮುದ್ದಣ್ಣ ಆರ್ ನುಂಗೆಲ್ದ ಬಜ್ಜಿಡು ವನಸ ಮಲ್ತು ಬೈದೇರ್ಗೆ ಬಜ್ಜಿಡು ಉಂಡೇರ್ಗೆ ಬಜ್ಜಿಡು
2: ಓ ಇತ್ತ ಕೇಂಡಿಯ ಆಯ್ಕೆ ಆತ ಬೊಬ್ಬೆದಾನೆ ವಾಡ್ನು ಕೆಬಿ ತಲ್ಪ
3: ಅಬ್ಬ ಕಡೆ ಕಾಣಲ್ಲ ಕೇಂಡತ್ತ
0: ನಮ್ಮ ಪುಣ್ಯ
3: ಪುಣ್ಯ
0: ಪುಣ್ಯ ಮಾರ ಅದೇ ಮುದ್ದಣ್ಣ ಓ ಮುದ್ದಣ್ಣ ಈತ ಕೇಂಡತ್ತೆ ಜಯಣ್ಣ ಎದಾದ ಬಂಡಿನಿ
2: ಕೇಂಡ್ ಕೇಂಡಿಯ ಜಯಣ್ಣ ಅಜ್ಜಿ ಬೈದೇರ್ಗೆತ್ತ
3: ಈ ಮುದ್ದಣ್ಣನ ಅವಸ್ಥೆ ಅಜ್ಜಿ ಮಾರ ಅಮ್ಮ ತುಪ್ಪಡು ಸೀನನ ಮುದ್ದಣ್ಣ ನಾನು ಬಣಿಯಂತಾನೆ ಈ ನಮ್ಮನೆ ಹೊಟ್ಟೆ ಹಾತೀನಿ ತೂಲೆ ಏತೊಂಜು ಹೊಟ್ಟೆ ಉಂಡಿ ಎಕ್ಕಲ ವಿನಿ ಕತ್ತಿರ್ತೀನಿ ಅದಾನೆ ಓ ಮುದ್ದಣ್ಣ ಬಣಿಯಂತಾದಾತೀನಿ
0: ಆರೇ ಬಾನಡು
3: ಎಕ್ಕಲ ಕತ್ತಿರ್ತೀನ ಓ ಎಕ್ಕಲ ಕತ್ತಿರ್ತೀನಿ
2: ದಾದಯ್ಯ ಬನಿಯಂದ ಅವಸ್ಥೆ ದಾದ ಪನ್ಪಿಂಜಯ್ಯ ಈ ಸೀನೆ ಉಂಡತ್ತ ಮಾರಯ್ಯ ವಾಕಂಪಿಂದ ಸರ್ಪುದ ಹೊಡಿ ಘನದೇನ ಮಾರಯ್ಯ ಏನ ಬನಿಯನ್ ಪೂರ ಫೋಂಡತ್ತ ಲಗಡಿಗೆತ್ತ ಇಂಬಿ ಅತ್ತು ಮಾರ ಒಂಜಿ ರಡ್ ಗಂಟೆ ಬಾಲ್ದಿಡ ಮುರ್ಕಾ ದೀತ ಬನಿಯನ್ ಪೂರ ಹೊಟ್ಟೆ ಹೊಟ್ಟೆ ಆತನ ಮಾರಯ್ಯ ಈ ಸೀನೆ ಉಂಡತ್ತ ಏನಲ್ಲ ಜೀವ ಗೆಪ್ಪೆಯ ವಾ ಪೊಡಿ ಕಾಣದೇನ ದಾದನ
3: ಸೀನೆ ಸರ್ಪು ಕಾಣಿದರೆ ವಾ ನಮ್ಮನೆ ಸರ್ಪಿ ಅಂಚೆ ಹೊಟ್ಟೆ ಹೊಟ್ಟೆ ಅಪ್ಪ
0: ಅತ್ತೆ ಜಯಣ್ಣ ಈ ರೀತಿ ಆರ್ ಬಂಡಿನೇನೆ ನಂಬುದಿನ ಯಾನುಂಡತ್ತೆ ಜಯಣ್ಣ ಇಲ್ಲದ ಕುರುಬಾಕಿ ಹಿಡಿದು ಗೋಡೆಗೊಂತೆ ಸುಣ್ಣ ಕೊರೆರೆ ಬಾಕಿತ್ತನತ್ತಿ ಅವೇನು ಕೊರ್ದು ಐತ ಬಾಲ್ದಿನ ದೆಕ್ಕರೆ ಬಂದು ಕಲ್ಲದಲ್ಪ ದೀದಿತ್ತೆ ಈ ಪರಬಿಂಡತಿ ಈ ಜನತ ಬನಿಯನ್ ಕುಡ ಎನ್ನ ಬಾಲ್ಯದ ರಡ್ ಅಂಗಿ ಪೂರ ಕೊಡೋದೆ ಇಟ್ಟು ಮುರ್ಕ ದೀತಿನಿಯೇ ಈ ಜನನ ದಾದ ಮನ್ಪುರಿ ಮಲ್ಲೆ
3: ಬೊಕ್ಕ ಒಟ್ಟೆ ಅವಂದು ಕೊಲ್ಲುವೆ
0: ಈ ಜನತ ಬನಿಯನ್ ಪೋಂಡ ಪೋಡ್ ಸೈಯಡ್ ಅಂಚಿ
3: ಸೈಯಡ್
0: ಅಂದು ಎನ್ನ ಮಗನ ರಡ್ ಶರ್ಟ್ ಲಗಡ್ದೆತ್ತಿನತ್ತೀಯೇ
3: ಅಂದತ್ತೆ
0: ಎಂಕ್ ವರವರ ಉಂಡತ್ತೆ ಜಯಣ್ಣ ಎಂಕ್ ತುಕ ಒಂದ್ ಇಂಚು ಬಲೆ ಜಯಣ್ಣ ಎಂಕ್ ವರವರ ಉಂಡತ್ತೆ ಜಯಣ್ಣ ಈ ಜನ ನಾಡಿ ಪತ್ತದು ಪಜಂಕ ತೋಜು
2: ನಾಲಿ ಬಿಡು ಮಾರ ನಾಲಿ ಬಿಡಿಯ ಕೆಪ್ಪಿನ ಮಾರ
0: ದಾದೆ ಇರ್ನ
2: ಅಲ್ಲ ಜಯ ಆಗಂತ ಪೊನ್ನು ಮಾರ ನಾಲಿ ಬಿಡು ಮಾರ
3: ಬುಡ್ಲೆ ಬುಡ್ಲೆ ಸೀನನ್ ಬುಡ್ಲೆ ಎಂಚಿನ
0: ದಾದೆ
3: ಈ ಮುದ್ದನ ಅವಸ್ಥೆ ಇದು ಯಾನು ಬತ್ತಿನ ದಾಯ ಬಂದೇ ನೆನಪಿಜ್ಜಿ ಮಾರ್ರಿ
0: ಈ ಬತ್ತನೇ ಸಾಗತ್ತ ಇಜ
3: ದಾಯ ಬತ್ತಿನ ಮೇಲೆ
0: ಇದೇ ಆಟ ಉಪಾರತೆ ಬಂದ್ರೆ ಬತ್ತೀನಿ
3: ಓಹೋ ಒಂದೊಂದೊಂದು ಆಟ ಉಂಡತ್ತೆ
0: ಪಲ್ಲೆ ಪಲ್ಲೆ
3: ಈ ಜನಕ್ಕೆ ಆಟಗೆ ಎಂಚಲೆಪ್ಪುನಿ ಈ ಜನಕ್ಕೆ ಆಟಗೆ ಎಂಚಲೆಪ್ಪುನಿ ಈ ಜನಕ್ಕೆ ಏರಿಯ ಬಿಡಿದೀಪಿನಿ
0: ಈರೆ ಪಲ್ಲೆ ಎನಡ್ದ
3: ಅಂದೇ ಮುದ್ದಣ್ಣ ಆಟಗು ಬರ್ಪರಿ ಆಟಗು ಈ ಜನಕ್ಕೆ ಕೇಳ ಇಜ್ಜತ್ತೆ
2: ಈ ಜಯಗಳೊಂಡ ತಮಾರ ಸೀನ ಉದ್ದಿನಲ್ ಬುಂತಾರೆ ಆ ಪೂಜ್ಯ ಜಯದಾನಿ ಅದಕ್ಕಿನ ಗೆಪ್ಪುನು
0: ಓ ಮುದ್ದಣ್ಣ ಮುದ್ದಣ್ಣ ಇಂಚು ತುಲೆಗೆ ಜಯಣ್ಣೆ ಬಂದ್ಪುನಿ ಆಟೋಗು ಬರ್ಪಾರ ಹಾಗೆ ಆಟೋಗು ಆಟೋಗು
4: ಬೇಟೆ ಆಡುತ್ತಾ ಬಂದರು
2: ಅಟ್ಟೋದಾಗಿಯ ಸೀನ ಅಟ್ಟೋಡು ನನದಾದೊಂಡಿಯ ರಡ್ ಗೋಂಡು ದಾರಪ್ಪನ ಮಾರ ಓಲಲ ರಡ್ ಚೊಂಬುದ ಕರ ಇತ್ತಿನೆಲ್ಲ ಕಲ್ವೇರು ತುಂಬುದೇರು ಮಾರ ನನದಾಯಗ ಅಟ್ಟೋ ಹೋಪಿನಿ ದಾಯಿಗೆ ಅಟ್ಟೋ ಹೋಪಿನಿ
3: ಅಟ್ಟೋಡು ಪೆಲಕೈ ದೀತಿನ ಪರಂದ್ರಣ್ಣ ತೂಕ ಬಂದು ಹೋಪಿನಿ ಈರೊಂಜಿ ಹೆಂಚಿನಿ ಮುದ್ದಣ್ಣ ಓ ದೇವರೇ ಈ ಜನತ ಒಂಜಿ ಕೆಬಿಯ ಮಾರ
0: ಹೆಂಚಿನ
3: ಮುದ್ದಣ್ಣ ಆಟಗು ಬರ್ಪರಿಂದ ಕೇಣಿ ಆಟಗು ಆಟಗು ಕಡೆ ಕಾಣಲ್ಲ ಮುದ್ದಣ್ಣ ಬಾರಿ ಎಡ್ಡೆ ಆಟಗೆ ಆಟ ಬಾರಿ ಎಡ್ಡೆ ಉಂಡಿಗೆ
2: ಅಂದ ಓಲ್ಗೆ ಆಟ ಓಲ್ಗೆ
3: ಟೌನ್ ಹಾಲ್ ಅಡುಗೆ ಟೌನ್ ಹಾಲ್ ಮುದ್ದಣ್ಣ ಸತೀಶ್ ಪಟ್ಲ ಉಳ್ಳೇರಿಗೆ ಸತೀಶ್ ಪಟ್ಲ ಉಳ್ಳೇರಿ ಸತೀಶ್ ಪಟ್ಲ ಕೇಂದ್ರ ಜಾನುವಾರು ಇದು ಪಟ್ಲ ಪಟ್ಲ ಪಟ್ಲ ಉಳ್ಳೇರಿಗೆ
4: ಕೇರಳಾದಿ ಮೇರಿ ಯೂತಿಗ ಚಾರು ಪಂತಳದವನಿ
2: ಹತ್ತಿಯ ಈ ಆಟದ ಕಲೆಗಳ ದಾಲ ಬೇಲೆಜ್ಜೆಯ ಸೀನ ದಾಲ ಬೇಲೆಜ್ಜೆಯ
0: ಅತಿ ಆಟದಕ್ಕೆ ದಾನಂಡಿಗೆ
2: ಅತ್ಯ ಸೀನ
0: ದಾನಂಡಿ
2: ಈ ಮರಿಯಲೋಡು ಬೋದು ಬೋದು ಆಟೋನು ಪಟ್ಲಾಡದಿತ್ತಾಯ
0: ಅಲ್ಲಿ
2: ಮೊಗಲೇದಲ್ಲ ಬೇಲೆಜ್ಜ ಮಾರ ಟೌನ್ ಒಳದಿಯರ ಬಲ್ಲಿತ್ತಾಯ ಜಯಗಲದಲ್ಲ ಪನಿಯರಾಯ ಜಯ ಮೊಗಲೆಗೆ ರಡ್ ಬಾತರ ಬಂತೋಳತ್ತ ಮಾರ ಈ ಬಾರಿಸೋಬೋದು ಪಟ್ಲಾಡ ಆಟದಿಂದ ಏರ್ ಬರುವೆರಿಯ ಟೌನ್ ಒಳದಿಯರ ಬಲ್ಲಿತ್ತಾಯ ಟೌನ್ ಒಳ ಜಾಗಿತ್ತ ಜನಿಗಲ್ಲಿ
3: ಬರ ಉಂತಾನೆ ಇರಿ ಅತ್ತಿ ಒಂಜಿ ಬಣ್ಣಗ ಒಂಜಿ ಕೇಂದ್ರ ಈ ಜನ ಮುದ್ದಣ್ಣ ಆಟ ಟೌನ್ ಹಾಲ್ ಡೇ ಟೌನ್ ಹಾಲ್ ಡೇ ಭಾಗವತರು ಪಟ್ಲ ಸತೀಶ್ ಶೆಟ್ಟರು ಉಳ್ಳೇರು ಸತೀಶ್ ಪಟ್ಲ ಸತೀಶ್ ಪಟ್ಲ ಉಳ್ಳೇರು ಬಂಡಿ.

0: ಗೊತ್ತಾಂಡ್ ನಿಕ್ ಸುರುವೆ ಬನ್ನಿಯ ರಾಜ ಅವಂದ್ ಉಮೇಶ್ ಪಟ್ಲಾದಾಯ ಬೋಯ್ನಿ
1: ಉಮೇಶ್ ಸರ್ ಒಂದ್ ಕಾಣಿಸ್ತೀನ ಮಹಾರಾಯ್
2: ಅನ್ಪುನಿ
1: ಮಹಾರಾಯ್
2: ಉಮೇಶ್ ಪಟ್ಲ ಗೆಟ್ಟಿ ಬತ್ತಿರ ಬೋಯ್ನಿ
3: ಒಂದು ಸೀನ್ ಅನ್ನ ಜನ ನಂಬುದು ಎಂಗ್ಲ ಆಟಕ್ಕೆ ಪೋಯ್ಲೆಕ್ಕ ಈ ಜನ ಕೆಬಿಕೆ ಏನಂದ ಎಂಗ್ಲ ಐತೆ ಭಾರಿ ಬಂಗಾಂಡತ್ತೆ ಒಂದು ಮೇರ ಬುಡ್ದು ಬಾಯಿರ್ಲತ್ತಿ
1: ಅಂದ್ಲೇ
3: ಒಂದು ಆಟ ನಮ್ಮನೆ ವೇಸ ಬಾರ್ದು ಅಂದು ಮೂಲೆ ನಲಿಪಡಾಪುಣ ಅಂದು
1: ಓ ಮುದಣ್ಣ ಇದೆ ಇಂಚುದಿಲ್ಲ ಇಂಚಿ ಸತೀಶ್ ಪಟ್ಲ ಭಾಗವತಿಗೆ ಟೌನ್ ಹಾಲ್ ಡೇ ಆಟಗೆ ಸತೀಶ್ ಪಟ್ಲ ಭಾಗವತಿಗೆ ಟೌನ್ ಹಾಲ್ ಡೇ ಆಟಗೆ ಇತ್ತೆ ಗೊತ್ತಾಂಡೆ ಇದೆ ಕೇಂಡ
0: ಕೇಂಡ್ ಬೊಬ್ಬೆ ದಿವಚ್ ಮಾರ ಕೇಂಡ್ ಎಂಕ್ ಸತೀಶ್ ಪಟ್ಲ ಬೊಗ ಸುರುವ ಬನ್ಬಿನತ್ತ ಬಾರೆಡ್ಡೆ ಭಾಗವತಿಗೆತ್ತಯ್ಯ ಬಾರಿ ಮಿಕ್ಕಿನವ್ರಿಗೆ ನಂಬರ್ ಒಂಜಿಗೆತ್ತ ಸಿನಿಮಾಡ್ಲ ಬುರ ಪದ ಬನ್ ಪೇರ್ಗೆ
1: ಅವು ಪೂರ ಗೊತ್ತಾಗ್ಬಿಡು ಮಾರಿ
2: ಜನಕ್ಕೆ
1: ಆಟೋಡು ಬಾರಿ ಕಾಮಿಡಿ ಉಂಡಿಗೆ ಮುದಣ್ಣ ಆಟೋಡು ಕಾಮಿಡಿ ಉಂಡಿಗೆ ಕಾಮಿಡಿ
0: ಓಡೆ ಮುಟ್ಟ ಎತ್ತಿಂಡಿಯ ತುಲ ಸೀನಾ
1: ಅಲ್ಲಿ
0: ಈ ಕಾಸು ದಾಖಲು ಮಾತ ಆಟೋ ಗೊಬ್ಬಣ್ಣ ಇಂಚನೆ ಮಾರ ಆಟದಲ್ಪ ದುಂಬು ಬುರ ನಮ್ಮ ತೂತು ಜನ ಮಾರ ವನಸ್ ಚಾ ತಿಂಡಿ ಮತ್ತೆ ಕೊರೊಂದಿತ್ತಿಜರ ಇತ್ತದಲ್ಲ ಬೋದು ಬೀಡಿಲ ಕೊರಪೇರ್ ಬನ್ಪಾರ ಮಾರ ನಿಕುಲು ಓಡೆ ಮುಟ್ಟ ಎತ್ತಂಡ ತುಲ ಬೀಡಿ ಕೊರಪೇಡೆ ಮುಟ್ಟ ಎತ್ತಂಡ ಆಟೋಡು
2: ಮುದ್ದಣ್ಣ ಅವ್ ಬೀಡಿ ಎತ್ತಿಯೇ ಬೀಡಿ ಹತ್ತು ಕಾಮಿಡಿ ಕಾಮಿಡಿ ಕಾಮಿಡಿ ಉಂಡು ಬಂದೀನಿ
0: ಕಾಮಿಡಿಯಾ ಕಾಮಿಡಿ ಗೊತ್ತಾಂಡ್ ಏರ್ ಮಾಲ್ಫುನ್ಗೆ ಕಾಮಿಡಿ ಏರ್ ಮಾಲ್ಫುನ್ಗೆ
2: ಕಾಮಿಡಿಗ ಮಿಜಾರ್ ತಿಮ್ಮಪ್ಪ ಬೈತೇರಿಗೆ ಮಿಜಾರ್ ತಿಮ್ಮಪ್ಪ
0: ದಾದ ಬಾತಿರುವೆ ಜಯ ಮಿಜಾರ್ ಅನ್ನ ಪೆಜ್ಜ ಅಂದ ಆಟೋಡು ಏತು ವರ್ಸಾಂಡಿಯ
2: ಮರ್ಯಾದೆ
0: ನಿಗಲೆಗೆ ಸಮ ಅಂದಜಾಯ್ ಜನ ದಾನ್ನ ದಾದನ ಎರೆ ಗೊತ್ತೀಯ ಅವ್ ಮಿಜಾರ್ ತಿಮ್ಮಪ್ಪೆ ಅದು ಪೋಡು ಮಾರ ಮಿಜಾರ ತಿಮ್ಮಪ್ಪೆ ಮಿಜಾರ್ ಅನ್ನಪ್ಪೆತ್ತವ್
1: ಅತಿಯ ಜಯಣ್ಣ ಮುಂದೆ ಏರಿಗೆ ಕೆಬಿಕೆ ನಂದಿನಿ ಲಂಕಾರೇಗ
2: ಇಂದೇ
1: ಮುದ್ದಣ್ಣ ಎಂಕುಲು ಮಿಜಾರ್ ತಿಮ್ಮಪ್ಪೆ ಬಂದೇ ಬಂಡಿನಿ ಹೇಗೆ ಕೆಬಿಕೆ ಏನುಜಿ ಪಂಡದು ಎಂಕುಲ್ ದಾದ ಮನ್ಬುನಿ
0: ನಿಕಳ್ಳ ಫಾತೇಡ್ದು ಎಂಕ ಆವ ಅಂದ ಮಾರ ಬಾಯಿ ಬಚ್ಚಿದ ಪೋಂಡಿಯ ಯಾನೊಂಜಿ ಬಚರದಿಂದ ಬರ್ಬೆ ಮಾರ
1: ದೊಂಡೆ ಬುಡ ನಮ್ಮ
2: ಬಾಯಿ ಬಚ್ಚಿದ ಹೋಯ್ನಿ ಫಾತೇರ್ದು ಬಾಯಿ ಬಚ್ಚಿನ ಅಲ್ಲೇ ಮುದ್ದಣ್ಣ ಮುಂದು ದಾದೆ ಇದು ಕಾರ್ ಚೌಂಕ ಒಂದು ಪೋಂದ್ರು ಕುಂತಿಲೇ ನಾನು ಆಟಗಂಚೆ ಪಪ್ಪರಿ ಓ ಮುದ್ದಣ್ಣ ದಾದೇಂದು ಸೊಂಟ ಸೊಂಟ ಬೇನನ ಸೊಂಟ ಬೇನನೇ ಸೊಂಟ
0: ದಾದಯ್ಯ ಸ್ವಂತನೇಯ ಸ್ವಂತನೇ ನೀ ಕೆಂಚ ದೋಜುಂಡು ಬಾಡ ಲೆಕ್ಕ ದೋಜುಂಡ ಬಾಡ ಇದ ಲೆಕ್ಕ ದೋಜುಂಡ ಯಾನ್ ಏತ್ ಬಂಗ ಬತ್ತದ ಇಲ್ಲಿ ಕಟ್ಟದೆ ಮಾರ ಸ್ವಂತನಕ್ಕೆ ಏನ್ ಮತ್ತಾಯಿ ಬಗ ಇಡೀ ಇಲ್ಲ ಗುಂಡತ ನೀರು ದೆಚ್ಚಿ ಬೆಗರ್ ಬೋತನಿ ಅನ್ನ ಸ್ವಂತನೇ ದಾನೇ ಸ್ವಂತನೇ ದಾನೇ
1: ಈ ಜನ ಇಲ್ಲಿ ಮಾರ ಬಿದಾಡ್ದ ನಾಂದಿ ದಾದ ಅವಸ್ಥೆ ಜಯಣ್ಣ ಈ ಜನತ ಈ ಜನ ಇಲ್ಲನೇ ಮಾರು ನಾಂದಿ ಅತಿ ಈರು ಸೊಂಟ ಬೇರೆ ನಂದು ಕೇಣಿ ಮಾರ ಈ ಜನ ಇಲ್ಲಿ ಸ್ವಂತನೇ ದಾದ ಮಲ್ಪ ಅಂದ ಎದುರೆದುರು ಬರ್ಕೊಂಡು
2: ಮುದ್ದಣ್ಣ ಓ ಮುದ್ದಣ್ಣ ಯಾನ್ ಕೇಂಡಿ ನೀರ್ನ ಕಾರ್ ಬೇನೇನ ಅಂದ ನೇ ಇಂಚಿದ್ರೇ ಕಾರು ಕಾರು ನೇ ಕಾರು
0: ಓ ನಿನ್ನ ಕಾರ್ ಬೇನೇನ
2: ಅಲ್ಲಿ
1: ನಾನು
2: ಈ ಜನಕ್ಕೆ ಕೆಬಿ ಕೇಳಿ ಅಂತ ಗೊತ್ತಾಡ ಕಾರ್ ಕಾರ್ ಬತ್ತದ ಅಂತ ಆಕ್ಷನ್ ಮಾಡ್ತೀನಿ ಈ ಜನ ಇಂಕ್ ಕಾರ್ ಬೇನೆ ಪಡ್ಕೊಂಡಿ
1: ಓಡಿ
0: ಯಾನ್ ಎಂಡಿಯ ಎಕಡೆ ಎನ್ನಿಯ ನಿನ್ನ ಕಾರ್ ಬೇನೆ ಬಂದು ಆಟೋ ಬಾರೆ ನಿಕ್ ನಡಪರ್ಲ ಆಪುಜದ ಅಣ್ಣನ ರಿಕ್ಷೋಡ್ ಪೋಯ್ ಮಾರ ಕಾರ್ ಬೇನೆ ಬಂದು ಮಂಡೆ ಬೆಚ್ಚ ಮಲ್ಪೋಚಿ ಮಾರ ರಿಕ್ಷೋಡ್ ಪೋಯ್ನಮ್ಮ ಯಾನ್ ಎನ್ನಿಯ ಎಕಡೆ ಆ ಪಣ ರಿಕ್ಷೋಡ್ ಪೋಯ್ ಮಾರ ಎನ್ನಲ ಕಾರ್ ಬೇನೆ ನಡಪರ ಆಪುಜಿ
4: ಡ್ಯಾಡಿ ഡാഡി ഓ ഈ മൂലുള്ളരേ ഞാൻ ഏത് നാടിയെ കൊത്തുണ്ടേരേന്ന്.

0: ಅಣ್ಣ ಓ ಜಯಣ್ಣ
1: ಓ ದಾದಿ
0: ಅಲೆ ಅಲೆ ತೂಲೆಗೆ ಓ ಅವಳು ಉಮೇಶೆ ಬಾರಿ ಜೋರು ಬರೊಂದು ಇಂಚೆ ಬತ್ತಲೆ ಕಾಡು
1: ಓ ಅಲೆ ತೂಲೆಗೆ ಬೆಗ್ಗತ್ ಬೋತೇ
0: ಅಂದೆ ಬಾರಿ ಜೋರು ಬರೊಂದು
1: ಅಲ್ಲ ಇಡೀಗೆ ಬತ್ತೀನಿ
0: ಅಂದೆ
2: ಮುದ್ದಣ್ಣ ಮುದ್ದಣ್ಣ ಜಯಣ್ಣ ಮುದ್ದಣ್ಣ ಅಲ್ಲೇರಿ
1: ದಾದಯ್ಯ ಉಮೇಶ ನಿನ್ನ ಬೊಬ್ಬೆ ದಾದಯ್ಯ ಅಲ ಅವಳು ಜಗಲಿಡಿ ಕುಲ್ದಿನತ್ತ ತೋಜನಕ್ಕೆ
2: ಆಜಂತ ಸೊಂಟ ಬಲ್ಪರಂಡು ಆಜನ ದಾದ ಮಲ್ತನ ಗೊತ್ತಿದೆ
1: ಅವು ಅಂದ್ಯಾ ಮುದ್ದನ ಸೊಂಟ ಪಲ್ಪನಂಚ ಆ ದಾದ ಮಲ್ತೀರಿ ಅನಿಕ್
2: ದಾದ ಮಲ್ತೇರ ಆ ಜನಕ್ಕೆ ಕೋಡೆ ವರ ಬಂತೆ ಪೆತ್ತೊಲಿನ ಪಡಿಲ್ಡ್ ಕಟ್ಟೊಚ್ಚಿ ಬಂದು ಈ ಜನ ಕೇನಂದಿಲ್ಲಕ್ಕ ಇನಿಲಾವಲೆ ಕೊನದು ಕಟ್ಟದ ಬೈದಂಡು
1: ಅರೆಣ ಜಾಗೆ ಅರೆಣ ಪಡಿಲ್ ಆರು ಓಲ ಕಟ್ಟಡ ಮಾರಾಯ ನಿಕ್ಕ ದಾದಂಡಿತ್ತೆ
2: ತೂಲೆ ಜಯಣ್ಣ ಎನ್ನ ಕಂಡು ರಡ್ಡು ದಂಪ ಬಸಲ ನಡೆದಿತ್ತೆ ಏತ್ ಬಂಗ ಬತದ ಕಾಯಕಾಜಿಪು ಮಲ್ತದಿತ್ತೆ ಈ ಜನತ ತಿಗಲೇದಿದ್ ಬೋಣ್ ಪೂರ ಈ ಜನತ ಪೆತ್ತಲು ಬತ್ತದ ಸಪೈ ಮಲ್ತದ ಪೋಯ್ನತ್ತೆ
0: ಅಂದು ಮಾರಾಯ ಉಮೇಶ ಕೈ ಕಂಜಿಲೆಗೆ ಬಾಯ ಬರ್ಬಿಡ ಬನ್ಗೆ ದಾದನ ಬಲ್ಲಗಿಚ್ಚ ಒಂದು ಪೋದಿಪ್ಪೋಡು ಐಕಿತ್ತೆ ನಿನ್ನ ದಾದ ಈ ನಮೂನೆ ಅಬತ್ತಾರ ದಾದ ಅಂಡಿತ್ತೆ
2: ಅತಿಯೇ ಸೀನನ್ನು ಈ ಜನತ ಕೆವಿ ಅಂತ ಪುಡದನ್ ಕಣ್ಣಲದೊಜ್ಜಿ ಈ ಕೆಪ್ಪನ ಸೊಂಟ ಮಿನಿ ಪೊಲ್ತು ಚಿನ್ನತ್ತೆ ಯಾನು ಉಮೇಶನೇ ಅತ್ತು ಉಮೇಶನೇ ಅತ್ತು
1: ಉಮೇಶ ಯಾನು ಎಕ್ಕಾಡ್ದಿಂಚಿ ಕೇನೊಂದೇ ಉಲ್ಲೆ ಬಾರಿ ಬಾತೇರಿಯ ಬಲ ಬಲ ಬಲ ದುಮ ಬಲ ಯಾನ್ಲವರ ತೂಪೆ ಪೊಲ್ಪುಗೆವರ ಸೊಂಟಾರನ ದಾದ ಬಂಡಿನಿ ದಾದ ಬಂಡಿನಿಯ ಕೆಪ್ಪೆ ಕೆಬಿ ಪುಡದುಂಡು ಆರ್ದಲ್ಲ ಪುಟ್ಟನಗನೆ ಕೆಪ್ಪೆ ಆದು ಪುಟ್ಟದಿನ ಅತ್ತು ಗೊತ್ತಾಂಡ ನಿಕ್ಲಾಂಚಿನ ಬೇಲೆದಾಂತಿನ ಬಚ್ಚಾಲಿ ಜೋಕ್ಲೆಡ್ದಾದು ಆರ್ ಕೆಪ್ಪೆ ಆಯ್ನಿ ನೆನಪುಪ್ಪಾಡು ನಿಕ್
0: ದಾನೆ ಎಂಕುಲು ಮನಿಪುಜ ಬಂದು ಎಕಡದಿಂಚಿ ಬಾರಿ ಲಾಗಂದಿ ತಾತ ಆನಿ ಒಂಜಿ ದಿನ ಬಂದು ದಾನಿ ಮಾರ್ಗದ ಬರಿಟ್ಟು ಉಂತಾದೀತನ ಬಸ್ ಲೆಗ್ ನಿಕುಲು ಕಲ್ಲದ ಕೊಂದಿತ್ತಾರು ಸಮ ನೆನಪಲ್ಪುಗೆ
1: ಅಪ್ಪಗ ಹುಂದೇ ಮುದ್ದನ್ನೇ ಆ ಸಾದಿಡು ಬರಂದಿತ್ತೇರು ನಿಕ್ಲ ಕೆಬಿ ಪುಡವನಂಚ ಬೊಬ್ಬೆ ಪಾಡಿಯರು ಕಲ್ಲು ದಕ್ಕೊರ್ಚಿ ಉಂತಾಲೆ ಉಂತಾಲೆ ಪನ್ ನಿಕ್ಲ ಒರಿಯಾಂಡಲ ಕೇಂಡರಮೆ ನಿಕ್ಲ ಒರಿಯಾಂಡಲ ಕೇಂಡ ಕೆಬಿ ಇತ್ತದು ಪುಡದ ಲೆಕ್ಕ ಮಲ್ತಿದ್ದಾರ ನಿಕ್ಲು ಕೆಪ್ಪೆರುಮೆ ನಿಕ್ಲು ಕೆಪ್ಪೆರು
0: ನಿಕ್ಲೆ ಗಾನಿ ಕಣ್ಣು ತೋಜಿದಿಜಿ ನಿಕುಲು ಬಸ್ಗೆ ದಕ್ಕಿನ ಕಲ್ಲು ಈ ಜನತ ಕೆಪ್ತೆಂಡೆಗೆ ಬುರ್ದು ನೆತ್ತೇರ ಅರಿಯೊಂದಿತ್ತು ನಿಕುಲು ಒರಿಯಾಂಡಲ ಮುಟ್ಟ ಬತ್ತಾರಂಬೆ ನಿಕುಲು ಒರಿಯಾಂಡಲ ಮುಟ್ಟ ಬತ್ತಾರ ನಿಕುಲು ಬುಡಿ ಒಂಜೆ ಒಂಜಿ ಗಾಡಿ ದಕ್ಕುಲು ಆಸ್ಪತ್ರೆಗೆ ಹೋಗಿ ಬಂದು ಕೈತಾಲ್ ಬತ್ತಿದ್ರು
1: ಬಂದ ದಾನಿ ಗಾಡಿ ದಕ್ಕುಲು ಜೀವ ಪಂಡಲ ದಾಯ ಉಂತಾವ ಜರು ಗೊತ್ತುಂಡ ನಿಕ್ಲಾಂಚಿನ ಪೋಲಿ ಜೋಕುಲು ಕಲ್ಲು ದಕ್ಕುವೆರು ಬಂದು ಮುಟ್ಟಲ ಬರ್ಪು ಜರು ಒಂಜಿ ದಿನತ ಬಂದು ನಿಕ್ಲಾಂಚಿನ ಬಚ್ಚಾಲು ಇತ್ತಿನೆಟ್ಟು ಇನಿ ಮುದ್ದ ನನ ಕೆಬಿ ಪೋಯಿನ್ಯ
3: ಅಂದಿಯ ಉಮೇಶ ನಿಕ್ಕು ಗೊತ್ತುಂಡ ಆನಿ ಎನ್ನ ಡ್ಯಾಡಿ ಅಂಕಲನ್ನು ಸೈಕಲ್ ಡುಕುಲ್ಲಾದು ಲೆತೊಂದು ಪೋತೀನಿ ಆಂಡ ದಾದ ಮನ್ ಪುನ್ ಪನಿಗೆ ಆಸ್ಪತ್ರೆ ಲೆತೊಂದು ಪೋದುಲ ದಾಲ ಪ್ರಯೋಜನ ಐಜಿ
0: ಅಕ್ಲೆಗ ಅವಪುರ ಎಂಚ ಗೊತ್ತಾವಡು ಆಸ್ಪತ್ರೆಗೆ ಲೆತೊಂದು ಪೋನಾಗ ಡಾಕ್ಟರ್ ಬಂಡೇರು ಕಿಬಿ ತೊಲೈ ಮಸ್ತ್ ಡ್ಯಾಮೇಜ್ ಆತಂಡು ನನ್ನ ದಾಲ ಮಲ್ಪರೆ ಆಪುಜಿ ಪಂಡ್ತೇರು ದಾನೆ ಇತ್ತೆ ಮನಿಪುಜ ಎಕಡ ಬಾರಿ ಲಾಗಿಂದಿತ್ತ
1: ಇನಿ ಬಂದ್ ಪಂಡಾಂಡ್ ಪೋಪಿನಿ ಬಸ್ಗೆ ಕಲ್ದಕ್ಕು ಅಂದ ಉಮೇಶ ಆನಿ ಬಸ್ಗೆ ಕಲ್ದಕ್ಕೇರತ್ತ ಆ ಬಂದ್ ವಾ ವಿಷಯ ಗಾಯನ್ ಬಂದ್ ನಿಗ್ ಗೊತ್ತುಂಡ ಇನಿ ಮುಟ್ಟಲ ಗೊತ್ತುಂಡಮೆ
0: ಅಕ್ಲೆಗ ಅವು ಎಂಚ ಗೊತ್ತಾವಡಿಯೇ ಜಯಣ್ಣ ಬಸ್ಗೆ ಕಲ್ಲದ ಕಂಡಾಂಡ್ ಏರ್ನಲ್ಲ ಜೀವ ಪೋಂಡ ಮೊಕ್ಕುಲೆಗೆ ದಾನೆ ಮೊಕ್ಕುಲೆಗೆ ದಾನೆ
3: ಇಂದ ತೂಲ ಅವ್ವೇ ಜಾಗೇಡು ನಿನ್ನ ಪಪ್ಪ ಇತ್ತನಿ ಈದಾದ ಮಲ್ಪ ಪನಿಗೆ ಅಲೆ ಇತ್ತ ತೂಲೆಗೆ ಮಂಡೆ ಕಂತ ಪಾಡ್ದೀನಿ ಇತ್ತ ಪಾತೀರಿ ಉಮೇಶ
1: ಕಾಲಿ ಒಂಜಿ ದಿನತ ಬಂದಡು ಮುದ್ದನನ ಇಡೀ ಜೀವನ ಕೆಬಿ ಕೆನದಲ್ಲಿ ಕಾಣ ಹಿಂದಕ್ಕೆ ಪೂರ ಕಾರಣ ಒಂಜಿ ದಿನತ ಬಂದು ಎಲುದಾಂತಿ ನಾಲೈ ಉಂಡು ಬಂದು ಬಾಯಿಗೆ ಬತ್ತಲೆಕ್ಕ ಪಾತಳಿಚು ಉಮೇಶ ಕಾಲ ಏರೆನ್ನೆಲ್ಲ ಬುಡ್ತಿಜಿ ಇನಿ ಯಾರಿಗೆ ಬತ್ತಿನ ಅವಸ್ಥೆ ಎಲ್ಲ ನಿಕ್ಕಿಲ ಬರು ಉಮೇಶ ನಿಕ್ಕಿಲ ಬರು
2: ಮಾತ ಸೇರ್ದೆ ಹೆಂಗಿತ್ತ ಬುದ್ಧಿ ಬನ್ಪರತ್ತ ಮುದ್ದಣ್ಣ ದಾನಿ ದಾಲ ಬಂದ್ ಪುಜರ್ ಐಟ ಅನ್ನ ತಪ್ಪುಂಡತ್ತಿ ತೂಲೆ ಜಯಣ್ಣ ಆನಿ ಇಡೀ ಊರು ಬಂದ್ ಬಂಡದು ಮಾತೆಲ್ಲ ಗೊತ್ತೇ ಇತ್ತನ್ ಈ ಜನಕ್ಕೆ ದಾಯಬೋಡಿಯೇ ರೋಡ್ಗೆ ಬಸ್ ಜಬಡವನ ಬೇಲೆ ಈ ಜನಕ್ಕೆ ಅಹಂಕಾರತ್ತಿ
0: ಅತ್ತಿಯ ஆறு ரோடுக்கு பஸ் சப்படாயர் பண்ணுது, நிக்குல கல்லு தாக்குது, ஆறுனா கண்ணு கேபி கூட போறம்ப. அந்தா
2: போடியே ஒஞ்சி ஜனக்கு கெபி கேனிச்சு பண்ணுது. ஐட்டுதால ஊர் முருக்கந்த் ஆறு பெனியடதானி பெனந்த இல்லடு குள்ளியடதான் ஆ ஜனக்கு ஜோக்குலிஜி பாலிலிஜி
1: ஆறு பெனடு பெனந்த இல்லடு குள்ளாடு ரெட்டுல ஒஞ்சத்தாயா அஞ்சின ஒஞ்சி டிரைவர் பெனந்த இல்லடு குள்ளுது சமாஜக்கு ஏத் நஷ்டாப்புன்னு வந்து நிக்கு கொத்துண்டாயா ஐத்த பிலே நிக்கு தாத கொத்துண்டியா
2: ஆறு ஒஞ்சி டிரைவர் இல்லடு குள்ளுதெரி பண்ணுது ஊருடித்தின பஸ் பூர பந்தாத்துஜியே பூரா சாலுண்டு கொத்தாண்டத்தே
0: ಒಂದು ಈ ಪಾತೇರಿನ ಅತ್ತು ಮೇಷ ನಿನ್ನ ಮೇಟಿತ್ತಿನ ಬೆಚ್ಚನೆತ್ತೇರು ಒಂದು ಪೂರ ನಿಕ್ಕು ಎಂಚ ಗೊತ್ತಾವಡು ಎಂಚ ಗೊತ್ತಾವಡು
1: ಒಂದೇ ಮುದ್ದನ್ನೇ ಬಸ್ತ ಡ್ರೈವರ್ ಆದಪ್ಪುನಗ ಅನಾಥಾಶ್ರಮ ಏತು ಕಾಸು ಕೊರಂದಿತ್ತೇರು ಬಂದು ನಿಕ್ಕು ಗೊತ್ತುಂಡಮ್ಮ ಅರೆಗ್ ಜೋಕುಲು ಬಾಲ್ಯಲು ಇಜ್ಜಿ ಬಂದು ಅರೆ ಏಪಲ ಮಂಡೆ ಬೆಚ್ಚ ಮಲ್ತೊಂದೆ ಇಜ್ಜಾಂಡು ಪಾಪದ ಬಡವೇರು ಜೋಕುಲು ಪುರ ತನ್ನ ಜೋಕು ಲೆಕ್ಕ ಬಂದು ಎನ್ನಿ ದಿನ கொஞ்சம் மல்ல நரமானி பாரு மல்ல நரமானி அஞ்சாது வருஷம்.

0: ಇಂದ ಉಮೇಶ ಇಂಚು ಬಲ ಮಾರಾಯವರ ತುಲಾ ಮುದ್ದಣ್ಣಗೆ ದಾಲ ಪಂಡ ಜಯಣ್ಣನ ಕೋಪ ನೆತ್ತಿಗೇರುಂಡು ಒಂಜ ತಪ್ಪಾಂಡು ಬನ್ನ ಇಜ್ಜ ಮುಲ್ತುಡು ಜಾಗ ಖಾಲಿ ಮಲ್ಪು ಇಜ್ಜಿಂಡ ಕೋಪಡು ಆಜರ ದಾಲ ಮಲ್ಪರ ಬಿರಾಜಾರು ಗೊತ್ತಾಂಡ
1: ಜಯಣ್ಣ ಸೀನನ್ ಯಾನು ತೆರಿಯಂದ ರೆಡ್ಡು ಪಾತಿರ ಪಾತಿರಿ ನನ್ನ ಮಾಪು ಮಲ್ಪು ಎನ್ನ ತಪ್ಪಾಂಡು
2: ಮಾಪು ಮಾಪು ಮಲ್ಪರೆ ಎಂಕಲ್ ದಾಲ ದೇವರತ್ತುಮೆ ಅಲ ಅಲ ಆ ಮುದ್ದ ನನ್ನ ಕಾರ್ ಪತ್ತದ ತಪ್ಪಾಂಡು ಪಣ್ ಓಲಾಂಡ ಎಡ್ಡ ಪಡ ಅಲ
3: ದಾದಾಂಡಿಯ ಜಯ ಉಮೇಶಾಗದಾಗೆ ನೆರ್ಪಿ ನಿನಗುಲು ಪಾಪ ಆಟೋ ಬರ್ಬುಂಡ ಬರಡು ಮಾರಾಯ ಆಗ್ಲೊಂಜ ಆಸೆತ್ತ ಮಾರಾಯ ನಿಕುಲೊಂಜಿ ವಾನರಮ್ಮ ನಿಲು ಮಾರಾಯ ನಾ ಉಮೇಶ ಇಲ್ಲಡೆ ಬೋದು ಅಂಗಿ ಬಾಡೋ ಬಲ್ಲ ಮಾರ ಆಟೋ ಗ್ಯಾಲೆ ತಂಬೋಪೆ ಯಗಳ್ ಎಂಜಿಗೆ ಬಾತೀರ್ನು
0: ಅದೇ ಜಯಣ್ಣ ಈ ತಾಂಡಲ ಈ ಜನಕ್ಕೆ ಗೊತ್ತೇ ಆತಜಿ ಮಾರೆ ಎಂಚಿ ನಾಮನ್ ಕೊಡು ಮಾರೆ ಜನ
2: ಉಮೇಶ ಪೋಂಬೆ ಕಾರ್ ಪತ್ತದು ತಪ್ಪಾಂಡ ಬಂದ ಕೇನ್
1: ಮುದ್ದಣ್ಣ ಎನ್ನ ತಪ್ಪಾಂಡವೇ ತಪ್ಪಾಂಡು
3: ಕಾರ್ ಬುಡಿಯ ಇಬೇ ದಾದಯ್ಯ ಕಾರ್ ಬತ್ತುನು ಆಟೋ ಗ್ಯಾಲೆ ತೋ ಬೋಪೆ ಮಾರಾಯ ಬರ ಬಂಡಿನತ್ತ ಆಟೋ ಗ್ಯಾಲೆ ತೋಪೆಯ
1: ಮುದ್ದಣ್ಣ ಎನ್ನ ತಪ್ಪಾಂಡು ಬಂಡಿನಿ ತಪ್ಪು ಮುದ್ದಣ್ಣ ತಪ್ಪು ತಪ್ಪು
3: ಓ ತೆಪ್ಪು ವೈದಿನೈ ತೆಪ್ಪು ಪುರ ಕಾಲಿ ಮಾರಯ ತೆಪ್ಪು ವೈದಿನಿ ಕಾರ್ದಯ ಬತ್ತುನಿ ನನ ತಾರಾಯ್ಲಕ್ಕ ನಾ ದೀಕಾವಾ ಒಜಿ ರಡು ದಿನ ಬುರ್ದು ಬಲ ಮಾರಯ ಅತ್ತಿಯ ಸೀನಾ ಓ ಸೀನಾ ದಾ ಉಮೇಶಾನ್ ಇಲ್ಲಾಡು ಘನ ಒಪ್ಪೋಡು ಮಾರ ಆ ತೆಪ್ಪು ಬೋಡ್ಗೆತ್ತ ಆ ತೆಪ್ಪು ಮಿನ ದಕ್ಕೊಡ್ತಿ ಒಂಜಿ ರಡು ದಿನವಾ ತೆಪ್ಪು ಗೆತ್ತಿಲ್ಲ ಉಮೇಶಾ ಕೊರು
2: ದಾದೆ ಸೀನನ್ನ ಉಮೇಶೆ ತಪ್ಪಾಂಡು ಬಂದು ಪನೊಂದುಲ್ಲೇ ಆರು ತೆಪ್ಪು ಖಾಲಿ ಹಣ್ಣು ಬಂದು ಪನೊಂದುಲ್ಲೇ
3: ಸೀನಾ ಓ ಸೀನಾ
0: ದಾದೇ
3: ಪೇಪರ್ ಬೈಜ್ಜಾಯ್ ನಿತ ಪೇಪರ್ ತೋಜಿ ಮಾರ
0: ಅಲೇ ಅಲೆ ಅಲೆ ಅವ್ಳು ಜಗಳ್ ಅವ್ ಏ ಪದ ಪೇಪರ್ ಎಲ್ಲದನ ಇನಿತಾನೆ ಓದ್ಲೆ ಓದ್ಲೆ
3: ಆಯ್ಕದಾಗೆ ಬೊಬ್ಬೆ ಬಾಡ್ನು ಕೇನು ಜಯಂಕ್ ತೋಜುನು ತೋಜುನು
2: ಸೀನನ್ ಎಂಚಿನೇ ಅವಳು ನೇರ ನಮ್ಮ ಮುದ್ದನ್ನೇ ಉಳ್ಳಿರುತ್ತೆ ಪೇಪರ್ ಓದಿನ ಒಂಜಿ ಬುಡ್ಪುನೇ ಜರತ್ತೆ
0: ದಾದ ಓದುವೆರ ಮಾರ ನನ್ನ ಒಂಜಿ ಗಂಟೆ ಉಂಡು ನನ ಉಂಡತ್ತೆ ಈ ಮೇಟ್ ಸುನಾಮಿ ಬತ್ತು ಹೋಂಡಲ ಮೇರೆ ಗೊತ್ತಾಗ
2: ಅಲೆ ಅಲೆ ಸೀನನ್ನ ಅಲೆ ತೂಲಿಗೆ ಅಲ್ಪ ಮುದ್ದನ್ನೇ ಪೇಪರ್ ತೂದು ಬುಲ್ತೊಂದುಳ್ಳಿರಿಯೇ
0: ಅಂದಿಯೇ ಅರೆಗೆ ದಾನಿಯೇ ದಾದಣ್ಣಿಯೇ ಮುದ್ದಣ್ಣ ಮುದ್ದಣ್ಣ ದಾದಂಡಿಯೇ ದಾಯಿಗೆ ಬುಲ್ಪುಂಡ
2: ಮುದ್ದಣ್ಣ ದಾದಂಡಿಯೇ
0: ಅದೇ ದಾಯ ಬುಲ್ತೊಂದುಲ್ಲ
2: ದಾಯಿಗೆ ದಾಯಿಗೆ ಬುಲ್ಪುನಿಯೇ ಚ
4: ನಾಳೆ ಭಾರತ ಬಂದ್ ನಾಳೆ ಭಾರತ್ ಬಂದ್ ನನ ಎರ್ನ ಮಾತ ಮಂಡೆ ಕಿಬಿ ಪೋರೆ ಉಂಡ ಮಾರ ಎಲ್ಲ ಎರೇನ್ ಮಾತ ಇಲ್ಲಾಡು ಕುಲ್ಲವೇರ ಮಾರ ಮುಕುಲು ರಾಮ ರಾಮ ರಾಮ ಬಂದ್ ಬಂದನೆ ಬೋಡ್ಗೆ ಹಾಪುಂಡು ಜಯ ಭಾರಿ ಬೋಡ್ಗೆ ಹಾಪುಂಡು
0: ಅತ್ತಿಯೇ ಮುದ್ದಣ್ಣ ಐಕ್ ಊರು ಪುರ ಬಂದ ಹಾಪುಂಡು ಬಂದ್ ಈರ್ದಾಯಿಗೆ ಜೋಕುಲ್ಲಕ್ಕ ಬುಲಿಪುನಿ ಬುಲಿಪೊಚ್ಚಿ
2: ಮುದ್ದಣ್ಣ ಈರ್ದಾಲ ಪೋಡಿಚ್ಚಿ ಎಂಕುಲುಲ್ಲ ಊರು ಪೂರ ಬಂದವಡು ಅತ್ತಂಡ ಭಾರತನೇ ಬಂದವಡು ಈ ನಮ್ಮ ದೋಸಿಲೆನ ಉಡಲ ಸಂಬಂಧ ಏಪಲ ಬಂದ ಒಂದು ಏಪಲ ಬಂದ ಒಂದು ಆ ಒಂದು ಬಂದು

ಈತನೇಟ ಎಸ್ ಎಂ ಕಲಾವಿದರು ಕೊಟ್ಟಾರ ಮುಗುಲ್ ನಡಪಾದ ಕೊರ್ನ ನಾಟಕ ಬಂದ್ ಉನೆಟ ಪಾಲ್ ಪಡೆಯ ನಕುಲು ಕುಸುಮಾಕರ್ ಕೊಟ್ಟಾರ ಶ್ರೀಪತಿ ಕಲಂಬಾಡಿ ಎಡ್ವರ್ಡ್ ಲೋಬೋ ತೊಕ್ಕೋಟು ಪ್ರಜ್ವಲ್ ಶೆಟ್ಟಿ ಕೊಟ್ಟಾರ ರಕ್ಷಾ ಶೆಟ್ಟಿ ಕೊಟ್ಟಾರ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೆನಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಚಂದ್ರಕಲಾ ಖಂಡಾವರ ಅವರ ರಚನೆಯ, ಜಿಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ ನಿನ್ನ ಮನದ ಮಿಡಿತ, ಗಾಯಕರು ಎ ಸತ್ಯನಾರಾಯಣ ಹಾಗೂ ಬಿ ಆರ್ ಛಾಯಾ.

ಮುಂದಿನ ಗೀತೆ ತುಳಸಿ ತನಯ್ಯ ಅವರ ರಚನೆಯ, ಉಪಾಸನಾ ಮೋಹನ್ ಅವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಅವರು ಹಾಡಿರುವ ಅಮ್ಮ ನಿನ್ನ ಮರೆಯದಂತೆ

ಮುಂದಿನ ಹಾಡು ತಪ್ಪಿ ಹೋಯಿತಲ್ಲೇ. ರಚನೆ ದೇಶ್ ಕುಲಕರ್ಣಿ, ಸಂಗೀತ ನಿರ್ದೇಶನ ಸಿ ಅಶ್ವಥ್, ಗಾಯಕರು ಬಿ ಆರ್ ಛಾಯಾ.

ಮುಂದಿನ ಹಾಡು ಎಂ ಗೋಪಾಲಕೃಷ್ಣ ಅಡಿಗ ಅವರ ರಚನೆಯ, ಎಚ್ ಕೆ ನಾರಾಯಣ ಅವರ ಸಂಗೀತ ನಿರ್ದೇಶನದ, ಅರ್ಚನಾ ಉಡುಪ ಅವರು ಹಾಡಿರುವ ಮೌನ ತಬ್ಬಿತು.

ಮುಂದಿನ ಗೀತೆ ಡಾಕ್ಟರ್ ದೊಡ್ಡರಂಗೇಗೌಡ ಅವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೂತೋಟದ ಹಾದಿಯಾಗೆ.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಮಧು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
2: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
1: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
3: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
5: ಹಲೋ ಪುಟ್ಟ.
3: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
5: ನಾನು ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
3: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
6: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: 107.8 FM. ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
8: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹಾ ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾವನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ ಎನ್ಯುಸಿಎಫ್ಡಿಸಿಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ ಎನ್ಯುಸಿ ಎಫ್ಡಿಸಿ ಮತ್ತು ರಾಷ್ಟೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನವನ್ನು ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ದಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10ರೊಳಗೆ ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13ರೊಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
8: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
9: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
8: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು, ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು, ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ದತೆಯನ್ನು ಭಾರತ ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನುರಾ ಕರುಣಾತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ ಸೌರ ವಿದ್ಯುತ್ ಯೋಜನೆಗಳ ಪ್ರಗತಿಯನ್ನು ಪರಿಶೀಲಿಸಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು, ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ, ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
1: ಪ್ರಿಯ ಕೇಳುಗರೆ, ಸಂವಿಧಾನ ಅರಿವು ಕಾರ್ಯಕ್ರಮದ 4ನೇ ಆವೃತ್ತಿ ಇದು. ಇದೀಗಲೇ ನಾವು ಸಂವಿಧಾನದ ಪ್ರಸ್ತಾವನೆ, ಪ್ರಿಯಾಂಬಲ್ ಅಂತ ಹೇಳ್ತೀವಿ ನಾವು ಆಂಗ್ಲ ಭಾಷೆಯಲ್ಲಿ, ಸಂವಿಧಾನದ ರಚನಾ ಮೂಲ ಹಾಗೂ ಬೆಳವಣಿಗೆ, ಮೂಲಭೂತ ಹಕ್ಕುಗಳು, ರಾಜ್ಯ ನಿರ್ದೇಶನ ತತ್ವಗಳ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಇದೀಗಲೇ ನಾವು ಅರ್ಥ ಮಾಡಿಕೊಂಡ ಪ್ರಕಾರ ನಮ್ಮ ಸಂವಿಧಾನ ಮೂಲತವಾಗಿ 395 ಅನುಚ್ಛೇದಗಳನ್ನು, 22 ಭಾಗಗಳನ್ನು ಒಳಗೊಂಡಿತ್ತು. ತಿದ್ದುಪಡಿಗಳ ಮೂಲಕ 448 ಅನುಚ್ಛೇದಗಳನ್ನು ಹಾಗೂ 25 ಭಾಗಗಳನ್ನು ಈಗ ಹೊಂದಿದೆ. ಈ ಸಂವಿಧಾನವು ನಮಗೆ ವಿವಿಧ ಹಕ್ಕುಗಳನ್ನು ಹಾಗೂ ಸವಲತ್ತುಗಳನ್ನು ಕೊಟ್ಟಿದೆ. ಸಂವಿಧಾನವು ಎಲ್ಲರನ್ನು ಸಮಾನರಾಗಿ ಕಾಣುವ, ಎಲ್ಲರನ್ನೂ ಸಮಾನವಾಗಿ ಗೌರವಿಸುವ ಒಂದು ವಿಶಿಷ್ಟ ದಾಖಲೆ. ಇದು ನಮ್ಮ ದೇಶದ ಮೂಲ ಕಾನೂನು, ಸುಪ್ರೀಂ ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ ನಾವು. ನಮ್ಮ ಸಂವಿಧಾನ ರಚನಾ ಸಮಿತಿ ಅಲ್ಪಸಂಖ್ಯಾತರ ಅಗತ್ಯಗಳನ್ನು ಸಮರ್ಪಕವಾಗಿ ಪ್ರತಿನಿಧಿಸಿದೆ. ಈ ಸಂವಿಧಾನ ರಚನಾ ಸಭೆಯಲ್ಲಿ 15 ಮಹಿಳೆಯರು ಸದಸ್ಯರಾಗಿದ್ದರು ಎಂಬುದು ಅಷ್ಟೇ ಗಮನಾರ್ಹ. ಇವರು ಅಮ್ಮು ಸ್ವಾಮಿನಾಥನ್, ದಾಕ್ಷಾಯಿನಿ ವೇಲಾಯುದನ್, ಬೇಗಂ ಐಜಾಜ್ ರಸೂಲ್, ದುರ್ಗಾಬಾಯಿ ದೇಶ್ಮುಖ್, ಅನ್ಸಾ ಜೀವರಾಜ್ ಮೆಹ್ತಾ, ಕಮಲಾ ಚೌಧುರಿ, ಲೀಲಾ ರಾಯ್, ಮಾಲತಿ ಚೌಧುರಿ, ಪೂರ್ಣಿಮಾ ಬ್ಯಾನರ್ಜಿ, ರಾಜ್ಕುಮಾರಿ ಅಮೃತ್ ಕೌರ್, ರೇಣುಕಾ ರಾಯ್, ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ, ವಿಜಯಲಕ್ಷ್ಮಿ ಪಂಡಿತ್, ಅನ್ನಿ ಮಸ್ಕರೇನ್ ಇವರು. ನಮ್ಮ ಕರ್ನಾಟಕದಿಂದ ಅನೇಕ ಮಹನೀಯರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗಿದ್ದರು. ಕೆಲವರ ಹೆಸರನ್ನು ಹೇಳುವುದಾದರೆ ಕೆಸಿ ರೆಡ್ಡಿ, ಕೆಂಗಲ್ ಹನುಮಂತಯ್ಯ, ಕೃಷ್ಣಮೂರ್ತಿ ರಾವ್, ಎಚ್ ಸಿದ್ದವೀರಪ್ಪ, ಎಸ್ ನಿಜಲಿಂಗಪ್ಪ ಇವರುಗಳು. ಪ್ರತ್ಯೇಕವಾಗಿ ಕರ್ನಾಟಕದ ಬಿಎನ್ ರಾವ್ ಸಾಂವಿಧಾನಿಕ ಸಲಹೆಗಾರನಾಗಿ ಸಂವಿಧಾನದ ರಚನೆಗೆ ವಿಶೇಷ ಕೊಡುಗೆ ಕೊಟ್ಟವರಾಗಿದ್ದಾರೆ. ನಮ್ಮ ಸಂವಿಧಾನವು ನಮಗೆ ವೈಯಕ್ತಿಕ ಸ್ವಾತಂತ್ರ್ಯವನ್ನು ನೀಡುತ್ತದೆ. ರಾಜಕೀಯ, ಶೈಕ್ಷಣಿಕ, ಆರ್ಥಿಕ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ಟಿದೆ. ಭಾಗ 3ರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹಾಗೂ ಭಾಗ 4ರಲ್ಲಿ ರಾಜ್ಯಕ್ಕೆ ನಮ್ಮ ಸಂವಿಧಾನ ವಿಧಿಸಿದ ಸಕಾರಾತ್ಮಕ ದೃಢೀಕರಣವನ್ನು ಕಾಣುತ್ತೇವೆ. ನಮ್ಮ ಸಂವಿಧಾನ ಮೌಲ್ಯಗಳು ಎಲ್ಲರ ಸಮಾನತೆಗೆ, ಎಲ್ಲರ ಗೌರವಕ್ಕೆ, ಎಲ್ಲರ ಅಭ್ಯುದಯಕ್ಕೆ, ಆ ಚಿಂತನೆಗೆ ವಿಶೇಷ ಕೊಡುಗೆ ನೀಡಿದೆ. ಪ್ರತ್ಯೇಕವಾಗಿ ಲಿಂಗ ಸಮಾನತೆ, ವ್ಯಕ್ತಿ ಸ್ವಾತಂತ್ರ್ಯ, ವಿಕೇಂದ್ರೀಕರಣ, ಸಾಮಾಜಿಕ ನ್ಯಾಯ, ಈ ಎಲ್ಲ ಮೌಲ್ಯಗಳಿಗೆ ನಮ್ಮ ಸಂವಿಧಾನ ನೀಡಿದ ಚೇತನ ಅಪಾರ. ಇವತ್ತಿನ ಆವೃತ್ತಿಯಲ್ಲಿ ನಾವು ಮೂಲಭೂತ ಕರ್ತವ್ಯಗಳ ಬಗ್ಗೆ, ಅಂದರೆ ನಮಗೆ ಇತ್ತ ಬಾಧ್ಯತೆ ಬಗ್ಗೆ ತಿಳಿದುಕೊಳ್ಳೋಣ. ಸಂವಿಧಾನದ ಭಾಗ 4A, ನಮ್ಮ ಬಾಧ್ಯತೆಗಳು ಅಂದರೆ ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ ನಮಗೆ ತಿಳಿಸುತ್ತದೆ. ಸಂವಿಧಾನ ರಚನಾ ಸಂದರ್ಭದಲ್ಲಿ ನಮ್ಮ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಯಾವುದೇ ಉಪಬಂಧಗಳು ಇದ್ದಿಲ್ಲ. 1975 ಘೋಷಿತವಾದ ಆಂತರಿಕ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ಸೇರಿಸುವ ಅಗತ್ಯ ಕಂಡುಬಂತು. ಹಾಗಾಗಿ ಸರ್ದಾರ್ ಸ್ಮರಣ್ ಸಿಂಗ್ ನೇತೃತ್ವದಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಶಿಫಾರಸು ಮಾಡಲು ಸಮಿತಿಯೊಂದು ರಚಿತವಾಯಿತು. ಈ ಸಮಿತಿಯು ಮೂಲಭೂತ ಕರ್ತವ್ಯಗಳ ಅಧ್ಯಾಯವನ್ನು ಸೇರಿಸುವ ಅಗತ್ಯತೆಯನ್ನು ಅನುಮೋದಿಸಿತು. ನಮ್ಮ ಹಕ್ಕುಗಳ ಜೊತೆಗೆ ನಮ್ಮ ಬಾಧ್ಯತೆಗಳು, ಅಂದರೆ ನಾವು ಅನುಸರಿಸಬೇಕಾದ ಕರ್ತವ್ಯಗಳನ್ನು ನಾವು ಭಾರತೀಯ ನಾಗರಿಕರು ಅರಿಯಬೇಕು, ಅನುಸರಿಸಬೇಕು ಎಂಬುದು ಈ ಸಮಿತಿಯ ಅನಿಸಿಕೆಯಾಗಿತ್ತು. ಇದಕ್ಕನುಗುಣವಾಗಿ 1976 ಅಂದರೆ 42ನೆಯ ತಿದ್ದುಪಡಿಯ ಮೂಲಕ ಮೂಲಭೂತ ಕರ್ತವ್ಯಗಳ ಭಾಗ 4A ನಮ್ಮ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು. ನಾವೆಲ್ಲ ನಮ್ಮ ಹಕ್ಕುಗಳ ಬಗ್ಗೆ ಉಲ್ಲೇಖಿಸಿ ಒತ್ತುಕೊಟ್ಟು ಮಾತಾಡುವುದು ಸಹಜ. ಆದರೆ ನಮ್ಮ ಕರ್ತವ್ಯ ಬಾಧ್ಯತೆ ಬಗ್ಗೆ ನಮ್ಮ ಅಳುಕು ಹಾಗೂ ಪ್ರಜ್ಞಾಶೀಲತೆ ಸಾಮಾನ್ಯವಾಗಿ ಕಡಿಮೆಯೇ ಎಂದು ಹೇಳಬಹುದು. ನಮ್ಮ ಹಕ್ಕಿನ ಪ್ರಾಬಲ್ಯದಷ್ಟೇ ನಮ್ಮ ಕರ್ತವ್ಯದ ಪ್ರಾಬಲ್ಯ ಸರಿತೂಗಿದರೆ ನಮ್ಮ ಸಾಮಾಜಿಕ ಸಾಮರಸ್ಯವು ಬಲವಾಗುತ್ತದೆ. ಅಥವಾ ನಮ್ಮ ಸಮಾಜದ ಸಾಮರಸ್ಯದಿಂದ ನಮ್ಮ ಹಕ್ಕುಗಳನ್ನು ಚಲಾಯಿಸುವುದು ಸುಲಭ. ನಾವು ಪ್ರತಿಯೊಬ್ಬರೂ ಸಮಾಜದಲ್ಲಿ ನಮ್ಮ ಪಾಲಿನ ಕರ್ತವ್ಯ ಹೊಣೆಗಾರಿಕೆಗಳನ್ನು ನಿರ್ವಹಿಸಿದಾಗ ಮಾತ್ರ ನಮ್ಮ ದೇಶ ಮತ್ತು ಸಮಾಜ ಗೌರವಯುತವಾಗಿ ನಡೆದುಕೊಳ್ಳಬಹುದು. ನಾನು ನನ್ನ ವಿದ್ಯಾರ್ಥಿಗಳಿಗೆ ಯಾವಾಗಲೂ ಹೀಗೆ ಹೇಳುವುದುಂಟು, ನೀವು ನಿಮ್ಮ ಕೈಯನ್ನು ಮುಂದಕ್ಕೆ ಬೀಸುತ್ತಿದ್ದೀರಿ ಎಂದುಕೊಳ್ಳುವ. ನೀವು ಬೀಸಿಕೊಳ್ಳುತ್ತಿರುವುದು ನಿಮ್ಮ ಕೈಯಲ್ಲವೇ, ನಿಮಗೆ ಅದರ ಸ್ವಾತಂತ್ರ್ಯವಿದೆ. ಆದರೆ ಆ ನಿಮ್ಮ ಕೈಯನ್ನು ನೀವು ಅತಿಯಾಗಿ ಬೀಸಿದರೆ ಈ ಕೈಯು ಇನ್ನೊಬ್ಬರ ಮೂಗಿಗೆ ತಾಗುವುದು ಖಂಡಿತ. ಆಗ ಆ ಇನ್ನೊಬ್ಬ ಸುಮ್ಮನಿರಬೇಕೇ? ಇಲ್ಲ, ಯಾಕೆಂದರೆ ನಿಮ್ಮ ಈ ವರ್ತನೆ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟು ಮಾಡುತ್ತದೆ. ಅಂದರೆ ನಿಮ್ಮ ನೆರೆಯವರ ಸ್ವಾತಂತ್ರ್ಯ ನಿಮ್ಮ ಕೈಯಲ್ಲಿದೆ, ಅಥವಾ ನನ್ನ ನೆರೆಯವರ ಸ್ವಾತಂತ್ರ್ಯ ನನ್ನ ಕೈಯಲ್ಲಿದೆ. ಏಕೆಂದರೆ ಸಮಾಜದಲ್ಲಿ ಓರ್ವ ವ್ಯಕ್ತಿಯ ಕರ್ತವ್ಯ ಉಳಿದವರ ಹಕ್ಕಿನ ಸ್ಥಿತಿಯಾಗುತ್ತದೆ. ನಿದರ್ಶನಗೆ ನಾನು ನನ್ನ ವಿದ್ಯಾರ್ಥಿಗಳಿಗೆ ಪಾಠ ಮಾಡದೆ ಸಮಯ ವ್ಯಯ ಮಾಡಿದರೆ ನಾನು ವಿದ್ಯಾರ್ಥಿ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಪಾಲಕರು, ತಂದೆ ತಾಯಿಯರು ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕೊಡದಿದ್ದರೆ ಅದು ಅವರ ಹಕ್ಕಿಗೆ ಚ್ಯುತಿ ತಂದ ಹಾಗೆ. ಸಂವಿಧಾನದ 86ನೇ ತಿದ್ದುಪಡಿ ಆದಿನಿಯಮ 2002 ಪ್ರಕಾರ ಎಲ್ಲ ತಂದೆ ತಾಯಿ ಅಥವಾ ಪಾಲಕರು 6-14 ವರ್ಷಗಳ ಅವರ ಮಕ್ಕಳಿಗೆ ಶಿಕ್ಷಣದ ಅವಕಾಶವನ್ನು ಒದಗಿಸುವುದು ಅವರ ಮೂಲಭೂತ ಕರ್ತವ್ಯವೆಂದು ವಿಧಿಸಿದೆ. ನಲ್ಮೆಯ ಕೇಳುಗರೆ, ಸಂವಿಧಾನದ ಭಾಗ 4A ಅನುಚ್ಛೇದ 51A ಇದರಲ್ಲಿ ಸಂಯೋಜಿತವಾದ ಮೂಲಭೂತ ಕರ್ತವ್ಯಗಳನ್ನು ನಾವು ಅನುಸರಿಸುವುದು ಅಗತ್ಯವಲ್ಲವೇ? ಹಾಗಾದರೆ ಈ ಕರ್ತವ್ಯಗಳು ಯಾವುವು? ಮೊದಲನೆಯದಾಗಿ ಸಂವಿಧಾನವನ್ನು ಅನುಸರಿಸುವುದು ಹಾಗೂ ಅದರ ಆದರ್ಶಗಳನ್ನು, ಸಂಸ್ಥೆಗಳನ್ನು, ರಾಷ್ಟ್ರಧ್ವಜ ಹಾಗೂ ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಇದು ನಮ್ಮ ಮೊದಲ ಮೂಲಭೂತ ಕರ್ತವ್ಯ. ನಮ್ಮ ರಾಷ್ಟ್ರೀಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸ್ಫೂರ್ತಿದಾಯಕವಾಗಿದ್ದ ಉದಾತ್ತ ಆದರ್ಶಗಳನ್ನು ಗೌರವಿಸುವುದು ಮತ್ತು ಅನುಸರಿಸುವುದು ಎರಡನೆಯ ಮೂಲಭೂತ ಕರ್ತವ್ಯ. ನಾನು ಆಗಲೇ ಹೇಳಿದಂತೆ ಈ ಎಲ್ಲ ಮೂಲಭೂತ ಕರ್ತವ್ಯಗಳು ನಮ್ಮ ಸಂವಿಧಾನದಲ್ಲಿ ಭಾಗ 4A ಅನುಚ್ಛೇದ 51A ಇದರಲ್ಲಿ ಕ್ರೋಢೀಕೃತವಾಗಿವೆ. ಮೂರನೆಯದಾಗಿ ಭಾರತದ ಸಾರ್ವಭೌಮತೆಯನ್ನು, ಐಕ್ಯತೆಯನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುವುದು ಮತ್ತು ಸಂರಕ್ಷಿಸುವುದು, ಅಂದರೆ ಭಾರತದ ಐಕ್ಯತೆಗೆ ಅನುಗುಣವಾಗಿ ನಮ್ಮ ವರ್ತನೆ ಇರುವಂಥದ್ದು. ನಾಲ್ಕನೆಯದಾಗಿ ದೇಶವನ್ನು ರಕ್ಷಿಸುವುದು ಮತ್ತು ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಕರೆ ಬಂದಾಗ ಹಾಗೆ ಮಾಡುವುದು. ಐದನೆಯದು ಧಾರ್ಮಿಕ, ಭಾಷಾ ಮತ್ತು ಪ್ರಾದೇಶಿಕ ಅಥವಾ ಜಾತಿ ಪಂಗಡಗಳ ಭಿನ್ನತೆಯಿಂದ ಅತೀತವಾಗಿ ಭಾರತದ ಎಲ್ಲ ಜನತೆಯಲ್ಲಿ ಸಾಮರಸ್ಯವನ್ನು ಮತ್ತು ಸಮಾನ ಭಾತೃತ್ವದ ಭಾವನೆಯನ್ನು ಬೆಳೆಸುವುದು ಮತ್ತು ಸ್ತ್ರೀಯರ ಗೌರವಕ್ಕೆ ಕುಂದುಂಟು ಮಾಡುವ ಆಚರಣೆಗಳನ್ನು ಬಿಟ್ಟು ಬಿಡುವುದು. ಆರನೆಯದು ನಮ್ಮ ಸಮ್ಮಿಶ್ರ ಸಂಸ್ಕೃತಿಯ ಭವ್ಯ ಪರಂಪರೆಯನ್ನು ಗೌರವಿಸುವುದು ಹಾಗೂ ಕಾಪಾಡುವುದು, ಅಂದರೆ ನಮ್ಮ ವಿವಿಧತೆಯನ್ನು ಗೌರವಿಸುವುದು. ಏಳನೆಯದಾಗಿ ಅರಣ್ಯಗಳು, ಸರೋವರಗಳು, ನದಿಗಳು ಮತ್ತು ವನ್ಯಜೀವಿಗಳು ಸೇರಿದಂತೆ ನೈಸರ್ಗಿಕ ಪರಿಸರವನ್ನು ಸಂರಕ್ಷಿಸುವುದು ಹಾಗೂ ಅಭಿವೃದ್ಧಿಗೊಳಿಸುವುದು ಮತ್ತು ಪ್ರಾಣಿಗಳಿಗೆ ಅನುಕಂಪ ತೋರಿಸುವುದು. ಎಂಟನೆಯದು ವೈಜ್ಞಾನಿಕ ಮನೋಭಾವನೆ, ಮಾನವೀಯತೆ, ಜಿಜ್ಞಾಸೆಯ ಮತ್ತು ಸುಧಾರಣೆಯ ಪ್ರವೃತ್ತಿ, ಇವುಗಳನ್ನು ಅಭಿವೃದ್ಧಿಗೊಳಿಸುವುದು. ಒಂಬತ್ತನೆಯದಾಗಿ ಸಾರ್ವಜನಿಕ ಸ್ವತ್ತನ್ನು ರಕ್ಷಿಸುವುದು ಮತ್ತು ಹಿಂಸೆಯನ್ನು ತ್ಯಜಿಸುವುದು. ಹತ್ತನೆಯದಾಗಿ ರಾಷ್ಟ್ರವು ನಿರಂತರವಾಗಿ ಸಾಧನೆ ಮತ್ತು ಸಿದ್ಧಿಯ ಉನ್ನತ ಮಟ್ಟಗಳನ್ನು ತಲುಪಲು ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಯ ಎಲ್ಲ ಕಾರ್ಯಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸುವುದು. ಅಂದರೆ ರಾಷ್ಟ್ರದ ಸಾಧನೆ ನಮ್ಮೆಲ್ಲರ ಕರ್ತವ್ಯ ಕೂಡ. 11ನೆಯದು, ಈ ಮೊದಲೇ ಹೇಳಿದಂತೆ 86ನೇ ತಿದ್ದುಪಡಿ ಅಧಿನಿಯಮ 2002 ಪ್ರಕಾರ ಮಕ್ಕಳ ತಂದೆ ತಾಯಿಗಳು ಅಥವಾ ಪೋಷಕರು 6-14 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಅವಕಾಶಗಳನ್ನು ಕಲ್ಪಿಸಿಕೊಡುವುದು. ಕೇಳುಗರೆ, ಇದು ನಮ್ಮ ಮೂಲಭೂತ ಕರ್ತವ್ಯಗಳು. ನಮ್ಮ ದೇಶದ ಬೆಳವಣಿಗೆಗೆ, ಸಾಮರಸ್ಯಕ್ಕೆ, ಹೊಂದಾಣಿಕೆಗೆ ನಾವು ಪಾಲಿಸುವ ಕರ್ತವ್ಯಗಳು ಬಹಳ ಗಣನೀಯ ಪಾತ್ರವನ್ನು ವಹಿಸುತ್ತವೆ. ಈ ಮೂಲಭೂತ ಕರ್ತವ್ಯಗಳು ಮೂಲಭೂತ ಹಕ್ಕಿನಾಗೆ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಲು ಬಾರದು. ಆದರೆ ಇದು ನಮ್ಮ ನೈತಿಕ ಕಟ್ಟುಪಾಡು. ಇದನ್ನು ಅನುಸರಿಸುವುದು ನಮ್ಮೆಲ್ಲರ ಕರ್ತವ್ಯ. ಪ್ರೀತಿಯ ಕೇಳುಗರೆ, ಇದಿಷ್ಟು ನಮ್ಮ ಮೂಲಭೂತ ಕರ್ತವ್ಯಗಳ ಬಗ್ಗೆ. ಮೂಲಭೂತ ಹಕ್ಕುಗಳು, ರಾಜನಿರ್ದೇಶನ ತತ್ವಗಳು, ಮೂಲಭೂತ ಕರ್ತವ್ಯಗಳು, ಇವುಗಳ ಬಗ್ಗೆ ಬಹುಶಃ ಕೆಲವೊಂದು ವಿಚಾರಗಳನ್ನು ಮುಂದಿನ ಆವೃತ್ತಿಯಲ್ಲಿ ನಾನು ನಿಮ್ಮೊಂದಿಗೆ ಹಚ್ಚಿಕೊಳ್ಳಲು ಇಷ್ಟಪಡುತ್ತೇನೆ. ಇನ್ನೊಂದು ಆವೃತ್ತಿಯಲ್ಲಿ, ಅಂದರೆ ಬರುವ ವಾರ, ನಿಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಡಾಕ್ಟರ್ ಶಕೀಲ ಹೆಗ್ಡೆ, ನಮ್ಮದೇ ವಿಭಾಗದವರು. ಅವರು ನಿಮಗೆ ನಮ್ಮ ರಾಜ್ಯದ ಆಡಳಿತ ಹೇಗೆ ನಡೆಯುತ್ತದೆ, ನಮ್ಮ ರಾಷ್ಟ್ರದ ಆಡಳಿತ ಹೇಗೆ ನಡೆಯುತ್ತದೆ, ಕಾರ್ಯಾಂಗದ ಕೆಲಸವೇನು, ಇದರೆಲ್ಲ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಪ್ರೀತಿಯ ಕೇಳುಗರೇ, ಇವತ್ತು ನೀವು ಮೂಲಭೂತ ಕರ್ತವ್ಯಗಳ ಬಗ್ಗೆ ಅರಿತುಕೊಂಡಿದ್ದೀರಾ? ಇದನ್ನು ನಿಮ್ಮ ಪರಿಚಯಸ್ಥರಲ್ಲಿ ಮಾತಾಡಿ ಅವರಿಗೂ ಇದರ ಅರಿವನ್ನು ನೀಡಿ ಎಂದು ಹೇಳುತ್ತಾ ನಮ್ಮ ಇಂದಿನ ಆವೃತ್ತಿ ಮುಗಿಸೋಣ. ಧನ್ಯವಾದಗಳು.
0: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
2: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
3: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
4: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
3: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
5: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
6: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
7: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
8: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

さあ南部にいる天道軍やあちらに進まんと암체걸띵아

ಬೊಡಲು

0: ಇದೆಲ್ಲ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನೆನ್ನೆ ಡಾಕ್ಟರ್ ಬಂದು ನೋಡ್ತಾರೆ ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್, ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ. ಹಾಗೆ ತಪ್ಪು ಯಾರದ್ದು? ದನಗಳದ್ದೆ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲಿ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

大连，我把家里跑，大

0: ಹೇ ಆಂಬ್ಯುಲೆನ್ಸ್ ಬರ್ತಿದೆ, ಸೈಡ್ ಕೊಡು.
1: ನಾವ್ಯಾಕೆ ಸೈಡ್ ಕೊಡ್ಬೇಕು? ಮೊದಲು ನಾವು ಹೋಗುವ.
0: ಹೇ ಅದರಲ್ಲಿ ಯಾರಿದ್ದಾರೋ ಏನೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ ಕಣ.
2: ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.

0: ಕಲಾ ಸಾರಂಗ್ ಸಾಹಿತ್ಯ ಸಾಂಸ್ಕೃತಿಕ ರಂಗದ ಸಾಧಕರೊಂದಿಗೆ ಸಂವಾದ.
1: ಪ್ರಿಯ ಶ್ರೋತೃಗಳೇ, ಕಲಾ ಸಾರಂಗ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಕೇಳ್ತಾ ಇರುವಂತದ್ದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ಭಾಸ್ಕರ್ ರೈ ಕುಕ್ಕುವಳ್ಳಿ. ಕಲಾ ಸಾರಂಗ್ಗಾಗಿ ಈ ಹಿಂದೆ ನಮ್ಮ ನಾಡಿನ ಪ್ರಸಿದ್ಧ ವಿದ್ವಾಂಸರು, ಪ್ರಾಧ್ಯಾಪಕರು ಮತ್ತು ಕುಲಪತಿಗಳು ಆಗಿದ್ದಂತಹ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರೊಂದಿಗಿನ ಮಾತುಕತೆಯನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ಕೇಳಿದ್ದೇವೆ. ಈಗ ಅದರ ಮುಂದುವರಿದ ಭಾಗವನ್ನು ಈಗ ಕೇಳೋಣ, ಬನ್ನಿ. ಈಗ ಗೋವಿಂದ ಪೈ ಲೆಕ್ಸಿಕಾನ್ ಪ್ರಾಜೆಕ್ಟ್, ಆ ಒಂದು ಲಿಪಿ ಅಧ್ಯಯನದ ಆ ಪ್ರಾಜೆಕ್ಟ್ ನಲ್ಲಿ ಕೂಡ ನಿಮ್ದು ಪ್ರಧಾನ ಪಾತ್ರ ಇದೆ. ಆ ಸಂಪುಟಗಳು ಬರುವಲ್ಲಿಯೂ ಕೂಡ ಯು ಪಿ ಉಪಾಧ್ಯಾಯ ದಂಪತಿಗಳ ಜೊತೆಗೇನೆ ನೀವೆಲ್ಲ ಕೆಲಸ ಮಾಡಿದ್ದೀರಿ, ಅದು ಸ್ವಲ್ಪ ನೆನಪಿಸಿಕೊಂಡ್ರೆ.
2: ಅಲ್ಲ, ಅದು ಒಂದು ಬಹಳ ಖುಷಿ ಹರಿದಾಸ್ ಪಟ್ಟರು ಒಂದು ಕನಸು. ಅದು ಡಾಕ್ಟರ್ ಯು ಪಿ ಉಪಾಧ್ಯಾಯರು ಮತ್ತು ಅವರ ಶ್ರೀಮತಿ ಡಾಕ್ಟರ್ ಸುಶೀಲ ಉಪಾಧ್ಯಾಯರು ಅದರ ಸಂಪಾದಕರು. ಸಲಹಾ ಸಮಿತಿಯಲ್ಲಿ ಅಮೃತ ಸೋಮೇಶ್ವರರು, ಆಮೇಲೆ ವೆಂಕಟರಾಜ ಪುಣಿಕಿತ್ತಾಯರು, ಕಯ್ಯಾರ ಕಂಜನ್ ರೈ, ದೇ ಯವರೇಗೌಡರು, ರಾಮಕೃಷ್ಣ ಶೆಟ್ಟರು, ಆಮೇಲೆ ಇವರು ಯಾರು ಕುದ್ಕಾಡು ವಿಶ್ವನಾಥ್ ರೈ, ಇದ್ರ ಜೊತೆಗೆ ನಾನು ಕೂಡ ಇದ್ದೆ, ಏರಿ ಲಕ್ಷ್ಮೇನಾಳ್ವ. ಸೊ ಹಾಗಾಗಿ ಏನಾಗಿದೆ ಅಂದರೆ ಅದೊಂಥರ ಭಾಳ ವಿದ್ವತ್ತಿನ ಒಂದು ಒಂದು ಒಂದು ಸಮಾಲೋಚನಾ ಸಭೆ ಆಗ್ತಾ ಇತ್ತು.
1: ಎಷ್ಟು ವರ್ಷ ತಗೊಂಡಿತ್ತು ಅದು?
2: ಅದೊಂದು 18 ವರ್ಷ ತಗೊಂಡಿದೆ. ಯಾಕಂದ್ರೆ ಅದೇನಾಗಿದೆ, ಮೊದಲೇ ಒಂದು 7-8 ವರ್ಷ ಸಂಗ್ರಹಕ್ಕೆ ಆಯ್ತು. ಮನೆ ಮನೆಗೆ ಹೋಗಿ ಸುಶೀಲ ಉಪಾಧ್ಯಾಯರು ಮತ್ತು ಒಂದು ತಂಡ ಇತ್ತು, ಅವರೆಲ್ಲ ಮನೆ ಮನೆ ಹೋಗಿ ಈ ವಿಷಯ ಸಾಮಗ್ರಿ ಸಂಗ್ರಹ ಮಾಡೋದಾಯ್ತು. ಆ ನಂತರ ಅದನ್ನ ಪ್ರತ್ಯಕ್ಕರಣ, ಅದನ್ನ ಎಡಿಟಿಂಗ್ ಮಾಡುವುದು, ಈ ಸಮಾಲೋಚನೆ ಮಾಡುವ ಕೆಲಸ ಮಾಡಿತ್ತು. ಯಾಕಂದ್ರೆ ಇಡೀ ತುಳುನಾಡನ್ನ ಸರ್ವೆ ಮಾಡುವುದೇ ದೊಡ್ಡ ಕೆಲಸ ಆಯಿತು. ಅದರಿಂದ ಏನಾಗಿದೆ, ಈಗ ಅದರಲ್ಲಿ ಕೂಡ ಬೇರೆ ಬೇರೆ ಸಮುದಾಯದವರ ತುಳು, ಪ್ರಾದೇಶಿಕ ತುಳು, ಈಗಲೂ ನಾವು ಅದರಲ್ಲಿ ಹೇಳುವ ಇದು ಸಿಕ್ಕಲಿಲ್ಲ ಸಿಕ್ಕಲಿಲ್ಲ ಹೇಳು, ಆದ್ರೆ ಏನಾಗಿದೆ, ಆ ಕಾಲಕ್ಕೆ ಮಾಡಿದ ಪ್ರಯತ್ನ ಇದೆ ಅಲ್ಲ, ದೊಡ್ಡ ದೊಡ್ಡ ಪ್ರಯತ್ನ.
1: ಅಷ್ಟು ಸಂಗ್ರಹ ಮಾಡಿದ ದೊಡ್ಡ ವಿಷಯ.
2: ಅದರಲ್ಲಿ ನಾನು ಹೇಳ್ತಾ ಇರೋದು, ನಾವು ಸಲಹೆಗಳೆಲ್ಲ ಕೊಟ್ಟರು ಕೂಡ ಡಾಕ್ಟರ್ ಉಪಾಧ್ಯಾಯ ಸುಶೀಲ ಉಪಾಧ್ಯಾಯ ಅವರ ಕೊಡುಗೆ ಬಹಳ ದೊಡ್ಡ ಕೊಡುಗೆ.
1: ಅದಕ್ಕಾಗಿಯೇ ತಮ್ಮ ಜೀವನವನ್ನು ಸವಿಸಿದ್ದಾರೆ ಅವರು.
2: ಹೌದು,
1: ಸುಮಾರು 7 ಸಂಪುಟದಲ್ಲಿ ಬಂತಲ್ಲ.
2: ಹೌದು, ಅದು 6 ಸಂಪುಟ.
1: ಹಾಗೆ ಇನ್ನೊಂದು ಕೆಲಸ ಈ ಮಂಗಳೂರು ದರ್ಶನದ ಕೆಲಸ, ಅದು ಅದನ್ನು ನೆನೆಸ್ಕೊಂಡ್ರೆ.
2: ಮಂಗಳೂರು ದರ್ಶನದ ಏನಂದ್ರೆ, ಈ ಇವರು ಎ ಬಿ ಇಬ್ರಾಹಿಂ ಜಿಲ್ಲಾಧಿಕಾರಿಯಾಗಿದ್ದಾಗ ಒಂದು ಬಾರಿ ನನಗೆ ಅವರು ಫೋನ್ ಮಾಡಿ ಪ್ರಸ್ತಾವ ಮಾಡಿದ್ರು. ಕಾರಣ ಯಾಕೆಂದ್ರೆ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ, ಮೈಸೂರು ಯೂನಿವರ್ಸಿಟಿ ಅಲ್ಲ, ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕುಲಪತಿ ಆಗಿದ್ದಾಗ ಮೈಸೂರು ದರ್ಶನ ಅಂತ ಒಂದು ಯೋಜನೆ ಆರಂಭ ಮಾಡಿದ್ದೆ. ನಾನು ಪೂರ್ತಿ ಮಾಡಲಿಕ್ಕೆ ನಾನಿರಲಿಲ್ಲ, ಆಮೇಲೆ ಅದು ಪೂರ್ತಿ ಆಯಿತು. ಅವರು ಅದನ್ನು ಮೈಸೂರಲ್ಲಿ ನೋಡಿದರು, ಹಾಗೆ ಅವರು ಸಾರ್ ಮಾಡು ಅಂತ ಹೇಳಿದರು. ನಾನು ಹೇಳಿದೆ, ನನಗೆ ಇಲ್ಲ, ಮತ್ತೆ ಇಲ್ಲ ಅಲ್ಲ, ನೀವೇನಿಲ್ಲ, ನೀವು ಅದರ ಇಡೀ ಸಂಪಾದನೆ ನೋಡಿಕೊಳ್ಳಿ, ಮತ್ತೆ ಉಳಿದ ಎಲ್ಲವನ್ನು ನಾವು ಈ ಮೂಡದವರಿಂದ ಮಾಡಿಸ್ತೇವೆ ಅಂತ. ಹಾಗೆ ಮೂಡದ ಕಚೇರಿಯಲ್ಲಿ ಒಂದು ಸ್ಥಳ ಕೊಟ್ಟುಬಿಟ್ಟು ನಾನು ಅದಕ್ಕೇನು, ನನಗೆ 3 ಸಹಾಯಕರು ಬೇಕು ಅಂತ ಹೇಳಿದೆ. ಹಾಗಾಗಿ ವಾಮನಂದ ಅವರು, ಆಮೇಲೆ ಮುದ್ದು ಮುಂಡೇಬಳ್ಳೆಯರು ಮೊದಲಿದ್ದರು, ನಂತರ ಸತ್ಯನಾರಾಯಣ ಮಲ್ಲಿಪಟ್ಟಣ ಅವರನ್ನು ನಂತರ ಸೇರಿಸಿಕೊಂಡೆ. ನಾನು ಸಂಪಾದಕನಾಗಿ ನಾವೊಂದು 2.5 ವರ್ಷ ಕೆಲಸ ಮಾಡಿದೆವು. ಸಂದರ್ಶನ ಮಾಡಿದೆವು ಅನೇಕ ಮಂದಿಯನ್ನು, ಸಾಮಗ್ರಿ ಸಂಗ್ರಹ ಮಾಡಿದ್ದೆವು, ಮತ್ತು ಬೇರೆ ಬೇರೆ ಭಾಷೆಗಳಲ್ಲಿರುವ ಸಾಮಗ್ರಿಯನ್ನು ನಾವು ಸಂಗ್ರಹ ಮಾಡಿ ಅನುವಾದ ಮಾಡಿಸಿದೆವು. ವಾಸ್ತವಿಕವಾಗಿ ಈಗ 3 ಸಂಪುಟ ಅಲ್ಲ, ಅದರಲ್ಲಿ 5-6 ಸಂಪುಟ ಆಗ್ಬಿಟ್ಟು ಸಾಮಗ್ರಿ ಇತ್ತು. ಕೊನೆಗೆ ಅದು ಜಾಸ್ತಿ ಆಗ್ತದೆ ಅಂದ್ರೆ ನಾವು 3ಕ್ಕೆ ಇಳಿಸಿದ್ದದನ್ನ.
1: ಈಗ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಪ್ರಧಾನವಾಗಿ ಯಾವ ಯಾವ ಅಂಶಗಳನ್ನು,
2: ಅಲ್ಲಿ ಮಂಗಳೂರು ಅನ್ನುವ ಹೆಸರು ಹೇಗೆ ಬಂತು ಅನ್ನುವುದು ಹಿಡಿದು, ಅದರ ಆರಂಭದ ಅಲ್ಲಿ ಮಂಗಳೂರು ಹೇಗಿತ್ತು, ಹೇಗೆ ಬೆಳೆಯಿತು, ಮಂಗಳೂರಿನ ಇಲ್ಲಿಯ ಭೌಗೋಳಿಕ ಪರಿಸರ ಹೇಗೆ, ಮಂಗಳೂರಿನ ಸಮುದಾಯಗಳು ಹೇಗೆ, ವೃತ್ತಿಗಳು ಹೇಗೆ, ಇಲ್ಲಿನ ಸಂಪರ್ಕ, ಸಾರಿಗೆ ಸಂಪರ್ಕ ಹೇಗೆ, ಕಸುಬುಗಳು ಹೇಗೆ, ಇದ ಹಿಡಿದು ಮತ್ತೆ ಮಂಗಳೂರಿನ ಈ ಒಂದು ಯಾವುದು ಪುರಸಭೆ ಆರಂಭವಾದ್ದು, ಅದು ನಗರಸಭೆ ಆದ್ದು, ಬೇರೆ ಬೇರೆ ಕಾಲಕ್ಕೆ, ಬ್ರಿಟಿಷರ ಕಾಲಕ್ಕೆ ಹೇಗೆ, ಆಡಳಿತವು ಬೇರೆ ಬೇರೆ ಕಾಲಕ್ಕೆ, ಆಲೂಪುರ ಕಾಲದಿಂದ ಬ್ರಿಟಿಷರ ಕಾಲದ ನಂತರದವರೆಗೆ ಹೇಗೆ, ಹೀಗೆ ಬೇರೆ ಬೇರೆ ಮತ್ತೆ ಬೇರೆ ಬೇರೆ ತರದ ಸಮುದಾಯಗಳು, ಸಂಸ್ಥೆಗಳು, ಶಿಕ್ಷಣದಲ್ಲಿ, ಆರೋಗ್ಯ, ಮತ್ತೆ ಯಾವುದೋ ಬೇರೆ ಬೇರೆ ತರದ ಈ ಸುಧಾರಣಾ ಸಂಸ್ಥೆಗಳು, ಇವೆಲ್ಲವುಗಳ ಒಂದು ಸಮಗ್ರ ಇತಿಹಾಸವನ್ನ ನಾವು ಮೂರು ಸಂಪುಟದಲ್ಲಿ ಕಟ್ಟಿಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ.
1: ಅದು ಬಹುಶಃ ಇವತ್ತಿಗೊಂದು ಆಕರ ಗ್ರಂಥವಾಗಿ ಇದೆ ಅದು. ಸರ್, ಈಗ ನೀವು ವಿದೇಶಗಳಿಗೆ ಬೇರೆ ಬೇರೆ ಯೂನಿವರ್ಸಿಟಿಗೆ ಹೋಗಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ಅದಕ್ಕೆ ಉಸ್ಬರ್ಬ್ ಜರ್ಮನಿ ಇರ್ಬೋದು, ಫಿನ್ಲ್ಯಾಂಡ್ ಇರ್ಬೋದು, ಇಲ್ಲೆಲ್ಲ ನೀವು ತಿರುಗಾಟ ಮಾಡಿದ್ದೀರಿ. ಈಗ ನಮ್ಮ ದೇಶದಲ್ಲಿ ಈ ಒಂದು ಸಂಶೋಧನೆಯ ಒಂದು ಕೆಲಸಕ್ಕೂ ಆ ವಿದೇಶಗಳಲ್ಲಿ ಆಗುವಂತಹ ಇಂತಹ ಸಂಶೋಧನೆಯ ಕೆಲಸಗಳಿರ್ಬೋದು, ಏನು ವ್ಯತ್ಯಾಸ ಕಾಣ್ತದೆ ನಿಮಗೆ?
2: ನಾನು ಈಗ ಫಿನ್ಲೆಂಡಿಗೆ ಹೋದ್ದು ನಮ್ಮ ಸಿರಿ ಯೋಜನೆಯ ಕೆಲಸ, ಅದು ತುರ್ಕು ವಿಶ್ವವಿದ್ಯಾನಿಲಯದ ಒಂದು ಜೊತೆಗೆ ಮಾಡಿದ್ದು, ಅಲ್ಲಿಯ ಜಾನಪದ ವಿಭಾಗ ಜೊತೆಗೆ ಮಾಡಿದ್ದು. ಅಲ್ಲಿ ಅಧ್ಯಾಪನ ಏನು ನಾನು ಮಾಡಲಿಲ್ಲ, ಅಲ್ಲಿಯ ಸೆಮಿನಾರ್ಗಳಲ್ಲಿ ನಾನು ಪ್ರಬಂಧ ಎಲ್ಲ ಮಂಡಿಸಿದ್ದೇನೆ. ನಾನು ಅಧ್ಯಾಪನ ಮಾಡಿರುವಂತಹದ್ದು ಮೊದಲು ಆರಂಭ ಮಾಡಿದ್ದು ಜರ್ಮನಿಯ ಟ್ಯೂಬಿಂಗನ್ ಯೂನಿವರ್ಸಿಟಿಯಲ್ಲಿ 1993. ಅದು ನಾನು ಕೇವಲ 3 ತಿಂಗಳು ಒಂದು ಫೆಲೋಶಿಪ್ ನಲ್ಲಿ ಹೋದ್ದು. ಆಗ ನಾನು ಅಲ್ಲಿಯ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸುವ ಒಂದು ಸಣ್ಣ ಒಂದು ತರಗತಿ ಆರಂಭ ಮಾಡಿದ್ದೆ. ನಾನು ಪೂರ್ಣಾವಧಿಯಲ್ಲಿ ಕೆಲಸ ಶುರು ಮಾಡಿದ್ದು 2009. ಅದು ಯೂಸ್ಬರ್ಗ್ ವಿಶ್ವವಿದ್ಯಾಲಯ, 3 ವರ್ಷ ನನ್ನಲ್ಲಿ ಕೆಲಸ ಮಾಡಿದ್ದೆ. ಅಲ್ಲಿ ಜರ್ಮನ್ ವಿದ್ಯಾರ್ಥಿಗಳಿಗೆ ನಾನು ಕನ್ನಡ ಕಲಿಸುವ ಕೆಲಸ ಮಾಡಿದೆ. ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕರ್ನಾಟಕದ ಸಂಸ್ಕೃತಿ, ಜಾನಪದ, ಈ ಥರದ ಅನೇಕ ವಿಷಯಗಳ ಬಗ್ಗೆ ಅಲ್ಲಿ ಸೆಮಿಸ್ಟರ್ಗಳಿವೆ ಮಾಡ್ತಾ ಇದ್ದೆ. ಅಲ್ಲಿ ಹೇಗೆ ಅಂದರೆ, ಈಗ ಪ್ರೊಫೆಸರ್, ನಾನು ಅಲ್ಲಿ ಗೆಸ್ಟ್ ಪ್ರೊಫೆಸರ್ ಅಂತ ಕರೀತಾ ಇದ್ದೆ. ನಾನು ರೆಗ್ಯುಲರ್ ಪ್ರೊಫೆಸರ್ ಅಲ್ಲ.
1: ಸರಿ.
2: ಅಲ್ಲಿ ನಾನು ಅದರ ಪಾಠ ಬಿಟ್ಟು ನಾನೇ ಆಯ್ಕೆ ಮಾಡೋದು, ಪಾಠ ಯಾವುದು ನಾನೇ ಮಾಡೋದು, ಪರೀಕ್ಷೆ ನಾನೇ ಮಾಡೋದು, ಮಾರ್ಕ್ಸ್ ಕೊಡೋದು ನಾನೇ ಮಾಡೋದು, ಪೂರ್ತಿ ಸ್ವಾಯತ್ತ. ಪ್ರೊಫೆಸರ್ ಅಂದರೆ ನನಗೆ ಸಿಲೆಬಸ್ ಮಾಡೋದ್ರಿಂದ ಹಿಡಿದು ಪರೀಕ್ಷೆವರೆಗೆ ನಾನೇ. ಮತ್ತೆ ಅಲ್ಲಿ ಏನಾಗಿದೆ, ಒಂದು ವೇಳಾಪಟ್ಟಿ ಇದೆ, ಆ ವೇಳಾಪಟ್ಟಿಗೆ ಅನುಗುಣವಾಗಿ ನಾವು ಮಾಡಿದ್ರೆ ಆಯ್ತಷ್ಟೆ. ಆದರೆ ಅದೇನಾಗಿದೆ, ಮತ್ತೆ ವಿದ್ಯಾರ್ಥಿಗಳು ಹಾಗೇನೆ ಏನಾಗ್ತದೆ ಅಂದರೆ, ಅವರಿಗೆ ಮೊದಲೇ ಸಿಲೆಬಸ್ ಎಲ್ಲ ಗೊತ್ತಿರ್ತದೆ, ನಾವು ಕೊಟ್ಟಿರ್ತೇವೆ, ಅವ್ರು ಸಿದ್ಧತೆ ಮಾಡಿ ಬರ್ತಾರೆ, ತರಗತಿ ಮಾಡಿ ಬರ್ತಾರೆ. ಆದ್ರಿಂದ ಅಲ್ಲಿ ಸಂಶೋಧನೆ ಕೂಡ ಹಾಗೆ ಏನಂದ್ರೆ, ಅವ್ರು ಉಳಿದ ಬೆಳಗ್ಗೆ ಸಂಶೋಧನೆ ಮಾಡ್ತಾ ಇರ್ತಾರೆ. ನಮ್ಮ ಹತ್ರ ಅವ್ರು ಯಾವ ಮೊದಲೇ ಕೇಳ್ದೆ ಇಂತಹ ಹೊತ್ತಿಗೆ ಬರಬಹುದು ಅಂತ, ಕನ್ಸಲ್ಟೇಷನ್ಗೆ ಸಮಾಲೋಚನೆಗೆ ಬರ್ತಾರೆ, ಮಾತಾಡ್ತಾರೆ, ಕೆಲಸ ಮಾಡ್ತಾರೆ, ತೋರಿಸ್ತಾರೆ. ಮಲ್ಲವ ಎಲ್ಲವೂ ಕೂಡ ಒಂದು ಒಂದು ರೀತಿಯಲ್ಲಿ ಬಹಳ ಶಿಸ್ತುಬದ್ಧವಾಗಿ ನಿಯಮಬದ್ಧವಾಗಿ ನಡೀತವೆ ಅಲ್ಲಿ. ಉದಾಹರಣೆಗೆ ಅಲ್ಲಿ ನಾನು ಚಳಿಗಾಲದಲ್ಲಿ ಇರ್ತಾ ಇದ್ದೆ, ಚಳಿಗಾಲದಲ್ಲಿ ಸಾಮಾನ್ಯ -20 ಡಿಗ್ರಿ ಎಲ್ಲ ಇರ್ತಾ ಇತ್ತು, ಹಿಮ ಬೀಳ್ತಾ ಇತ್ತು. ನಾನು ಆ ವೇಳೆಗೂ ಅಲ್ಲಿ ಹೋಗ್ಬೇಕಿತ್ತು. 8:30 ಗಂಟೆಗೆ ತರಗತಿ ಆರಂಭ, ನಾನು ನನ್ನ ಇಲ್ಲಿ ಗೆಸ್ಟ್ ಹೌಸ್ನಿಂದ 7 ಗಂಟೆಗೆ ಹೊರಡಬೇಕು, ಅಲ್ಲಿಂದ ಬಸ್ ಹಿಡಿದು ಹೋಗ್ಬೇಕು ಅಲ್ಲಿಗೆ. ಅಲ್ಲಿ -20 ಡಿಗ್ರಿ, ಹಿಮ ಮೈ ಮೇಲೆ ಬೀಳ್ತಾ ಇದೆ. ನಾನು ಮೊದಲು ತಿಳ್ಕೊಂಡೆ 8:00 ಯಾರು ಬರ್ಲಿಕ್ಕಿಲ್ಲ ಅಂತ. ನಾನು ಅಲ್ಲಿ 8 ಗಂಟೆ ಹೋಗುವಾಗ ಎಲ್ಲ ಮಕ್ಕಳು ಕದಗತಿಯಲ್ಲಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಅದೆಲ್ಲ ಒಂದು ಶಿಸ್ತು ಅಂದ್ರೆ ಶಿಸ್ತು ಅಲ್ಲಿ ಆ ಥರದ್ದು. ಮತ್ತೆ ಅಲ್ಲಿ ಅವರೆಲ್ಲ ಈಗ ಉದಾಹರಣೆ ಕನ್ನಡ ಅಲ್ಲಿಗೆ ಭಾಷೆ ಕಲಿಸುವಾಗ ಅವರೆಲ್ಲ ಸಿದ್ಧತೆ ಮಾಡ್ತಾರೆ, ಇಂಟರ್ನೆಟ್ ನೋಡಿಕೊಂಡು ಅದರ ಬಗ್ಗೆ ತುಂಬ ಪ್ರಿಪೇರ್ ಮಾಡಿ ಪ್ರಶ್ನೆ ಕೇಳ್ತಾರೆ ತರಗತಿಯಲ್ಲಿ, ಅದು ಬಹಳ ಮುಕ್ತವಾಗಿ ಕೇಳ್ತಾರೆ, ಚರ್ಚೆ ಮಾಡ್ತಾರೆ. ನಾವು ಅವರಿಗೆ ಸಂಪೂರ್ಣ ಸಮಾಧಾನ ಆಗದೆ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಯಾವುದೋ ವ್ಯಾಕರಣದ ಬಗ್ಗೆ ಯಾವುದೊಂದು ಪ್ರಶ್ನೆ ಕೇಳ್ತಾರೆ, ನಾವು ಅದಕ್ಕೆ ಪೂರ್ತಿ ಉತ್ತರ ಕೊಡದೆ ನಾವು ಮುಂದೆ ಪಾಠ ಮುಂದುವರಿಸಲಿಕ್ಕೆ ಆಗುದಿಲ್ಲ. ಅವ್ರು ಬಿಡುದಿಲ್ಲ, ನಮ್ಮನ್ನ ಬಿಡುವುದಿಲ್ಲ ಅವರು.
1: ಅಷ್ಟು
2: ಅದು ಅಲ್ಲಿ ಹುಡುಗಿಯರು ಜಾಸ್ತಿ ಅಲ್ಲಿ, ಅವರೆಲ್ಲ ಸ್ವಲ್ಪ ಬಹಳ ಗಟ್ಟಿ. ಯಾವುದೇ ಒಂದು ಪಾಠ ಕೇಳುವಾಗಲೂ ಅವರಿಗೆ ಮನಸ್ಸಿಗೆ ಸಂಪೂರ್ಣ ಅರ್ಥ ಆಗದೆ ಅವ್ರು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಸೊ ಅದೇ ನೀವು ತುಂಬಾ ಸಿದ್ಧತೆ ಮಾಡಿ ಹೋಗ್ಬೇಕು. ಒಬ್ಬ ಕನ್ನಡ ಪ್ರೊಫೆಸರ್ ಆಗಿ ಇಷ್ಟು ದೊಡ್ಡ ಸೀನಿಯರ್ ಆದ್ರೂ ಕೂಡ ಅಲ್ಲಿ ಹೋದ್ಮೇಲೆ ನಾನು ತುಂಬಾ ತಯಾರಿ ಮಾಡಿಯೇ ಕ್ಲಾಸ್ಗೆ ಹೋಗ್ಬೇಕಾಗಿತ್ತು. ಅದು ಅಲ್ಲಿಯ ಶಿಸ್ತು ಹಾಗೇನೆ. ಅಲ್ಲಿ ವಿದ್ಯಾರ್ಥಿ ಅಧ್ಯಾಪಕ ಅನ್ನುವ ದೊಡ್ಡ ವ್ಯತ್ಯಾಸ ಇಲ್ಲ, ದೊಡ್ಡ ವ್ಯತ್ಯಾಸ ಇಲ್ಲ. ಉಳಿದ ವೇಳೆ ಹೊರಗೆ ಬಂದಾಗ ನಾವು ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿಯುವುದು, ಇದೆಲ್ಲ ಸಮಾನ ಒಂದು ಒಂದು ಹಂತದಲ್ಲಿ ಆ ಥರದ್ದು. ಅದು ಆ ರೀತಿಯಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಅಲ್ಲಿಯ ಒಂದು ಸಿದ್ಧತೆಯಲ್ಲಿ ಗೌರವ ಕೊಡ್ತಾರೆ. ಆದರೆ ನಾವು ಅದನ್ನು ಸಮಾನವಾಗಿ ಅವರನ್ನು ಸ್ನೇಹಿತರಾಗಿ ನಾವು ಅವರನ್ನು ನಾವು ಪರಿಭಾವಿಸ್ತೇವೆ ಆ ಥರದ್ದು. ಬಟ್ ಅಲ್ಲಿ ಗಂಭೀರವಾಗಿ ಎಲ್ಲವನ್ನು ತಗೊಳ್ತಾರೆ, ಹೊರಗಡೆ ಬಂದಾಗ ಬಹಳ ಸ್ನೇಹಿತರಾಗಿರ್ತಾರೆ.
1: ಈಗ ಈ ಕನ್ನಡದ ಹೆಚ್ಚು ವಿದ್ವಾಂಸರನ್ನು ಗಮನಿಸಿದ ನಿಮ್ಮ ಹಾಗೆ ಕೆಲವೇ ಮಂದಿ ಬಹುಶಃ ಬೇರೆ ಭಾಷೆಗಳಲ್ಲಿ ಕೆಲಸ ಮಾಡಿದ್ರು ನಮಗೆ ಕಾಣ್ತಾರೆ. ನೀವು ಕನ್ನಡ ಶಾಲೆಯಲ್ಲಿ ಕಲಿತವರು, ಕನ್ನಡವನ್ನು ಕಲಿಸಿದವರು, ನಿಮಗೆ ಈ ಬೇರೆ ಬೇರೆ ಭಾಷೆಗಳ ಬಗ್ಗೆ ಸಂವಹನ ಮಾಡಲಿಕ್ಕೆ

0: ಮಾಡುವಾಗ ನಮಗೆ ಸಮಸ್ಯೆ ಬರಲಿಲ್ಲ. ಅರೆ ಮುಂದೇನಾಯಿತು ಅಂದರೆ, ನಾನು ಹೇಳಿದಲ್ಲ, ಜಾನಪದ ಮಾನವ ವಿಜ್ಞಾನ ಸಾಹಿತ್ಯ ವಿಮರ್ಶೆ ಇದರ ಎಲ್ಲ ಬಹಳ ಮುಖ್ಯ ಪುಸ್ತಕಗಳೆಲ್ಲ ಇದ್ದದ್ದು ಇಂಗ್ಲೀಷಿನಲ್ಲಿ.
1: ಕನ್ನಡ ಮೀಡಿಯಂನಲ್ಲಿ ಕಲಿತವರು ಸಾಮಾನ್ಯ ಮಾತಾಡುವಾಗ ಎಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ ಆಗ್ತದೆ ಅಂತ ಆಲೋಚನೆ ಮಾಡೋದು ನಾವೆಲ್ಲ.
0: ಆದರೆ ಓದುವುದು ನಾನು ಏನು ಮಾಡಿದೆ ಅಂದರೆ, ಅನಿವಾರ್ಯವಾಗಿ ಈ ಫೋಕ್ಲೋರು ಸಾಹಿತ್ಯ ವಿಮರ್ಶೆ ಇದೆಲ್ಲ ಕಾರಣಕ್ಕಾಗಿ ಅನಿವಾರ್ಯವಾಗಿ ನಾನು ಇಂಗ್ಲೀಷಲ್ಲಿ ಓದುವುದನ್ನು ಬಹಳ ಬೇಗ ಶುರು ಮಾಡಿದೆ. ಆದರೆ ಮಾತಾಡೋದು ನನಗೇನಾಯ್ತು ಅಂದರೆ, ಈ ಫೋಕ್ಲೋರ್ನಲ್ಲಿ ನಾನು ಸ್ವಲ್ಪ ಪ್ರಬುದ್ಧನಾದ ಮೇಲೆ ಸೆಮಿನಾರ್ಗಳಿಗೆ ಕರೀಲಿಕ್ಕೆ ಶುರು ಮಾಡಿದರು. ಅದೆಲ್ಲ ಇಂಗ್ಲೀಷಲ್ಲಿ ನಡೀತಾ ಇರೋದು ಪ್ರಬಂಧ. ಹಾಗೇನು ಮಾಡಿದ್ದೆ ಅಂದರೆ, ನಾನು ಈ ಪ್ರಬಂಧ ಬರೆದು ಪ್ರೆಸೆಂಟ್ ಮಾಡಲಿಕ್ಕೆ ಮೊದಲು ಶುರು ಮಾಡಿರೋದು ನಮ್ಮ ದೇಶದ ಒಳಗಡೆ. ಆಮೇಲೆ ಏನಾಯಿತು ಅಂದರೆ, ಈಗ ಉದಾಹರಣೆಗೆ ನಾನು ಮಣಿಪುರದಲ್ಲಿ ಒಂದು 15 ದಿನ ಅಲ್ಲಿ ಗೆಸ್ಟ್ ಪ್ರೊಫೆಸರ್ ಆಗಿದ್ದೆ ಯೂನಿವರ್ಸಿಟಿಯಲ್ಲಿ. ಹಾಗೆ ಆಮೇಲೆ ಮೇಘಾಲಯದಲ್ಲಿ ಅಸ್ಸಾಮು, ಕಲ್ಕತ್ತಾ, ಚೆನ್ನೈ, ಡೆಲ್ಲಿ, ಆಮೇಲೆ ತಿರುವನಂತಪುರ, ಹೈದರಾಬಾದು, ಹೀಗೆ ಸಾಮಾನ್ಯ ದೇಶದ ಹೆಚ್ಚಿನ ಎಲ್ಲ ಕಡೆಗಳಲ್ಲಿಯೂ ನಾನು ಇಂಗ್ಲೀಷ್ನಲ್ಲಿ ಪ್ರಬಂಧ ಮಂಡಿಸುವುದು ಅಥವಾ ಲೆಕ್ಚರ್ ಕೊಡೋದು ಮಾಡ್ತಾ ಇದ್ದೆ. ಹಾಗಾಗಿ ನನಗೆ ಅಭ್ಯಾಸ ಆಯಿತು ಮಾತಾಡೋದು. ಮತ್ತು ವಿದೇಶಗಳಲ್ಲಿ ಅವರ ಉಚ್ಚಾರಣೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬೇರೆ ಬೇರೆ ದೇಶದವರದು, ಆದರೆ ಅನುಭವ ಆಯಿತು. ಆಮೇಲೆ ಉಪನ್ಯಾಸ ಕೊಡಲಿಕ್ಕೆ ಆರಂಭ ಆಯಿತು. ಆದರೆ ಬರವಣಿಗೆ ಆದಾಗ ನಾನು ಈಗಲೂ ಕೂಡ ನನ್ನ ಬರವಣಿಗೆಯನ್ನು ಇಂಗ್ಲೀಷಿನ, ಈಗ ಉದಾಹರಣೆ ಪ್ರೊಫೆಸರ್ ರಾಮಚಂದ್ರ ಅವರಿಗೆ ಒಂದು ಬಾರಿ ತೋರಿಸ್ತೇನೆ ಪ್ರಿಂಟ್ ಮಾಡೋ ಮೊದಲು. ನಾನು ಯಾವುದೇ ಲೇಖನ ಪ್ರಿಂಟ್ ಮಾಡೋ ಮೊದಲು ಲ್ಯಾಂಗ್ವೇಜ್ಗೆ ನಾನು ಬರೆದ ಮೇಲೆ ಕೂಡ ಒಂದು ಬಾರಿ ತೋರಿಸಿ ಅವರಿಂದ ಕರೆಕ್ಷನ್ ಮಾಡಿಸ್ತೇನೆ. ಯಾಕಂದರೆ ಪ್ರಕಟ ಆಗುವಾಗ ಅದು ಭಾಳ ಪರ್ಫೆಕ್ಟ್ ಇರಬೇಕು, ಮಾತಾಡುವಾಗ ತೊಂದರೆ ಇಲ್ಲ. ಆದರೆ ಉಪನ್ಯಾಸ ಕೊಡೋದು ನನಗೆ, ಅದು ಜರ್ಮನಿಗೆ ಹೋಗೋದಕ್ಕೆ ಮೊದಲೇ ನಮ್ಮ ದೇಶದಲ್ಲಿಯೇ ನಾನು ಹೇಳಿದಲ್ಲ, ಅದೇ ಕಡೆಯಲ್ಲಿ ನಾನು ಮಣಿಪುರದಲ್ಲಿ 2 ವಾರ ನಾನು ಅಲ್ಲಿಯ ಕಾಲೇಜ್ ಲೆಕ್ಚರ್ಸಿಗೆ ನಾನು ಫೋಕ್ಲೋರ್ ಮೇಲೆ ಉಪನ್ಯಾಸ ಕೊಡ್ತಾ ಇದ್ದೆ. ಆಗ ಅದು ನಾವು ನೋಟ್ಸ್ ಇಟ್ಕೊಂಡೇ ನಾನು ಇಂಗ್ಲೀಷಲ್ಲಿ ಕೊಡ್ತಾ ಇದ್ದದ್ದು. ಹಾಗೆ ಈ ಥರ ಈ ಪ್ರಬಂಧ ಆದರೆ ಬರೆದು ಮಂಡಿಸುವುದು, ಉಪನ್ಯಾಸ ಕೊಡುವಾಗ ನಾವು ಅಲ್ಲಿ ಹಾಗೆಯೇ ಮಾತಾಡಬೇಕಲ್ಲ, ಈ ಥರದ್ದು ನನಗೆ ಬಹಳ ಕಡೆಯಲ್ಲಿ ಅಭ್ಯಾಸ ಆಯಿತು. ಅದರದ್ದು ಮುಖ್ಯವಾಗಿ ನನಗೆ ಜಾನಪದ ಆ ದೃಷ್ಟಿಯಿಂದ ಬಹಳ ಅನುಕೂಲ ಆಯಿತು. ಯಾಕೆ ನಾನೀಗ ಕನ್ನಡ ಪ್ರೊಫೆಸರ್ ಆಗಿದ್ದರೆ ನನಗೆ ಈ ಅನುಕೂಲ ಇರಲಿಲ್ಲ. ಕನ್ನಡ ಪ್ರೊಫೆಸರ್ ಆಗಿದ್ದರೆ ನಾನು ಏನೇ ಆಗಿದ್ದರೂ ಕನ್ನಡ ಮಾತ್ರ. ಈ ಜಾನಪದ ಫೋಕ್ಲೋರ್ ಆದ ಕಾರಣ ಇನ್ನೊಂದು ಮಾತು ಹೇಳಬೇಕು, ಈ ದಕ್ಷಿಣ ಭಾರತದ 4 ರಾಜ್ಯಗಳ ಒಂದು ಸಂಸ್ಥೆ ಇದೆ, ಫೋಕ್ಲೋರ್ ಸೊಸೈಟಿ ಆಫ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ, ಫಾಸಿಲ್ಸ್ ಅಂತ. ಅದು ನಾನು ಅದರ ಸ್ಥಾಪಕ ಸದಸ್ಯ, ಅದಕ್ಕೆ ಒಂದು 28-30 ವರ್ಷ ಆಯಿತು. ನಾನೊಂದು 10 ವರ್ಷ ಅದರ ಉಪಾಧ್ಯಕ್ಷ ಆಗಿ 1 ವರ್ಷ ಅಧ್ಯಕ್ಷ ಆಗಿದ್ದೆ. ಅದು ಈಗ ಈ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕದ ವಿದ್ವಾಂಸರನ್ನು ಒಳಗೊಂಡ ಸಂಸ್ಥೆ. ಅದರ ವಾರ್ಷಿಕ ಸಮ್ಮೇಳನ ಮತ್ತು ಕಾರ್ಯಕ್ರಮಗಳೆಲ್ಲ ಈ 4 ರಾಜ್ಯದಲ್ಲಿ ಆಗ್ತವೆ. ಈಗ ಉದಾಹರಣೆಗೆ ಕೇರಳದಲ್ಲಿ, ತಮಿಳುನಾಡು, ಆಂಧ್ರದಲ್ಲಿ ಆಗ್ತವೆ. ಅಲ್ಲಿ ನಾವು ಇಂಗ್ಲೀಷ್ ಮಾತಾಡಲೇಬೇಕು, ಇಂಗ್ಲೀಷಲ್ಲಿ ಉಪನ್ಯಾಸ ಕೊಡಬೇಕು. ನಾನು ಸ್ವಲ್ಪ ಸೀನಿಯರ್ ಫೋಕ್ಲೋರಿಸ್ಟ್ ಇದ್ದ ಕಾರಣ ಹೆಚ್ಚಾಗಿ ಉದ್ಘಾಟನೆಗೆ ನನ್ನೇ ಕರೀತಾ ಇದ್ದರು, ಯಾವುದು ಅಲ್ಲಿಯ ಸೆಮಿನಾರ್ಗಳು ಅಥವಾ ಕಾನ್ಫರೆನ್ಸ್ಗಳು. ಹಾಗೆ ಈ 3 ರಾಜ್ಯ, ದಕ್ಷಿಣದ 3 ರಾಜ್ಯಗಳಲ್ಲಿ ನಾನು ಹೆಚ್ಚಿನ ಕಡೆಗಳೆಲ್ಲ ಕಡೆ ಹೋಗಿದ್ದೇನೆ. ನಾನು ಸ್ವಲ್ಪ ನನಗೆ ಅಲ್ಲಿ ಕೂಡ ದೊಡ್ಡ ಅಭಿಮಾನ ಒಳಗೆ ಇದೆ, ನಾನು ಅದನ್ನು ಹೇಳಿಕೊಳ್ತಾ ಇಲ್ಲ. ಈ ಆಂಧ್ರ, ಕೇರಳ, ತಮಿಳುನಾಡಲ್ಲಿ ನನಗೆ ಈಗಲೂ ನಾನು ಹೋದರೆ ನನ್ನ ಒಬ್ಬ ಸೆಲೆಬ್ರಿಟಿ ಥರ ನೋಡ್ತಾರೆ. 3 ರಾಜ್ಯಗಳಲ್ಲಿ ಈಗಲೂ ನನಗೆ ರೆಗ್ಯುಲರ್ ಮೆಸೇಜ್ಗಳು ಫೋನ್ ಬರ್ತವೆ, ನಾನು ಹೋಗ್ತಾ ಇಲ್ಲ.
1: ಸರಿ,
0: ಅದೊಂದು ಸುಮಾರು ಒಂದು 20-25 ವರ್ಷದಿಂದ ಅಲ್ಲಿ ತುಂಬ ಹೋಗಿದ್ದೇನೆ ಅದು ಫೋಕ್ಲೋರ್. ಹೀಗಾಗಿ ಫೋಕ್ಲೋರ್ ನನಗೆ ಈ ಕಾರಣಕ್ಕಾಗಿ ಅಖಿಲ ಭಾರತದಲ್ಲಿ ಒಳ್ಳೆಯ ನನಗೆ ಒಂದು ಅವಕಾಶ ಕೊಟ್ಟಿತ್ತು. ವಿದೇಶಗಳಲ್ಲಿ ಅದಕ್ಕೆ ಹೆಚ್ಚು ಇನ್ನಷ್ಟು ಅದಕ್ಕೆ ನನಗೆ ಒಂದು ಪ್ರೇರಣೆಯನ್ನು ಅಥವಾ ಹೆಚ್ಚು ಮಟ್ಟಿನನ್ನು ಬೆಳೆಸಲಿಕ್ಕೆ ಅನುಕೂಲ ಆಯಿತು.
1: ಈಗ ದೇಶ ವಿದೇಶದ ವಿದ್ವಾಂಸರ ಸಂಪರ್ಕ ಕೂಡ ಆ ಮಟ್ಟದಲ್ಲಿಯೇ ನಿಮಗೆ ಬೆಳೆಯಿತು. ಆ ಕಾಲದ ದೊಡ್ಡ ದೊಡ್ಡ ಸಾಹಿತಿಗಳ ಒಂದು ಸಂಪರ್ಕ ಕೂಡ ಉಂಟು.
0: ಮತ್ತೆ ನಾನೇನಾಗಿದೆ, ಈಗ ಫೋಕ್ಲೋರ್ ಅಲ್ಲದೆ ಸಾಹಿತಿಗಳ ಸಂಪರ್ಕ, ನಾನೀಗ 2006 ಫ್ರಾಂಕ್ಫರ್ಟ್ ಬುಕ್ ಫೇರ್ ಅಂತ ಆಗ್ತದೆ ಇಲ್ಲಿ ಜರ್ಮನಿಯಲ್ಲಿ, ಅದಕ್ಕೆ ಹೋಗಿದ್ದೆ ನಾನು. ಹಾಗೆ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಕುಲಪತಿ ಆಗಿದ್ದೆ. ಅಲ್ಲಿ ನಮಗೆ ಅನೇಕ ನೋಬೆಲ್ ಲಾರೆಟ್ಸ್ ಲೇಖಕರನ್ನು ನಾನು ಭೇಟಿಯಾಗಿದ್ದೇನೆ, ಕಂಡಿದ್ದೇನೆ. ಅದು ಜಗತ್ತಿನ ಎಲ್ಲ ದೇಶಗಳ ಲೇಖಕರಲ್ಲಿ ಬರ್ತಾರೆ. 2006 ಹೋಗಿದ್ದೆ ನಾನು ಜರ್ಮನಿಯ ಫ್ರಾಂಕ್ಫರ್ಟ್ಗೆ, ಅದು ಫ್ರಾಂಕ್ಫರ್ಟ್ ಬುಕ್ ಫೇರ್ ಅಂತ ಆಗ್ತದೆ. ಅದು ದೊಡ್ಡ ದೊಡ್ಡ ವಿದ್ವಾಂಸರುಗಳು ಬರ್ತಾರೆ, ಅವರ ಭಾಷಣ ಕೇಳಲಿಕ್ಕೆ ಅನುಕೂಲಗಳು ಈ ಥರದ್ದು ಕೆಲವೊಂದು ಬಾರಿ ಏನಕ್ಕೆ ನಾನು ಹೇಳ್ತಾ ಇರೋದು, ಆಕಸ್ಮಿಕವಾಗಿ ನಮಗೆ ದೊರೆತ ಅವಕಾಶಗಳಿವೆಲ್ಲ, ಅದನ್ನು ಯಾವುದನ್ನು ಬಿಟ್ಟುಕೊಟ್ಟಿಲ್ಲ. ಏನಾಗಿದೆ ಅಂದರೆ, ಅವಕಾಶ ಸಿಕ್ಕಿದಾಗ ನನ್ನ ಉದ್ದಕ್ಕೂ ಬದುಕಿನಲ್ಲಿ ಎಲ್ಲ ಆಕಸ್ಮಿಕಾನೇ. ಒಂದು ಸಣ್ಣ ಪುಣಿಕದಂಥ ಒಂದು ಸಣ್ಣ ಹಳ್ಳಿಯಲ್ಲಿ ಒಂದು ಮಧ್ಯಮ ವರ್ಗದ ಕೃಷಿಯಲ್ಲಿ ಹುಟ್ಟಿದವನಿಗೆ ಇಷ್ಟೆಲ್ಲ ಅವಕಾಶ ಉಂಟಲ್ಲ, ಅದು ಬಂದದ್ದೇನಂದ್ರೆ ನಂದು ಒಂದೇ

0: ಒಂದು ಒಂದು ಅವಕಾಶ ಸಿಕ್ಕಿದಾಗ ಅದನ್ನ 100-100 ರೂಪಾಯಿ ಬಳಸ್ಕೊಳ್ಬೇಕು, ದುಡಿಬೇಕು, ಸಿದ್ಧತೆ ಮಾಡಬೇಕು. ಬರೀ ಪ್ರಚಾರದಿಂದ ನಮ್ಗೆ ಹೆಸರು ಬರ್ಲಿಕ್ಕೆ ಆಗುದಿಲ್ಲ. ನೀವು ಅದಕ್ಕೆ ಸರಿಯಾದ ಸಿದ್ಧತೆ ಮಾಡಿಕೊಳ್ಳದೆ ನಾನು ಇವತ್ತಾದರೂ ಅಂದರೆ ಈಗ ಕಳೆದ ವರ್ಷದವರೆಗೆ ಕೂಡ ಒಂದು ಒಂದು ಗೊತ್ತಿದ್ದ ವಿಷಯದ ಬಗ್ಗೆ ಮಾತಾಡಬೇಕಾದರೂ ನಾನು ಸ್ವಲ್ಪ ಸಿದ್ಧತೆ ಮಾಡಿಯೇ ಹೋಗ್ತೇನೆ, ಇಲ್ಲ ನನಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದು ಸ್ವಲ್ಪ ನನ್ನ ಸ್ವಭಾವ ಆ ಥರ ಬಂದು ಹೋಗಿದೆ, ಗಂಭೀರ ತೋಳುದು ಅಂತ. ಅದು ನನಗೇನಾಗಿದೆ ಅಂದರೆ ಸಹಾಯ ಮಾಡಿದೆ ಅದರದ್ದು. ಅದಕ್ಕೆ ನಾನು ಮಾತಾಡ್ತೇನೆ ಅಂದರೆ ಅದನ್ನು ಕೇಳಲಿಕ್ಕೆ ಕೇಳಬೇಕಂತ ಬರುವಂತಹ ಒಂದು ವರ್ಗ ನಮ್ಮ ದೇಶದ ಬೇರೆ ಬೇರೆ ಕಡೆಯಲ್ಲಿದೆ. ಅದು
1: ನಿಮ್ಮ ಕೃತಿಗಳಲ್ಲಿ ಅದು ಗೊತ್ತಾಗ್ತದೆ. ನಿಮ್ಮ ಅಕ್ಕರ ಮನೆಯಲ್ಲಿ ಬಹುಶಃ ಅಕ್ಕರ ಮನೆ ಪುಸ್ತಕದಲ್ಲಿ ಸ್ವಲ್ಪ ಈ ವಿಚಾರಗಳನ್ನು ಹೆಚ್ಚು ನೀವು ಒತ್ತು ಕೊಟ್ಟು ಬರೆದಿದ್ದೀರಿ.
0: ಹೌದು, ಈಗ ಅಕ್ಕರ ಮನೆ, ಆ ನಂತರ ನಾನು ಅನುವಾದಗಳನ್ನು ಕಳೆದ ಕೆಲವು ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಈಗ ನಾನು ಒಂದು 2019 ಪೋಲೆಂಡಿಗೆ ಹೋದೆ. ಅದೊಂದು ಅಲ್ಲಿ ಒಬ್ಬ ವಿದ್ವಾಂಸರ ಜೊತೆಗೆ ಒಂದು ಪ್ರಾಜೆಕ್ಟಿನ ಕೆಲಸಕ್ಕೆ, ಆಗ ಅಲ್ಲಿಯ ಒಂದು ಪುಸ್ತಕ ಬಂಡ ಇದಕ್ಕೆ ಅಂಗಡಿಗೆ ಹೋಗಿ ಅಲ್ಲೊಂದು ಅಲ್ಲಿ ಒಬ್ಬ ಕವಿ ಕತೆಗಾರನ ಕತೆಗಳ ಇಂಗ್ಲೀಷ್ ಅನ್ನೋದು ಪುಸ್ತಕ ಸಿಕ್ತು. ಅದನ್ನು ನಾನು ಓದಿದೆ, ನನಗೆ ಬಹಳ ಆಸಕ್ತದಾಯಕ ಆಯಿತು. ಅದನ್ನು ನಾನು ಕನ್ನಡಕ್ಕೆ ಕೆಲವು ಅನುವಾದ ಮಾಡಿದ್ದೆ, ಅದು ಪ್ರಕಟ ಆಗಿದೆ. ಹೀಗೆ ನನಗೆ ಏನಾಗಿದ್ರೆ ಈಗ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡದಿಂದ ಇಂಗ್ಲೀಷ್ಗೆ ಅನುವಾದ ಮಾಡುವಂಥದ್ದು, ನಮ್ಮ ಪ್ರಾಚೀನ ಕಾವ್ಯಗಳನ್ನು ಕುರಿತು ನಾನು ಮತ್ತು ಪ್ರೊಫೆಸರ್ ರಾಮಚಂದ್ರನ್ ಕ್ಲಾಸಿಕಲ್ ಕನ್ನಡ ಪೊಯೆಟ್ರಿ ಆ್ಯಂಡ್ ಪ್ರೋಸ್ ಅಂತ ಒಂದು ಪುಸ್ತಕ ತಂದೆವು. ಆಮೇಲೆ ಮಿಡಿವಲ್ ಕನ್ನಡ ಪೊಯೆಟ್ರಿ ಅಂತ ನಾವು ಒಂದು ಪುಸ್ತಕ ತಂದೆವು. ಅಂದರೆ ನಮ್ಮ ಮಧ್ಯಕಾಲೀನ ಕನ್ನಡದ ಕೆಲವು ಮುಖ್ಯ ಭಾಗವನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿರುವಂಥದ್ದು. ಹೀಗೆ ಅನುವಾದ ಕನ್ನಡದಿಂದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ, ಇದು ನನಗೆ ಕಳೆದ ಒಂದು 5-7 ವರ್ಷಗಳಿಂದ ನನಗೆ ಆಸಕ್ತಿಯ ಒಂದು ಹೊಸ ಕ್ಷೇತ್ರ ನಾನು ಪ್ರವೇಶ ಮಾಡಿರುವಂಥ.
1: ಖಂಡಿತ ಖಂಡಿತ. ಬಹುಶಃ ಇವತ್ತು ನಮ್ಮ ಈ ತುಳು ಭಾಷೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ವಾಂಸರ ಗಮನ ಸೆಳೀಬೇಕು ಅಂತ ಇದ್ದರೆ ಈ ಭಾಗದವರಾಗಿ ನಿಮ್ಮಂಥವ್ರು ಮಾಡಿದ ಕೆಲಸ ಬಹಳ ದೊಡ್ಡದು. ಈಗ ಅದರ ಒಟ್ಟಿಗೆ ಈ ತುಳು ಅಕಾಡೆಮಿಯ ಬಗ್ಗೆ ನಾವು ಮಾತಾಡುದಿದ್ರೆ, ಅದರ ಸ್ಥಾಪಕಾಧ್ಯಕ್ಷರಾಗಿ 2ನೇ ಅವಧಿ ಕೂಡ ನೀವು ಮುಂದುವರಿಯುವಂಥ ಒಂದು ಸಂದರ್ಭ ಬಂತು. ಅಷ್ಟರವರೆಗೆ ಅಕಾಡೆಮಿ ಅಂದರೆ ಏನಂತಲೇ ಇಲ್ಲಿವರೆಗೆ ಗೊತ್ತಿರಲಿಲ್ಲ. ಆ ಸಮಯದಲ್ಲಿ ನೀವು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿ ಆ ಜವಾಬ್ದಾರಿಯನ್ನು ವಹಿಸಿಕೊಂಡಾಗ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮುಂದುವರೆದ್ರಿ?
0: ನನಗೆ ಆಗಲೂ ಇದ್ದದ್ದು ಮತ್ತು ನಾನು ಯಾವಾಗ ಹೇಳ್ತಾ ಇರೋದು, ಈಗ ತುಳು ನಮ್ಮ ಮಾತನಾಡೋ ಭಾಷೆಯಾಗಿ ಬಹಳ ಪ್ರಬುದ್ಧವಾದ ಭಾಷೆ. ಅದಕ್ಕೆ ನಮ್ಮ ಸಂಧಿ, ಪಾಡ್ದನ, ಕವಿತ, ಉರಲು, ಗಾದೆ, ಒಗಟು ಬೇಕಾದಷ್ಟು ಒಳ್ಳೆ ಸಂಪತ್ತಿದೆ. ಬರವಣಿಗೆಯಲ್ಲಿ ನಮ್ಮ ಬೇರೆ ಬೇರೆ ಕಾಲಕ್ಕೆ ಈಗ ಅಂತ ತುಂಬ ನಡೀತಾ ಇದೆ. ಆದರೆ ಏನಾಗ್ತದೆ, ನಾವು ಸ್ಪರ್ಧೆ ಮಾಡಬೇಕಾದ ನಮ್ಮ ಜೊತೆಗಲ್ಲ, ನಾವು ಸ್ಪರ್ಧೆ ಮಾಡಬೇಕಾದ್ದು ಕನ್ನಡ ಜೊತೆಗೆ, ಭಾರತೀಯ ಭಾಷೆ ಜೊತೆಗೆ ಮತ್ತು ಜಾಗತಿಕ ಭಾಷೆಗಳ ಜೊತೆಗೆ. ಅವೇನಾಗಿದೆ, ನಾವು ಇನ್ನೂ ಕೂಡ ನಾವು ಬರೀ ನಮ್ಮ ಕರಾವಳಿಯಲ್ಲಿ ಕನ್ನಡದಲ್ಲಿ ಪುಸ್ತಕ ಬಂತು ತುಳುವಿನಲ್ಲಿ ಏನು ಸಾಕಾಗುವುದಿಲ್ಲ. ಇಂಗ್ಲೀಷಿನ ಒಂದು ಕಾದಂಬರಿ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು, ಇಂಗ್ಲೀಷಿನ ಒಂದು ನಾಟಕ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕು, ಇಂಗ್ಲೀಷಿನ ಒಂದು ಕವನ ಸಂಗ್ರಹಕ್ಕೆ ನಾವು ಸ್ಪರ್ಧೆ ಮಾಡಬೇಕು. ಆ ದೃಷ್ಟಿಯಿಂದ ನಾನು ಯಾವುದು ಕಾವ್ಯ ರಚನಾ ಕಮ್ಮಟ ಅಂತ ಮಾಡಿದ್ದೆ, ಕತೆ ಕಾದಂಬರಿ ಕಮ್ಮಟ ಮಾಡಿದೆ, ನಾಟಕ ರಚನಾ ಕಮ್ಮಟ ಅಂತ ಮಾಡಿದೆ, ಅನುವಾದ ಕಮ್ಮಟ ಮಾಡಿದೆ. ನನ್ನ ಉದ್ದೇಶ ಏನಂದ್ರೆ ಈ ಕಮ್ಮಟದ ಮೂಲಕ ಒಂದು ಹೊಸ ಪೀಳಿಗೆ ಸೃಷ್ಟಿಯಾಗಬೇಕು ಅನ್ನುವಂಥದ್ದು. ಅದರಿಂದ ಏನಾಗಿದೆ ಅಂದರೆ ನಮ್ಮ ನಾನು ಹೇಳೋದೇಗೇನೆ, ಒಬ್ಬ ತುಳುವಿನ ಲೇಖಕ ಒಂದು ಕಾದಂಬರಿ ಬರೆಯುವನು ಒಂದು ಕನ್ನಡದ ಕೆಲವು ಕಾದಂಬರಿ ಆದರೂ ಓದಿರಬೇಕು. ತುಳುವಿನಲ್ಲಿ ನಾಟಕ ಬರೆಯುವನು ಕನ್ನಡದ ಅಥವಾ ಬೇರೆ ಭಾಷೆಯ ಒಂದು 7-10 ನಾಟಕ ಓದಿರಬೇಕು. ಆಗ ಏನಾಗ್ತದೆ, ಎಷ್ಟು ವೈವಿಧ್ಯಮಯವಾಗಿ ನಾಟಕ ಬರೀಬಹುದು ಅಂತ ಗೊತ್ತಾಗ್ತದೆ. ಇಲ್ಲ, ನಾವು ನಮ್ಮದನ್ನೇ ಹೊಗಳಿಕೊಂಡು ಅಷ್ಟಕ್ಕೆ ಇದ್ರೆ ಸಾಕಾಗುದಿಲ್ಲ. ಸೊ ಇದು ಈ ದೃಷ್ಟಿಯಿಂದ ನಾನು ಅದನ್ನು ಸ್ವಲ್ಪ ಒಂದು ಕರ್ನಾಟಕದ ಮಟ್ಟ, ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗಬೇಕು ಅನ್ನುವಂಥದ್ದನ್ನು. ಬರೀ 3 ವರ್ಷದ ಅವಧಿ, ಅದರಿಂದ ಅದರಲ್ಲಿ ಬಹಳ ಎಲ್ಲ ಮಾಡಿದೆ ಅಂತಲ್ಲ, ಆ ಎಲ್ಲ ಪ್ರಯತ್ನ ಆರಂಭದಲ್ಲಿ ನಾನು ಮಾಡಿದೆ.
1: ಈಗ ಸರ್, ಒಬ್ಬ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಬ್ಬ ಆಡಳಿತಗಾರನಾಗಿ, ಈಗ ವಿಭಾಗ ಮುಖ್ಯಸ್ಥರಾಗಿ, ಕುಲಸಚಿವರಾಗಿ, 2 ಯೂನಿವರ್ಸಿಟಿಗಳಲ್ಲಿ ಕುಲಪತಿಗಳಾಗಿ ನೀವೆಲ್ಲ ಕೆಲಸ ಮಾಡಿದರು. ಈ ಒಂದು ಆಡಳಿತ ವ್ಯವಸ್ಥೆ ಬಗ್ಗೆ ಏನು ನಿಮ್ಮದು ಒಂದು ಅನುಭವ?
0: ಆಡಳಿತ ವ್ಯವಸ್ಥೆ ಅನ್ನೋದು ಬೇರೆ ಬೇರೆ ಹಂತ ಇದೆ. ಈಗ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ಮಾಡುವುದು ಒಂದು ಅರ್ಥದಲ್ಲಿ ಒಂದು ವಿಭಾಗದ ಅಧ್ಯಾಪಕರು ವಿಶ್ವವಿದ್ಯಾಲಯದ ಜೊತೆಗೆ ಸಂಬಂಧ, ಅಂದರೆ ಈಗ ಅಲ್ಲಿಯ ಕುಲಸಚಿವರು ಕುಲಪತಿಗಳ ಜೊತೆಗೆ ಸಂಬಂಧ, ವಿಭಾಗದಲ್ಲಿ ಚಟುವಟಿಕೆ ಮಾಡುವುದು, ಇವು ಒಂದು ಒಂದು ಅರ್ಥದಲ್ಲಿ ಸ್ವಲ್ಪ ಮಿತವಾದ ಕೆಲಸಗಳೇ. ಅಂದರೆ ವಿಭಾಗದಲ್ಲಿ ಒಂದು ಕೆಲಸ, ಶೈಕ್ಷಣಿಕ ಕೆಲಸ ಮಾಡೋದು, ವಿಚಾರಗೋಷ್ಠಿಯೋ ಸಮ್ಮೇಳನ ಮಾಡುವುದು, ಪ್ರಕಟಣೆ ಮಾಡುವುದು, ಇವು ಒಂದು ಕೆಲಸ. ಅಲ್ಲಿ ಕೂಡ ಆಡಳಿತದ ಉಂಟು ಒಂದು. ಆದರೆ ಕುಲಪತಿ ಆಗುವುದು ಬಹಳ ಸವಾಲಿನ ಕೆಲಸ. ಯಾಕಂದ್ರೆ ಕುಲಪತಿ ಅನ್ನೋದು ಅನೇಕರಿಗೆ ಗೊತ್ತಿಲ್ಲ. ಕುಲಪತಿ ಆದವನಿಗೆ ಎಲ್ಲ ಆಡಳಿತದ ಒಂದು ವಿವರ ಗೊತ್ತಿದೆ. ಉದಾಹರಣೆಗೆ ಮೊತ್ತ ಮೊದಲು ನನಗೆ ಗೊತ್ತಿರೋದು, ಕುಲಪತಿ ಆದವನಿಗೆ ಆರ್ಥಿಕ ವಿಷಯಗಳ ತಜ್ಞತೆ ಇರಬೇಕು. ನಾನು ಕುಲಪತಿ ಆದ ಮೇಲೆ ಮೊದಲು ನೋಡ್ತಾ ಇದ್ದದ್ದು ಹಣ ಎಷ್ಟಿದೆ, ಹೇಗೆ ಬರ್ತದೆ ಅನ್ನೋದು ನೋಡ್ತಾ ಇದ್ದೆ ದಿನಾಲು. ಯಾಕೆಂದ್ರೆ ಏನಾಗಿದೆ ಅಂದ್ರೆ ಆರ್ಥಿಕ ವಿಷಯದಲ್ಲಿ ತಜ್ಞತೆ ಬೇಕು, ಮತ್ತು ಕಾನೂನುಗಳು. ಒಬ್ಬ ಲಾಯರ್, ನಾನು ಲಾಯರ್ ಏನಲ್ಲ, ಒಂದೂ ಇಲ್ಲ, ಆದರೆ ನಾನು ಕುಲಪತಿ ಆದಮೇಲೆ ನಾನು ಪ್ರತಿದಿನ ಆ್ಯಕ್ಟ್ ಓದ್ತಾ ಇದ್ದೆ. ಈ ಆ್ಯಕ್ಟ್ ಓದಿದಾಗ ಏನಾಗ್ತದೆ, ರೂಲ್ಸು, ರೆಗ್ಯುಲೇಷನ್ಸ್, ಸ್ಟ್ಯಾಚ್ಯೂಟ್ಸ್ ಮತ್ತು ಆರ್ಡಿನೆನ್ಸ್ ಅಂತ ನಾಲ್ಕು ಶಬ್ದ ಇದೆ ಆ್ಯಕ್ಟಿನ ಒಳಗೆ. ಆ ಆ್ಯಕ್ಟಿನ ಒಳಗೆ ಬರುವ ರೂಲ್, ರೆಗ್ಯುಲೇಷನ್ಸ್, ಸ್ಟ್ಯಾಚ್ಯೂಟ್, ಆರ್ಡಿನೆನ್ಸ್, ಇವುಗಳ ವ್ಯಾಪ್ತಿ ಏನು, ಅದನ್ನು ಹೇಗೆ ಬಳಸಬೇಕು. ಹಣಕಾಸು ಆದಾಗ ಹಣಕಾಸನ್ನು ಯಾವುದಕ್ಕೆ ಅನುಮೋದನೆ, ಯಾವುದಕ್ಕೆ ಕೊಡ್ಬೋದು ಕೊಡಬಾರ್ದು, ನಾಳೆ ಯಾವುದಕ್ಕೆ ಆಡಿಟ್ ಅಬ್ಜೆಕ್ಷನ್ ಬರ್ಬೋದು, ಇವುಗಳ ಜ್ಞಾನವನ್ನು ಒಬ್ಬ ಕುಲಪತಿ ಪಡಿಬೇಕು. ಪಡೆದಿದ್ರೆ ಏನಾಗ್ತದೆ ಅಂದರೆ ಮತ್ತೆ ಸಮಸ್ಯೆ ಆಗ್ತದೆ.
1: ಹೌದು,
0: ಅದು ಅವು ಒಂದು. ಇನ್ನೊಂದು ಉದಾಹರಣೆ, ಕಟ್ಟಡ ಕಟ್ಟುವಾಗಲೂ ನಾನು ಮನೆ ಕಟ್ಟುವಾಗ ನಾನು ಇಷ್ಟು ಶ್ರಮ ತೊಗೊಳ್ಳಿಲ್ಲ, ಆದರೆ ಅಲ್ಲಿ ಏನಾಗ್ತದೆ, ನಾನು ಸಿಮೆಂಟ್ ಜಲ್ಲಿ ಹಾಕುವಾಗ ಮೇಲೆ ಹತ್ತಿ ಹೋಗಿ ನೋಡ್ತಾ ಇದ್ದೆ ಎಲ್ಲಿ ಹಂಪಿಯಲ್ಲಿ. ಎಲ್ಲಿ ಹೇಳ್ತಾ ಇದ್ದು, ವಿ ಸಿಯವರು ಏಣಿಯಲ್ಲಿ ಕಟ್ಟದಲ್ಲಿ ಹತ್ತಿ ಮೇಲೆ ಕಾಂಕ್ರೀಟ್ ಆಗುವ ಹೋಗಿ ನೋಡ್ತಾ ಇದ್ದಾರೆ ಅಂತ, ಬಿಲ್ಡಿಂಗ್ ನೋಡ್ತಾ ಇದ್ದೆ. ನಾನೇ ಹೋಗ್ತಾ ಇದ್ದೆ ಮೇಲೆ ಹತ್ತಿಕೊಂಡು, ಏಣಿಯಲ್ಲಿ ಮೇಲೆ ಹತ್ತಿ ನೋಡ್ತಾ ಇದ್ದೆ. ಯಾಕಂದ್ರೆ ನಮ್ಗೇನಾಗ್ತದೆ ಅಂದ್ರೆ, ನಾವು ಎಲ್ಲ ವಿಷಯಗಳಲ್ಲಿಯೂ ನಮಗೆ ಒಂದು ತಜ್ಞತೆ ಬೇಕು.
1: ಹೌದು,
0: ಯಾಕಂದ್ರೆ ಒಂದು ಕಟ್ಟಡ ಕಟ್ಟುವಾಗ ನಾಳೆ ಅವನು ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್ ಸೇರಿ ಮಾಡುವಾಗ ಏನಾದರೂ ನಾಳೆ ತಪ್ಪಾದರೆ, ಅವ್ರು ಸರಿಯಾಗಿ ಹಾಕ್ತಾರೆ ಇಲ್ವೋ, ಸರಿಯಾಗಿದೆ ಅದನ್ನ ನಮಗೆ ಅಪ್ರೂವಲ್ ಆಗೋದು ಬೇರೆ, ನಾವು ನೋಡ್ಕೊಳ್ಬೇಕು. ಹಾಗೆ ಕಾನೂನಿನ ಜ್ಞಾನ ಮತ್ತೆ ಈ ಯಾವುದು ಹಣಕಾಸು ವ್ಯವಹಾರದ ಬಗ್ಗೆನ ತಿಳುವಳಿಕೆ, ಈ ಥರದ ಬಹು ಜ್ಞಾನಗಳು ಬೇಕಾಗ್ತದೆ ಅಲ್ಲಿ. ಅದಕ್ಕಾಗಿ ಏನಾಗ್ತದೆ, ಜೊತೆಗೆ ಶೈಕ್ಷಣಿಕ ಬಗ್ಗೆ ಕೂಡ. ಅದಕ್ಕೆ ನಾನು ಯಾವಾಗ ಹೇಳೋದುಂಟು, ಒಬ್ಬ ಕುಲಪತಿ ಅನ್ನೋನು ಒಬ್ಬ ಐ ಎ ಎಸ್ ಆಫೀಸರ್ಗಿಂತ ಹೇಗೆ ಭಿನ್ನ ಅಂದರೆ, ಅದು ಶೈಕ್ಷಣಿಕ ಆಡಳಿತ ಅಂತ ಅನ್ಕೊಂಡಿದ್ದು, ಅಕಾಡೆಮಿಕ್ ಅಡ್ಮಿನಿಸ್ಟ್ರೇಷನ್ ಅಂತ.
1: ಹೌದು,
0: ಅವನಿಗೆ ಎಲ್ಲ ವಿಭಾಗಗಳ ಒಂದು ಶೈಕ್ಷಣಿಕ ಕೆಲಸಗಳ ಬಗ್ಗೆ ಒಂದು ಪ್ರಾಥಮಿಕ ಪರಿಜ್ಞಾನ ಇರಬೇಕು. ಅವನೊಬ್ಬ ಕನ್ನಡದವನಾದರೂ ಅವನಿಗೆ ವಿಜ್ಞಾನದ್ದೋ ಕಾಮರ್ಸೋ ಮ್ಯಾನೇಜ್ಮೆಂಟಿನ ಪರಿಜ್ಞಾನ ಇರಬೇಕು, ಇಲ್ಲದ್ರೆ ಅವನು ವಿ ಸಿ ಆಗಲಿಕ್ಕೆ ಆಗೋದಿಲ್ಲ.
1: ಆಗೋದಿಲ್ಲ,
0: ಅವ್ರು ಕನ್ನಡದ ಒಬ್ಬ ಪ್ರೊಫೆಸರ್ ಆಗಿರ್ಬೋದು. ಇದು ನಾನು ಕಂಡುಕೊಂಡದ್ದು. ಆದ ಕಾರಣ ಅದರ ನೀವು ಅನಿವಾರ್ಯವಾಗಿ ಅದರ ಬಗ್ಗೆ ತಿಳ್ಕೊಳ್ಬೇಕು. ಅವರೊಂದು ಒಂದು ಪ್ರಪೋಸಲ್ ತರ್ತಾನೆ ಒಬ್ಬ ಸೈನ್ಸಿನವ, ಅದು ಬೇಕೇ ಬೇಡ ಒಂದು ನಿಮ್ಗೆ ಗೊತ್ತಾಗೋದು ಹೇಗೆ, ನಿಮ್ಗೆ ಅದರ ಪರಿಜ್ಞಾನ ಇರಬೇಕು. ಅದರಿಂದ ಈ ದೃಷ್ಟಿಯಿಂದ ನಾನು ಅನೇಕ ವಿಷಯವನ್ನು ಕಲಿತಿದ್ದೇನೆ, ಮತ್ತು ಅನೇಕ ವಿಷಯವನ್ನು ಅವರಿಗೆ ಕಲಿಸಿದ್ದೇನೆ ಕೂಡ. ನಾನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಲಿತ ಕಾರಣ ನನಗೇನಾಯಿತು ಅಂದರೆ, ಅನೇಕರಿಗೆ ಸ್ವಲ್ಪ ನನ್ನ ಬಗ್ಗೆ ಸ್ವಲ್ಪ ಹೆದರಿಕೆ ಇತ್ತು, ಯಾಕಂದರೆ ಈ ಪ್ರೊಫೆಸರು ಬರೀ ಕನ್ನಡ ಪ್ರೊಫೆಸರ್ ಅಷ್ಟೇ ಅಲ್ಲ, ಇವರಿಗೆ ಆಡಳಿತ ಗೊತ್ತಿದೆ ಅಂತ. ಹಾಗಾಗಿ ಅದು ನನಗೆ ಒಂದು ಬಹಳ ಅನುಕೂಲ ಆಯಿತು. ಎರಡು ಯೂನಿವರ್ಸಿಟಿಯಲ್ಲಿ ಕೂಡ ಆಡಳಿತ ಗೊತ್ತಿದೆ ಅನ್ನುವಂಥ ಒಂದು ಕಲ್ಪನೆಯೇ ನನ್ನ ಬಗ್ಗೆ ಒಂದು ರೀತಿಯ ಸ್ವಲ್ಪ ಮಟ್ಟಿನ ಗೌರವ ಮತ್ತು ನನಗೆ ವಿಧೇಯವಾಗಿರುವಂಥದ್ದನ್ನು ನಾನು ನೋಡಿದ್ದೇನೆ ಆಡಳಿತದಲ್ಲಿ. ಮತ್ತು ಇನ್ನೊಂದು ಏನು, ಆಡಳಿತ ಹೇಗಿದೆ ಅಂದರೆ, ಪ್ರತಿದಿನ ನೀವು ಎಚ್ಚರವಾಗಿರಬೇಕು. ನಾನೇನಾಗಿದೆ, ಈಗ ಹಂಪಿಗೆ ಹೋದ್ಮೇಲೆ ನಾನು ಆರಂಭದ ಕೆಲವು ತಿಂಗಳು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲೇ ಇಲ್ಲ. ಮೂರು ಹೊತ್ತು ಕಚೇರಿಯಲ್ಲಿ ಕೂತ್ಕೊಳ್ಳೋದು, ಪ್ರತಿ ಡಿಪಾರ್ಟ್ಮೆಂಟ್ಗೆ ಹೋಗುವುದು, ಏನು ಮಾಡ್ತೀರಿ ಅಂತ ಕೇಳೋದು, ಕಚೇರಿಯ ಫೈಲ್ ತರಿಸೋದು, ಅವರನ್ನು ಎಚ್ಚರಿಸುವುದು, ಸ್ವಲ್ಪ ಇದೇನಾಗಿದೆ, ಒಂದು ಸ್ವಲ್ಪ ಮಟ್ಟಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಈ ಯಾವುದು ಈ ಜಬರ್ದಸ್ತ್ ಮಾಡುವ ರೀತಿಯ ಕೆಲಸ ಅಲ್ಲ, ಇದನ್ನು ಮಾಡ್ತಾ ಹೋದೆ. ಅದರಿಂದ ಆಡಳಿತಕ್ಕೆ ಚುರುಕು ಬರ್ತದೆ. ನಾವು ಅಲ್ಲಿ ನಮ್ಮ ಚೇಂಬರ್ಲೇ ಕೂತ್ಕೊಂಡ್ರೆ ಏನಾಗ್ತದೆ ಅಂದರೆ, ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗೋದು. ನಾನು ಅದಕ್ಕಾಗಿ ಪ್ರತಿದಿನ ಒಂದು ಕಚೇರಿಯ ಒಂದು ರೌಂಡ್ ಸುತ್ತಲೂ ಹೋಗಿ ಬರ್ತಾ ಇದ್ದೆ. ಪರೀಕ್ಷೆಯದು ಅಲ್ಲಿ ಕೆಲಸ ಆಗುವಾಗ ನಾನು ಪರೀಕ್ಷಾ ವಲಯಕ್ಕೆ ಹೋಗಿ ಒಂದು ಎರಡು ರೌಂಡ್ ಹೋಗಿ ಬರ್ತಾ ಇದ್ದೆ, ಬೆಳಿಗ್ಗೆ ಮತ್ತು ಸಂಜೆ. ಇದು ಒಂಥರ ಏನಾಗ್ತದೆ, ಇದು ಸ್ವಲ್ಪ ಮಟ್ಟಿಗೆ ನಾವು ಪಾರದರ್ಶಕತೆಯನ್ನು ಬಾಯಿಯಲ್ಲಿ ಹೇಳೋದು ಬೇರೆ, ನಾವು ನಡವಳಿಕೆ. ಹಾಗಾಗಿ ನಾನು ಕುಲಪತಿಯಾಗಿ ಇದನ್ನು ಆಡಳಿತದಲ್ಲಿ ತುಂಬ ಬದಲಾವಣೆಯನ್ನು ತಂದೆ. ಉದಾಹರಣೆಗೆ ನಾನು ಮುಕ್ತ ವಿಶ್ವವಿದ್ಯಾಲಯದಾಗ ನಾನು ಏನಾಗ್ತದೆ, ತುಂಬ ನನಗೆ ಕಂಪ್ಲೇಂಟ್ ಬರ್ತಾ ಇತ್ತು. ಅದಕ್ಕೇನು ಮಾಡಿದೆ, ನಾನು ಒಂದು ಇದು ಕಂಪ್ಲೇಂಟಿಗೆ ಒಂದು ನಂಬರ್ ಕೊಟ್ಟೆ, ಅದಕ್ಕೆಲ್ಲರೂ ಕೂಡ ಅವರು ಅರ್ಜಿ ಕೊಡ್ಬೋದು. ಪ್ರತಿದಿನ ನನಗೆ ಒಂದು ತುಂಬ ಬರ್ತಾ ಇತ್ತು, ನಾನು ಅದನ್ನು ಆಯಾ ಇಲಾಖೆಯವರಿಗೆ ಕಳಿಸಿಕೊಡ್ತಾ ಇದ್ದೆ, ನನಗೆ 24 ಗಂಟೆಯಲ್ಲಿ ಇದಕ್ಕೆ ಪರಿಹಾರ ನೀವು ಮಾಡಿಕೊಡಬೇಕು ಅಂತ. ಸುಮಾರು ಒಂದು 80-90% ಪರಿಹಾರವನ್ನು ಮಾಡಿಕೊಡ್ತಾ ಇದ್ದೆ. ಹಾಗೆ ಅಧಿಕಾರಿಗಳಿಗೆ ಕೂಡ ಸ್ವಲ್ಪ ಹೆದರಿಕೆ ಆಯಿತು, ಇಲ್ಲ ವಿ ಸಿ ಅವರು ಸುಮ್ಮನೆ ಬಿಡುವುದಿಲ್ಲ ಮತ್ತು ವಿಚಾರಿಸ್ತಾರೆ ಅಂತ. ಇದು ಯಶಸ್ವಿ ಆಯಿತು ಅಂತಾರೆ. ಇದರಿಂದ ಏನಾಗಿದೆ, ನಮ್ಮಲ್ಲಿ ಏನಾಗಿದೆ ಅಂದರೆ, ಅನೇಕ ಬಾರಿ ನಾವು ಬಾಯಿಯಲ್ಲಿ ಭಾಷಣದಲ್ಲಿ ಹೇಳುವುದು ಬೇರೆ, ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸೋದುಂಟಲ್ಲ ಬಹಳ. ಅಂದರೆ ಅದಕ್ಕಾಗಿ ನಂದು ಈಗಲೂ ಅಷ್ಟೇ, ನಾ ಮನೆಯಲ್ಲಿ ಕೂಡ ಅಷ್ಟೇ, ಒಂದು ಕೆಲಸ ಆಗಬೇಕು ಅಂದರೆ
1: ಹಠ ಹಿಡಿದು ಮಾಡ್ತೀನಿ,
0: ಅದು ಆಗಲೇಬೇಕು ಆಗಲೇಬೇಕು. ಅದನ್ನು ಮನೆಯವರು ಹೇಳ್ತಾರೆ ಥರ ಹೇಳ್ತಾರೆ ಅಂದರೆ ಅದು ಸ್ವಲ್ಪ ಹಠ ಮಾರಿ ಅಂತ ಹೇಳ್ತಾರಲ್ಲ, ಆಗಬೇಕು ಅಂದರೆ ಅದು ಪೂರ್ತಿ ಕೊನೆ ಆಗೋವರೆಗೂ, ಅದು ಅಲ್ಲಿ ಮುಟ್ಟುವವರೆಗೂ, ನಾವು ಇಲ್ಲಿಂದ ನಮ್ಮಲ್ಲಿಂದ ಹೋಯ್ತು ಅಂತಲ್ಲ, ಅಲ್ಲಿ ಮುಟ್ಟಿ ಅವರಿಗೆ ಅದು ಸಿಕ್ಕಿದೆ ಅಂತ ಅನ್ನೋವರೆಗೂ ನಾವು ಅದರ ಹಿಂದೆ ಹೋಗಬೇಕು ಅಂತ. ಸೊ ಆ ರೀತಿಯ ಒಂದು ಒಂದು ಆಡಳಿತದಲ್ಲಿ ನಾನು ಕಲಿತದ್ದು ತುಂಬ ಇದೆ. ಅದು ನನ್ನ ಬದುಕಿನ ಒಂದು ಕ್ರಮವೂ ಅಷ್ಟೇ, ನಮ್ಮ ತಂದೆ ಅದೇ ರೀತಿ ಬದುಕಿದವರು, ಶಿಸ್ತಿನ ಬದುಕು ಆಗಿದವರು. ಅದೆಲ್ಲ ನನಗೆ ಒಂದು ಹಳ್ಳಿಯಲ್ಲಿ ಬದುಕಿದವರಿಗೆ ಒಂದು ಈಗ ಕೃಷಿ ಮಾಡುವಾಗಲೂ ಒಂದು ಅದಕ್ಕೆ ನೀರು ಹಾಕುವುದು, ಬೆಳೆ ತೆಗೆಯುವುದು, ಒಂದು ಶಿಸ್ತು ಉಂಟಲ್ಲ, ಅದು ಆಡಳಿತದಲ್ಲೂ ಕೂಡ ಅದೇ ಥರ ಬರ್ತದೆ. ಥರ

0: ಎಲ್ಲ ಜವಾಬ್ದಾರಿಗಳ ನಡುವೆ ನಿರಂತರವಾಗಿ ಬರೆಯುತ್ತಾ ಇದ್ದವರು ಪ್ರೊಫೆಸರ್ ವಿವೇಕ್ ರೈ ಅವರು. ಬಹುಶಃ ನೀವು ಬರೆದಂಥ ಪುಸ್ತಕಗಳ ಲೆಕ್ಕ ನಿಮಗೆ ಉಂಟೋ ಇಲ್ಲೋ ಗೊತ್ತಿಲ್ಲ ನನಗೆ. ಈ ಗ್ರಂಥಗಳ ಪ್ರಕಟಣೆ, ಅದರ ಜೊತೆಗೆ ಪತ್ರಿಕೆಗಳಿಗೆ ಬರೆಯುವುದು, ಮುನ್ನುಡಿ ಬರೆದು ಕೊಡುವಂಥದ್ದು, ಬ್ಲಾಗ್ಗೆ ನೋಡ್ತಾ ಇರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳನ್ನು ನಿರಂತರವಾಗಿ ಈವರೆಗೂ ಈ ಕ್ಷಣದವರೆಗೂ ನೀವು ಮಾಡ್ತಾ ಬಂದಿದ್ದೀರಿ. ಈಗ ನೀವು ಬರೆದ ಒಟ್ಟು ಕೃತಿಗಳ ಒಂದು ಕಡೆ ನಾವು ಗಮನ ಹರಿಸಿದರೆ ಯಾವ ವೈವಿಧ್ಯತೆಯನ್ನೆಲ್ಲ ನಾವು ಅದರಲ್ಲಿ ಕಾಣಬಹುದು?
1: ಹೌದು, ನಾನು ಆರಂಭ ಮಾಡಿದ್ದು ನಿಮ್ಗೆ ಆಗ್ತಾನೆ ಹೇಳಿದೆ, ತುಳುವಿನ ಗಾದೆ ಒಗಟು, ತುಳು ಜನಪದ ಬಗ್ಗೆ ಲೇಖನಗಳು, ಸಂಶೋಧನೆ, ಇವು ನನ್ನ ಮೊದಲ ಹಂತ. ನಾನು ಆರಂಭ ಮಾಡಿದ್ದೆ ಅದಕ್ಕೆ. ನೀವು ಯಾವುದೋ ನನ್ನ ಬಯಟ್ ನೋಡಿದಾಗ ಅನೇಕ ಮಂದಿ ಏನು ಇವರು ತುಳುವಿನವರೇ ಅಂತ ಹೇಳ್ತಾರೆ, ಯಾಕಂದ್ರೆ ತುಳುಗಾದೆ, ತುಳುಗಟ್ಟು, ತವಳು ಸಂಸ್ಕೃತಿ, ತುಳು ಅಧ್ಯಯನ, ತುಳು ಜನಪದ ಸಾಹಿತ್ಯ, ಒಂದು ಆರೇಳು ಪುಸ್ತಕ ಅದರದ್ದೇ ಬಂತು. ಅಂತ ತಕ್ಷಣದಲ್ಲಿ ಏನಾಯಿತು ಅಂತ ಹೇಳಿದರೆ ನಾನು ಜಾನಪದ ಬಂತು. ಮುಂದೆ ನನ್ನ ಯಾವುದೋ ಅಂಕಣ ಬರಹ ಗಿಳಿಸುವೆ ಬಂತು. ನಂತರ ಏನಾಯಿತು ಅಂದರೆ ನಿಧಾನಕ್ಕೆ ಬಂದ ಹಾಗೇನೆ ನನ್ನ ವಿಮರ್ಶೆಯ ಲೇಖನಗಳು ಬಂತು. ಯಾವುದು ಹಿಂದಣ ಹೆಜ್ಜೆ ಅನ್ನೋದು ಬಂತು. ಆಮೇಲೆ ನಾನು ಪ್ರಜಾವಾಣಿಯಲ್ಲಿ ನಾನು ಅಂಕಣ ಬರೀತಾ ಇದ್ದೆ, ಇರುಳ ಕಣ್ಣು ಅಂತ ಒಂದು ಅಂಕಣ ಬಂತು. ಅದು ಅದು ಸಂಸ್ಕೃತಿ ಚಿಂತನೆಗಳಂತು, ಇರುಳ ಕಣ್ಣು ಸಂಸ್ಕೃತಿ ಚಿಂತನೆಗಳನ್ನು ಬಂತು. ಆಮೇಲೆ ಇದು ಬಂದ ನಂತರವೇ ಮತ್ತೆ ಕನ್ನಡದಲ್ಲಿ ನನ್ನ ಅನೇಕ ಸಂಸ್ಕೃತಿ ನಿಷ್ಠ ಬರಹಗಳು ಬಂತು. ಅದು ನಂತರದ ಕಾಲದಲ್ಲಿ ನಂತರ ಏನಾಗಿದೆ ಅಂದರೆ ಈಗ ನೀವು ಅಕ್ಕರ ಮನೆ ಅಂತ ಪುಸ್ತಕ ನೋಡಿದರೆ ಇಲ್ಲೆಲ್ಲ ಏನಾಗಿದೆ ಅಂದರೆ ನನ್ನದು ಬೇರೆ ಬೇರೆ ಮಾದರಿಗಳಿವೆ. ಒಂದು ನಾನು ಸಾಮಾನ್ಯವಾಗಿ ಅದಕ್ಕೆ ನನ್ನದು ವಿಮರ್ಶೆ ಸಂಶೋಧನೆ ಅದಕ್ಕಿಂತ ಸಂಸ್ಕೃತಿ ನಿಷ್ಠ ಬರಹಗಳು ಅಂತ ನೀವು ಕರಿಬೋದು. ಬರೀ ನನ್ನ ಸಾಹಿತ್ಯ ಮಾತ್ರ ಅಲ್ಲ, ನನ್ನ ಬದುಕಿಗೆ ಸಂಬಂಧಪಟ್ಟ ಯಾವುದೇ ಆದ ನನಗೆ. ಈಗ ನೀವು ಮಂಗಳೂರು ದರ್ಶನ ಹೇಳಿದಿರಿ, ನಾನು ಹಿಸ್ಟ್ರಿ ಓದಿಲ್ಲ, ಆದರೆ ಹಿಸ್ಟ್ರಿ ಬಗ್ಗೆ ನಾನು ಪುಸ್ತಕ ಅಷ್ಟು ಬರೆದ ಯಾಕೆ ನಾನು ಅದನ್ನು ಓದ್ತೇನೆ. ನಾನು ಸೋಷಿಯಾಲಜಿ ಓದಿಲ್ಲ, ಎಮ್ ಎ ವಿದ್ಯಾರ್ಥಿ ಇಲ್ಲ, ಆದರೆ ಸೋಷಿಯಾಲಜಿಯನ್ನು ನನಗೆ ಪುಸ್ತಕ ಓದಿದ್ದೇನೆ. ಹಾಗೆ ಜಾನಪದ ಇರ್ಬೋದು, ಇತಿಹಾಸ ಇರ್ಬೋದು, ಭಾಷಾ ವಿಜ್ಞಾನ ಇರ್ಬೋದು, ಹಾಗೇನೆ ಇಂಗ್ಲಿಷ್ ಸಾಹಿತ್ಯ ಇರ್ಬೋದು. ಹೀಗಾಗಿ ನನಗೆ ನಂತರದ ದಿನಗಳಲ್ಲಿ ನಂದು ನಾನು ಸಾಹಿತ್ಯ ವಿಮರ್ಶೆ ಪಾಠ ಮಾಡ್ತಾ ಇದ್ದೆ ತುಂಬ ವರ್ಷ. ಅವೆಲ್ಲ ಪುಸ್ತಕಗಳು ಇಂಗ್ಲೀಷ್ನಲ್ಲಿದ್ದು, ಹಾಗೆ ನಾನು ಇಂಗ್ಲೀಷ್ನಲ್ಲಿ ಓದಿ ನಾನು ಕನ್ನಡದಲ್ಲಿ ಪಾಠ ಮಾಡ್ತಾ ಇದ್ದೆ. ಅಲ್ಲಿಂದ ಅರಿಸ್ಟಾಟಲ್ನಿಂದ ಹಿಡಿದು ಆಮೇಲೆ ಲಾಂಜಿನಸ್, ಹೊರೇಸ್, ಕ್ರೋಚೆ, ಆಮೇಲೆ ವರ್ಡ್ಸ್ವತ್, ಎಲಿಯಟ್, ಆಮೇಲೆ ಐ ಎ ರಿಚರ್ಡ್ಸ್, ಮಾರ್ಕ್ಸ್ವಾದಿ ವಿಮರ್ಶಕರು, ಸ್ತ್ರೀವಾದಿ ವಿಮರ್ಶಕಿಯರು, ಹೀಗೆ ಅದೆಲ್ಲ ನಾನು ಮೊತ್ತ ಮೊದಲು ಈಗ ಇಡೀ ರಾಜ್ಯದಲ್ಲಿ ಮೊತ್ತ ಮೊದಲ ಬಾರಿ ಇದೆಲ್ಲ ಸ್ತ್ರೀವಾದಿ ವಿಮರ್ಶೆ ಮೊದಲು ಆರಂಭ ಮಾಡಿದ್ದವನು ನಾನು. ಮಂಗಳೂರು ಈಗಿನವರು ಈಗ ಹೆಣ್ಮಕ್ಳು ತಾವು ಅಂತ ಹೇಳಿಕೊಳ್ಬಹುದು, ಆದರೆ ಅವರಿಗೆ ನಾನು ಮೊದಲು ಯೂನಿವರ್ಸಿಟಿಯಲ್ಲಿ ಸ್ತ್ರೀವಾದಿ ವಿಮರ್ಶೆ ಅನ್ನೋದನ್ನು ಎಮ್ ಎಲ್ ಆರಂಭ ಮಾಡಿದವನು ನಾನು, ಇಲ್ಲಿ ನಾನು ಪಾಠ ಮಾಡಿದವನು. ಬಟ್ ಈಗ ನಮ್ಮನ್ನೆಲ್ಲ ಮರ್ತಿರ್ತಾರೆ, ಅದು ಮಾತು ಬೇರೆ. ಹೌದು, ಈಗಿನ ಹೊಸ ಲೇಖಕಿಯರು,
0: ಹೊಸ ಲೇಖಕಿಯರೆಲ್ಲ ನಿಮ್ಮ ಮಾರ್ಗದರ್ಶನದಲ್ಲಿ ಹುಟ್ಟಿಕೊಂಡವರಿದ್ದಾರೆ ತುಂಬಾ.
1: ಅದರಿಂದ ಆದರೆ ಅದನ್ನು ಶುರು ಮಾಡಿದವನೇ ಯೂನಿವರ್ಸಿಟಿಯಲ್ಲಿ ಸ್ತ್ರೀವಾದಿ ವಿಮರ್ಶೆಯನ್ನು ಮೊದಲು ಶುರು ಮಾಡಿದವನೇ ನಾನು. ಯೂನಿವರ್ಸಿಟಿಯಲ್ಲಿ ಆರಂಭ ಮಾಡೋದಕ್ಕೆ ಮೊದಲೇ ಅಂದರೆ ಬಂದು, ಯಾಕಂದರೆ ನನ್ನ ಪ್ರಕಾರ ಯಾಕಂದರೆ ಬದ್ಧತೆ ಅಂತಲ್ಲ ಮುಕ್ತತೆ ಅಂತ, ನೀವು ಎಲ್ಲದಕ್ಕೂ ತೆರೆದುಕೊಳ್ಬೇಕು, ಇದನ್ನೇ ಒಂದನ್ನೇ ನೀವು ಇಟ್ಟುಕೊಂಡು ಇಷ್ಟೇ ನಾನು ಅಂತ ತಿಳ್ಕೊಳ್ಳುವಂಥದ್ದು ನನ್ನ ಸಂಕುಚಿತ ಮಾಡ್ತದೆ. ತೆರೆದುಕೊಳ್ಳಿ ನೀವು ಯಾವುದಕ್ಕೂ, ನಿಮ್ಗೆ ಯಾವುದನ್ನು ತೆರೆದುಕೊಳ್ಬೋದು, ಎಲ್ಲವನ್ನು ಓದಬೇಕು. ನಾನು ತುಳು ಇಟ್ಟುಕೊಂಡು ನಾನು ಜರ್ಮನ್ ಇದು ಓದಿದೆ, ಅಥವಾ ಒಂದು ಫಿನ್ಲೆಂಡದ್ದು ಓದಿದೆ, ಇಂಗ್ಲೀಷ್ ಓದಿದೆ, ಬೇರೆ ಬೇರೆ ವಿಮರ್ಶೆ ಓದಿದೆ. ಹಾಗೆ ನನ್ನ ಅಲ್ಲಿ ಒಂದು ಅಂತ ಮಾದರಿ ಇಲ್ಲ, ನನ್ನ ಬರವಣಿಗೆಯಲ್ಲಿ ಒಂದು ಮಾದರಿ ಇಲ್ಲ, ನಮ್ಮ ತಿಳುವಳಿಕೆಯಲ್ಲಿ ಒಂದು ಮಾದರಿ ಇಲ್ಲ. ನನ್ನ ಈಗಲೂ ನನಗೆ ಅಗ್ರಹಾಳದ ನನ್ನ ನೆನಪುಗಳು ಬಹಳ ಜೀವಂತ ಆಗಿವೆ. ನಾನು ರಾತ್ರಿ ಹೊತ್ತು ನಾನು ಹೆಂಡತಿಯೊಟ್ಟಿಗೆ ಮಾತಾಡೋದು ನಮ್ಮ ಪುಣ್ಯದ ಬಗ್ಗೆ ಮಾತಾಡೋದು. ನನ್ನ ಅಕ್ಕನ ತರಿಸಿದ್ರೆ ಪುಣ್ಯದಲ್ಲಿ ನಾನು ಶಾಲೆಗೆ ಹೋಗ್ತಾ ಇದ್ದದ್ದು, ಕೆರೆಯಲ್ಲಿ ಮೀನು ಹಿಡಿತಾ ಇದ್ದೇವೆ ನಾವು ಮಕ್ಕೇರಿಯಲ್ಲಿ, ಅದರ ಬಗ್ಗೆ ನಾನು ಅಕ್ಕನಿಗೆ ಫೋನ್ ಮಾಡಿ ಹಳೇದೆ ನಪ್ಪನಿಗೆ ಅದು ಈಗಲೂ ಇಷ್ಟ, ಯಾಕಂದ್ರೆ ಅವೆಲ್ಲವುಗಳು ನಮ್ಮ ಬದುಕಿಗೆ ಜೀವ ಕೊಟ್ಟಿವೆ. ನಾವು ನಮ್ಮ ಗದ್ದೆ, ನಮ್ಮ ತರಕಾರಿ ಮಾಡಿದ್ದು, ಇದು ನಮ್ಮ ಅಲ್ಲಿಯ ಮಾವಿನ ಮರದ ಮರಗಳು, ಅಲ್ಲಿಯ ಹಣ್ಣುಗಳ ವೈವಿಧ್ಯ, ಅಲ್ಲಿನ ಹಲಸಿನ ಹಣ್ಣು, ನನಗೇನಾಗಿದೆ. ಆದ್ರಿಂದ ನನಗೇನಾಗಿದೆ, ಎಲ್ಲ ಪ್ರೊಫೆಸರ್ಗಳಿಗೆ ಈ ಥರ ಇಲ್ಲ, ಎಲ್ಲ ಪೇಟೆಯಲ್ಲಿ ಹುಟ್ಟಿದ್ದವರು. ಈಗ ನಾನು ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದ ಕಾರಣ ನಾನು ಇಡೀ ಜಗತ್ತು ತಿರುಗಿದ್ರು ಕೂಡ, ಅನೇಕ ದೇಶ ತಿರುಗಿದ್ರು ಕೂಡ, ನನಗೆ ಈಗಲೂ ಅತ್ಯಂತ ನನ್ನ ಶಕ್ತಿ ಇರುವುದು ನನ್ನ ಪುಣ್ಯ ಗ್ರಾಮ.
0: ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಇದು ಮೆಣಸಿನ ತೋಟಕ್ಕೆ ನೀರು ಹಾಕುವುದು,
1: ಈಗ ಆ ಕಾಲಕ್ಕೆ ದಂಬೆಯಲ್ಲಿ ನೀರು ಚಪ್ಪನೆ ಅಂತ ಇರ್ತದೆ ದಂಬೆಯಲ್ಲಿ, ಪಂಪ್ ಆನಂತರ ಬಂತು, ಪಂಪ್ ಆನಂತರ ಬಂತು ಇವುಗಳದ್ದು. ಮತ್ತೆ ನಮ್ಮ ಇಲ್ಲಿ ಎರಡು ಅಗ್ರಹಾಳದಲ್ಲಿ ಮತ್ತು ನಮ್ಮ ತಾಯಿ ಮನೆಯಲ್ಲಿ ಕೂಡ ನಾವು ಉಪ್ಪು ಒಂದು ಬಿಟ್ರೆ ಚಾ ಹುಡಿ ಬಿಟ್ರೆ ಬೇರೆ ಯಾವ್ದು ಅಂಗಡಿ ತರಿಸ್ತಾ
0: ತರಕಾರಿಗಳು ನಮ್ಮ
1: ಎಲ್ಲವೂ ನಮ್ಮ ಎಲ್ಲ ನಮಗೆ ಬೆಲ್ಲದಿಂದ ಹಿಡಿದು ತರಕಾರಿಗಳು ಮೆಣಸು ಎಲ್ಲವುಗಳು ನಾವೇ ಬೆಳೆಸ್ತಾ ಇದ್ದದ್ದು. ಅದಾದರೆ ನಮಗೇನಾಗಿದೆ ಅದನ್ನು ಬೆಳೆಸಿ ನೀರು ಹಾಕಿ ನಾವು ಮನೆಗೆ ತಂದು ಒಣಗಿಸಿದ ನೋಡಿ ನಾವು ನೋಡಿದವರಾದ್ರಿಂದ ನಮಗೆ ಈಗ ಪೇಟೆಯಿಂದ ಬಂದದ್ದು ಯಾವುದೋ ರುಚಿ ಆಗುವುದಿಲ್ಲ ನಮಗೆ. ಸೊ ಇದರಿಂದ ನನಗೇನಾಗ್ತಂದರೆ ಜಗತ್ತಿನಲ್ಲಿ ಕಲಿಯುವುದು ಇವತ್ತು ನಾನು ಕಲಿಯುತ್ತೇನೆ. ಇವತ್ತು ಕೂಡ ನಾನು ಯಾವುದಾದ್ರೊಂದು ಹೊಸ ಪುಸ್ತಕ ಬಂದರೆ ಓದಿ ಕಲಿತೇನೆ. ಇದರಿಂದ ನನಗೆ ಈಗ ನನ್ನ ಸಾಹಿತ್ಯ ನೀವು ಒಂದು ಪ್ರಕಾರಕ್ಕೆ ಅಂತ ಇಲ್ಲ
0: ಇಲ್ಲ
1: ಏನಾದ್ರೂ ನೀವು ವಿಮರ್ಶೆ ಸಂಶೋಧನೆ ಅಂತ ಹೇಳಿದರೆ ಒಂದು ಮಿತಿಯಲ್ಲಿ ಹೌದು, ಆದರೆ ಅದಕ್ಕಿಂತ ಆಚೆಗೆ ಅನುವಾದ ಅಂತ ಹೇಳಿದರೂ ಹೌದು. ಈಗ ಸ್ಲವೋಮಿರ್ ಬ್ರೊಜಕಿನ ಕತೆಗಳು ನಾನು ಪೋಲಿಷ್ ಕತೆಗಾರನ ಅನುವಾದ ಮಾಡಿದೆ. ಅದು ಅನುವಾದ ಆದರೂ ಕೂಡ ಅದರಲ್ಲಿ ನನಗೆ ಒಂದು ಒಂದು ಹೊಸ ತಿಳುವಳಿಕೆ ಇದೆ.
0: ಮುದ್ರಣ ಮಾಧ್ಯಮಗಳ ಜೊತೆಗೆ ಈ ಸಮೂಹ ಮಾಧ್ಯಮಗಳಲ್ಲಿಯೂ ಕೂಡ ನೀವು ವ್ಯಸ್ತರಾದವರು. ಈಗ ಆಕಾಶವಾಣಿ ಇರ್ಬೋದು, ದೂರದರ್ಶನ ಇರ್ಬೋದು, ಯೂಟ್ಯೂಬ್ಗಳಿರ್ಬೋದು, ಬ್ಲಾಗ್ ಇರ್ಬೋದು, ಅಂತರ್ಜಾಲದ ಇದಿರ್ಬೋದು, ಅದರಲ್ಲೆಲ್ಲ ಕೂಡ ಕೈಯಾಡಿಸಿದವರು. ಸ್ವಲ್ಪ ಪರಿಶ್ರಮ ಕೂಡ ನಿಮಗಿದೆ, ಏನು ನಿಮಗೆ ವ್ಯತ್ಯಾಸ ಕಾಣುತ್ತದೆ?
1: ಅಲ್ಲ, ಆಕಾಶವಾಣಿ ಮಂಗಳೂರು ಆಕಾಶವಾಣಿ ಬಂದಾಗಲೇ ಅನೇಕ ಅಲ್ಲಿಯ ಸ್ನೇಹಿತರು ಪರಿಚಯ ಇದ್ದು ಅಲ್ಲಿ ಚಿಂತನ ಇರ್ಬೋದು, ಉಪನ್ಯಾಸ ಕನ್ನಡ ತುಳು ಉಪನ್ಯಾಸ ಅದು ಬಹಳ ಹಿಂದೆ ನಂತರ ಬಹಳ ಕಡಿಮೆ ಮಾಡಿದ್ದೆ. ಹೋಗ್ತಾ ಇದ್ದೆ ಮಂಗಳೂರು ಆಕಾಶವಾಣಿಗೆ ಆರಂಭದ ಹೋಗ್ತಾ ಇದ್ದೆ. ದೂರದರ್ಶನ ಬಹಳ ದೂರ ಇತ್ತು, ಹೆಚ್ಚು ಹೋಗಲಿಲ್ಲ. ಒಂದು ಅಲ್ಲಿ ನಾನು ಹಂಪಿಯಲ್ಲಿದ್ದಾಗ ಶುಭೋದಯ ಒಂದೆರಡು ಮೂರು ಕಾರ್ಯಕ್ರಮಕ್ಕೆ ಉಪನ್ಯಾಸಕ್ಕೆ ಹೋಗಿದ್ದೆ. ಆದರೆ ನನಗೆ ಬ್ಲಾಗ್ ಯಾಕೆ ಬರದೆ, ನಾನು ಜರ್ಮನಿಯಲ್ಲಿ 2009-12 ಇದ್ದಾಗ ನಾನು ಒಬ್ಬನೇ ಇದ್ದೆ ಈ ಚಳಿಗಾಲದಲ್ಲಿ. ಹಾಗೇನಾಗ್ತದೆ ನನಗೆ ಲ್ಯಾಪ್ಟಾಪು ನಾನು ಕಲಿತದ್ದೇ ಸುಮಾರು 2000 ನಂತರ. ಹಾಗಾಗಿ ಲ್ಯಾಪ್ಟಾಪ್ ಇತ್ತು, ನನಗೆ ಒಬ್ಬನೇ ಇದ್ದೆ, ಬಿಡುವು ಇತ್ತು, ಶನಿವಾರ ಭಾನುವಾರ ಕ್ಲಾಸ್ ಇಲ್ಲ. ಆಗ ನಾನು ಶುರು ಮಾಡಿದ್ದು ಬ್ಲಾಗ್ ಬರೀಲಿಕ್ಕೆ. ಅಲ್ಲಿ ಅನುಭವಗಳು ಸಣ್ಣ ಸಣ್ಣ, ಒಂದು ಹಿಮ ಬಿದ್ದಾಗ ಒಂದು ಬರೆಯುವುದು, ಇನ್ನೊಂದು ಲೇಖನ ಬರೆಯುವುದು, ಅನುಭವ ಬರೆಯುವುದು. ಹಾಗಾಗಿ ನಂದು ಈ ಬ್ಲಾಗ್ ಇಲ್ಲನ್ನು ತೆರೆದು ಅಂತ ಒಂದು ನಾನು ಈಗ ನಿಲ್ಲಿಸಿ ತುಂಬಾ ವರ್ಷ ಆಯ್ತು, ಕೆಲವು ವರ್ಷ ಆಯ್ತು ಬ್ಲಾಗ್. ಹಾಗೆ ಬ್ಲಾಗ್ಗೆ ಬಹಳ ಅಂತ ನನಗೆ ಬೇರೆ ಬೇರೆ ದೇಶದಲ್ಲಿ ಅವರೆಲ್ಲ ಅದನ್ನ ಓದ್ತಾ ಇದ್ರು ಬ್ಲಾಗ್. ಅದು ನನಗೆ ಒಂದು ಆ ಕಾಲಕ್ಕೆ ನಂದು ಒಂದೇನಾಗಿದೆ, ನಾವು ಒಂದು ನಂದು ಹೇಳುವುದಂದ್ರೆ ಎಲ್ಲಕ್ಕೂ ಒಂದು ಒಂದು ಸಮಯ ಇದೆ, ಅದನ್ನೇ ನಾವು ಮತ್ತೆ ಮಾಡಬೇಕಾಗಿಲ್ಲ. ಈಗ ಬ್ಲಾಗಿನ ಒಂದು ಅವಧಿ ಬರೆದಾಯ್ತು, ಮುಗೀತು, ಇನ್ನು ಅದನ್ನ ಮುಗೀತು, ಮತ್ತೆ ಅದನ್ನೇ ನಾನು ಮಾಡಬೇಕಾಗಿಲ್ಲ. ನಂದು ಹೇಗೆ ಅಂದರೆ ನಾನು ಅದನ್ನು ಹೇಳಿದ್ರು, ನಮಗೆ ಪ್ರತಿಯೊಂದು ಇಷ್ಟು 77 ದಾಟಿದಾಗಲೂ ಕೂಡ ನಮಗೆ ಅನೇಕ ಜನ್ಮ ಇತ್ತು. ನನಗೆ ಈ ಅನೇಕ ಜನ್ಮ ಒಂದೊಂದು ಜನ್ಮದಲ್ಲಿ ಒಂದೊಂದು ರೀತಿಯ ಕೆಲಸಗಳು, ಹಾಗೆ ಎಲ್ಲ ಜನ್ಮದಲ್ಲಿ ಒಂದೇ ರೀತಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ನನ್ನ ತುಳುವಿನ ಒಂದು ಜನ್ಮ ಆಯಿತು, ಅಕಾಡೆಮಿಯದ್ದು, ಮಂಗಳೂರು ಸಿಟಿಯದ್ದು, ಹಂಪಿಯದ್ದು, ಮೈಸೂರು, ಜರ್ಮನಿಯದ್ದು, ನಂತರ ಬೇರೆ ಬೇರೆ ಬೇರೆ. ಈಗ ಬಹುಶಃ ಇದು ಕೊನೆ ಜನ್ಮ ಅಂತ ಕಾಣುತ್ತೆ. ಅದರಿಂದ ಏನಾಗ್ತಂದ್ರೆ ಏನಾಗಿದೆ ಹೇಳ್ತಾ ಇರೋದು ಆಯಾಯ ಕಾಲಕ್ಕೆ ಚಟುವಟಿಕೆಗಳು ಹೀಗೆ ಅಂತ ಇಲ್ಲ. ಈಗ ಅದೇ ಈಗ ನನ್ನಾಗಿದೆ, ಈಗ ಸ್ವಲ್ಪ ಸಮಯದಿಂದ ಹೊರಗೆ ನಾನು ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಾನೀಗ ಕುದ್ಮೂಲ್ ರಂಗರಾಯರ ಬಗ್ಗೆ ಒಂದು ಇಂಗ್ಲಿಷಿನಲ್ಲಿ ಪುಸ್ತಕ ಬಂದಿದೆ ಅಂತ ನಮ್ಮ ಗೆಳೆಯ ಜಿಎನ್ ಮೋಹನ್ ಹೇಳಿದರು. ಅವರ ಮರಿಮಗಳು ಬರೆದದ್ದು, ಅದನ್ನು ನನಗೆ ಅನುವಾದ ಮಾಡಲಿಕ್ಕೆ ಕೊಟ್ಟರು. ಅನುವಾದ ಮಾಡಿದ್ದೇನೆ, ಅದರ ಪ್ರಕಟಣೆಯಲ್ಲಿದೆ. ಬಹುಶಃ ಇನ್ನೊಂದು 15 ಒಂದು ತಿಂಗಳಲ್ಲಿ ಅದು ಹೊರಬರ್ಬೋದು ಪ್ರಕಟಣೆ. ಕುದ್ಮೂಲ್ ರಂಗರಾಯರ ಬಗ್ಗೆ ಪುಸ್ತಕ,
0: ಬೇರೆ ಬೇರೆ ಗ್ರಂಥ ಸಂಪಾದನೆಗಳನ್ನು ಕೂಡ ನಾವು ಮಾಡಿದ್ದೆ. ಅದು ಸಾಹಿತ್ಯ ಸಮ್ಮೇಳನ ಇರ್ಬೋದು ಅಥವಾ ಬೇರೆ ಬೇರೆ ಶತಮಾನೋತ್ಸವ ಸಂದರ್ಭಗಳಿರ್ಬೋದು, ಹಿರಿಯರ ಒಂದು ಸಂಸ್ಮರಣ ಗ್ರಂಥಗಳಿರ್ಬೋದು. ಈ ಅನುಭವ
1: ಅದು ಏನಾಗಿದೆ ಅಂದರೆ ಈಗ ಉದಾಹರಣೆಗೆ ಮಂಗಳೂರು ಸಿಟಿಯ ಕನ್ನಡದ ಮುಖ್ಯಸ್ಥನಾಗಿದ್ದಾಗ ಅದು ಒಂದು ಜವಾಬ್ದಾರಿ ಇತ್ತು. ಮುಖ್ಯಸ್ಥ ಆದ ಕಾರಣ ಒಂದು ಅಲ್ಲಿಯ ಸಂಪಾದಕ ಮಾಡುವುದು. ಈಗ ಪೆರುವಾಯ್ ಸುಬ್ಬಶೆಟ್ಟಿಯವರ ತುಳು ಗಾದೆಗಳು ಅಂತ ನಾವು ಸಂಗ್ರಹ ಅದನ್ನು ಸಂಪಾದನೆ ಮಾಡಿದೆ. ಅದೊಂದು 2,500 ಗಾದೆ ಇತ್ತು. ನಾವು ಅದನ್ನು 5,000 ಇಳಿಸಿ ನಾನು ಅಮೃತ ಸೋಮೇಶ್ವರರು ಯು ಪಿ ಉಪಾಧ್ಯಾಯರ ಸದಸ್ಯರಾಗಿಟ್ಟುಕೊಂಡು 4-5 ಕೆಲಸ ಮಾಡಿದ್ದೆ. ಅದರಲ್ಲಿ ಅದೊಂದು ಸಂಪಾದನೆ ಬಂತು. ಹಾಗೆ ಒಂದು ಸೆಮಿನಾರ್ ಮಾಡಿದ್ರೆ ಅದರ ಎಲ್ಲ ನಡಾವಳಿಗಳನ್ನು ಮಾಡುವಂಥದ್ದು. ಕಂಡಗೋಡು ಶಂಕರ ಭಟ್ರ ಹಸ್ತಪ್ರತಿಗಳಿತ್ತು, ಅದು ಪ್ರಕಟ ಆಗಿರಲಿಲ್ಲ. ಅದನ್ನು ಹರಿದಾಸ್ ಭಟ್ರು ಕೊಟ್ಟರು, ನೀವು ಮಾಡ್ತಿರೋದು ಅದನ್ನು ನಾವು ಪ್ರಕಟ ಮಾಡಿ ಅದಕ್ಕೆ ಸಂಪಾದಕನಾಗಿದ್ದೆ. ಅದು ಇದು ಒಂದು ರೀತಿ. ಈಗ ಉದಾಹರಣೆಗೆ ರಾಮ್ಬಾಬಿ ಅಂತ ಸಾಯಿಮಳ್ಳಾದಾಗ ಅದು ಒಂದು ಮಾಡಿದ್ದೆ.
0: ಪೊನ್ನಕಂಠಿ
1: ಪೊನ್ನಕಂಠಿ ಅದೇ ಕೈಯಾರರು ಅಧ್ಯಕ್ಷರಾಗಿದ್ದಾಗ ಒಂದೇನಾಗಿದೆ ನನಗೆ ಒಂದಂದ್ರೆ ಲೋಕ ಸ್ಥಳೀಯವಾಗಿ ನನಗೆ ಬೇರುಗಳು ಗಟ್ಟಿವೆ. ಮಂಗಳೂರಿನವರು ನಾನು ಬಿಟ್ಟರು, ನನ್ನ ಮಂಗಳೂರಿನವರು ನಾನು ಬಿಡುವುದಿಲ್ಲ. ಅದು ಏನಂದ್ರೆ ಈಗ ನಾನು ಎಷ್ಟೋ ಬಾರಿ ಸಾಕುವುದರಿಗೆ ಅಂತೇಳಿ ಮಂಗಳೂರಿನವರಿಗೆ ನನ್ನ ಸಂಬಂಧ ಬಹಳ ಗಟ್ಟಿಯಾಗಿದೆ. ಸಾಹಿತ್ಯ ಸಮ್ಮೇಳನದಲ್ಲಿ ಸ್ಮರಣ ಸಂಚಿಕೆ ಇರ್ಬೋದು, ಇನ್ನೊಂದು ಅದೆಲ್ಲ ಮಾಡ್ತಾ ಇರೋದು, ತುಳುವಿನವರಿರ್ಬೋದು, ಯಕ್ಷಗಾನದವರಿರ್ಬೋದು, ಒಂದು ರೀತಿ ನಾನು ಅದೃಷ್ಟಶಾಲಿ. ಯಾಕೆಂದ್ರೆ ಇಷ್ಟು ವಲಯದವರ ಪ್ರೀತಿ ಬಹುಶಃ ನನಗೆ ಸಿಕ್ಕಿದ್ದು ಬಹಳ. ಸಾಹಿತ್ಯ, ಯಕ್ಷಗಾನ, ಜಾನಪದ, ನೂಲು ಅಥವಾ ಬ್ಯಾರಿ, ಕೊಂಕಣಿ ಅಂದರೆ ಸ್ಥಳೀಯ ನಾನು ಕರಾವಳಿಯ ವಲಯದಲ್ಲಿ. ಹಾಗಾಗಿ ಕೆಲವು ಈಗ ಮುನ್ನುಡಿ ಬರೆಯುವುದೇ ನನ್ನ
0: ದೊಡ್ಡ
1: ಅದೊಂಥರ. ನನಗೇನಾಗಿದೆ ಅಂದರೆ ಈಗ ಈಗ ಎರಡು ಸಂಪುಟ ಬಂತು, ಈಗ ಮೂರನೇ ತರ್ತಾ ಇದ್ದೆ ನಾನು. ಯಾಕಂದರೆ ಮತ್ತೆ ನಂತರ ನಾನು ಆಗುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಅನೇಕರು ಬಂದು ಕೊಟ್ಟು ಹಾಗಾಗಿ ಮೂರನೆಯದು ಈಗ ತರ್ತಾ ಇದ್ದೇನೆ. ಮೂರನೇ ಒಂದು ಸಂಪುಟ ತರಬೇಕದು. ಹಾಗಾಗಿ ಒಂದು ರೀತಿ ಏನಾಗಿದೆ ಈಗ ಅನೇಕರು ಪ್ರೀತಿಯಿಂದ ತರ್ತಾರೆ, ಅಭಿಮಾನ ತರ್ತಾರೆ, ಬೇಡ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮತ್ತೆ ಓದ್ಬೇಕು, ಬರೀ ಸಮಯ ಹಿಡಿತದೆ, ಆದರೆ ನಿಧಾನಕ್ಕೆ ಮಾಡ್ತೇನೆ. ಇದು ಸಂಪರ್ಕ ಉಂಟಲ್ಲ ನಮಗೆ, ಒಂದು ಯುವ ಪೀಳಿಗೆ, ತರುಣ ಪೀಳಿಗೆ, ಹೊಸಬ್ಬರು ಅವರಿಗೆಲ್ಲ ಒಂದು ಒಂದು ಉತ್ತೇಜನ ಕೊಡುವ ಕೆಲಸ ಉಂಟಲ್ಲ ಮುನ್ನುಡಿ. ಅದು ನಾವು ಅದನ್ನು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅಷ್ಟಮಟ್ಟಿಗೆ ಮುಂದೆ ಅವರು ಹೆಚ್ಚಿನ ಒಂದು ಸಾಧನೆ ಮಾಡಬಹುದು. ನಾನು ಅನೇಕ ನೋಡಿದೆ, ಕೆಲವು ಮಂದಿ ಮೊದಲ ಪುಸ್ತಕ ನನ್ನ ಮುನ್ನುಡಿ ಬರೆಸಿದವರು ಆಮೇಲೆ ದೊಡ್ಡ ಸಾಹಿತಿಗಳಾಗಿದ್ದಾರೆ. ಆದ್ದರಿಂದ ಅದು ಒಂದು ರೀತಿಯ ನಮ್ಮ ಕಾಯಕ. ದಾನ ಅಂದ್ರೆ ಒಂದು ಮುನ್ನುಡಿ ಬರೀಬೇಕಾದ್ರೆ ಕನಿಷ್ಠ ಒಂದು ಎರಡು ಬಾರಿ ಓದಲೇಬೇಕು. ಓದಿ ಅದರ ಒಂದು ಸಣ್ಣ ಟಿಪ್ಪಣಿ ಎಲ್ಲ ಒಂದು ನೋಟ್ಸ್ ನಲ್ಲಿ ಮಾಡಿ ಸ್ವಲ್ಪ ನಾನು ಪರೀಕ್ಷೆಗೆ ತಯಾರು ಮಾಡಿದಾಗೆ ಮಾಡಿ ಆಮೇಲೆ ಬರೆಯುತ್ತಾನೆ.
0: ಸರಿ, ಈಗ ನಾವು ಕೊನೆಗೆ ಬಂದಿದ್ದೇವೆ. ಸಾಮಾನ್ಯವಾಗಿ ಗೌರವ ಪ್ರಶಸ್ತಿಗಳು ಇದೆಲ್ಲ ಒಂದು ಈಗೀಗ ಒಂದು ಕ್ಲೀಶೆ ಅನಿಸುವಂಥ ಸಂಗತಿ. ಆದರೆ ನಿಮ್ಮ ಕಾಲಕ್ಕೆ ಆಗುವಾಗ ಅದಕ್ಕೆ ಅದರದೇ ಆದಂಥ ಗೌರವ ಇತ್ತು. ಈಗ ರಾಜ್ಯೋತ್ಸವ ಪ್ರಶಸ್ತಿ ಆಗಲಿ, ಬೇರೆ ಬೇರೆ ಅಕಾಡೆಮಿಗಳ ಪ್ರಶಸ್ತಿಗಳಾಗಲಿ, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಲಿ, ಇಂಥದ್ದೆಲ್ಲ ನಿಮ್ಮ ತೋರಣ ಅರಸಿಕೊಂಡು ಬಂತು. ಈಗಿಂದ ನಿಮಗೆ ಉಲ್ಲೇಖಿಸಬಹುದಾದ ಗೌರವಗಳು
1: ಅಲ್ಲ. ಒಂದು ಪ್ರಶಸ್ತಿಗಳ ಬಗ್ಗೆ ಯಾವಾಗಲೂ ನಾನು ನಿರ್ಲಿಪ್ತ. ಯಾವ ಪ್ರಶಸ್ತಿಯನ್ನು ನಾನು ಈವರೆಗೆ ಅರ್ಜಿ ಹಾಕಿ ಪಡೆದವನಲ್ಲ. ಹಾಗಾಗಿ ಎಲ್ಲ ಪ್ರಶಸ್ತಿಗಳು ನನಗೆ ಬಹಳ ಆಕಸ್ಮಿಕ ಮತ್ತು ಅನಿರೀಕ್ಷಿತವಾಗಿ ಸಿಕ್ಕಿದೆ. ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಬಂದಿದೆ. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಸಾಮಾನ್ಯವಾಗಿ ಅದನ್ನೆಲ್ಲ ಸ್ವಲ್ಪ ಹೆಚ್ಚು ರಾಜ್ಯ ಮಟ್ಟದ ಪ್ರಶಸ್ತಿ ಅಂತ
0: ಕರೆಯುವಂಥವು.
1: ಮಾಸ್ತಿ ಪ್ರಶಸ್ತಿಯು ಹಾಗೇನೆ, ಅದು ಮಾಸ್ತಿ ಟ್ರಸ್ಟ್ ಮತ್ತು ಆಮೇಲೆ ಕರ್ನಾಟಕ ಸಂಘ ಮಂಡ್ಯದವರು ಡಾಕ್ಟರ್ ಹಮಾರ್ಕ ಗೌರವರ ಪ್ರಶಸ್ತಿ, ಈ ಶಿವಮೊಗ್ಗ ಕರ್ನಾಟಕ ಸಂಘದವರು ಕೊಟ್ಟಂತಹದ್ದು, ಅದು ಸಂಶೋಧಕರಿಗೆ ಕೊಡುವಂಥ ಶಂಭಾ ಜೋಶಿ ನೆನಪಿನ ಪ್ರಶಸ್ತಿ ಅನ್ನುವಂಥದ್ದು, ಮತ್ತೆ ಈ ಮಣಿಪಾಲದ ಸಂಸ್ಥೆಯವರು ಕೊಡುವ ಗೋವಿಂದ ಪೈ, ಡಾಕ್ಟರ್ ಗೋವಿಂದ ಪೈ ಪ್ರಶಸ್ತಿ, ಅದು ಬಹಳ ಗೌರವದ ಪ್ರಶಸ್ತಿ. ಅದು ಅದು ಮಣಿಪಾಲ ಸಂಸ್ಥೆ ಮೋಹನ್ದಾಸ್ ಪೈ ಅವರು ಇಟ್ಟಿರುವಂತಹ ಒಂದು ರೀತಿಯಲ್ಲಿ ಇಟ್ಟಿರುವಂತಹದ್ದು. ಸ್ಥಳೀಯವಾಗಿ ಮುಳಿತಿಮ್ಮಪ್ಪನವರ ಹೆಸರಿನಲ್ಲಿ, ಆಮೇಲೆ ಶೀನಪ್ಪಿಗ್ಡೆಯವರ ಹೆಸರಿನಲ್ಲಿ ಬಂದಿರೋ ಪ್ರಶಸ್ತಿಗಳು, ಆಮೇಲೆ ಈಗ ಸಂದೇಶ ಪ್ರಶಸ್ತಿ ನಾಡಿದ್ದು 11ಕ್ಕೆ ತಗೊಳ್ತಾ ಇದ್ದೇನೆ, ತುಳು ಅಕಾಡೆಮಿಯ ಗೌರವ ಪ್ರಶಸ್ತಿ, ಇವುಗಳು ನನಗೆ ಯಾವ ಸಣ್ಣದು ದೊಡ್ಡದು ಅಂತ ಅಲ್ಲ. ಉದಾಹರಣೆ ಈಗ ಮಂಗಳೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ನನಗೆ ಆಶ್ಚರ್ಯ. ಯಾಕಂದ್ರೆ ನನಗೆ ನಾನು ನನ್ನ ವ್ಯಕ್ತಿ ಪರಿಚಯವನ್ನು ಕಳೆದುಕೊಟ್ಟಿರಲಿಲ್ಲ. ಪ್ರೊಫೆಸರ್ ಭೈರಪ್ಪನವರು ಕುಲಪತಿ ಆಗಿದ್ದಾಗ ಮತ್ತೆ ಗೊತ್ತಾಯಿತು, ಅವರು ನನ್ನ ಬಯೋಡೇಟ ಅವರಿಗೆ ಸಿಕ್ಕಿತು ಕನ್ನಡ ವಿಭಾಗದಿಂದ ಅಂತ. ಹೇಗೆ ಅವರ ಕಾನ್ವೊಕೇಶನ್ನ ಒಂದು ದಿನದ ಹಿಂದಿನ ರಾತ್ರಿ ಫೋನ್ ಮಾಡಿದ್ರು, ಅಭಿನಂದನೆ ಯಾಕೆ ಅಂತ ಹೇಳಿದೆ, ನಿಮಗೆ ಬಂದಿದ್ದೇನೆ ಬೇರೆ ಯಾರಿಗೆ, ನಿಮ್ಗೆ ಒಬ್ಬರಿಗೆ ಮಾತ್ರ ಅಂತ ಹೇಳಿದ್ರು. ಅವರಿಗೆ ಅನುಕೂಲ ಆಯ್ತು, ಯಾಕಂದ್ರೆ ನಮ್ಮೊಟ್ಟಿಗೆ ಅನರ್ಹರಿಗೆ ಸಿಕ್ಕಿದ್ರೆ ಅದು ಪ್ರಯೋಜನ ಇಲ್ಲ. ನಾನು ಒಬ್ಬರಿಗೆ ಸಿಕ್ಕಿದ್ದೆ ಆ ವರ್ಷ ನನಗೆ. ಹೋದೆ ನನ್ನ ಯೂನಿವರ್ಸಿಟಿ, ನನಗೆ ಒಂದು ನಾನು ತಮಾಷೆ ಮಾಡಿದೆ, ಮಂಗಳೂರು ಯೂನಿವರ್ಸಿಟಿ ನನಗೆ ಯಾವ ಪದವಿ ಸಿಕ್ಕಲಿಲ್ಲ. ನನ್ನ ಬಿ ಎಸ್ ಸಿ ಪದವಿ ಮೈಸೂರು ಯೂನಿವರ್ಸಿಟಿ, ಎಮ್ ಎಸ್ ಐ ಮೈಸೂರು ಯೂನಿವರ್ಸಿಟಿ, ಪಿ ಎಚ್ ಡಿ ಮೈಸೂರು ಯೂನಿವರ್ಸಿಟಿ, ಮಂಗಳೂರು ಯೂನಿವರ್ಸಿಟಿ ನನಗೆ ಯಾವುದು ಸಿಕ್ಕಲಿಲ್ಲ. ಪಿ ಎಚ್ ಡಿ ಒಂದು ಸಿಕ್ಕದೆ ಹೋದ್ರು ಕೂಡ ಗೌರವ ಡಾಕ್ಟರೇಟ್ ಒಂದು ಮಂಗಳೂರು ಯೂನಿವರ್ಸಿಟಿ ಸಿಕ್ಕಿತ್ತು ಅಂತ ಸಂತೋಷಪಟ್ಟೆ ನಾನು. ಅದರಿಂದ ಪ್ರಶಸ್ತಿಗಳು ಅವು ಆಕಸ್ಮಿಕವಾಗಿ ಬರ್ತವೆ. ಅಲ್ಲಿ ಕೂಡ ಏನಾಗ್ತದೆ ಅಂದರೆ ನಾವು ಅದನ್ನು ಬೇರೆ ಬೇರೆ ಕಾರಣಗಳಿಗೆ ಅವುಗಳು ಕೂಡ ಅದಾಗ್ತವೆ. ಯಾಕೆ ನಾವು ಅದಕ್ಕಾಗಿ ನಾವು ಹಾತೊರೆಯಬಾರ್ದು ಮತ್ತು ಅದಕ್ಕಾಗಿ ಕರುಬಾರ್ದು. ಕೆಲವು ಬಾರಿ ಈಗ ಎಷ್ಟೋ ನಮಗಿಂತ ಹಿರಿಯರಿಗೆ ಕೆಲವು ಪ್ರಶಸ್ತಿಗಳು ಬಂದೇ ಇಲ್ಲ. ಅದಕ್ಕಾಗಿ ನಾವು ಅದನ್ನ ಮತ್ತೆ ಹಣದಿಂದಲೇ ಯಾವುದು ದೊಡ್ಡ ಮೊತ್ತ ದೊಡ್ಡ ಪ್ರಶಸ್ತಿ ಅಂತ ಭಾವಿಸಬೇಕಾಗಿಲ್ಲ.
0: ಏನಿಲ್ಲ,
1: ಒಂದು ಸ್ಥಳೀಯವಾಗಿ ಸಿಕ್ಕುವ ಒಂದು ಒಳ್ಳೆಯ ಸಂಸ್ಥೆ ಪ್ರೀತಿಯಿಂದ ಕೊಟ್ಟರೆ ಅದು ಒಂದು ದೊಡ್ಡ ಪ್ರಶಸ್ತಿ ನನ್ನ ಮನೋಧರ್ಮ ಆ ಥರದ.
0: ಸರಿ ಸರಿ ಸರ್, ಎಷ್ಟೇ ಸಾರ್ವಜನಿಕ ವ್ಯಕ್ತಿ ದೊಡ್ಡವನಾಗಿದ್ದರೂ ಕೂಡ ಅವನಿಗೊಂದು ಕೌಟುಂಬಿಕವಾದಂಥ ಪರಿಸರ, ಒಂದು ಮನೆಯ ಪರಿಸರ, ಅದು ಒಂದು ಸ್ಫೂರ್ತಿಯಾಗಿ ಖಂಡಿತ ಇರ್ತದೆ. ಈಗ ಖಾಸಗಿಯಾಗಿ ಹೇಳುವುದಿದ್ರೆ ಈಗ ನಿಮ್ಮ ಶ್ರೀಮತಿಯವರು, ಕೂಕ್ ಅವರು ಮತ್ತೆ ಮಕ್ಕಳು, ಒಂದು ಸಣ್ಣ ಒಂದು ಕುಟುಂಬ ನಿಮ್ಮದು, ಇವರ ಒಂದು ಸಹಕಾರವನ್ನು ಹೇಗೆ ನೆನಪಿಸಿಕೊಳ್ತೀನಿ?
1: ಅಲ್ಲ, ಒಂದು ಮದುವೆ 1975 ನಮ್ಮ ಮದುವೆ ಆಯಿತು. ಕೋಕಿಲ ಅವರು ಮಂಗಳೂರಿನವಳು, ಸ್ವಲ್ಪ ಪಟ್ಟಣ ಪ್ರದೇಶ, ಆದರೆ ಅವಳು ಏನಾಗಿದೆ, ಭಾಳ ಒಂಥರ ಸೌ ಸ್ವಭಾವದ ಭಾಳ ಹೊಂದಿಕೊಳ್ಳುವಳು. ನನ್ನ ಮೊದಲನೇ ಮಗಳು ಸೊಲ್ಮೆ ಅಂತ, ಅವಳಿಗೆ ತುಳು ಹೆಸರಿಟ್ಟ ನಾನು 76 ಸುಯಿ, ಮನೆ ಹೆಸರು ಸುಯಿಲ್ ಅಂತ, ಮಗ ಸಮರ್ಥ ಅಂತ. ಇಡೀ ನಾನು ಕನ್ನಡ ಡಿಪಾರ್ಟ್ಮೆಂಟಿಗೆ ಬೆಳಿಗ್ಗೆ 7:30 ಕರೆಕ್ಟ್ ಬರುವುದು 8:30 ಆ ಮಕ್ಕಳನ್ನು ಸಾಕಿದ್ದು, ಸಲಹಿದ್ದು, ಶಾಲೆಗೆ ಸೇರಿಸಿದ್ದು, ಊಟ ಕೊಂಡು ಕೊಟ್ಟದ್ದೆಲ್ಲ ಅವಳೇ ಮಾಡಿದ್ದು. ಕೌಟುಂಬಿಕವಾಗಿ ನಾನು ಯಾವುದೇ ರೀತಿಯಲ್ಲಿ ಕೂಡ ಮಾಡಲಿಲ್ಲ, ಆದರೆ ಅವಳು ಪೂರ್ತಿಯಾಗಿ ಜವಾಬ್ದಾರಿ, ಆದರೆ ಅವಳು ಎಲ್ಲಿಯೂ ಕಾಣಿಸ್ಕೊಳ್ತಾ ಇದೆ. ಅವಳದ್ದು ಉದ್ದಕ್ಕೂ ಕೂಡ ಆ ಥರದ. ಆಮೇಲೆ ಈಗ ನಾನು ಇಲ್ಲಿ ಹಂಪಿಗೆ ಹೋದಾಗ ನನ್ನ ಜೊತೆಗೆ ಬಂದು, ಮೈಸೂರಿಗೆ ಬಂದು, ಜರ್ಮನಿಯಲ್ಲಿ ಬೇಸಿಗೆ ಕಾಲದಲ್ಲಿ ನನ್ನ ಜೊತೆಗಿದ್ದು, ಎಲ್ಲ ರೀತಿಯಲ್ಲಿ ನನ್ನ ಜೊತೆಗೆ ಇದ್ದವಳು. ಆದ್ದರಿಂದ ಇವತ್ತು ಕೂಡ ಅಷ್ಟೇ, ಯಾವುದೋ ಸ್ವಲ್ಪ ಅನಾರೋಗ್ಯ ಆದಾಗಲೂ ನನ್ನನ್ನು ಸಲಹುವ ಕೆಲಸವನ್ನು ಪೂರ್ಣ ಪ್ರಮಾಣದಲ್ಲಿ ಒಂಥರ ಹೆಂಡತಿಯಾಗಿ ಮತ್ತು ತಾಯಿಯ ಹಾಗೆ ನೋಡಿಕೊಳ್ತಾ ಇರೋವಳು ಅವಳು. ಆದ್ದರಿಂದ ಅದು ನನ್ನ ಒಂದು ದೊಡ್ಡ ಭಾಗ್ಯ ಅದು.
0: ಸರಿ,
1: ಅದರಿಂದ ಅದು ನನಗೆ ಭಾಳ ಸಂತೋಷ ಕೊಡುವಂಥದ್ದು. ಆದ್ದರಿಂದ ಮತ್ತೆ ತಾಯಿ ನನ್ನ ಜೊತೆಗಿದ್ದರು, ತಂದೆ ನನ್ನ ಜೊತೆಗಿದ್ದರು, ಇಲ್ಲೇ 2001 ಅವರು ನಿಧನರಾದರು, ಇದೇ ನನ್ನ ಮನೆಯಲ್ಲೇ ಇದ್ದರು. ಅವರ 100 ನೀವೆಲ್ಲ ಬಂದು ಯಕ್ಷಗಾನದಲ್ಲಿ ಭಾಗವಹಿಸಿ ಇಡೀ ದಿನ ಅವರ ನೆನಪುಗಳೆಲ್ಲ ನೀವು ಹಂಚಿಕೊಂಡ್ರಿ ಎಲ್ಲ ಗೊತ್ತಾಯಿತು. ತಾಯಿಯವರು 2010 ನಿಧನರಾದರು, ನಿಧನರಾದರು. ಹಾಗೆ ಈಗ ಹೆಂಡತಿ ಮತ್ತು ಮಕ್ಕಳು, ಈಗ ಅವರು ಮಗಳು ಸೊಲ್ಮೆ ಮದುವೆಯಾಗಿ ಅವಳ ಗಂಡ ಡಾಕ್ಟ್ರು ಇಂಗ್ಲೆಂಡಲ್ಲಿ ಸುಮಾರು 25 ಅಲ್ಲೇ ನೆಲೆಸಿದ್ದಾರೆ. ಮಗ ಅಲ್ಲೇ ಇದ್ದಾನೆ, ಮಗ ಅವನು ಬೆಂಗಳೂರಿನಿದ್ದವನು ಈಗ ಅಮೆರಿಕದಲ್ಲಿದ್ದಾನೆ. ಅಲ್ಲಿ ಅಂದರೆ ಸದ್ಯಕ್ಕೆ 1-2 ಅಂತ ಹೋಗಿದ್ದಾನೆ. ಅವನು ಇಂಜಿನಿಯರಿಂಗ್ ನಿಟ್ಟೆಯಲ್ಲಿ ಮಾಡಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ವರ್ಷಕ್ಕೊಂದು ಬಾರಿ ಬರ್ತಾರಲ್ಲ, ವರ್ಷಕ್ಕೊಂದು ಬಾರಿ ಮಗಳು ಮೊಮ್ಮಗ ಬರ್ತಾರೆ. ಮಗ ಮೊನ್ನೆ 10 ಬಂದು ಹೋದ, ಮತ್ತೆ ಫೋನ್ನಲ್ಲಿ ವಿಡಿಯೋ ಕಾಲಲ್ಲಿ ಸಿಗ್ತಾ ಇರ್ತಾರೆ. ನಾವು ಹೊರಡ್ತಾ ಇರೋದು ಮಕ್ಕಳು ಅವರವರ ವೃತ್ತಿಯನ್ನು ಪ್ರಾಮಾಣಿಕ ಮಾಡಿದ್ರೆ ಸಾಕು, ನಮ್ಮ ನೋಡಿಕೊಳ್ಳಿಕ್ಕೆ ನಾವು ಆರೋಗ್ಯ ಇದ್ದಷ್ಟು ಇದ್ರೆ ನಮ್ಮ ನಾವೇ ನೋಡಿಕೊಳ್ತೇವೆ. ಮಕ್ಕಳ ಮೇಲೆ ನಾವು ಅವಲಂಬಿತವಾಗಿರುವಂಥ ಅಗತ್ಯವಿಲ್ಲ. ನಾವು ಅದಕ್ಕೆ ನಮ್ಮ ಈಗ ನಂದು ಮುಖ್ಯವಾದ ಒಂದು ಕ್ರಮ ಅಂದರೆ ನಮ್ಮ ಆರೋಗ್ಯ ನಾವು ನೋಡಿಕೊಳ್ಳಬೇಕು. ಯಾಕಂದರೆ ವಯಸ್ಸಾದ ಹಾಗೇನೆ ನಾವು ವಯೋಸಹಜವಾಗಿ ನಮ್ಮ ಮನಸ್ಸು ಮತ್ತು ದೇಹ ಅದು ಹಿಂದಿನ ಹಾಗೆ ಕೆಲಸ ಮಾಡುವುದಿಲ್ಲ, ಅದು ಸಹಜವಾದದ್ದು. ನಾವು ಅನೇಕ ಉದಾಹರಣೆ ಕಾಣ್ತೇವೆ, ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಮೊದಲ ಆದ್ಯತೆ. ಉಳಿದ ನಾವು ಹಿಂದಿನ ಹಾಗೆ ನಾವು ಭಾಷಣಕ್ಕೆ ಹೋಗಬೇಕು, ಕಾರ್ಯಕ್ರಮ ಹೋಗಬೇಕು ಅಂತ ನಾವು ಹೋಗಬೇಕಾಗಿಲ್ಲ, ಮತ್ತು ನಿರೀಕ್ಷೆ ಯಾರು ಮಾಡಬಾರದು ಕೂಡ. ನಾನು ಅನೇಕ ಬಾರಿ ಹೇಳಿದ್ದೇನೆ, ನಮ್ದು ಇದೊಂದು ಜನ್ಮ, ಹೊಸ ಜನ್ಮ. ಆದ ಕಾರಣ ನಾವು ಮನೆಗೆ ಬನ್ನಿ, ನಾವು ಕೂತು ಮಾತಾಡೋಣ ಅಂತ ಹೇಳಿ ಅನೇಕ ಮಂದಿಗೆ ಹೇಳಿದ್ದೇನೆ. ಬಂದು 1/2 ಕೂತು ಸಂತೋಷ, ಬಿಡುವಿನಲ್ಲಿ ಇದ್ದಾಗ ಸಂತೋಷ. ಉಳಿದ ಒಳ್ಳೆಗೆ ನನಗೀಗ ಸಾಧ್ಯವಾದಷ್ಟು ಬೆಳಿಗ್ಗಿನಿಂದ ಮಧ್ಯಾಹ್ನದವರೆಗೆ ಓದು ಬರೆಯುವ ಕೆಲಸ ಮಾಡ್ತೇನೆ. ಇದಕ್ಕೆ ನನ್ನ ಶ್ರೀಮತಿಗೆ ಬಹಳ ದೊಡ್ಡ ಅವಳ ಬೆಂಬಲ ಇದೆ. ಮತ್ತೆ ನಾವೆಲ್ಲ ರಾತ್ರಿ ಹೊತ್ತು ಕೂತ್ಕೊಂಡು ನಮ್ಮ ಹಳೆಯ ನೆನಪು, ಮದುವೆದ ಆರಂಭದ ನೆನಪುಗಳೆಲ್ಲ, ಹಳೆಯ ನೆನಪುಗಳನ್ನ ಒಂದು ಅವಳ ಜೊತೆಗೆ ನನ್ನ ಅಕ್ಕ ಇದ್ದಾರೆ 82, ನಮ್ಮ ಹಳ್ಳಿಯ ನೆನಪುಗಳು, ನನ್ನ ತಮ್ಮ ವಾರಕ್ಕೆ 2-3 ಬಾರಿ ಮನೆಗೆ ಬರ್ತಾನೆ ನೆನಪುಗಳು, ಮತ್ತೆ ನಮ್ಮ ಕುಟುಂಬದ ಪ್ರೀತಿಯನ್ನ ಹಾಗೆ ಉಳಿಸಿಕೊಂಡಿದ್ದೆ ನಾವು ಪ್ರೀತಿಯನ್ನ. ವರ್ಷಕ್ಕೆ 2-3 ಬಾರಿ ಪುಂಚಕ್ಕೆ ಹೋಗ್ತೇನೆ, ಅಲ್ಲಿ ನಮ್ಮ ಚಿಕ್ಕಮ್ಮನ ಮಕ್ಕಳಿದ್ದಾರೆ, ಅವರ ಮನೆ ಇದೆ, ನಮ್ಮ ಪಟೇಲ್ರ ಮನೆ, ನಮ್ಮ ಹಿರಿಯರ ತಾಯಿಯ ತಂದೆಯ ಮನೆ ಇದೆ, ಅಲ್ಲಿ ಅವರಿದ್ದಾರೆ, ಅಲ್ಲಿ ಹೋಗಿ ಮಾತಾಡಿಸ್ತೇನೆ. ಅದೇ ಒಂಥರ ನಮಗೆ ನನ್ನ ಶಾಲೆ, ಅಲ್ಲಿಯ ಮಹಿಷಮರ್ದಿನಿ ದೇವಸ್ಥಾನ, ಅಲ್ಲಿಯ ನಮ್ಮ ಆ ಕಾಲದ ಪುರೋಹಿತರ ಮಗ ಇದ್ದಾರೆ ಈಗ ಅಲ್ಲಿ, ಹಳೆ ಕಾಲದ್ದು, ನನ್ನ ತರಗತಿಯ ಕ್ಲಾಸ್ಮೇಟ್ಸ್ ಆಗಿದ್ದವರು ಒಬ್ಬರಿಬ್ಬರಲ್ಲಿ ಸಿಗ್ತಾರೆ. ವರ್ಷಕ್ಕೊಂದು ಎರಡು ಬಾರಿಯಲ್ಲಿ ಹೋಗ್ತೇನೆ. ಅಂದರೆ ನನ್ನ ಬೇರುಗಳು ಇನ್ನೂ ಹಳ್ಳಿಯಲ್ಲಿವೆ ಮತ್ತು ಪುತ್ತೂರಿನಲ್ಲಿವೆ ಮತ್ತು ಮಂಗಳೂರಿನಲ್ಲಿವೆ. ನಾನು ಜರ್ಮನಿಗೆ ಯಾವುದೇ ದೇಶಕ್ಕೆ ಹೋದರೂ ಕೂಡ ನನಗೆ ರಾತ್ರಿ ಹೊತ್ತು ನಾನು ಊಟ ಮಾಡೋದು ಗಂಜಿ ಮತ್ತು ಚಟ್ನಿ ಅಂತ. ಈಗಲೂ ನನಗೆ ಅದು ಯಾವುದೇ ಇದ್ದರೂ ಕೂಡ ಮನೆಯ ಊಟ ರಾತ್ರಿ ಒಳ್ಳೆಯ ಬಿಸಿಯಾದ ಗಂಜಿ ಮತ್ತು ಒಂದು ಚಟ್ನಿ. ಇದು ನನಗೆ ಈಗಲೂ ನನ್ನ ಬದುಕು ಹಳ್ಳಿಯ ಬದುಕೇನೆ. ಪೇಟೆಯ ಎಲ್ಲ ನಗರದ ನಡುವೆ ಕೂಡ ನಾವು ನಮ್ಮ ಮೂಲ ಸೆಲೆ ಅಂತಲ್ಲ ಅದು ನಾವು ಕಳ್ಕೊಂಡಿಲ್ಲ. ಭಾಷೆ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಬದುಕು ಆಗಿರ್ಬೋದು. ಆದ್ರಿಂದ ಇದು ಒಂದು ದೊಡ್ಡ ಶಕ್ತಿ. ಇದನ್ನು ನಾವು ಕಳ್ಕೊಂಡ್ರೆ ಮತ್ತೆ ಏನು ಮಾಡ್ಲಿಕ್ಕಿಲ್ಲ. ಇದನ್ನು ನಾವು ಕಳ್ಕೊಂಡು ಬಿಟ್ರೆ ಮತ್ತೆ ನಾವು ನಮ್ದೇನಾಗ್ತದೆ, ಎಲ್ಲವೂ ನಾವು ಪರಕೀಯರಾಗಿ ಬರ್ತಲ್ಲ. ನಾವು ಹೋಗುವುದು ಇಂಗ್ಲಿಷು ಜಗತ್ತು ಎಲ್ಲ ನೋಡೋಣ, ಬದುಕುವುದು ನಾವು ನಮ್ಮ ಮೂಲ ನೆಲೆಯಲ್ಲಿ ನಾವು ಬದುಕಬೇಕು.
0: ಮರಿಬಾರ್ದು ನಿಜವಾದ ಜೀವನ ಉತ್ಸಾಹ ಅಂದ್ರೆ ಹಾಗೆ. ಸರ್, ಈಗ ಮಾತಾಡ್ತಾ ಹೋದಾಗೆ ತುಂಬ ನೆನಪುಗಳ ಸುರುಳಿಗಳು ಬಿಚ್ಚಿಕೊಳ್ತವೆ, ಮತ್ತೆ ಮತ್ತೆ ಮಾತುಗಳು ಬೆಳೀತಾ ಹೋಗ್ತವೆ. ಈಗ ಸಾಮಾನ್ಯವಾಗಿ ಎರಡು ಮೂರು ತಲೆಮಾರುಗಳ ಕೊಡುಗೆಗಳಾಗಿ ನಮ್ಮಂತಹ ವಿದ್ವಾಂಸರು ನಮ್ಮ ನಡುವೆ ಇರುವುದರಿಂದ ಮುಂದಿನ ಒಂದು ಪೀಳಿಗೆಗೂ ಕೂಡ ನಿಮ್ಮ ಅನುಭವಗಳು ಮತ್ತು ಸಂದೇಶಗಳು ಬಹಳ ಮುಖ್ಯವಾಗಿ ಬೇಕಾಗ್ತವೆ. ಈ ದೃಷ್ಟಿಯಿಂದ ಕನ್ನಡದ ವಿದ್ಯಾರ್ಥಿಗಳಿಗೆ, ಕನ್ನಡ ತುಳು ಸಂಶೋಧಕರಿಗೆ, ಬರಹಗಾರರಿಗೆ ಏನು ಹೇಳ್ಬೋದು ನೀವು?
1: ನಾವು ಕನ್ನಡದ ಅಲ್ಲಿ ಕೆಲಸ ಮಾಡುವವರು ಬರಹಗಾರರು ನಾನು ಯಾವುದೇ ಮಿತಿ ಹಾಕ್ಕೊಳ್ಬಾರ್ದು. ಕನ್ನಡ ಸಾಹಿತ್ಯ ಅಂದರೆ ಅದೇ ಸಾಹಿತ್ಯ ಮಾತ್ರ ಅಲ್ಲ, ಯಾವುದೇ ಜ್ಞಾನ ಶಿಸ್ತನ್ನು ಓದಬೇಕು ಮತ್ತು ಅದು ಯಾವುದೇ ಈಗ ಇಂಗ್ಲೀಷಲ್ಲಿ ಇದ್ದರೂ ಓದಬೇಕು, ಬರೀ ಕನ್ನಡ ಮಾತ್ರ ಅಲ್ಲ. ಯಾಕೆಂದರೆ ಈಗ ನಮಗೆ ಜರ್ಮನೋ ಫ್ರೆಂಚೋ ಜಪಾನೀಸೋ ಭಾಷೆ ಓದೋದು ಕಷ್ಟ ಆಗ್ಬೋದು, ಇಂಗ್ಲೀಷ್ ಅನುವಾದ ಬಂದಿರ್ತದೆ ಓದಬೇಕು. ಮತ್ತು ಅದು ಯಾವುದೇ ವಿಷಯ ಆದರೂ ಓದಬೇಕು. ಉದಾಹರಣೆಗೆ ಪರಿಸರ, ಈಗ ನಮ್ಮಲ್ಲಿ ಉದಾಹರಣೆಗೆ ಈಗ ವಾತಾವರಣ ಬಿಸಿ ಆಗ್ತಾ ಇದೆ ಅನ್ನೋದಿದೆ, ಗ್ಲೋಬಲ್ ವಾರ್ಮಿಂಗ್ ಅಂತ. ಇದರ ಬಗ್ಗೆ ನನಗೆ ಬಹಳ ಆಸಕ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಈಗ ನೋಡಿ, ಈಗ ನಾವು ಮೊನ್ನೆವರೆಗೂ ಮಳೆ ಬರ್ತಾ ಇತ್ತು, ಇದರಿಂದ ಎಷ್ಟು ನಷ್ಟ ಆಗಿದೆ. ಮತ್ತೆ ಎಷ್ಟು ಬಿಸಿ ಬೇಸಿಗೆ ಇದೆ ಅಂತ ಹೇಳಿ ಅಸಾಧ್ಯವಾದ ಸೆಕೆ ಇದೆ. ಇದು ಏನ ಇದರಿಂದ ಏನಾಗ್ತದೆ ಅಂದ್ರೆ ನಾಳೆ ದಿನ ಈ ಮಂಜುಗಡ್ಡೆಗಳೆಲ್ಲ ಕರಗಿ ಏನಾಗಿದೆ, ಸಮುದ್ರದ ನೀರು ನಮ್ಮ ಭೂಮಿಗೆ ಬಂದು ಅನೇಕ ಭೂಮಿಯ ಭಾಗ ನೀರಿನಡಿಗೆ ಹೋಗ್ಬೋದು ಅಥವಾ ಅನೇಕ ಕಾಯಿಲೆಗಳು ಬರಬಹುದು. ಇವುಗಳ ಬಗ್ಗೆ ಕೂಡ ನಾವು ಒಂದು ವಿಷಯ ಹೇಳ್ತಾ ಇರೋದು. ಹಿಂದೆ ಇದೊಂದು 20 ವರ್ಷ ಹಿಂದೆ ಈ ವಿಷಯ ಗೊತ್ತಿರಲಿಲ್ಲ, ಅಗತ್ಯ ಇರಲಿಲ್ಲ. ಈಗ ಅಗತ್ಯ ಇದೆ, ನಮ್ಗೆ ತಿಳ್ಕೊಳ್ಳೋದು ಅಗತ್ಯ ಇದೆ. ನಾವು ಬರೀ ಕಾವ್ಯ ಕಥೆ ಕಾದಂಬರಿ ಓದ್ತಾ ಕೂತ್ರಾಗುದಿಲ್ಲ. ಆದ್ರೆ ಇದೇನಾಗಿದೆ, ನನ್ನ ಪರಿಸರದ ಈ ತಿಳುವಳಿಕೆ ಯಾಕೆ ಬೇಕು ಅಂದ್ರೆ, ಈಗ ನಾವು ಬರೇ ಮರ ಬೆಳೆಸುವುದು ಅಷ್ಟೇ ಅಲ್ಲ, ನಾವು ಏನ್ ಹೇಳ್ತಾ ಇರೋದು ಅಂದ್ರೆ ಈಗ ನಮ್ಮ ವಾಹನಗಳ ಹೊಗೆ ಉಗುಳುವಂತದ್ದಿರಬಹುದು ಅಥವಾ ಯಾವುದೇ ಯಂತ್ರಗಳಿಂದ ಬರುವಂತದ್ದು ಇರ್ಬೋದು. ಮತ್ತೆ ನಮ್ಮ ನಗರದ ನಡುವೆ ನಾವು ಎಲ್ಲಾ ಕಟ್ಟಡ ಕಟ್ಟುವುದರಿಂದ ಆಗುವಂತಹ ಒಂದು ಪರಿಸರ ಮಾಲಿನ್ಯ ಇರ್ಬೋದು. ಇದರಿಂದ ಏನಾಗ್ತದೆ ಅಂದ್ರೆ ಕಾಯಿಲೆಗಳು ಹೆಚ್ಚಾಗ್ತವೆ. ಯಾಕೆ ಇಷ್ಟು ಕಾಯಿಲೆ ಬರ್ತದೆ ಅನ್ನೋದಕ್ಕೆ ಕಾಯಿಲೆಗಳ ಮುಖ್ಯವಾದ ಕಾರಣನೇ ಇಡೀ ನಮ್ಮ ಪರಿಸರ ಮಲಿನ ಆಗಿದೆ. ಇವುಗಳ ಬಗ್ಗೂ ತಿಳ್ಕೊಳ್ಬೇಕು. ಬರೇ ಹಳೆಯದನ್ನ ಮಾತ್ರ ನಾವು ಓದ್ತಾ ಹೋದ್ರೆ ಸಾಕಾಗುದಿಲ್ಲ. ಇವತ್ತು ನಮ್ಮ ಭವಿಷ್ಯಕ್ಕೆ ನಾವೀಗ ಒಂದು ಕಂಪ್ಯೂಟರ್ನ ಜ್ಞಾನ ಎಲ್ಲರೂ ಪಡೀತಾರೆ, ಅದು ಒಂದು ತಂತ್ರಜ್ಞಾನ, ಅದು ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಕಲಿತಾರೆ ಈಗ ಮೊಬೈಲ್ ಅನ್ನ. ನಿಮಗೆ ಒಂದು 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿದ ಹೆಂಗಸರು ಕೂಡ ಮೊಬೈಲ್ ಅನ್ನ ನಮ್ಗಿಂತ ಚೆನ್ನಾಗಿ ಬಳಸ್ಕೊಳ್ತಾರೆ. ಅದು ಮುಖ್ಯ ಅಲ್ಲ. ಆದ್ರೆ ಈ ಜ್ಞಾನ ಅನ್ನೋದು ಏನಾಗಿದೆ, ಅದು ಜ್ಞಾನ ಅಲ್ಲ, ತಂತ್ರಜ್ಞಾನ. ಜ್ಞಾನ ಬೇರೆ, ತಂತ್ರಜ್ಞಾನ ಬೇರೆ. ತಂತ್ರಜ್ಞಾನ ಅನ್ನೋದೇನಿದೆ, ಒಂದು ಮೆಕ್ಯಾನಿಕಲ್ ಆಗಿ ಪಡೆಯುವಂತಹ ತಂತ್ರಜ್ಞಾನ. ಅದು ನೀವು ಮೊಬೈಲ್ನಿಂದಲೋ ಲ್ಯಾಪ್ಟಾಪ್ನಿಂದಲೋ ಕಂಪ್ಯೂಟರ್ನಿಂದ ಪಡೀಬಹುದು, ಗೂಗಲ್ನಿಂದ ಪಡೀಬಹುದು. ಜ್ಞಾನ ಅನ್ನೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಇಡೀ ತಿಳುವಳಿಕೆಯನ್ನು ಬದಲಾಯಿಸುವಂಥದ್ದು. ನಾವು ಈವರೆಗೆ ತಿಳಿದುಕೊಂಡದ್ದಕ್ಕಿಂತ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯುವಂತಹ ಒಂದು ಅಧ್ಯಯನವನ್ನು ನಾವು ಬೆಳೆಸ್ಬೇಕು. ಇದನ್ನು ಈಗ ಹೊಸ ಪೀಳಿಗೆಯವರು ಕನ್ನಡದವರು ಮಾಡಬೇಕು. ಅದನ್ನು ಕನ್ನಡದಲ್ಲಿ ಬರೀಬೇಕು, ಅದ ಇಂಗ್ಲೀಷಲ್ಲಿ ಇದ್ದರೆ ಅಥವಾ ಬೇರೆ ಭಾಷೆಯಲ್ಲಿ ಕನ್ನಡದಲ್ಲಿ ಬರೀಬೇಕು. ಅದನ್ನು ಒಬ್ಬ ಕನ್ನಡದ ಲೇಖಕನೇ ಮಾಡ್ಬೋದು, ಕನ್ನಡದ ಲೇಖಕನೇ ಮಾಡ್ಬೋದು, ಕನ್ನಡ ಲೇಖಕನೇ ಅದನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಅದನ್ನು ಏನಿಲ್ಲ, ನೀವು ಓದ್ಕೊಂಡು ಬಿಟ್ಟು ಕನ್ನಡದಲ್ಲಿ ಅದರ ಬಗ್ಗೆ ಒಂದು ಪುಸ್ತಕ ಬರತ್ರಾಯಿತು. ಆದರೆ ಅದೇ ಅಂದರೆ ಏನಾಗಿದೆ, ಅಷ್ಟು ತಿಳುವಳಿಕೆ ಬಂತಲ್ಲ. ಈಗ ನಾವು ಪತ್ರಿಕೆಯಲ್ಲಿ ಏನಾಗ್ತದೆ ಅಂದರೆ, ಒಂದು ಬಾರಿ ಬಂದರೆ ಮರುದಿನ ಅದನ್ನು ಪತ್ರಿಕೆ ಎಲ್ಲ ಬಿದ್ದು ಹೋಗ್ತದೆ. ಒಂದು ಪುಸ್ತಕ ಬರೆದು ಬಿಟ್ಟರೆ
0: ಶಾಶ್ವತವಾಗಿ
1: ಶಾಶ್ವತ ಉಳಿಯುತ್ತದೆ. ಸೊ ಹೀಗಾಗಿ ನಾವು ಹಳೆಯದನ್ನೇ ಮಾತ್ರ ಅಲ್ಲ, ಯಾವುದು ವರ್ತಮಾನದ ಮತ್ತು ಭವಿಷ್ಯಕ್ಕೆ ಸಂಬಂಧಪಟ್ಟ ಸಂಗತಿಗಳ ಬಗ್ಗೆ ಕೂಡ ನಾವು ಅದನ್ನು ಅಧ್ಯಯನ ಮಾಡುವಂಥ ಕೆಲಸವನ್ನು ಮಾಡಬೇಕು ಕನ್ನಡದ. ನಾವು ಇನ್ನು ಮಾಡಲಿಕ್ಕಾಗುವುದಿಲ್ಲ.
0: ಖಂಡಿತ
1: ನಾವೀಗೇನಿದ್ರು ಕೂಡ ನಮ್ಮ ಒಂದು ಅವಧಿಯಲ್ಲಿ ಮಾಡುವ ಕೆಲಸ ಮಾಡಿದ್ದೇವೆ, ಇನ್ನು ಏನೋ ಸ್ವಲ್ಪ ಸ್ವಲ್ಪ ಮಾಡ್ಬೋದು, ಅದು ಮಾತು ಬೇರೆ. ಬಟ್ ಇದನ್ನೆಲ್ಲ ಇನ್ನು ಸಮಗ್ರ ಸಂಗ್ರಹ ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಬಟ್ ಇವತ್ತು ಜಗತ್ತು ಬೆಳೀತಾ ಇದೆ. ಒಂದು ಆಹಾರ ಪದಾರ್ಥಗಳು, ಈ ಆಹಾರ ಪದಾರ್ಥಗಳಲ್ಲಿ ಈಗ ಅದು ಈಗ ಯಾವುದು ಪೌಷ್ಟಿಕ, ಯಾವುದು ಬೇಕು, ಹೇಗೆ, ಅದರಿಂದ ಏನು ಪರಿಣಾಮಗಳು, ಆರೋಗ್ಯ ದೃಷ್ಟಿಯಿಂದ ಯಾವ್ಯಾವುದು ಏನೇನು ಸಮಸ್ಯೆಗಳು, ಇದನ್ನು ಸಣ್ಣ ವಿಷಯ ಇರ್ಬೋದು, ಇವೆಲ್ಲವುಗಳನ್ನು ಕುರಿತು ಕೂಡ ನಾವು ಓದಬೇಕು ಮತ್ತು ಬರೀಬೇಕು. ಅಂದರೆ ನಾವು ಪ್ರಸ್ತುತವಾದ್ದು ಇಲ್ಲದೆ ನಾವೇನಾಗ್ತದೆ ಅಂದರೆ ಪ್ರತಿಯೊಂದಕ್ಕೂ ನಾವು ವೈದ್ಯರು ಡಾಕ್ಟರ್ ಹೇಳಿದ್ದೇ ನಮಗೆ ವೇದವಾಕ್ಯ ಅಂತಲ್ಲ, ನಮಗೂ ಗೊತ್ತಿರಬೇಕಲ್ಲ, ನಮಗೂ ಗೊತ್ತಿರಬೇಕಲ್ಲ. ಹಾಗಾಗಿ ತಂತ್ರಜ್ಞಾನಕ್ಕಿಂತ ಮುಖ್ಯವಾಗಿ ಜ್ಞಾನದ ಕಡೆಗೆ ಹೋಗುವ ಕೆಲಸವನ್ನು, ಓದುವ ಬರೆಯುವ ಕೆಲಸವನ್ನು ಮಾಡಬೇಕು. ಆದ ಕಾರಣ ಕನ್ನಡದ ಬರವಣಿಗೆ ಒಂದು ಹೊಸ ದಿಕ್ಕಿ, 21ನೇ ಶತಮಾನದ ಈಗ ನಾವು ಈಗಾಗಲೇ ಏನಾಗಿದೆ 2024ರಲ್ಲಿ ಇದ್ದೇವೆ, ಕಾಲಶತಮಾನ ಮುಗಿಯಿತು.
0: ಹೌದು,
1: ಮುಂದಿನ ಕಾಲಶತಮಾನ ಇದು ಜ್ಞಾನ ಸ್ಫೋಟದ ಕಾಲ ಆಗಬೇಕು, ಎಕ್ಸ್ಪ್ಲೋಷನ್ ಆಫ್ ನಾಲೆಜ್, ಹೊಸ ನಾಲೆಜ್ ಬರಬೇಕು. ಹಾಗೇನಾಗ್ತದೆ ಅಂದರೆ ನಮಗೆ ನಮ್ಮ ತತ್ಕಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಬರಹಗಳು ಬರಬೇಕು, ಅದಕ್ಕೆ ಸಾಂತ್ವನ ಕೊಡುವುದು ಬರಬೇಕು. ಅಂದರೆ ಹೇಳ್ತಾರೆ ನಮ್ಮ ಹಳೆಯದು ಬಿಡಲಿಕ್ಕೆ ಅಂತಲ್ಲ, ಸಾಂತ್ವನ ಕೊಡೋದು ಬರಬೇಕು, ಸಂಘರ್ಷ ಕೊಡೋದು ಬರಬಾರ್ದು. ಸಮನ್ವಯ, ಶಾಂತತೆ ಮತ್ತು ಹೊಸ ನೋಟ, ಇವುಗಳು ನಮ್ಮ ಬದುಕಿನ ಭಾಗ ಆಗಬೇಕು. ಮುಂದಿನ ಕನಿಷ್ಠ ಮುಂದಿನ ಒಂದು ಯಾವುದು 25 ವರ್ಷಗಳ ಕಾಲ ಆದರೂ ನಾವು ಇದನ್ನು ಈ ರೀತಿಯಲ್ಲಿ ಈಗ 24ನೇ ಇಸವಿ ಈಗ ಮುಗಿದ ಮೇಲೆ ಮುಂದಿನ ಒಂದು ಕಾಲಶತಮಾನ ನಾವು ಈ ರೀತಿಯ ಚಿಂತನೆಗಳನ್ನು ನಾವು ಮಾಡಬೇಕು.
0: ಸರಿಯಾದ ಮಾತು ಸರ್, ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ದೀರಿ. ಬಹುಶಃ ಇದೆಲ್ಲ ನಾವೆಲ್ಲ ನೆನಪಿನಲ್ಲಿ ಇಟ್ಟುಕೊಳ್ಬೇಕಾದಂತಹ ಸಂಗತಿಗಳು. ಬಹಳ ಸುದೀರ್ಘವಾಗಿ ತಮ್ಮನ್ನು ಮಾತಾಡಿಸಿದೆವು, ಅನೇಕ ವಿಚಾರಗಳು ಕೂಡ ಬಂದವು. ಬಹುಶಃ ತಮ್ಮ ಮಾಹಿತಿ ಕೋಶದಿಂದ ಎಲ್ಲವನ್ನೂ ಪಡೆದಿದ್ದೇವೆ ಅಂತ ನಮಗೆ ಖಂಡಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಮೂಲ್ಯವಾದಂತಹ ಕ್ಷಣಗಳನ್ನು ನಿಮ್ಮ ಜೊತೆಯಲ್ಲಿ ಕಳೆದದ್ದು ಒಂದು ಸಂತೋಷದ ಸಾರ್ಥಕದ ಕ್ಷಣ. ನಮಗೆ ನಮ್ಮ ಈ ಒಂದು ಮಾತುಗಳಿಗೆ ಸ್ಪಂದಿಸಿ ವಿಚಾರಗಳನ್ನು ಹರಿಯಬಿಟ್ಟಂಥ ತಮಗೆ ರೇಡಿಯೋ ಸಾರಂಗನ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು.
1: ನನಗೂ ಭಾಳ ಸಂತೋಷ ಆಗಿದೆ, ಯಾಕೆಂದರೆ ನೆನಪುಗಳು ಎಲ್ಲವುಗಳು ಹಾಗೆಯೇ ಸಿಗ್ತವೆ ಅಂತಲ್ಲ, ನೀವು ಅದನ್ನು ಸಾಧ್ಯವಾದಷ್ಟು ಅದನ್ನು ನೀವು ಅದರ ಆಳಕ್ಕೆ ನನ್ನನ್ನು ಹೋಗುವ ಹಾಗೆ ಮಾಡಿದ್ದಕ್ಕಾಗಿ ನಾನು ಕೃತಜ್ಞತೆ ಹೇಳಬೇಕು. ಸಾರಂಗ ಈ ಥರ ರೇಡಿಯೋಕ್ಕೆ ಮತ್ತು ನಿಮಗೆ ಸಂದರ್ಶನ ಮಾಡಿದ್ದವರಿಗೆ ಮತ್ತು ನಿಮ್ಮೆಲ್ಲ ಈ ಸಹಾಯಕರಿಗೆ, ಯಾಕೆಂದರೆ ಎಷ್ಟೋ ಬಾರಿ ನಮ್ಮ ನೆನಪುಗಳು ಹಾಗೇನೇ ಅದು ಒಳಗಿರ್ತವೆ, ಅದನ್ನು ನೀವು ಎಲ್ಲೇ ಒಂದು ಕಡೆ ಸ್ವಲ್ಪ ಅದಕ್ಕೆ ಅದನ್ನು ಒಂದು ಪ್ರವೇಶ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಒಂದೊಂದೇ ಹೊರಗೆ ಬರ್ತವೆ. ಮತ್ತು ಇವು ನೀವು ದಾಖಲಾತಿ ಉಳಿಯುತ್ತದೆ, ಈಗ ನಾವೆಲ್ಲ ಬಾಯಲ್ಲಿ ಹೋಗಿ ಹಾಗೇನೆ ಗಾಳಿಯಲ್ಲಿ ತೇಲಿ ಹೋಗ್ತವೆ ನಿಮ್ಮಲ್ಲಿಗ. ಆದರೆ ಇನ್ನೂ ಎಷ್ಟೋ ವರ್ಷದ ನಂತರ ನಮ್ಮ ನಂತರ ಕೂಡ ಸಾರಂಗರೆಡ್ಡಿಯದ ಸ್ಟೇಷನ್ಗೆ ಹೋದರೆ ಸಿಗ್ತವಲ್ಲ,
0: ಸಿಗ್ತದೆ.
1: ಸೊ ಆದ್ರಿಂದ ಇದು ಬಹಳ ಒಳ್ಳೆಯ ಕೆಲಸ, ನಮಗೆ ತುಂಬ ಸಂತೋಷ. ಧನ್ಯವಾದಗಳು.
0: ಧನ್ಯವಾದ ಸರ್, ನಮಸ್ಕಾರ. ಪ್ರಿಯ ಶ್ರೋತೃಗಳೇ, ಬಹಳ ಇಷ್ಟವರೆಗೆ ಬಹಳ ಮೌಲಿಕವಾದಂತಹ ವಿಚಾರಗಳನ್ನು ಪ್ರೊಫೆಸರ್ ಡಾಕ್ಟರ್ ಬಿ ಎ ವಿವೇಕ್ ರೈ ಅವರ ಬಾಯಿಂದ ನಾವು ಕೇಳಿದ್ದೇವೆ, ನೀವು ಕೂಡ ಕೇಳಿದ್ದೀರಿ. ಅನೇಕ ಹೊಸ ಹೊಳಹುಗಳ ಮಾತುಗಳನ್ನು ಪ್ರೊಫೆಸರ್ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಬಹಳ ಆತ್ಮೀಯವಾದ ಆಪ್ತವಾದಂತಹ ಮಾತುಕತೆ ನಡೆಯಿತು ಎನ್ನುವಂಥ ಸಮಾಧಾನ ನಮಗಿದೆ. ನನ್ನ ಜೊತೆ ಸಾರಂಗ್ ಬಳಗದ ಬಿಂದಿಯಾ ಕುಲಾಲ್ ಅವರಿದ್ದಾರೆ, ಹಾಗೆ ಎಡ್ವರ್ಡ್ ಲೋಬೋ ಅವರು ಕೂಡ ಇದ್ದಾರೆ. ಜಪ್ಪು ಮಾರ್ನಮಿ ಕಟ್ಟೆ ಹತ್ತಿರ ಇರತಕ್ಕಂಥ ಸುಹಿಲ್ ಮನೆಯಲ್ಲಿ ಈ ಒಂದು ಮಾತುಕತೆ ಆಗಿದೆ. ತುಂಬ ಸಂತೋಷದ ಸಂಗತಿ. ಕೇಳಿದಂತಹ ನಿಮ್ಮ ಅಭಿಪ್ರಾಯ ಕೂಡ ನಮಗೆ ಬರಬೇಕು. ರೈಯವರಂತಹ ವಿದ್ವಾಂಸರು ಇನ್ನೂ ಕೂಡ ನಮ್ಮ ನಡುವೆ ಹುಟ್ಟಿಕೊಳ್ಳಬೇಕು, ಅವರ ಮಾತುಗಳು ಮತ್ತು ಅವರ ಅನುಭವಗಳನ್ನು ತಿಳ್ಕೊಳ್ಳುವಂಥ ಅವಕಾಶಗಳು ಕೂಡ ನಮಗೆ ಹೆಚ್ಚಿನ ಮಟ್ಟದಲ್ಲಿ ಒದಗಿ ಬರಲಿ ಅಂತ ಒಂದು ಆಶಿಸ್ತ ಇವತ್ತಿನ ಕಲಾಸಾರಂಗ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.7 FM. ಇದು ಬಣ್ಣ ಬಣ್ಣ ಬದುಕು. ನಾನು ನಿಮ್ಮ ಭಾಸ್ಕರ್ ರೈ, ನಮಸ್ಕಾರ.

0: ಪ್ರಸಾರ 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಆ ಹೆಸರಿನ ಹಿಂದಿನ ಕಥೆ ಅಲ್ಲಿನ ಜನರ ಜೊತೆ ವಿನೂತನ ಕಾರ್ಯಕ್ರಮ ಊರು ಖೇರಿ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾನು ನಿಮ್ಮ ಭಾಸ್ಕರ್ ರೇ ಕುಕ್ಕೊಳ್ಳಿ. ಊರು ಕೇರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಊರು ಮತ್ತು ಕೇರಿ ಎರಡು ಕೂಡ ನಮಗೆ ಬೇಕು. ಊರಿದ್ದಲ್ಲಿ ಕೇರಿ ಇದ್ದೇ ಇರುವಂತದ್ದು. ಮಂಗಳೂರಿನ ಸಾಕಷ್ಟು ಪ್ರದೇಶಗಳನ್ನ ಈಗಾಗಲೇ ನಾವು ಸುತ್ತುವರೆದಿದ್ದೇವೆ. ಇವತ್ತು ಎಲ್ಲಿಗಪ್ಪ ನಮ್ಮ ಪ್ರಯಾಣ ಅಂತ ನನಗೆ ಒಂದ್ಸಲ ಗೊಂದಲ. ಯಾಕಂದ್ರೆ ನೋಡಿದ್ದು ಕಡಿಮೆ, ನೋಡಬೇಕಾದದ್ದು ಬಹಳ. ಸಾಗರಕ್ಕೆ ನಾವು ಇಳಿದ್ರೆ ನಮ್ಮ ಬೊಗಸೆಗೆ ಸಿಗುವುದು ಅಲ್ಪ, ಉಳಿದದೆಲ್ಲ ಸಾಗರ ಅಂತ. ಮಂಗಳೂರು ನಗರ ಕೂಡ ಹಾಗೆ. ಆದರೆ ಇವತ್ತು ನನಗೆ ಅನ್ನಿಸುವುದು, ನಾವೊಂದು ದೇವಸ್ಥಾನಕ್ಕೆ ಹೋದರೆ ಹೇಗೆ? ಸಂಜೆ ಹೊತ್ತು ದೇವರ ದರ್ಶನ ಮಾಡಿಕೊಂಡೇ ಇವತ್ತಿನ ಪ್ರಯಾಣವನ್ನು ಮುಂದುವರಿಸ್ತಾನೆ ಅಂತ ನನ್ನ ಭಾವನೆ. ಹೇಗೆ ಅದಿತ್ತಲ್ಲ? ಸರಿ, ಹಾಗಿದ್ರೆ ಮಂಗಳೂರಿನಲ್ಲಿ ಪ್ರಮುಖವಾದಂತಹ ದೇವಾಲಯ ಯಾವುದು ಅಂತ ಕೇಳಿದರೆ ತುಂಬ ಇದೆ. ಅದರಲ್ಲಿ ಕದಳಿಯ ಮಂಜುನಾಥನ ಒಂದು ಸಾನ್ನಿಧ್ಯ ಬಹಳ ವಿಶೇಷವಾದದ್ದು.

ದೇವಾಲಯ ಇದು. ನಾಥಪಂಥದ ಆರಾಧ್ಯ ದೈವ ಕದರಿಯ ಮಂಜುನಾಥ ಎನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಬೌದ್ಧರ ವಜ್ರಾಯನ ಪಂಥದಿಂದ ಬೆಳೆದು ಬಂತು ಅಂತ ಈ ನಾಥಪಂಥ ಕರೆಯಲ್ಪಟ್ಟಿರುವಂತಹದ್ದು. ಸುಮಾರು 10ನೇ ಶತಮಾನದಲ್ಲಿ ಅತ್ಯಂತ ಪ್ರಬಲವಾಗಿದ್ದು ಕದ್ರಿ ಅದರ ಪ್ರಮುಖ ಕೇಂದ್ರವಾಗಿತ್ತು ಅಂತ ಇತಿಹಾಸದಿಂದ ನಮಗೆ ಗೊತ್ತಾಗ್ತದೆ. ಆದರೆ ಈ ಕದ್ರಿ ಮಂಜುನಾಥ ಲಿಂಗ, ಮಂಜುನಾಥ ಸ್ವಾಮಿಯ ದೇವಾಲಯ, ತೀರ್ಥ ಮಂಟಪ ಮತ್ತು ಚಚ್ಚೌಕವಾದಂತಹ ಒಂದು ಗರ್ಭಗುಡಿ, ಇದಿಷ್ಟನ್ನು ಆರಂಭದಲ್ಲಿ ಹೊಂದಿರುವಂಥದ್ದು. ಈಗಲೂ ಕೂಡ ಹಾಗೆ ಇದೆ. ಅದು ಗರ್ಭಗುಡಿಯ ಸುತ್ತಿನ ಹೊರಗೋಡೆಯಲ್ಲಿ ನಾವು ನೋಡಿದರೆ ಮತ್ಸ್ಯೇಂದ್ರನಾಥ, ಗೋರಕ್ಷನಾಥ, ಶೃಂಗನಾಥ ಎನ್ನುವಂಥ 3 ಹೆಸರುಗಳ ಶಿಲಾವಿಗ್ರಹಗಳು, ಅದು ಕ್ರಮವಾಗಿ ಉತ್ತರ, ಪಶ್ಚಿಮ, ದಕ್ಷಿಣ ಭಾಗದ ಗೂಡುಗಳಲ್ಲಿ ನಮಗೆ ಗೋಚರಿಸುತ್ತದೆ. ಪ್ರದಕ್ಷಿಣೆ ಬರುವಾಗ ನಾವು ಅದನ್ನು ಗಮನಿಸಬಹುದು. ನವರಂಗದ ಭಾಗದಲ್ಲಿ ಸಾರ್ವಜನಿಕವಾಗಿ ಕಾಣುವಂಥ ಒಂದು ಲೋಕೇಶ್ವರ, ಮಂಜುಶ್ರೀ ಮತ್ತು ಬುದ್ಧನ ಪಂಚಲೋಹದ ಮೂರ್ತಿಗಳನ್ನು ನಾವು ಕಾಣ್ತೇವೆ. ಈ ಲೋಕೇಶ್ವರ ವಿಗ್ರಹದ ಪೀಠದ ಮುಂಭಾಗದಲ್ಲಿ ಕ್ರಿಸ್ತ 968 ಸೇರಿದಂತಹ ಆಳುಪರಾಜ ಕುಂದವರ್ಮನ ಒಂದು ಶಾಸನವನ್ನು ನಾವು ಗಮನಿಸಬಹುದು. ಗೊತ್ತಿದ್ದವರಿಗೆ ಮಾತ್ರ ಅದು ಓದಲಿಕ್ಕೆ ಬರಬಹುದು. ದೇಗುಲ ಸಮುಚ್ಚಯ ತಳಭಾಗದಲ್ಲಿದ್ದರೆ ಅದರ ಪೂರ್ವೋತ್ತರಕ್ಕೆ ಬಹಳ ವಿಶೇಷವಾಗಿ ದೇಗುಲದಿಂದ ಎತ್ತರದಲ್ಲಿ 7 ಸ್ನಾನದ ಕೆರೆಗಳು, ಅದನ್ನು ತೀರ್ಥದ ಕೆರೆಗಳು ಅಂತಲೂ ಕೂಡ ಕರೀತೇವೆ. ಅದೊಂದು ವಿಶೇಷ. ಕದ್ರಿಯಲ್ಲಿ ಕೆಳಗೆ ದೇವಸ್ಥಾನ, ಮೇಲೆ ಕೆರೆ. ಪೂರ್ವದಲ್ಲಿ ಕಾಶಿ ಭಾಗೀರಥಿ ತೀರ್ಥ, ಅದನ್ನು ಗೋಮುಖ ಗಣಪತಿ ತೀರ್ಥ ಅಂತಲೂ ಕರೀತೇವೆ. ಅದು ಕಾಶಿಯಿಂದಲೇ ಬಂದಂತಹ ತೀರ್ಥ ಎನ್ನುವಂಥ ನಂಬಿಕೆ ಇದೆ. ಇದು ಸದಾ ಹೊರಹರಿಯುತ್ತಿರುವಂತಹ ನೀರಾಲೆಯ ದಂಡು. ಆಮೇಲೆ ಎತ್ತರವಾದ ಕಂಚಿನ ದೀಪ ದೇವಸ್ಥಾನದ ಎದುರುಭಾಗದಲ್ಲಿದೆ. ಅದರ ಆಚೆಗೆ ಹನುಮಂತ ದೇವಸ್ಥಾನ ಕೂಡ ಇದೆ ಮೇಲ್ಭಾಗದಲ್ಲಿ. ಇದೊಂದು ಸುಂದರವಾದಂತಹ ದೇವಾಲಯ. ವರ್ಷಂಪ್ರತಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿ ಉತ್ಸವ ನಡೆಯುವಂಥದ್ದು. ಈ ದೇವಸ್ಥಾನಕ್ಕೆ ಬಹುಶಃ ದಿನಂಪ್ರತಿ ಎನ್ನುವ ಹಾಗೆ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಕದರಿ ದೇವಸ್ಥಾನದಲ್ಲಿ ಬ್ರಹ್ಮಕಲಶದ ಸಿದ್ಧತೆ ಕೂಡ ನಡೀತಾ ಇದೆ. ನಾವು ಒಂದಷ್ಟು ವಿಚಾರಗಳನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆಡಳಿತದ ಅವರ ಮೂಲಕವೇ ತಿಳ್ಕೊಂಡ್ರೆ ಒಳ್ಳೆಯದು.

0: ಊರುಕೇರಿ ಕಾರ್ಯಕ್ರಮದಲ್ಲಿ ನಾವು ಕದ್ರಿ ಪರಿಸರಕ್ಕೆ ಬಂದಿದ್ದೇವೆ. ಕದ್ರಿ ಅಂತ ಹೇಳಿದ್ರೆ ನಮಗೆ ನೆನಪಾಗುವಂಥದ್ದು ಕದ್ರಿ ಮಂಜುನಾಥೇಶ್ವರ ಕ್ಷೇತ್ರ. ಹೌದು, ಇಲ್ಲಿ ಈಗ ವಠಾರದ ದೇವಸ್ಥಾನದ ಒಳಗೆ ಬಂದು ಶ್ರೀ ಮಂಜುನಾಥನಿಗೆ ನಮನಗಳನ್ನು ಸಲ್ಲಿಸ ಅನೇಕ ಭಕ್ತಾದಿಗಳನ್ನು ನಾವು ನೋಡ್ತಿದ್ದೇವೆ. ವಿದೇಶಿಗರು ಕೂಡ ಭೇಟಿಯನ್ನು ಕೊಡ್ತಾರೆ, ಈ ಒಂದು ಪವಿತ್ರವಾದಂತಹ ಸ್ಥಳವನ್ನು ನೋಡ್ತಾರೆ. ಹೀಗಿರುವಾಗ ನಾವು ಈ ದೇವಸ್ಥಾನದ ಒಳಗಿರುವಂತಹ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನಿಂಗಯ್ಯ ಅವರನ್ನ ಇವರ ಒಂದು ಜೊತೆಗಿದ್ದೇವೆ. ಇವರು ಒಂದಿಷ್ಟು ಮಾಹಿತಿಯನ್ನ ಕ್ಷೇತ್ರದ ಬಗ್ಗೆ ನಮಗೆ ಕೊಡ್ತಾ ಇದ್ದಾರೆ. ಸರ್, ನಮಸ್ಕಾರ ಸರ್.
1: ನಮಸ್ತೆ. ಕದ್ರಿ ಮಂಜುನಾಥ ದೇವಸ್ಥಾನ ಒಂದು ಪುರಾಣ ಪ್ರಸಿದ್ಧವಾದ ಮತ್ತು ಐತಿಹಾಸಿಕವಾದಂತಹ ಒಂದು ಪ್ರವಾಸಿ ಕೇಂದ್ರವಾಗಿ ಗುರುತಿಸಲ್ಪಟ್ಟಿದೆ. ಈ ದೇವಸ್ಥಾನ ಇತಿಹಾಸ 2000 ವರ್ಷದ ಇತಿಹಾಸವನ್ನು ಒಳಗೊಂಡಂತಹ ಒಂದು ದೇವಸ್ಥಾನವಾಗಿದೆ. ಇದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಒಂದು ಪ್ರಾಂತೀಯ ದೇವಾಲಯವಾಗಿ ಗುರುತಿಸಲ್ಪಟ್ಟಿದೆ. ಇದು ಧರ್ಮಸ್ಥಳದ ಮೂಲಸ್ಥಾನ ಅನ್ನೋದು ಕೂಡ ನಿಜವಾದಂಥ ಸಂಗತಿಯಾಗಿದೆ. ಈ ದೇವಸ್ಥಾನ ದಕ್ಷಿಣ ಕಾಶಿ ಎಂದು ಗುರುತಿಸಲ್ಪಟ್ಟಂಥ ಒಂದು ಕೇಂದ್ರವಾಗಿರ್ತದೆ. ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನು ಸಂಬಂಧವನ್ನು ಬೆಸೆಯುವಂಥ ಒಂದು ಕೇಂದ್ರ ಕದ್ರಿ ಮಂಜುನಾಥ ದೇವಸ್ಥಾನವಾಗಿದೆ. ಇಲ್ಲಿ ನಾಥಪಂಥದ ಸಂಪ್ರದಾಯ ಪ್ರಕಾರ ಅಲ್ಲಿಯ ಅರಸರ ನಿಖಂಡತ್ವದಲ್ಲಿ ಈ ದೇವಸ್ಥಾನದ ಎಲ್ಲ ಪೂಜಾ ಕೈಂಕರ್ಯಗಳು ಕೂಡ ನೆರವೇರಿಸಲ್ಪಡುತ್ತವೆ. ದೇವಸ್ಥಾನದ ಇತಿಹಾಸ ಪ್ರಸಿದ್ಧವಾದಂಥ ಇದು ದೇವಸ್ಥಾನ ಈಗ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಎ ವರ್ಗದ ದೇವಸ್ಥಾನವಾಗಿ ಒಂದು ಮೇಲ್ದರ್ಜೆಯಲ್ಲಿ ಇರುತ್ತದೆ. ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತಾದಿಗಳು ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ.
2: ಓಂ ಮಂಜುನಾಥಾಯ ನಮಃ.
3: ಕದ್ರಿ ಮಂಜುನಾಥ ದೇವಸ್ಥಾನದ ಸ್ಥಳ ಪುರಾಣದ ಬಗ್ಗೆ ನಾವು ಮಾತಾಡಿದಾಗ ಇದರ ಕದಳೀವನ ಅದು ಕದ್ರಿಯಾದದ್ದು, ಅಲ್ಲಿ ಮಂಜುನಾಥನ ಲಿಂಗಸ್ಥಾಪನೆಯಾದದ್ದು ಬಹಳ ರೋಚಕವಾದಂಥ ಸಂಗತಿ. ಅದು ಶಿವನ ಅವತಾರವಾದಂಥ ಮತ್ಸ್ಯೇಂದ್ರನಾಥ ಮತ್ತು ಪಾರ್ವತಿ ಅವತಾರವಾದಂಥ ಮಂಗಲ ಮತ್ತು ಅವರ ಶಿಷ್ಯರಾದಂತಹ ಗೋರಕ್ಷನಾಥ ಇವರೆಲ್ಲ ಸತಿರಾಜ್ಯದಿಂದ ಮರಳಿ ಬರುತ್ತಿರುವಾಗ ಈ ಸುವರ್ಣ ಕದಲೀವನಕ್ಕೆ ಬಂದರು. ಅಲ್ಲಿರುವಂಥ ಬೇರೆ ಶಿಷ್ಯರು ಅವರನ್ನು ಸ್ವಾಗತಿಸಿದರು ಅಂತ ಒಂದು ಉಲ್ಲೇಖ ಇದೆ. ಆಗ ಮತ್ಸ್ಯೇಂದ್ರನಾಥ ಸುವರ್ಣ ಕದಲೀವನವನ್ನು ನೋಡಿ ಅಲ್ಲಿ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿಶ್ಚಯಿಸ್ತಾರೆ. ತನ್ನ ಶಿಷ್ಯನಲ್ಲಿ ಹೇಳ್ತಾರೆ ಕಾಶಿಗೆ ಹೋಗಿ ಲಿಂಗವನ್ನು ತರಬೇಕು ಅಂತ ಹೇಳಿ ಗೋರಕ್ಷನಾಥನಲ್ಲಿ. ಹಾಗಾಗಿ ಗೋರಕ್ಷನಾಥ ಸರಿಯಾದ ಸಮಯಕ್ಕೆ ಶಿವಲಿಂಗವನ್ನು ಅಲ್ಲಿ ತರಲಿಲ್ಲ. ಆಗ ಮತ್ಸ್ಯೇಂದ್ರನಾಥರು ಶಿವನನ್ನು ಕುರಿತು ತಪಸ್ಸನ್ನು ಮಾಡಿ ಆ ಪ್ರಾರ್ಥನೆಯ ಫಲವಾಗಿ ಸ್ವಯಂಭೂ ಲಿಂಗ ಅಲ್ಲಿ ಗೋಚರಿಸಿದಾಗ ಅದನ್ನೇ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಇತಿಹಾಸ. ಆದರೆ ಉದ್ಭವವಾದಂಥ ತರುವಾಯ ಗೋರಕ್ಷನಾಥನು ಕಾಶಿಯಿಂದ ಒಂದು ಶಿವಲಿಂಗವನ್ನು ಅಲ್ಲಿಗೆ ತರ್ತಾರೆ. ಆದರೆ ಅದರ ಅವಶ್ಯಕತೆ ಈಗ ಇರುವುದಿಲ್ಲ, ಯಾಕಂದರೆ ಸ್ವಯಂಭೂಲಿಂಗ ಅಲ್ಲಿ ಮೊದಲೇ ಪ್ರತಿಷ್ಠಾಪನೆ ಆಗಿದೆ. ಆಗ ಏನು ಮಾಡೋದು, ಅದನ್ನು ಸಮೀಪದ ತೀರ್ಥದ ಬಾವಿಯಲ್ಲಿ ಅವರು ಕಾಯ್ದಿಟ್ಟುಕೊಂಡ್ರಂತೆ. ಆಮೇಲೆ ಆ ಶಿವಲಿಂಗವನ್ನು ಅಣ್ಣಪ್ಪ ದೈವ ಧರ್ಮಸ್ಥಳಕ್ಕೆ ಕೊಂಡು ಹೋಯಿತು ಅಂತ ಒಂದು ಕಥೆ ಇದೆ. ಧರ್ಮಸ್ಥಳದಲ್ಲಿ ಉಡುಪಿಯ ಖ್ಯಾತನಾಮರಾದಂಥ ವಾದಿರಾಜಸ್ವಾಮಿಯವರು ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಎನ್ನುವುದು ಈ ಸ್ಥಳ ಪುರಾಣದಲ್ಲಿ ನಮಗೆ ತಿಳಿದುಬರುವಂಥದ್ದು. ಹಾಗಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಕದ್ರಿ ಕ್ಷೇತ್ರ ಒಂದು ಆದಿ ದೇವಸ್ಥಾನ ಅಂತ ಕೂಡ ಇದೆ.
0: ಕದ್ರಿ ದೇವಸ್ಥಾನದ ಒಳಗಿಂದ ಬಂದು ಇಲ್ಲಿ ಹೊರಗಡೆ ಅನೇಕ ಅಂಗಡಿ ವ್ಯಾಪಾರಸ್ಥರಿದ್ದಾರೆ. ಇಲ್ಲೇ ಅನೇಕ ವರ್ಷಗಳಿಂದ ಇರುವವರು ಇದು ಕೂಡ ಇದ್ದಾರೆ. ಮನೆಯನ್ನು ಕಟ್ಟಿಕೊಂಡು ತನ್ನದೇ ಆದಂಥ ಉದ್ಯಮವನ್ನು ಮಾಡಿಕೊಂಡು ತುಂಬ ವರ್ಷಗಳಿಂದ ಈ ಕದ್ರಿ ಪರಿಸರವನ್ನು ನೋಡಿದವರು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಈಗ ಸದ್ಯಕ್ಕೆ ನಾವೇ ಇಲ್ಲಿರುವಂಥ ಉಲ್ಲಾಸ್ ಕದ್ರಿ ಅವರು ನಮಗೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ.
0: ಈ ಪರಿಸರದಲ್ಲಿ ಎಷ್ಟು ವರ್ಷದಿಂದ ನೀವಿದ್ದೀರಿ?
4: ನಂದು ಸಾಧಾರಣ 40-45 ವರ್ಷ 50 ವರ್ಷವರೆಗೆ ಆಯಿತು ಪರಿಸರದಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಕದ್ರಿಯಲ್ಲಿ.
0: ನಿಮ್ಮ ಈ ಒಂದು ಅಂಗಡಿ ತುಂಬಾ
4: ಹಳೆಯ ಅಂಗಡಿ ಸಾಧಾರಣ 100 ವರ್ಷಕ್ಕಿಂತ ಮುಂಚೆ ಅಂಗಡಿ ಅಲ್ಲಿ ಇತ್ತು, ಕದ್ರಿ ಪರಿಸರದಲ್ಲಿ ಇತ್ತು. ಅದು ಎರಡು ಅಂಗಡಿ ಇದ್ದದ್ದು, ಒಂದು ಭಂಡಾರಿಯವರದ್ದು ಮತ್ತೊಂದು ಜೋಗಿಯವರದ್ದು, ನಮ್ಮದು ಜೋಗಿಗೆ ಅಷ್ಟೇ. ಅದ ತದನಂತರ ಅದು ಗ್ರೌಂಡಿಗೆ ಬೇಕಾಗಿದ್ದನ್ನು ಎಕ್ವೈರ್ ಮಾಡಿದ್ರು. ಗ್ರೌಂಡ್ ಬೇಕು, ಪಾರ್ಕಿಂಗ್ ಬೇಕು ಅಂತೇಳಿ ಅದನ್ನು ತೆಗೆದು ಒಂದು ಬೇರೆ ಹೊಸದ ನೂತನವಾದ ಅಂಗಡಿಯನ್ನು ನಿಮಗೆ ಕಟ್ಟಿಸಿಕೊಟ್ಟಿದ್ದಾರೆ ಇಲ್ಲಿ ಕಾರ್ಪೊರೇಷನ್ನವರು.
0: ಅಲ್ಲಿ ರೋಡ್ ನ ವ್ಯವಸ್ಥೆ ಎಲ್ಲ ಹೇಗಿತ್ತು?
5: ಅವು ಹತ್ತು ಮೀಟರ್ ರೋಡ್ ಇತ್ತು. ಬಸ್ನ ವ್ಯವಸ್ಥೆ ಬಂದರೆ ಟರ್ನ್ ಮಾಡಲಿಕ್ಕೆ ಜಾಗ ಇಲ್ಲ. ಕಾರ್ ಮಾತ್ರ ಬರ್ತಿದ್ದು, ಇಲ್ಲಿ ಬೇರೆ ಏನು ಬರ್ತಿರಲಿಲ್ಲ. ಕಾರು, ಬೈಕು, ರಿಕ್ಷಾ ಬರ್ತಿತ್ತು ಅಷ್ಟೇ.
4: ನಾನು 15 ವರ್ಷದಿಂದ ಇಲ್ಲಿ ಚಂದ್ರಮೌಳೇಶ್ವರ ಮಂದಿರದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೆ. ಅಲ್ಲಿ ಪೂಜೆ ಮಾಡ್ತಾ ಇದ್ದೆ, ಇದೆಲ್ಲ ಸೇವೆ ಮಾಡ್ತಾ ಇದ್ದೆ. ತದನಂತರ ಇಲ್ಲಿ ಅಂಗಡಿಯಲ್ಲಿ ಯಾರು ಅಂತೇಳಿ ಇಲ್ಲಿ ಬಂದು ಇಲ್ಲಿ ಪುನಃ ಸೆಟ್ಲ್ ಆದೆ. ಇದರ ನನ್ನ ತಿಳಿದ ಮಟ್ಟಿಗೆ ತುಂಬ ಕಲಾವಿದರಿದ್ದಾರೆ, ನಾನು ಕಲಾವಿದನೆ, ನನಗಿಂತ ಮೊದಲಿನವರಿದ್ದಾರೆ. ಕೃಷ್ಣಪ್ಪ ಕದ್ರಿ, ವಾಸುದೇವರಾವ್ ಕದ್ರಿ, ಬಾಲಕೃಷ್ಣ ಕದ್ರಿ, ಹರಿಶ್ಚಂದ್ರ ಕದ್ರಿ, ರೋಹಿದಾಸ್ ಕದ್ರಿ, ಅವರೇ ರೋಹಿದಾಸ್ ಕದ್ರಿ ಈಗಲೂ ಇದ್ದಾರೆ, ಅವರ ಕೆಲವರೆಲ್ಲ ತೀರು ಹೋಗಿದ್ದಾರೆ, ಕೆಲವರು ತುಂಬ ಮಂದಿ ಕದ್ರಿ ಕದ್ರಿ ಕಲಾವಿದರಿಂದಲೇ ಹೊಟ್ಟಿ.

0: ಕಂಠ. ಕದ್ರಿಯಲ್ಲಿ ಅನೇಕ ಕಲಾವಿದರು, ಮಂದಿರಗಳು, ಒಂದಿಷ್ಟು ಖ್ಯಾತ ಸಂಸ್ಥೆಗಳು ಎಲ್ಲವೂ ಕೂಡ ಇದೆ. ಔದ್ಯೋಗಿಕವಾಗಿ ಕೂಡ ಒಂದಿಷ್ಟು ಹೆಸರು ಮಾಡಿದಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಒಂದು ರೀತಿಯಲ್ಲಿ ಗೋಕುಲ್ ಕದ್ರಿ ಅಂತ ಹೇಳಿದರೆ, ಅಥವಾ ಗೋಕುಲ್ ಕ್ಯಾಟ್ರಸ್ ಅಂತ ಹೇಳಿದರೆ ನಮಗೆಲ್ಲರೂ ಕೂಡ ಪರಿಚಯ ಇರುವಂಥದ್ದು. ಒಂದು ರೀತಿಯಲ್ಲಿ ಶುಚಿ ರುಚಿಯ ಅಡುಗೆಗೆ ಪ್ರಸಿದ್ಧವಾದಂಥ ಒಂದು ಕ್ಯಾಟರಿಂಗ್ ವ್ಯವಸ್ಥೆ. ಅದರ ಮಾಲಕರಾಗಿರುವಂಥ ಗೋಕುಲ್ ಕದ್ರಿಯವರು ನಮ್ಮ ಮಾತಿಗೆ ಸಿಕ್ಕಿದ್ದಾರೆ. ಸರ್, ನಮಸ್ಕಾರ.
1: ನಮಸ್ತೆ. ನಾನೊಂದು ಕದ್ರಿಯಲ್ಲಿ ಸಾಧಾರಣ 1985 ಕ್ಯಾಟರಿಂಗ್ ಸಂಸ್ಥೆಯನ್ನು ಸಾಧಿಸಿದ್ದೇನೆ. ಅಲ್ಲದೆ ಕದ್ರಿ ಶ್ರೀ ಮಂಜುನಾಥ ದೇವರ ಆಶೀರ್ವಾದದಿಂದ ಪುರಾಣ ಪ್ರಸಿದ್ಧ ಕ್ಷೇತ್ರ ಇದು. ಯಾಕಂದರೆ ಧರ್ಮಸ್ಥಳಕ್ಕೂ ಆದ್ಯ ಅಂತ ಹೇಳ್ತಾರೆ. ಶ್ರೀ ಮಂಜುನಾಥ ದೇವರ ಭಕ್ತಿಯಿಂದ ನಾವು ಈ ಒಂದು ಕೇಟರಿಂಗ್ ಸಂಸ್ಥೆಯನ್ನು ಸ್ಥಾಪಿಸಿದ್ದೇವೆ. ಅದರಿಂದಾಗಿ ನಮ್ಮ ಕೇಟರಿಂಗ್ ಸಂಸ್ಥೆ ಯಾವುದೇ ಒಂದು ಲೋಪದೋಷ ಇಲ್ಲದೆ ಅಭಿವೃದ್ಧಿ ಹೊಂದುತ್ತಾ ಹೋಗಿದೆ. ದೇವರ ಆಶೀರ್ವಾದ ಸದಾ ಇದೆ. ಅದರಿಂದಾಗಿ ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಕ್ಷೇತ್ರ ಅಂದೇ ಕದ್ರಿ. ಯಾಕಂದರೆ ಮೇಲ್ಭಾಗದಲ್ಲಿ ಕೆರೆ, ಕೆಳಭಾಗದಲ್ಲಿ ದೇವಸ್ಥಾನ. ನಾನು ಹಿಂದಿನ 1985 ಹೊತ್ತಿನಲ್ಲಿ ನೋಡುವಾಗ ಈ ಧಾರ್ಮಿಕ ವಿಷಯದಲ್ಲಿ ನಾಟಕಗಳು, ಪೌರಾಣಿಕ ನಾಟಕಗಳು ತುಂಬ ಜರಗ್ತಿತ್ತು. ಈಗೀಗ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದೆ. 14-21 ವಾರ್ಷಿಕ ಉತ್ಸವ ಭಾರಿ ವಿಜೃಂಭಣೆಯಿಂದ. ಹಿಂದೆ ಕ್ಷೇತ್ರಕ್ಕೆ ಭಕ್ತಾದಿಗಳು ಭಾರಿ ಕಮ್ಮಿ ಬರ್ತಿದ್ರು. ಈಗೀಗ ಬಹಳ ಜನ ಬಂದು ಉಳಿತಾ ಇದ್ದಾರೆ. ದಿನನಿತ್ಯ ಸಂತರ್ಪಣೆ ನಡೀತಿದೆ. ಒಳ್ಳೆ ಜನರಿಗೆ ಸೌಲಭ್ಯಗಳು ಕೂಡ ಇದೆ. ಅದರಿಂದಾಗಿ ನಮ್ಮ ಊರಿನಲ್ಲಿ ನಾವೊಂದು ಇಲ್ಲಿ ಹುಟ್ಟಿದ್ದಕ್ಕೆ ಸಾಧಕ ಅಂತ ಹೇಳಬಯಸ್ತೇನೆ. 1987 ಹೊತ್ತಿನಲ್ಲಿ ದೇವಸ್ಥಾನದ ಬ್ರಹ್ಮಕಲಶ ಆಯಿತು. ಅದರ ನಂತರ ದೇವಸ್ಥಾನಕ್ಕೆ ಕ್ಷೇತ್ರದಲ್ಲಿ ಬರುವಂತಹ ಜನ ಭಕ್ತಾದಿಗಳು ಬಹಳ ಸಂಖ್ಯೆಯಿಂದ ಬರ್ತಿದ್ದಾರೆ. ಅದರಿಂದಾಗಿ ದೇವಸ್ಥಾನದ ಅಭಿವೃದ್ಧಿ ಕೂಡ ಆಗಿದೆ. ತುಂಬ ಅಭಿವೃದ್ಧಿ ಕೆಲಸಗಳಾಗಿದೆ. ಈ ಹಿಂದೆ ದೇವಸ್ಥಾನದ ರಸ್ತೆಗಳು ಅಗಲ ಇರಲಿಲ್ಲ, ಹಾಗೆ ಕ್ಷೇತ್ರ ಕೂಡ ಅಭಿವೃದ್ಧಿ ಹೊಂದಿರಲಿಲ್ಲ. ಅದರಿಂದಾಗಿ ಈಗಾಗಲೇ ಬಹಳ ಅಭಿವೃದ್ಧಿ ಹೊಂದಿ ಭಕ್ತಾದಿಗಳಿಗೆ ಉಳ್ಕೊಳ್ಳುವ ಸೌಲಭ್ಯ ಕೂಡ ಕ್ಷೇತ್ರದ ವತಿಯಿಂದ ಆಗಿದೆ. ಅದರಿಂದಾಗಿ ನಮ್ಮ ಕ್ಷೇತ್ರವು ಬಹಳ ಉತ್ತಮ ರೀತಿಯಲ್ಲಿ, ಈ ಕದ್ರಿ ಪರಿಸರ ಒಳ್ಳೆ ರೀತಿಯಲ್ಲಿ ಆಗಿದೆ. ನಾನು ಹೇಳುವುದಂದರೆ ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ ಅಂತ ನಾನು ನಮ್ಮ ವ್ಯವಸ್ಥಾಪನಾ ಸಮಿತಿಯಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದ.
2: ಹಾ, ಕೇಳಿದ್ರೆ ಕದ್ರಿ ದೇವಸ್ಥಾನದ ಮಂಜುನಾಥನ ದರ್ಶನವನ್ನು ನಾವು ಪಡ್ಕೊಂಡೆವು. ಅರ್ಚಕರಿಂದ ತೀರ್ಥಪ್ರಸಾದ ಸ್ವೀಕರಿಸಿದ ಹಾಗೂ ಆಯಿತು. ಹಾ, ಮನಸ್ಸಿಗೆ ಒಂದು ಆಹ್ಲಾದಕರವಾದಂಥ ಭಾವನೆ ಬರ್ತಾ ಇದೆ. ಇನ್ನು ಸ್ವಲ್ಪ ಮೇಲೆ ನಾವು ನೋಡಿದರೆ ಹೇಗೆ? ಸರಿಯಪ್ಪ, ಮೇಲೆ ನಾವು ಬಂದಿದ್ದೇವೆ. ಇಲ್ಲಿ ಕೆರೆಗಳನ್ನು ನೋಡಿದ ಹಾಗಾಗಿದೆ. ಅಲ್ಲಿ ಚಂದ್ರಮೌಳೀಶ್ವರಿ ದೇವಸ್ಥಾನ ಇದೆ. ಅಲ್ಲಿ ನಿರಂತರ ಧಾರಾಪಾತ್ರ ಇರತಕ್ಕಂಥ ಶಿವಲಿಂಗವನ್ನು ಕೂಡ ನಾವು ನೋಡಿದ ಹಾಗಾಯಿತು. ಹಾಗೆ ಮೇಲೆ ಬಂದರೆ ನಾವು ನಿಂತ ಬಲಪಾರ್ಶ್ವದಲ್ಲಿ ಒಂದು ಸ್ಮಶಾನ ಇದೆ. ಶಿವ ಸ್ಮಶಾನವಾಸಿ ಅಂತ ನಾವು ಪೌರಾಣಿಕವಾಗಿ ಕೇಳ್ತೇವೆ. ಹಾಗಾಗಿ ಶಿವ ದೇವಸ್ಥಾನದ ಪಾರ್ಶ್ವದಲ್ಲಿ ಈ ಮುಕ್ತಿಧಾಮ ಇದ್ದರೆ ಅಲ್ಲಿ ಮರಣ ಹೊಂದಿದವರನ್ನು ನಾವು ಅವರ ಸಂಸ್ಕಾರ ಮಾಡಿದರೆ ಅವರು ಸ್ವರ್ಗವನ್ನು ಸೇರುತ್ತಾರೆ ಎನ್ನುವಂಥ ಒಂದು ಕಲ್ಪನೆ ಇದೆ. ಬಹುಶಃ ಆ ಹಿನ್ನೆಲೆಯಲ್ಲಿ ಹಿರಿಯರು ಇಲ್ಲಿ ಸ್ಮಶಾನವನ್ನು ನಿರ್ಮಿಸಿರಬೇಕು. ಈಗ ಇದು ಮಂಗಳೂರು ಮಹಾನಗರ ಪಾಲಿಕೆಗೆ ಸೇರಿರುವಂಥದ್ದು. ಇದು ಪುನರ್ ನವೀಕರಣ ಕೂಡ ಆಗಿದೆ. ಸಾಕಷ್ಟು ಇದರ ಪ್ರಯೋಜನವನ್ನು ಆಸುಪಾಸಿನವರಲ್ಲದೆ ಮಂಗಳೂರಿನ ದೂರದಲ್ಲಿರುವವರು ಕೂಡ ಪಡ್ಕೊಂಡಿದ್ದಾರೆ. ಅದು ನಿರಂತರ ಅಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದಂತಹ ಕರ್ಮಚಾರಿಗಳು ಕೂಡ ಇದ್ದಾರೆ. ಇನ್ನು ನಾವು ಸ್ವಲ್ಪ ಬೆಟ್ಟವನ್ನು ಹತ್ತೋಣ. ಬೆಟ್ಟದ ಮೇಲೆ ನಾವು ಹೋಗ್ತಾ ಇದ್ದ ಹಾಗೆ ಎದುರಿಗೆ ವಿಶಾಲವಾದ ಪ್ರಾಕೃತಿಕವಾದ ಸೌಂದರ್ಯವನ್ನು ನಗರೀಕರಣದ ನಡುವೆ ಒಂದು ಸಸ್ಯರಾಗಿ ಗುಡ್ಡ ಬೆಟ್ಟಗಳ ಒಂದು ಪರಿಕಲ್ಪನೆಯನ್ನು ಕೊಡುವಂತಹ ಒಂದು ಪ್ರದೇಶ ಬಹುಶಃ ಈ ಕದ್ರಿಯ ಪರಿಸರದಲ್ಲಿ ಸಿಕ್ಕಿದಷ್ಟು ಮಂಗಳೂರಿನ ಯಾವ ಭಾಗದಲ್ಲಿಯೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನಾವೇ

ಹೋಗ್ತಾ ಇರುವಂತದ್ದು ಯೋಗಿ ಮಠ ಕಡೆಗೆ. ಯೋಗಿ ಮಠ ಹೇಳಿದ್ರೆ ಈ ನಾಲ್ಕು ಪಂಥದವರಿಗೆ ಸಂಬಂಧಪಟ್ಟಂತಹ ಮಠ ಅಂತ. ಉತ್ತರ ಭಾರತದ ಆ ನಾಥ ಪಂಥದ ಅನೇಕ ಯತಿಗಳು ದಕ್ಷಿಣ ಭಾರತಕ್ಕೆ ಬಂದು ಈ ಕದ್ರಿಯಲ್ಲಿ ನೆಲೆದಿದ್ದಂತಹ ಒಂದು ಚರಿತ್ರೆ ಹಿಂದೆಯೇ ಸಿಕ್ಕಿರುವಂಥದ್ದು. ಹಾಗಾಗಿ ಈ ಕದ್ರಿ ಗುಡ್ಡದಲ್ಲಿ ಎಲ್ಲಿ ನೋಡಿದ್ರು ಕೂಡ ಆ ನಾಥ ಪಂಥರವರ ಪಳೆಯುಳಿಕೆಯ ರಂಗಣ ನಾವು ಕಾಣಬಹುದು. ಬೇರೆ ಬೇರೆ ನಾಥ ಪಂಥದ ಯತಿಗಳ ಒಂದು ಸ್ಮಾರಕಗಳು ಕೂಡ ಇಲ್ಲಿ ಇದ್ದಾವೆ. ಇನ್ನು ಇಲ್ಲಿ ಅನೇಕ ಔಷಧೀಯ ಸಸ್ಯಗಳು ಇರತಕ್ಕಂತಹ ವನ ಕೂಡ ಇದೆ. ಅಲ್ಲಲ್ಲಿ ಕೆಲವು ದೈವಾಲಯಗಳು ತುಳುನಾಡು ಅಂತ ಹೇಳಿದರೆ ದೇವರೇ ಪ್ರಾಮುಖ್ಯತೆಯನ್ನು ನಾವು ದೈವದೇವರನ್ನು ಕೊಡ್ತೇವೆ ಅಂತಹ ಕೆಲವು ಕೆಲವು ದೈವಾರಾಧನೆಯ ತಾಣಗಳನ್ನು ಕೂಡ ಇಲ್ಲಿದ್ದಾವೆ. ಕೆಲವು ದೈವಗಳಿಗೂ ಕೂಡ ಇಲ್ಲಿ ಆರಾಧನೆಗಳು ಬರ್ತಾ ಇದ್ದಾರೆ. ಹಾಗೆ ನಾವು ಮೊದಲೇ ನಿರಂತರವಾಗಿ ಹೊಗೆಯಾಡ್ತಾ ಇರತಕ್ಕಂತಹ ಒಂದು ಕುಂಡ ಕಾಣುತ್ತದೆ. ಇದನ್ನು ನಾವು ಪರಶುರಾಮ ಕುಂಡ ಅಥವಾ ಧೂನಿ ಅಗ್ನಿಕುಂಡ ಅಂತ ಕರೀತೇವೆ. ಪರಶುರಾಮ ದೇವರು ಬಹಳ ಹಿಂದಿನ ಕಾಲದಲ್ಲಿ ಬಿಸಿಯೇ ಸೇರಿಸಿದ್ರು, ಹಾಗೆ ತುಳುನಾಡು ಅತಿಯಾಗಿರುವಂತ ಕೂಡ ಕತೆ ಇದೆ. ಪರಶುರಾಮ ಸೃಷ್ಟಿ ಅಂತ ನಾವು ಈ ತುಳುನಾಡಿಗೆ ಹೆಸರಿಸುವುದು ಕೂಡ ಆ ಕಾರಣಕ್ಕೆ ಬೇಕಾಗಿ. ಹಾಗಾಗಿ ಅದನ್ನು ಸಂಕೇತಿಸುವಂತಹ ಪರಶುರಾಮ ಅಂಡ ಅಂಡ ಇದು ನಿರಂತರವಾಗಿ ಇಲ್ಲಿ ಇಲ್ಲಿ ಅಗ್ನಿ ಹೊಗೆಯಾಡುತ್ತಾ ಇದೆ. ಆರಾಧನೆಯನ್ನೇ ಇಲ್ಲಿ ನಾಥಪಂಥದ ಯೋಗಿಗಳು ಮಾಡುತ್ತಾ ಇದ್ದಾರೆ. ಮಂಜುನಾಥನ ಪೂಜೆಯ ಒಂದು ಅಧಿಕಾರ ಕೂಡ ಅವರಿಗೆ ಇತ್ತು, ಅದನ್ನು ಅವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರದ್ದೇ ಆದಂತಹ ಕಾಲಭೈರವನ ದೇವಸ್ಥಾನ ಅದು ಈ ಪ್ರದೇಶ ಈ ಕದ್ರಿಗುಡ್ಡೆಯಲ್ಲಿ ಯೋಗಿ ಮಠದಲ್ಲಿ ವಿಶೇಷವಾದ ಯೋಗಿ ಮಠದ ಸನಿಹದಲ್ಲಿರುವಂತಹ ಕಾಲಭೈರವ ದೇವಸ್ಥಾನ. ಆ ಕಾಲಭೈರವ ಆರಾಧನೆಯನ್ನು ನಿರಂತರವಾಗಿ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಸಿದ್ಧಯೋಗಿಗಳಿಂದಲೇ ಇಲ್ಲಿ ಮಂಜುನಾಥನ ಅಥವಾ ಕಾಲಭೈರವ ಸ್ವಾಮಿ ಇಬ್ಬರು ಕೂಡ ಇಲ್ಲಿ ಮೀಸಲಿಸಿಕೊಂಡುಬರುತ್ತಾರೆ. ಬೇರೆ ಬೇರೆ ಅನೇಕ ನಾಥಪಂಥದ ಯೋಗಿಗಳು ಕೂಡ ಇಲ್ಲಿ ಬಂದು ಬೀಡು ಬಿಟ್ಟಿದ್ದಾರೆ. ಇತ್ತೀಚೆಗೆ ದೊಡ್ಡ ಸಮ್ಮೇಳನ ಕೂಡ ಅಲ್ಲಿ ಆಗಿದೆ.

0: ಶ್ರೋತೃಗಳೇ, ಊರು ಕೇರಿ ಕಾರ್ಯಕ್ರಮದಲ್ಲಿ ನಾವು ಈ ಸಲ ಕದ್ರಿ ಪರಿಸರದ ಒಂದಿಷ್ಟು ಸ್ಥಳಗಳಿಗೆ ಭೇಟಿಯನ್ನು ಕೊಡ್ತಿದ್ದೇವೆ. ಹೀಗೆ ಭೇಟಿಯನ್ನು ಕೊಡ್ತಿರುವಾಗ ನಮಗೆ ಕದ್ರಿ ಅಂತ ಹೇಳಿದರೆ ಮತ್ತೊಂದು ನೆನಪಾಗುವಂಥದ್ದು ಅಥವಾ ಪ್ರಮುಖವಾಗಿ ನಮಗೆ ಕಾಣಸಿಗುವಂಥದ್ದು ಅಲ್ಲಿರುವಂಥ ಗೋರಕ್ಷನಾಥ ಜೋಗಿಮಠಕ್ಕೆ ನಮ್ಮ ಜೊತೆ ಪೂಜ್ಯರಾದಂಥ ಕದ್ರಿ ಉಮೇಶ್ ನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಅವರು ಒಂದಿಷ್ಟು ಮಾಹಿತಿಗಳನ್ನು ನಮಗೆ ಇವತ್ತು ಕೊಡ್ತಾರೆ. ಗುರುಗಳು, ಏನು ಹೇಳಲಿಕ್ಕೆ ಬಯಸ್ತಾರೆ ಕದ್ರಿ ಮಾತಾಡ?
1: ನಮ್ಮ ಈ ಮಠದಲ್ಲಿ ನಾವು ಅರ್ಚಕರಾಗಿ 70 ವರ್ಷ ಕಾಲ ಆಯಿತು. ಇಲ್ಲಿಯ ಇತಿಹಾಸ ಪ್ರಕಾರ ಈ ಭೂಮಿಯಲ್ಲಿ ಪರಶುರಾಮ ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಸಮುದ್ರ ತೆಗೆದ ಮೇಲೆ ಇಲ್ಲಿ ಬಾಳೆ ಗಿಡ, ಕದಳಿ ಬಾಳೆಹಣ್ಣಿನ ಗಿಡಗಳನ್ನು ನೆಟ್ಟು ಸಂರಕ್ಷಣೆ ಮಾಡಿರುವುದು ಕದಳೀವನ ಅಂತ ಹೆಸರಾಯಿತು. ಈ ಕದಳೀವನ ಅಂತ ಹೆಸರಾಗಿ ಸಾಧು ಸತ್ಪುರುಷರೆಲ್ಲ ಈ ಭೂಮಿಗೆ ಬಂದು ತಪಸ್ಸನ್ನಾಚರಿಸಿದರು. ಆ ಕಾಲದಲ್ಲಿ ಪರಶುರಾಮರು ಕೇಳ್ತಾರೆ, ಆವತ್ತು ನನಗೆ ಗೋರಕ್ಷನಾಥನಾಗಿ ನೀನು ದರ್ಶನ ಕೊಟ್ಟಿದ್ದಿ, ಇವತ್ತಿಗೆ ನನ್ನ ಕರ್ತವ್ಯ ನಿಲ್ಲಿಸಿ ಕೊಟ್ಟಿದ್ದಿ, ಇನ್ನು ನಿನ್ನ ದರ್ಶನ ನನಗೆ ಯಾವಾಗ ಅಂತ ಕೇಳುವಾಗ ಅದೇ ಶಿವ ಮಂಜುವಿನಲ್ಲಿ ಪ್ರಕಟ ಆಗ್ತಾರೆ. ಮಂಜು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಇಬ್ಬನಿ, ಇದು ಮೈಂದ್ ಅಂತ ಹೇಳ್ತೀವಿ ನಾವು ತುಳು ಭಾಷೆಯಲ್ಲಿ. ಹಾಗೆ ಶಿವ ಮಂಜುವಿನಲ್ಲಿ ಪ್ರಕಟಗೊಂಡದ್ರಿಂದ ಮಂಜುನಾಥ ಅಂತ ಇಲ್ಲಿ ಹೆಸರಾಯಿತು. ಹಾಗೆ ಕದ್ರಿ ದೇವಸ್ಥಾನದಲ್ಲಿ ಅದು ಮಠದ್ದೇ ಒಂದು ಅಂಗ ಆ ದೇವಸ್ಥಾನ. ಯಾಕೆ ಅಂತ ಹೇಳಿದ್ರೆ ಇವತ್ತಿಗೂ ಆ ಒಂದು ಪ್ರಭಾವದ ನೈರುತ್ಯದಲ್ಲಿ ಕದ್ರಿ ಮಠದ ಯೋಗಿರಾಜರು ಮಂಜುನಾಥನ ರಥೋತ್ಸವದ ದಿವಸ ಅಶ್ವದ ಮೇಲೆ ಕೂತು ಆವೋ ಬೇಟ ಮಂಜುನಾಥ ಅಂತ ಹೇಳಿ ಒಂದು ಸಂಪ್ರದಾಯ ಇವತ್ತಿಗೂ ನಡೀತದೆ. ಪರಶುರಾಮ ಕಾಲದಲ್ಲಿ ಆದದ್ದು, ಇವತ್ತಿಗೂ ಅದು ಈ ಭೂಮಿಯಲ್ಲಿ ನಡೀತದೆ. ಹಾಗಾಗಿ ಈ ಭೂಮಿಯನ್ನು ತಪೋಭೂಮಿ ಪರಶುರಾಮ ಸೃಷ್ಟಿ ಅಂತೇಳಿ ಕರೆಯಲಾಗಿದೆ. ತ್ರಯಂಬಕೇಶ್ವರ ಅಲ್ಲಿ ಕುಂಭಮೇಳ ಉಂಟು. ಆ ಕುಂಭಮೇಳದಲ್ಲಿ ಅಲ್ಲಿಯ ನಾಥ ಸಂಪ್ರದಾಯದ ಋಷಿಮುನಿಗಳೆಲ್ಲ ಸೇರಿ ಕದಳಿ ಮಠಕ್ಕೆ ಇಂಥವರು ಮುಂದಿನ ಸ್ವಾಮಿಗಳು ಅಂತ ಅವರನ್ನು ನಾಗರ ಪಂಚಮಿಯ ದಿವಸ ಹೆಸರು ಸೂಚಿಸ್ತಾರೆ. ಆ ನಾಗರ ಪಂಚಮಿಯಿಂದ ಹೊರಟವರು ಇಲ್ಲಿ ಬಂದು ಶಿವರಾತ್ರಿಗೆ 10 ದಿವಸಕ್ಕೆ ಮುಂಚೆ ತಲುಪ್ತಾರೆ. ಆ 10 ದಿವಸ ಇಲ್ಲಿ ಇದ್ದು 10ನೇ ದಿವಸ ಶಿವರಾತ್ರಿ ದಿವಸ ಅವರಿಗೆ ಪಟ್ಟಾಭಿಷೇಕ ಕೊಟ್ಟು ಈ ಹಳೆಯವರು ಅರಸರು ತಂದ ಪಾತ್ರ ದೇವತೆಯನ್ನು ಹಿಂಭಾಗದಿಂದ ತಗೊಂಡು ಸಮುದ್ರಕ್ಕೆ ವಿಸರ್ಜನೆ ಮಾಡಬೇಕು. ಅವರು ತಂದ ಪಾತ್ರ ದೇವತೆಯನ್ನು ಮಠದಲ್ಲಿ ಸ್ಥಾಪಿಸಬೇಕು.
0: ಅದೇ ಪರಿಸರದಲ್ಲಿ ಪಾಂಡವರ ಗುಹೆ ನಮಗೆ ಕಾಣುತ್ತೆ, ಸೀತಾಬಾವಿ ಅಂತ ಇದೆ.
1: ದ್ವಾಪರಯುಗದಲ್ಲಿ ಕೂಡ ಪಾಂಡವರು ವನವಾಸ ಮಾಡಿಕೊಂಡು ಈ ಜಾಗಕ್ಕೆ ಬಂದಿದ್ರೆ ಇತಿಹಾಸದಲ್ಲಿ. ಹಾಗೆ ಅವರು ಕೃಷ್ಣ ಭಗವಂತ ಅವರಿಗೆ ಒಂದು ವಚನ ಕೊಟ್ಟಿರ್ತಾನಂತೆ. ಇದು ಕತೆ, 7 ದೇವಸ್ಥಾನಗಳು ಒಂದು ಬೆಳಗಾಗುವೊಳಗೆ ನೀವು ಕಟ್ಟಬೇಕು ಅಂತ. ಹಾಗೆ 7 ದೇವಸ್ಥಾನಗಳನ್ನು ಪೂರ್ಣ ಮಾಡುವಾಗ ಕೃಷ್ಣ ಪರಮಾತ್ಮ ಕೋಳಿ ರೂಪದಲ್ಲಿ ಕೂಗ್ತಾನಂತೆ. ಇವರು ಬೆಳಕರಿತು ಅಂತ ಆ ಸುರಂಗ ಮಾರ್ಗವಾಗಿ ಗುಹೆಯ ಒಳಗೆ ಹೋದವರು ಮತ್ತೆ ವಾಪಸ್ ಬರಲಿಲ್ಲ. ಅವರು ಅದೇ ಕಾಶಿಗೆ ಹೋಗಿ ಅಲ್ಲಿಂದ ಕಾಶಿ ವಿಶ್ವನಾಥನಿಂದ ಕಳಿಸಿದ ತೀರ್ಥವೇ ಕಾಶಿ ಭಾಗ್ಯ.
0: ಅಮೂಲ್ಯವಾದಂತಹ ಸಮಯಕ್ಕೆ ವಂದನೆಗಳು.
1: ಆಯ್ತಾಯ್ತು, ದೇವರು ನಿಮಗೆಲ್ಲ ನಾವು ಹೇಳುದು ಮುಖ್ಯ ಅಲ್ಲ. ನೀವು ಇದ್ರ ಬಗ್ಗೆ ಆಸಕ್ತಿ ತಗೊಂಡು ಬಂದು ನಮ್ಮನ್ನು ಸಂಪರ್ಕಿಸಿ ಇದು ಮಾಡ್ತಿದ್ದೀರಲ್ಲ, ಮುಂದಿನ ಮಕ್ಕಳಿಗೆ ಮುಂದಿನ ಪೀಳಿಗೆಗೆ ಇದು

0: ಕದ್ರಿಯ ಪರಿಸರ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಕದ್ರಿಯ ಉದ್ಯಾನವನ, ಕದ್ರಿ ಪಾರ್ಕ್ ಅಂತ ನಾವು ಕರೀತೇವೆ. ದಿನವಹಿ ಕಾಲ್ನಡಿಗೆ ಬೆಳಗಿನ ವಾಕಿಂಗ್ ಮಾಡುವವರು ಬಹಳಷ್ಟು ಮಂದಿ ಬಹಳ ದೂರದಿಂದ ಕೂಡ ಇಲ್ಲಿಗೆ ಬರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಅಂಗ ಸಾಧನೆ, ವ್ಯಾಯಾಮ, ಆಮೇಲೆ ಕಾಲ್ನಡಿಗೆ, ಹೆಂಗಸರು, ಮಕ್ಕಳು, ವೃದ್ಧರು, ರೋಗಿಗಳು, ಅಶಕ್ತರು ಎಲ್ಲರೂ ಕೂಡ ಅವರದ್ದೇ ಆದಂತಹ ಒಂದು ಶೈಲಿಯಲ್ಲಿ ಇಲ್ಲಿ ಕಾಲ್ನಡಿಗೆಯನ್ನು ಮಾಡುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಇದು ಹಿಂದೆ ಇದು ಜಿಂಕೆ ವನ ಪ್ರಾಣಿ ಸಂಗ್ರಹಾಲಯ ಕೂಡ ಇದಾಗಿತ್ತು. ಈಗ ಇಲ್ಲಿಯ ಪ್ರಾಣಿ ಸಂಗ್ರಹಾಲಯ ಎಲ್ಲ ಕೂಡ ಪಿಡಿಕೂಲಕ್ಕೆ ಸ್ಥಳಾಂತರವಾಗಿದೆ. ಮತ್ತೆ ಈ ಒಂದು ಪರಿಸರದಲ್ಲಿ ಸಂಜೆಯ ಹೊತ್ತು ಬೇರೆ ಬೇರೆ ರೀತಿಯ ವ್ಯಾಪಾರಿಗಳು ಬಂದು ಆಹಾರ ವಸ್ತುಗಳನ್ನು, ಪಾನೀಯಗಳನ್ನು ಮಾರಾಟ ಮಾಡುವಂಥದ್ದುಂಟು. ಬರುವ ಇಲ್ಲಿಯ ಸಂದರ್ಶಕರಿಗೆ ವಿಶೇಷವಾದ ಒಂದು ಸೌಲಭ್ಯ ಕೂಡ ಅದು, ಮತ್ತೆ ಅವರಿಗೊಂದು ವ್ಯಾಪಾರ ಕೂಡ ಆಗ್ತದೆ.
1: ಕೆಳಗಡೆ ನಾವೀಗ ಕದ್ರಿ ಪಾರ್ಕ್ ಪರಿಸರದಲ್ಲಿದ್ದೇವೆ. ಕದ್ರಿ ಪಾರ್ಕ್ ಅನ್ನುವಾಗ ಇದೊಂದು ಬಹಳ ಒಂದು ಪ್ರಸಿದ್ಧ ಉದ್ಯಾನವನ, ಜೊತೆಗೆ ತಂಪು ವಾತಾವರಣ ಕೂಡ ಇದ್ದಿದೆ. ಏಕೆಂದರೆ ಹಲವಾರು ಜನರು ತಮ್ಮ ವಿರಾಮದ ವೇಳೆಯನ್ನು ಕಳೆಯಲು ಕದ್ರಿ ಪಾರ್ಕಿಗೆ ಬರ್ತಾರೆ, ರಿಲ್ಯಾಕ್ಸ್ ಮಾಡ್ತಾರೆ. ಹೆಸರ ಅಂತ ಹೋಟೆಲ್ ಇದೆ, ಡಿಂಕಿ ಲೈನ್ ಅಂತ, ಅದರ ಮಾಲಕರು ಸ್ವರ್ಣ ಸುಂದರ ಅಂತ, ಅವರು ಕೂಡ ಈ ಕದ್ರಿ ಪಾರ್ಕಿನ ಒಂದು ಆಸುಪಾಸಿನಲ್ಲಿ ಇದ್ದವರು. ಜೊತೆಗೆ ಕಳೆದ 20 ವರ್ಷಗಳಿಂದ ಈ ಕದ್ರಿ ಪಾರ್ಕಿನ ಒಂದು ಪರಿಸರದಲ್ಲಿ ಇದ್ದುಕೊಂಡು ಅದರ ಜೊತೆ ಬೆಳೆದವರು. ಸೊ ಅವರು ಈ ಕದ್ರಿ ಪಾರ್ಕಿನ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಡ್ತಾರೆ. ವಿಶೇಷ ಏನಂದರೆ ಅವರು ಈ ಕದ್ರಿ ಪಾರ್ಕಿನಲ್ಲಿ ಅವರದೇ ಹೆಸರಿನ ಒಂದು ಸ್ವರ್ಣ ಮಂಟಪ ಅಂತ ಒಂದು ವೇದಿಕೆಯನ್ನು ಕಟ್ಟಿಸಿಕೊಟ್ಟಿದ್ದಾರೆ. ಸೊ ಆ ವೇದಿಕೆಯಲ್ಲಿ ತುಂಬ ಕಾರ್ಯಕ್ರಮಗಳು ಆಗ್ತವೆ. ಕರಾವಳಿ ಉತ್ಸವದ ಕಾರ್ಯಕ್ರಮಗಳು ಕೂಡ ಇದೇ ವೇದಿಕೆಯಲ್ಲಿ ಆಗ್ತದೆ. ಸೊ ಸ್ವರ್ಣ ಸುಂದರ ಅವರು ನಮ್ಮ ಜೊತೆ ಮಾತಿಗೆ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ.
2: ನಮಸ್ಕಾರ. ರೇಡಿಯೋ ಸರಗಿನ ಎಲ್ಲ ಶ್ರೋತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾನು ಈ ಒಂದು ಕದ್ರಿ ಪರಿಸರದಲ್ಲಿ ಸುಮಾರು 20 ವರ್ಷಗಳಿಂದ ನಾನೊಂದು ವ್ಯವಹಾರವನ್ನು ಮಾಡ್ತಾ ಇದ್ದೇನೆ. ಕದ್ರಿಯ ಬಗ್ಗೆ ಎಲ್ರಿಗೂ ಗೊತ್ತು, ಮಂಗಳೂರಿನಲ್ಲಿದ್ದವರಿಗೆ ಕದ್ರಿ ಅಂತ ಹೇಳಿದ್ರೆ ಯಾರು ಗೊತ್ತಿಲ್ಲದವ್ರು ಯಾರಿಲ್ಲ. ಮುಖ್ಯವಾಗಿ ಮಂಜುನಾಥ ದೇವರ ಸನ್ನಿಧಿ, ಈ ಒಂದು ಸನ್ನಿಧಿಯಲ್ಲಿ ಬಹಳಷ್ಟು ಅಭಿವೃದ್ಧಿಗಳು ಈಗಾಗಲೇ ಆಗಿದೆ. ಜೊತೆ ಜೊತೆಗೆ ಇದರ ಒಂದು ಅಭಿವೃದ್ಧಿಗೆ ನಮ್ಮ ದೇವಸ್ಥಾನಕ್ಕೆ ಒಂದು ಸಂಬಂಧಪಟ್ಟಂತಹ ಒಂದು ಯೋಗೀಶ್ವರ ಮಠ ಇದೆ, ಅದು ಕೂಡ ನಮ್ಮ ಕದ್ರಿ ಪರಿಸರದಲ್ಲಿ. ಇದಕ್ಕೆ ಪೂರಕವಾಗಿ ನಮ್ಮ ಕದ್ರಿಯಲ್ಲಿ ಒಂದು ಕದ್ರಿ ಉದ್ಯಾನವನ ಅಂತ ಇದೆ, ಅದು ಎಲ್ರಿಗೂ ಕೂಡ ಒಂದು ಪರಿಚಿತವಾದಂತಹ ಒಂದು ಸ್ಥಳ. ಇದು ಮಂಗಳೂರಿಗೆ ಬಂದವರಿಗೆ ಹಾಗೂ ಸುತ್ತಮುತ್ತಲವರಿಗೆ, ಪ್ರವಾಸಿಗರಿಗೆ ಒಂದು ಆಕರ್ಷಣೀಯ ಸ್ಥಳ ಅಂತ ನಾವು ಹೇಳ್ಬೋದು. ಇದು ಅಂದಿನ ಕಾಲದಲ್ಲಿ ಒಂದು 25 ವರ್ಷಗಳ ಮೊದಲು ನಾವು ಹೋಗುದಾದ್ರೆ ಅಂತ ಒಂದು ಅಭಿವೃದ್ಧಿಯನ್ನು ಇದು ಕಾಣಲಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಮಂಗಳೂರಿನ ಜನಸಂಖ್ಯೆ ಕೂಡ ಅದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಆದ್ರೆ ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಹೋದಾಗೆ, ನಗರ ಬೆಳೀತಾ ಹೋದ ರೀತಿಯಲ್ಲಿ ನಮ್ಮ ಒಂದು ಕದ್ರಿ ಪರಿಸರ ಎಲ್ಲ ಸ್ಥಳಗಳಿರುವ ಒಂದು ಕದ್ರಿ ಪರಿಸರ ಹೆಚ್ಚು ಬೆಳೆದಿದೆ ಅಂತ ನಾವು ಹೇಳ್ಬೋದು. ಮುಖ್ಯ ಕಾರಣ ಇದಕ್ಕೆ ಕದ್ರಿಯಲ್ಲಿರುವಂತಹ ಈ ಉದ್ಯಾನವನ. ಇದು ಪ್ರವಾಸಿಗಳಿಗೆ ಹಾಗೆ ಕೂಡ ಇಲ್ಲಿಂದ ಬೇರೆ ಬೇರೆ ಊರಿನಿಂದ ಬಂದಂತ ಒಂದು ಏನಾದ್ರು ಹಾಸ್ಟೆಲ್ನಲ್ಲಿ ಇರ್ಬೋದು ಅಥವಾ ಟೂರಿಸ್ಟ್ಗಳಿರ್ಬೋದು, ಅವರಿಗೆ ಮಂಗಳೂರು ನಗರದಲ್ಲಿ ತಿರುಗಾಡಲಿಕ್ಕೆ ಯಾವುದೇ ಜಾಗ ಇಲ್ಲದಾಗ ಹತ್ತಿರದಲ್ಲಿರುವಂತ ನಗರದ ಮಧ್ಯದಲ್ಲಿರುವಂತ ಒಂದು ಜಾಗ ಇದು ಸೂಕ್ತ ಅಂತ ಅವರು ಮನಗಂಡು ಇದನ್ನು ಹೆಚ್ಚು ಅದನ್ನು ಬಳಸ್ತಾ ಇದ್ದಾರೆ. ಇದು ಅಭಿವೃದ್ಧಿ ಆಗುವ ಮೊದಲು, ಯಾಕೆಂತ ಹೇಳಿದ್ರೆ ಇಲ್ಲಿ ಮಂಗಳೂರಿನಲ್ಲಿ ಈ ಜನರಿಗೆ ಮಕ್ಕಳಿಗೆ ತಿರುಗಾಡಲಿಕ್ಕೆ ವಿಹಾರಕ್ಕೆ ಬರಲಿಕ್ಕೆ ಬೇರೆ ಯಾವುದೇ ಅನುಕೂಲತೆಗಳು ಇಲ್ಲದ ಸಂದರ್ಭದಲ್ಲಿ ಇಲ್ಲಿ ಒಂದು ನಮ್ಮ ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ ಒಂದು ಝೂ ಇತ್ತು. ಇಲ್ಲಿ ಆ ಝೂ ನಮ್ಮದು ಇದೇ ನಮ್ಮ ಮಂಗಳೂರಿನ ಇನ್ನೊಂದು ಭಾಗವಾದಂತ ಪಿಲುಕರಕ್ಕೆ ಇಲ್ಲಿಂದ ಅದನ್ನು ಸಾಗಿಸಿ ಆ ಝೂ ಇಲ್ಲಿಂದ ಹೋದ ಮೇಲೆ ಮಕ್ಕಳಿಗೆ ಕೂಡ ಅಥವಾ ಶಾಲಾ ಮಕ್ಕಳಿಗೆ ಒಂದು ನೋಡ್ಲಿಕ್ಕೆ ಇರುವಂತ ಒಂದು ಒಳ್ಳೆಯ ಒಂದು ಅವಕಾಶ ಇತ್ತು. ಅದು ಇಲ್ಲಿಂದ ನಾವು ಅದನ್ನು ಕಳ್ಕೊಂಡಿವಿ. ಕಾಲಕ್ರಮೇಣ ಹಾಗೆ ಉಳಿದು ಅದು ಬೇರೆ ಬೇರೆ ಸಂದರ್ಭದಲ್ಲಿ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ತೊಂದರೆಗಳಿತ್ತು. ಅದಕ್ಕೆ ಬೇರೆ ಕಾನೂನನ್ನು ತೊಡಕೊಳ್ಬೇಕು, ಅದು ಯಾರಿಗೆ ಸಂಬಂಧಪಟ್ಟದ್ದು, ಯಾರು ಡೆವಲಪ್ ಮಾಡೋದು ಎಂಬ ಒಂದು ಚಿಂತನೆಗಳಿತ್ತು. ಈಗಿರುವಾಗ ಕಡೆಗೆ ಅದು ಪಿಲುಕುಲಕ್ಕೆ ಹೋದಾಗ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವರ್ಷಗಳಿಂದ ಒಂದಂತ ಕನಸು ಅದು ಮ್ಯೂಸಿಕಲ್ ಫೌಂಟನ್, ಅದು ಈಗಾಗಲೇ ನೆರವೇರಿದೆ. ಬಹಳಷ್ಟು ಜನ ಬಂದು ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಮೈಸೂರು ಬಿಟ್ಟರೆ ಮತ್ತೆ ಅಂಥದ್ದೇ ಒಂದು ಉತ್ತಮವಾದಂಥ ಒಂದು ಮ್ಯೂಸಿಕಲ್ ಫೌಂಟೇನ್ ಇದು ನಾವು ಕದ್ರಿ ಪಾರ್ಕ್ನಲ್ಲಿ ಕಾಣ್ಬೋದು. ಜೊತೆಗೆ ನಮಗೆ ಬಹಳಷ್ಟು ಅಭಿವೃದ್ಧಿ ಕಾಣಬೇಕಾದಂತಹ ವಿಷಯ ಅಂತ ಹೇಳಿದ್ರೆ, ಪಾರ್ಕಿನ ಒಳಗೆ ಬಂದಾಗ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಬೇಕಾದಂತಹ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನ ಇದರಲ್ಲಿ ಅವಶ್ಯಕತೆ ಇದೆ. ಆದರೆ ಅದು ಇದುವರೆಗೆ ನೆರವೇರಿಲ್ಲ. ಒಂದು ಕಾಲದಲ್ಲಿ ಇಲ್ಲೊಂದು ಪುಟಾಣಿ ರೈಲಿತ್ತು. ಈ ಪುಟಾಣಿ ರೈಲನ್ನು ಕೂಡ ನಾನೇ ಚಲಾಯಿಸಿದ್ದೆ. ಸುಮಾರು 9.5 ವರ್ಷಗಳ ಕಾಲ ಈ ಪುಟಾಣಿ ರೈಲನ್ನು ನಾನು ಇಲ್ಲಿ ನಡೆಸ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಏನಾದರೂ ಬೇಕು, ಅದು ಅಷ್ಟೊಂದು ಅದರ ಕಂಡೀಷನ್ಗಳು ಅಷ್ಟು ಒಳ್ಳೆಯದಿರಲಿಲ್ಲ. ಆದರೂ ಕೂಡ ಅದಕ್ಕೆ ಬಹಳಷ್ಟು ಖರ್ಚು ವೆಚ್ಚಗಳನ್ನು ಮಾಡಿ ನಾವು ಅದನ್ನು ಚಲಾಯಿಸ್ತೇವೆ. ಜೊತೆ ಜೊತೆಗೆ ಇದರಲ್ಲಿ ಒಂದು ವೇದಿಕೆಯ ಒಂದು ಅವಶ್ಯಕತೆ ನಮಗೆ ಕಂಡು ಬಂತು. 2008 ಮಂಗಳ ಮ್ಯಾಜಿಕ್ ಸರ್ಕಲ್ ಕರ್ನಾಟಕದ ಒಂದು ಜಾದೂಗಾರ ಸಮ್ಮೇಳನ ಆದಾಗ 2008 ಒಂದು ವೇದಿಕೆ ಬೇಕು ಎಂದು ಮನಗಂಡು ಕದ್ರಿ ಪಾರ್ಕ್ನ ಒಳಗೆ ಒಂದು ಉತ್ತಮವಾದ 40 ಫೀಟ್ ಫ್ರಂಟೇಜ್ ಇರುವಂತಹ ಒಂದು ಉತ್ತಮವಾದ ಒಂದು ವೇದಿಕೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ. ಅದು ಮುಖ್ಯವಾಗಿ ನಮ್ಮ ಒಂದು ಉದ್ದೇಶ ಇಷ್ಟೇ, ಈ ಕದ್ರಿ ಪರಿಸರಕ್ಕೆ ಬರುವಂತಹ ಜನರಿಗೆ ಪ್ರತಿ ದಿನ ಸಾಧ್ಯವಾದ ದಿನ ಅಥವಾ ವಾರದ ಅಂತ್ಯದಲ್ಲಿ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೊಡಬೇಕು. ಇಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿದೆ, ಬಹಳಷ್ಟು ಮನೋರಂಜನೆ ಕಾರ್ಯಕ್ರಮ ಮಾಡುವಂತಹ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತಹ ಸಂಘ ಸಂಸ್ಥೆಗಳಿದೆ. ಅವರಿಗೆ ಒಂದು ಅವಕಾಶ ಮಾಡಿಕೊಡಬೇಕು. ಇಲ್ಲಿ ಉಚಿತವಾದಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ಅದರಲ್ಲಿ ಪ್ರತಿ ಒಂದು ವಾರದ ಅಂತ್ಯಕ್ಕೆ ಒಂದು ಕಾರ್ಯಕ್ರಮ ಮನೋರಂಜನೆ ಬೇಕು. ಆಗ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವ ದೃಷ್ಟಿಯಲ್ಲಿ ಅದು ಬೇಕು ಎಂಬುದಕ್ಕೆ ನಾವು ಮಾಡಿದ್ದೇವೆ. ಆದರೆ ಅದು ಇವತ್ತಿಗೂ ಕೂಡ ಆ ಒಂದು ನಮ್ಮ ಏನು ಕನಸಂತೂ ಅದು ಪೂರೈಕೆ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಹೆಚ್ಚಿನವರು ಕಾರ್ಯಕ್ರಮ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಮೂಲಭೂತ ಸೌಕರ್ಯದ ಕೊರತೆ ಇರೋದ್ರಿಂದಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಸ್ವಲ್ಪ ಹಿಂದೆ ಜರಿತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಅದು ಇನ್ನೂ ಅಭಿವೃದ್ಧಿಯಾಗಿ ಹೆಚ್ಚಿನ ಅಲ್ಲಿ ಒಂದು ಜನ ಬರಬೇಕು, ಮನೋರಂಜನೆ ಪಡಿಬೇಕು, ಮಕ್ಕಳು ಕೂಡ ಆಕರ್ಷಿತರಾಗಿ ಇಲ್ಲಿ ಬರಬೇಕು ಅಂತ ನನ್ನ ಒಂದು ಬಯಕೆ ಇದೆ. ಹಾಗೆ ಆ ಕದ್ರಿ ಪರಿಸರದಲ್ಲಿ ನಾವು ನೋಡುವುದಾದ್ರೆ ನಾನೊಂದು ರೆಸ್ಟೋರೆಂಟ್ ಅನ್ನು ಕೂಡ ಇಲ್ಲಿ ಮಾಡಿದ್ದೇನೆ. ಯಾಕೆಂತ ಹೇಳಿ ಪ್ರವಾಸಿಗರಿಗೆ ಅದೊಂದು ಅನುಕೂಲ ಆಗುವ ದೃಷ್ಟಿಯಲ್ಲಿ. ಆದರೆ ನಾನು ರೆಸ್ಟೋರೆಂಟ್ ಅನ್ನು ಇಲ್ಲಿ ಮಾಡುವ ಸಮಯದಲ್ಲಿ ನಿಜ ಹೇಳ್ಬೇಕಂತ ಹೇಳಿದ್ರೆ ಈ ರಸ್ತೆಯಲ್ಲಿ 6 ಗಂಟೆ 7 ಗಂಟೆ ನಂತರ ಓಡಾಡಲಿಕ್ಕೆ ಜನ ಭಯಪಟ್ಟರು. ಅಂತ ವಾತಾವರಣ ಇಲ್ಲಿ ಇತ್ತು. ಕಾಲಕ್ರಮೇಣ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆದಾಗಿ ನಮ್ಮ ಒಂದು ವ್ಯವಹಾರಗಳು ಇಲ್ಲಿ ಬಂದಾಗ ಬೆಳಕುಗಳು ಚೆಲ್ಲಿದಾಗ ಆಟೋಮೆಟಿಕ್ ಆಗಿ ಜನರಿಗೆ ಕೂಡ ಒಂದು ಈ ಒಂದು ಪರಿಸರದಲ್ಲಿ ಓಡಾಡಬಹುದು, ಇದು ಸ್ವಲ್ಪ ಸೇಫ್ ಆದ ಜಾಗ ಎಂಬುದು ಮನಗೊಂಡು ಮತ್ತೆ ಸ್ವಲ್ಪ ಜನ ಇಲ್ಲಿ ಚಲಾವಣೆಗೆ ಬಂದರು. ಹಾಗೆ ಬಂದಂತಹ ಒಂದು ಇವತ್ತು 20 ವರ್ಷದ ನಂತರ ಇವತ್ತು ಬಹಳಷ್ಟು ಜನವನ್ನು ನಾವು ಇಲ್ಲಿ ಕಾಣ್ಬೋದು. ಯಾಕೆಂತ ಹೇಳಿದ್ರೆ ಮಂಗಳೂರಿಗೆ ನಲ್ಲಿ ಯಾರಿದ್ದಾರೋ ಅವರು ಕದ್ರಿ ಪಾರ್ಕ್ ಅನ್ನು ನೋಡಿದವರು ಯಾರು ಇಲ್ಲ. ಅಂತ ಒಂದು ವಾತಾವರಣ ಇವಾಗ ನಿರ್ಮಾಣವಾಗಿದೆ. ಕದ್ರಿ ಪಾರ್ಕ್ ಎಲ್ರಿಗೂ ಒಂದು ಆಕರ್ಷಣೆ ಜಾಗವಾಗಿದೆ. ಹಾಗೆ ಮುಂದಿನ ದಿನಗಳಲ್ಲಿ ಇದರಲ್ಲಿ ಬಹಳಷ್ಟು ನಾವು ಬೆಳವಣಿಗೆಯನ್ನು ಕಾಣಬೇಕು, ತುಂಬಾ ಉತ್ತಮವಾದಂತಹ ಕಾರ್ಯಕ್ರಮ ಮಾಡಬೇಕು. ನಮ್ಮ ಒಂದು ಕನಸು ಕೂಡ ಇದೆ, ಹಾಗೂ ನಮ್ಮಲ್ಲಿ ಕೂಡ ಬೇರೆ ಬೇರೆ ಪ್ರಾಜೆಕ್ಟ್ಗಳಿದೆ. ಅದನ್ನು ಅಳವಡಿಸೋದಕ್ಕೆ ಸಾರ್ವಜನಿಕ ಮತ್ತು ಸಂಘ ಸಂಸ್ಥೆಗಳು ಮುಂದೆ ಬರಬೇಕು ಅಂತ ನನ್ನದೊಂದು ಅನಿಸಿಕೆ.
1: ಸ್ವರ್ಣ ಸುಂದರ ಅವರೇ, ಬಹಳ ಚೆನ್ನಾಗಿ ಈ ಕದ್ರಿ ಪಾರ್ಕಿನ ಪರಿಸರದ ಬಗ್ಗೆ, ಇಲ್ಲಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ನಿಮಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಸಾಂಗ್ ಅನ್ನು ನಾವು ಪ್ಲೇ ಮಾಡೋದಾದರೆ ಯಾವ ಸಾಂಗ್ ಅನ್ನು ನೀವು ರಿಕ್ವೆಸ್ಟ್ ಮಾಡ್ತೀರಿ?
2: ಸಾಂಗ್ ಏನಿಲ್ಲ, ಇಲ್ಲಿಂದ ಝೂ ನಮ್ಮ ಪಿಲಿಕುಲಕ್ಕೆ ಹೋಗಿದೆ. ಹಾಗೆ ಝೂನ ಬಗ್ಗೆ ಆಲೋಚನೆ ಮಾಡುವಾಗ ಪ್ರಾಣಿಗಳ ಬಗ್ಗೆ ನೆನಪಾಗ್ತದೆ. ಹಾಗೆ ಬಹಳ ಒಂದು ಹಳೆಯ ಸಾಂಗ್ ಈಗ ನೆನಪಿಗೆ ಬಂತು, ಹಾತಿ ಮೇರೆ ಸಾಚಿಯಿಂದ. ಸೊ ಹಾತಿ ಮೇರೆ ಸಾಚಿಯಿಂದ ಒಂದು ಹಾಡನ್ನು ನೀವು ಇದಕ್ಕೆ ಹಾಕ್ಬೇಕಂತ ಬಯಸ್ತಾ ಇದ್ದೀನಿ.

0: ನಾವೀಗ ಊರು ಕೇರಿ ಕಾರ್ಯಕ್ರಮಕ್ಕಾಗಿ ಕದ್ರಿ ಪಾರ್ಕ್ ಹತ್ತಿರ ಇದ್ದೇವೆ. ಈ ಕದ್ರಿ ಪಾರ್ಕಿನ ಹತ್ತಿರದಲ್ಲಿ ಇರುವುದು ಒಂದು ಬಾಲಭವನ ಅಂತ. ಮಕ್ಕಳಿಗಾಗಿ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಬೇರೆ ಬೇರೆ ವಿಷಯಗಳಲ್ಲಿ ತರಬೇತಿಯನ್ನು ನೀಡ್ತಾ ಒಂದು ಮಕ್ಕಳ ಮನಸ್ಸನ್ನು ಅರಳಿಸುವಂತ ಒಂದು ಭವನ ಅಂತ ಹೇಳಬಹುದು. ಇದರ ಸಂಯೋಜಕರಾಗಿರುವಂತ ದಯಾನಂದ್ NS ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವರು ಬಾಲಭವನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ.
1: ಸರ್ ನಮಸ್ಕಾರ. ಇದು ಬಾಲಭವನ ಸೊಸೈಟಿ ಬೆಂಗಳೂರು. ಇದರ ಆಶ್ರಯದಲ್ಲಿ ಅವರ ಅಂಡರಲ್ಲಿ ಇದು ಕಾರ್ಯ ಸಂಯೋಜನೆ ಆಗ್ತದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಮ್ಮ ಜಿಲ್ಲಾ ಪಂಚಾಯತ್, ಇದರ ನಮ್ಮ ಮಂಗಳೂರಿನ ವಲಯ ಮಂಗಳೂರಿನ ಇದರ ಅಂಡರಲ್ಲಿ ಈ ಒಂದು ಬಾಲಭವನ ಕಾರ್ಯಕ್ರಮವು ನಡೆಯುತ್ತಿರ್ತದೆ. ಈ ಜಿಲ್ಲಾ ಬಾಲಭವನದ ಒಂದು ಮುಖ್ಯ ಕಾರ್ಯಗಳೇನೆಂದರೆ ಮಕ್ಕಳಿಗಾಗಿ ಇರುವಂತಹ ಸಂಸ್ಥೆಯಾಗಿದೆ ಇದು. ಈ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳಿಗಾಗಿ ವಾರಾಂತ್ಯ ಚಟುವಟಿಕೆ, ಆಮೇಲೆ ಬೇಸಿಗೆ ಶಿಬಿರ, ಮಕ್ಕಳ ಹುಟ್ಟುಹಬ್ಬದ ಆಚರಣೆ ಮತ್ತು ಬೇರೆ ಬೇರೆ ಚಟುವಟಿಕೆಗಳು, ಈಗ ಅಭಿರಂಗ ನಾಟಕೋತ್ಸವ, ಬೇರೆ ಬೇರೆ ಚಟುವಟಿಕೆಗಳು ಮಕ್ಕಳಿಗಾಗಿ ಇಲ್ಲಿ ನಡೆಯುತ್ತದೆ. ಈ ಒಂದು ಬರ್ಡೇ ಕಾರ್ಯಕ್ರಮ ಈಗ ಸಾಮಾನ್ಯವಾಗಿ ಬೇರೆ ಕಡೆ ಮಾಡುವುದಾದರೆ, ಮಕ್ಕಳ ಬರ್ಡೇ ಕಾರ್ಯಕ್ರಮ ಮಾಡುವುದಾದರೆ ತುಂಬ ಖರ್ಚು ವೆಚ್ಚ ಆಗ್ತದೆ. ಈ ಬಾಲಭವನವ ಮಕ್ಕಳಿಗಾಗಿ ಇರುವುದರಿಂದ ನಾವು ಸುಮಾರು 2,300 ರೂಪಾಯಿ ಮಾತ್ರ ಅವರಿಗೆ ಬಾಡಿಗೆಯನ್ನು ನಾವು ಹೇಳ್ತಾ ಇದ್ದೇವೆ ಅಷ್ಟೇ.

ಮಾಡಿ ಇಲ್ಲಿಂದ ರಾಜ್ಯ ಮಟ್ಟಕ್ಕೆ ಕಳಿಸುವಂತಹ ಕಾರ್ಯಕ್ರಮವನ್ನು ಮಾಡ್ತೇವೆ. ಇದರ ಅಧ್ಯಕ್ಷರು ನಮ್ಮ ಜಿಲ್ಲಾ ಪಂಚಾಯತ್ನ

आप मान जाए अंदर चले जरूर।

0: ಮುಖ್ಯವಾಗಿ ಈ ಮಕ್ಕಳ ಮನಸ್ಸನ್ನು ಒಂದು ಚಟುವಟಿಕೆಗಳಿಗೆ ಅವರ ಆಸಕ್ತಿಗಳಿಗೆ ಪೂರಕವಾಗಿರುವಂತಹ ಒಂದು ತರಬೇತಿಯನ್ನು ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸ ಈ ಬಾಲಭವನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ನಡೀತಾ ಇದೆ. ಈ ಬಾಲಭವನದಲ್ಲಿ ಇನ್ಯಾರಾದರೂ ನೋಂದಣಿ ಆಗಬೇಕಂತ ಇಚ್ಛಿಸಿದಲ್ಲಿ ಅವರು ನೋಂದಣಿಯನ್ನು ಮಾಡಬಹುದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮಂಗಳೂರು ಕೊಟ್ಟಾರ ಜಿಲ್ಲಾ ಪಂಚಾಯಿತಿ ಇಲ್ಲಿ ಬಂದು ವಿಚಾರಿಸಿದರೆ ಇದಕ್ಕೆ ಯಾವುದೇ ನೋಂದಣಿ ಶುಲ್ಕ ಇರುವುದಿಲ್ಲ, ಉಚಿತವಾಗಿ ಮಕ್ಕಳು ಇಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಅಂತ ಕೇಳಿ.
1: ಅದರ ಹಿಂಭಾಗದಲ್ಲಿ ಬಹಳ ದೊಡ್ಡ ಗೋರಕ್ಷನಾಥ ಸಭಾಂಗಣ ಇದೆ. ಈ ಸಭಾಂಗಣ ಬಹಳ ದೊಡ್ಡ ಸಭಾಂಗಣ. ಇಲ್ಲಿ ಮದುವೆಗಳು ಹೆಚ್ಚಾಗಿ ನಡೆಯುತ್ತದೆ, ಬೇರೆ ಬೇರೆ ಸಮ್ಮೇಳನಗಳು ಕೂಡ ಇಲ್ಲಿ ನಡೆಯುವಂಥದ್ದುಂಟು. ಕೆಳಭಾಗದಲ್ಲಿ ಒಂದು ಸಣ್ಣ ಮಿನಿ ಹಾಲ್ ಇದೆ. ಹಾಗಾಗಿ ನಿರಂತರವಾಗಿ ಜನಜಂಗುಳಿ ಇರತಕ್ಕಂಥ ಪ್ರದೇಶ ಈ ಕದ್ರಿ ಗುಡ್ಡೆಯ ಒಂದು ಪರಿಸರ ಅಂತ ನಾವು ಹೇಳ್ಬೋದು. ಉದ್ಯಾನವನದಲ್ಲಿ ತಿರುಗಾಡಿ ಸ್ವಲ್ಪ ಹಾಯಾಗಿ ವಿಶ್ರಾಂತಿಯನ್ನು ಪಡ್ಕೊಂಡು ಅಲ್ಲಲ್ಲಿ ಬಂದಿರುವಂತಹ ಜನರಲ್ಲಿ ಮಾತಾಡಿಸ್ಕೊಂಡು ಸಾಕಷ್ಟು ಉಲ್ಲಾಸದಿಂದಲೇ ಇಲ್ಲಿಂದ ಹೊರಟಿದ್ದೇವೆ. ಹೊರಡುದಿಲ್ಲಿಗೆ ಇನ್ನು ನೋಡಲಿಕ್ಕೆ ತುಂಬ ಇದೆ, ನೋಡಲಿಕ್ಕೆ ಅಲ್ಲ ಕೇಳಲಿಕ್ಕೆ ಕೂಡ ಇದೆ. ಕೇಳುವುದು ಯಾವುದರಿಂದ ಅಂತ ಕೇಳಿದರೆ ರೇಡಿಯೋದಲ್ಲಿ. ಈಗಲೂ ನೀವು ಕೇಳ್ತಾ ಇರೋದು ರೇಡಿಯೋದಲ್ಲಿ. ಆದರೆ ರೇಡಿಯೋ ಕೇಳುಗರಿಗೆ ಮಂಗಳೂರಿನಲ್ಲಿರುವಂತಹ ಆಕಾಶವಾಣಿಯ ಬಗ್ಗೆ ಖಂಡಿತ ಗೊತ್ತಿದೆ. ಇಲ್ಲಿ ಮಂಗಳೂರಿನ ಆಕಾಶವಾಣಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು ಕದ್ರಿಗುಡ್ಡೆಯಲ್ಲಿ. ಭಾಳ ಒಂದು ಸುಮಾರು ಅರ್ಧ ಶತಮಾನದ ಇತಿಹಾಸ ಇರುವಂಥದ್ದು. ಸುಮಾರು 40-44 ವರ್ಷ ಆಗಿದೆ ನಮ್ಮ ಮಂಗಳೂರು ಆಕಾಶವಾಣಿ ಪ್ರಾರಂಭ ಆಗಿ. ಈ ಕದ್ರಿ ಹಿಲ್ಸ್ ಅಥವಾ ಕದ್ರಿಗುಡ್ಡೆ ಇಲ್ಲಿರುವಂತಹ ಆಕಾಶವಾಣಿ 1976 ಪ್ರಾರಂಭ ಆಗಿದೆ ಅಂತ ನಮಗೆ ಉಲ್ಲೇಖಗಳಿಂದ ಗೊತ್ತಾಗಿರುವಂಥದ್ದು. ಮೊದಲಿಗೆ ಇಲ್ಲಿ ಸ್ಥಳ ಪರಿಶೀಲನೆಯನ್ನೆಲ್ಲ ಮಾಡಿಕೊಂಡು ಆಮೇಲೆ ಆಕಾಶವಾಣಿಯ ನಿರ್ದೇಶನಾಲಯ ನವದೆಹಲಿಯ ಒಂದು ಯೋಜನೆ ಮತ್ತು ಅಭಿವೃದ್ಧಿ ಘಟಕದಲ್ಲಿ ಆಗ ಎಂಜಿನಿಯರ್ ಆಗಿದ್ದಂತಹ PK Pai ಅವರನ್ನು ಇಲ್ಲಿಗೆ ಸ್ಟೇಷನ್ ಎಂಜಿನಿಯರ್ ಆಗಿ ವರ್ಗಾಯಿಸಿ ಅವರು 1976 ಅಧಿಕಾರವನ್ನು ಇಲ್ಲಿ ವಹಿಸಿಕೊಂಡ್ರು ಅಂತ ಉಲ್ಲೇಖ ಇದೆ. ಆಮೇಲೆ 7/11/1976 ಇಲ್ಲಿ ಪರೀಕ್ಷಾ ಹಂತದ ಪ್ರಸಾರ ಆರಂಭಗೊಂಡಿದೆಯಂತೆ. ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಅಲ್ಪಶಕ್ತಿ ಮೀಡಿಯಂ ವೇವ್ ಟ್ರಾನ್ಸ್ಮಿಟರ್ ಮತ್ತು ವ್ಯಾಪಕ ಪ್ರಸರಣಕ್ಕಾಗಿ ಉಡುಪಿ ತಾಲೂಕಿನ ಬ್ರಹ್ಮಾವರದಲ್ಲಿ 20 kV ಮೀಡಿಯಂ ವೇವ್ ಟ್ರಾನ್ಸ್ಮಿಟರನ್ನು ಒಳಗೊಂಡಂತಹ ಮಂಗಳೂರು ಆಕಾಶವಾಣಿ ಕೇಂದ್ರ ಆ ಕಾಲಕ್ಕೆ ಸನ್ನದ್ಧಗೊಂಡಿತು. ಇನ್ನು ಅದು ವಿದ್ಯುಕ್ತವಾಗಿ ದಿನಾಂಕ 11/12/1976 ಉದ್ಘಾಟನೆಗೊಂಡಿರುವಂಥದ್ದು. ಆಗಿನ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವರಾದಂಥ VC ಶುಕ್ಲಾ, ಕರ್ನಾಟಕದ ಅಂದಿನ ರಾಜ್ಯಪಾಲರು ಉಮಾಶಂಕರ ದೀಕ್ಷಿತ್ ಅವರು, ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಇವರಿಂದ ಮಂಗಳೂರಿನಲ್ಲಿ ತಾತ್ಕಾಲಿಕ ನೆಲೆಯಲ್ಲಿ ಸ್ಟುಡಿಯೋ ಸೌಲಭ್ಯಗಳೊಂದಿಗೆ ಆಕಾಶವಾಣಿ ಮಂಗಳೂರು ಕೇಂದ್ರ ಉದ್ಘಾಟನೆಗೊಂಡಿದೆ. ಆಗ ಇದು ಕರ್ನಾಟಕದಲ್ಲಿ 6ನೆಯ ಹಾಗೂ ದೇಶದ 78ನೆಯ ಪ್ರಸಾರ ಕೇಂದ್ರವಾಗಿತ್ತು. ಆಮೇಲೆ 1977 November 17 ಇಲ್ಲಿ ಖಾಯಂ ಸ್ಟುಡಿಯೋಗಳು ಸ್ಥಾಪನೆಯಾದವು. ದಕ್ಷಿಣ ವಲಯದಲ್ಲಿಯೇ ಪ್ರತಿಷ್ಠಾಪಿತ ಉತ್ತಮ ಯೋಜನೆ ಎನ್ನುವ ಹಾಗೆ 1980 November ಪ್ರಶಸ್ತಿಯನ್ನು ಕೂಡ ಈ ಮಂಗಳೂರು ಕೇಂದ್ರ ಪಡ್ಕೊಂಡಿದೆ. ಮಂಗಳೂರು ಆಕಾಶವಾಣಿ ಸ್ಥಾಪನೆಯಾದದ್ದು ದಕ್ಷಿಣ ಕನ್ನಡದ ಘಟ್ಟ ಪ್ರದೇಶಗಳ ನದಿ ಕಣಿವೆಗಳ ಬಯಲು ಕಾಡುಗಳ ಪಶ್ಚಿಮ ಅರಬ್ಬಿ ಸಮುದ್ರ ಸೇರಿದಂತಹ ಕರಾವಳಿಯ ಮತ್ತು ಅವರೆಲ್ಲರ ಅವಶ್ಯಕತೆಗಳನ್ನು ಪೂರೈಸುವುದಕ್ಕಾಗಿ ಎನ್ನುವುದು ಗಮನಿಸಬೇಕಾದಂಥ ಅಂಶ. ಮಂಗಳೂರು ಆಕಾಶವಾಣಿಯ ಸುಮಾರು 4 ಈ ಅವಧಿಯಲ್ಲಿ 4.5 ರಾಷ್ಟ್ರದ ವಿವಿಧ ಪ್ರದೇಶಗಳ ನಿರ್ದೇಶಕರು ಇಲ್ಲಿ ಬಂದು ಅಧಿಕಾರದಲ್ಲಿ ಇದ್ದಾರೆ. ಇಲ್ಲಿ ಈಗ ಈ ಆಕಾಶವಾಣಿಯ ಮುಖ್ಯಸ್ಥರಾಗಿ ಉಶಾಲಸಾ ಸರಪಾಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ.
2: ಈ ಭೌಗೋಳಿಕ ಅಸ್ಮಿತೆಗಳು ಅಂತ ಇದ್ದಾವೆ, ಅಂದ್ರೆ ಜಿಯೋಗ್ರಾಫಿಕಲ್ ಐಡೆಂಟಿಟೀಸ್ ಅಂತ. ಆ ಲೆಕ್ಕದಲ್ಲಿ ಮಂಗಳೂರಿನ ಒಂದು ಅಸ್ಮಿತೆ ಮಂಗಳೂರಿನ ಆಕಾಶವಾಣಿ, ಇದು ಮಂಗಳೂರಿನ ಹೆಮ್ಮೆಯ ಆಕಾಶವಾಣಿ ಅಂತ. ಇದು ಇರೋದು ಈ ಕದ್ರಿಗುಡ್ಡದ ಪರಿಸರದಲ್ಲಿ. ಕದ್ರಿಗೆ ಬಂದರೆ ಜನ ಹೇಗೆ ಮಂಜುನಾಥನ ದೇವಸ್ಥಾನ ನೋಡ್ತಾರೆ, ಕದ್ರಿ ಪಾರ್ಕಿಗೆ ಹೋಗ್ತಾರೆ, ಹಾಗೆ ಮಂಗಳೂರು ಆಕಾಶವಾಣಿ ಅನ್ನೋದು ಕೂಡ ಒಂದು ಇಲ್ಲಿದ್ದು ಬಹಳ ಮುಖ್ಯವಾದ ಸಂಸ್ಥೆ ಅಂತ. ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ತುಂಬ ಸಂತೋಷ ಆಗುತ್ತೆ. 1976 December 11 ಅಂದರೆ ಸರಿಯಾಗಿ 42 ಪೂರೈಸಿದ ಸಂಭ್ರಮದಲ್ಲಿದೆ ಮಂಗಳೂರು ಆಕಾಶವಾಣಿ. ನಮ್ಮ ಜನರಿಗೆ ಮಾಹಿತಿಯನ್ನು, ಮನರಂಜನೆಯನ್ನು ಮತ್ತು ಶಿಕ್ಷಣವನ್ನು ಕೊಡುವ, ಬಹುಜನರಿಗೆ ಸುಖವನ್ನು ಕೊಡುವಂಥ, ಬಹುಜನರಿಗೆ ನೆಮ್ಮದಿಯನ್ನು ಕೊಡುವಂಥ ಬದುಕಿಗೆ ಬೇಕಾದ ಎಲ್ಲ ಮಾರ್ಗದರ್ಶನ ಕೊಡುವಂತಹ ಆಕಾಶವಾಣಿಯ ಏನು ಒಂದು ಕಲ್ಪನೆ ಇದೆ, ಅದಕ್ಕೆ ಸರಿಯಾಗಿ ಮಂಗಳೂರು ಆಕಾಶವಾಣಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಆರಂಭದಿಂದಲೂ ಇದುವರೆಗೆ ನಮ್ಮಲ್ಲಿ ಸ್ಪೆಷಲ್ ಆಡಿಯನ್ಸ್ ಪ್ರೋಗ್ರಾಮ್ ಅಂತ, ಅಂದರೆ ಇಡೀ ನಮ್ಮ ಪ್ರದೇಶದ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ, ಅಂದರೆ ಈಗ ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯನ್ನು ಒಳಗೊಂಡ ಹಾಗೆ ಇಲ್ಲಿಯ ಎಲ್ಲ ಮಹಿಳೆಯರಿಗೆ, ಮಕ್ಕಳಿಗೆ, ಯುವಜನರಿಗೆ, ರೈತರಿಗೆ ಮತ್ತು ಎಲ್ಲರಿಗೂ ಅವರ ಅಗತ್ಯಕ್ಕೆ, ಅದು ಅಗತ್ಯ ಅಂದರೆ ಬರೀ ಮನರಂಜನೆ ಮಾತ್ರ ಅಲ್ಲ, ಮಾಹಿತಿ ಮತ್ತು ಶಿಕ್ಷಣದ ಅವಶ್ಯಕತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಆಕಾಶವಾಣಿ ಕೆಲಸ ಮಾಡ್ತಿದೆ. ತಂತ್ರಜ್ಞಾನ ಬೆಳೆದ ಹಾಗೆ ನಮ್ಮ ಸಾಧ್ಯತೆಗಳು ವಿಸ್ತಾರಗೊಂಡಿದ್ದಾವೆ. ಹಾಗಾಗಿ ಹಳೆಯ ಮಾಧ್ಯಮ ಒಂದು ಕಾಲಕ್ಕೆ ನಮ್ಮದೇ ಮೊನೋಪಲಿ ಇತ್ತು. ಈಗ ನಮ್ಮ ಜೊತೆ ಬೇಕಾದಷ್ಟು ರೇಡಿಯೋ ಸ್ಟೇಷನ್ಗಳು, ದೃಶ್ಯ ಮಾಧ್ಯಮಗಳು ಎಲ್ಲ ಇದ್ದಾವೆ. ಇವೆಲ್ಲದರ ಜೊತೆಗೆ ನಾವು ಜೊತೆ ಸ್ಪರ್ಧಿಸುವುದಿಲ್ಲ, ಆದರೆ ಇವೆಲ್ಲದರ ಜೊತೆಗೆ ನಮ್ಮ ಅಸ್ಮಿತೆ, ನಮ್ಮ ಸ್ಥಾನಮಾನ, ನಮ್ಮ ಅಗತ್ಯವನ್ನು ಯಾವಾಗಲೂ ತಾಜಾ ತಾಜಾ ಇಟ್ಕೊಂಡು ನಾವು ಬಹಳ ಹೊಸ ಹೊಸ ರೀತಿಯಲ್ಲಿ ಹೊಸ ಹೊಸ ಕಾರ್ಯಕ್ರಮಗಳ ಜೊತೆ, ಜನರ ಜೊತೆ ನಾವು ಸಂಬಂಧದಲ್ಲಿ ಇರಲಿಕ್ಕೆ ಪ್ರಯತ್ನಿಸ್ತೇವೆ. ಅದಕ್ಕೆ ಜೊತೆಗೆ ನಮಗೆ ತುಂಬ ಒಳ್ಳೆಯ ತಾಂತ್ರಿಕ ಸಹಾಯ ಕೊಡುವಂಥ ತಾಂತ್ರಿಕ ವರ್ಗ ಕೂಡ ಇದೆ. ಹಾಗಾಗಿ ನಾವೆಲ್ಲ ಸೆಕ್ಷನ್ಗಳು ಬಹಳ ಸಮನ್ವಯದ ಜೊತೆಗೆ ಜನರಿಗೆ ಬೇಕಾದ ಎಲ್ಲವನ್ನು ಒಂದು ಶ್ರವಣ ಮಾಧ್ಯಮ, ಆಡಿಯೋ ಮೀಡಿಯಂ ಏನು ಕೊಡಬೇಕು, ನಾವು ಕಲ್ಚರನ್ನು ಉಳಿಸ್ತೀವಿ, ಸಂಗೀತವನ್ನು ಉಳಿಸ್ತೀವಿ, ಸಂಸ್ಕೃತಿಯನ್ನು ಉಳಿಸ್ತೀವಿ, ಪೋಷಿಸ್ತೀವಿ, ಬೆಳೆಸ್ತೀವಿ, ಹೊಸದನ್ನು ಮೈಗೂಡಿಸ್ಕೊಂಡು ಇವೆಲ್ಲದರ ಹೊಣೆಗಾರಿಕೆಯನ್ನು ಮಾಡಿಕೊಂಡು ತುಂಬ ಸಶಕ್ತವಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಲಿಕ್ಕೆ ಸಂತೋಷ ಆಗುತ್ತೆ.
3: ಓಕೆ ಮ್ಯಾಮ್, ತುಂಬ ಚೆನ್ನಾಗಿ ಮಾತಾಡಿದ್ರಿ, ಬೇರೆ ಬೇರೆ ವಿಷಯಗಳನ್ನು ನಮಗೆ ಹೇಳಿದ್ರಿ. ಸೊ ಯಾವಾಗಲೂ ಕೂಡ ಆಕಾಶವಾಣಿಯಲ್ಲಿ ಕೇಳುಗರಿಗೋಸ್ಕರ ನೀವು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀರಿ. ಇವತ್ತು ನಿಮಗೋಸ್ಕರ ನಾವೊಂದು ಹಾಡನ್ನು ಪ್ರಸಾರ ಮಾಡ್ತೀವಿ. ನೀವು ಯಾವ ಹಾಡನ್ನು ಕೇಳಲಿಕ್ಕೆ ಇಷ್ಟಪಡ್ತೀರಾ?
2: ನಮಗೆ ಕೇಳಿ, ಜನರಿಗೆ ಕೇಳಿ ಗೊತ್ತು, ನನ್ನನ್ನು ಇದುವರೆಗೆ ಯಾರು ಕೇಳಿರಲಿಲ್ಲ. ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಮಾಮರವೆಲ್ಲೋ ಕೋಗಿಲೆಯಲ್ಲೋ, ನಾವು ಸ್ವಲ್ಪ ಹಳೆ ಕಾಲದವರಲ್ಲ. ಹಳೆಯ ತುಂಬ ಒಳ್ಳೆಯ ಮೆಲೋಡಿಯಸ್ ಸಾಂಗ್ ಅದು, ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದೆ, ಅದನ್ನು ಕೇಳೋಣ.
3: ಖಂಡಿತವಾಗಿಯೂ ನಿಮಗೋಸ್ಕರ ಆ ಹಾಡನ್ನ ಪ್ರಸಾರ ಮಾಡ್ತೀವಿ. ನಿಮ್ಮ ಅಮೂಲ್ಯವಾದಂತಹ ಸಮಯಕ್ಕೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಥ್ಯಾಂಕ್ ಯು.
2: ಥ್ಯಾಂಕ್ ಯು, ಧನ್ಯವಾದಗಳು. ನಮಗೂ ಕೂಡ ಬೇರೆಯವರನ್ನು ಸಂದರ್ಶನ ಮಾಡಿ ಅನುಭವ, ನಮ್ಮನ್ನು ಯಾರೋ ಸಂದರ್ಶನ ಮಾಡುತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಾರ್.

ಆಕಾಶವಾಣಿಯನ್ನ ನೋಡಿದೆವು, ಕೇಳಿದೆವು. ಶ್ರೋತೃಗಳೇ, ಒಂದೇ ಕಡೆ ಇರುವುದಕ್ಕಾಗುವುದಿಲ್ಲ, ನಮ್ಮದು ಪ್ರಯಾಣ ಅಲ್ವಾ. ಹಾಗೆ ಮುಂದೆ ಮುಂದೆ ನಾವು ಬಂದರೆ ಆಕಾಶವಾಣಿಯ ಪಾರ್ಶ್ವದಲ್ಲಿಯೇ ನಮಗೆ ಈ ಕದ್ರಿಗುಡ್ಡೆಯಲ್ಲಿ ಒಂದು ಯುದ್ಧ ಸ್ಮಾರಕ ಕಾಣುತ್ತದೆ. ಈ ಯುದ್ಧ ಸ್ಮಾರಕ ನಮ್ಮ ದೇಶ ರಕ್ಷಣೆಗಾಗಿ ಹೋರಾಟ ಮಾಡಿ ಹುತಾತ್ಮರಾದಂತಹ ಯೋಧರ ನೆನಪಿಗಾಗಿ ರಚಿಸಲ್ಪಟ್ಟಿರುವಂಥದ್ದು. ಇಲ್ಲಿ ವಿಜಯ ದಿವಸ್ ಅಂತ ಆಚರಣೆ ಮಾಡ್ತಾರೆ. 1971 ಡಿಸೆಂಬರ್ 16 ಭಾರತ ಪಾಕಿಸ್ತಾನದ ವಿರುದ್ಧ ವಿಜಯ ಸಾಧಿಸಿದಂತಹ ದಿನ. ಆ ದಿವಸ ಭಾರತೀಯ ಯೋಧರು ಮಾಡಿದಂಥ ತ್ಯಾಗ ಮತ್ತು ಬಲಿದಾನವನ್ನು ನೆನಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದಾರೆ. ಇದು ಪ್ರತಿ ವರ್ಷ ಕೂಡ ನಡೆಯುತ್ತದೆ. ಇಲ್ಲಿ ಯುದ್ಧ ಸ್ಮಾರಕಕ್ಕೆ ಹೂಹಾರ ಗುಚ್ಛಗಳನ್ನು ಅರ್ಪಿಸಿ ವೀರಮರಣ ಹೊಂದಿದಂತಹ ಯೋಧರಿಗೆ ನಮನವನ್ನು ಸಲ್ಲಿಸುವಂತಹ ಕೆಲಸ ಕಾರ್ಯಗಳು ಆಗ್ತಾ ಇದ್ದಾವೆ. ಲಯನ್ಸ್ ಕ್ಲಬ್ಬು, ರೋಟರಿ ಕ್ಲಬ್ಬು ಮತ್ತು ಶಾಸ್ತಾವು ಭೂತನಾಥೇಶ್ವರ ಟ್ರಸ್ಟು, ಜಿಲ್ಲಾಡಳಿತ ಇವರೆಲ್ಲರ ಸೇರಿಕೊಂಡು ಆಗಾಗ ಇಲ್ಲಿ ಯೋಧರನ್ನ ನೆನಪಿಸಿಕೊಳ್ಳುವಂತಹ ಕೆಲಸ ಆಗ್ತಾ ಇದೆ. ನಿವೃತ್ತ ಸೈನಿಕರ ಒಂದು ಸಂಘ ಇದೆ ಮಂಗಳೂರಿನಲ್ಲಿ. ಆ ನಿವೃತ್ತ ಯೋಧರ ಸಂಘದ ವತಿಯಿಂದ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ಇನ್ನು ಇದರ ಎದುರು ಭಾಗಕ್ಕೆ ನಾವು ಹೋದರೆ ಸ್ವಲ್ಪ ಗುಡ್ಡ ಏರಬೇಕು. ಗುಡ್ಡ ಏರಿದರೆ ನಮಗೆ ಕಾಣುವಂಥದ್ದು ಸಂಚಾರಿ ಭವನ. ಸಂಚಾರಿ ಭವನ ಅಂತ ಹೇಳಿದರೆ ಪಕ್ಕ ನಿಮಗೆ ಅರ್ಥ ಆಗಲಿಕ್ಕಿಲ್ಲ, ಸರ್ಕ್ಯೂಟ್ ಹೌಸ್ ಅಂತ ಹೇಳಬೇಕು. ಕದ್ರಿಯ ಸರ್ಕ್ಯೂಟ್ ಹೌಸು ಗೊತ್ತಿಲ್ಲದವರು ಯಾರೂ ಇಲ್ಲ, ವಿಶೇಷವಾಗಿ ಗಣ್ಯ ಅಧಿಕಾರಿಗಳಿಗೆ, ಮಂತ್ರಿ ಮಹೋದಯರಿಗೆ ಇರುವುದಕ್ಕೆ ಇದ್ದಂಥ ತಾಣ ಇದು. ಇದೊಂದು ಪ್ರವಾಸಿ ಬಂಗಲೆ ಅಂತ ನಾವು ಇದನ್ನು ಕರೆಯುತ್ತೇವೆ. ಈ ಕದ್ರಿಯ ಪ್ರವಾಸಿ ಬಂಗಲೆಗೆ ಬಹುಶಃ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮಹೋನ್ನತ ನಾಯಕರೆಲ್ಲ ಬಂದು ಹೋಗಿದ್ದಾರೆ. ಹಿಂದಿನ ಪ್ರಧಾನಮಂತ್ರಿಗಳು, ಹಿಂದಿನ ರಾಷ್ಟ್ರಪತಿಗಳು ಕೂಡ ಬಂದು ಇಲ್ಲಿ ಇದ್ದದುಂಟು. ವಾಜಪೇಯಿಯವರು ಬಂದಿದ್ದಾರೆ, ಜಾರ್ಜ್ ಫರ್ನಾಂಡಿಸ್ ಅವರು ಬಂದಿದ್ದಾರೆ, ಇಂದಿರಾಗಾಂಧಿಯವರು ಬಂದು ಇಲ್ಲಿ ಉಳ್ಕೊಂಡದ್ದುಂಟು, ರಾಜೀವ್ ಗಾಂಧಿಯವರು ಬಂದಿದ್ದಾರೆ, ಇತ್ತೀಚೆಗೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಬಂದು ಈ ಒಂದು ಪ್ರವಾಸಿ ಬಂಗಲೆಯಲ್ಲಿ ಇದ್ದುಕೊಂಡು ಹೋಗಿದ್ದಾರೆ. ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಇಲಾಖೆಯ ಮಂತ್ರಿಗಳು ಆಗಾಗ ಇಲ್ಲಿ ಬರ್ತಾ ಇದ್ದಾರೆ. ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ನಿರಂತರವಾಗಿ ಅಧಿಕಾರಿಗಳ ಸಭೆಯನ್ನು ಕೂಡ ಇಲ್ಲಿ ನಡೆಸ್ತಾ ಇರುವಂಥದ್ದು. ಆಮೇಲೆ ಬೇರೆ ಬೇರೆ ಪತ್ರಾಂಕಿತ ಅಧಿಕಾರಿಗಳು, IAS IPS ಅಧಿಕಾರಿಗಳು, ರಾಷ್ಟ್ರಮಟ್ಟದ ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಇತರ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಂಥದ್ದು ಕೂಡ ಇದೆ. ಹಾಗಾಗಿ ನಿರಂತರ ಕ್ರಿಯಾಶೀಲವಾಗಿರತಕ್ಕಂಥ ಒಂದು ಪ್ರದೇಶ ಕದ್ರಿಗುಡ್ಡೆಯಲ್ಲಿರುವಂಥ ಪ್ರವಾಸಿ ಬಂಗಲೆ. ಇತ್ತೀಚೆಗೆ ಹೊಸ ಕಟ್ಟಡ ಕೂಡ ಆಗಿದೆ, ನವೀಕೃತವಾದಂಥ ವ್ಯವಸ್ಥೆಯಲ್ಲಿ. ಅಲ್ಲಿ ಹವಾನಿಯಂತ್ರಿತ ಕೊಠಡಿಗಳನ್ನು ಕೂಡ ಮಾಡಿದ್ದಾರೆ. ವಿಶೇಷವಾದ ಅತಿಥಿಗಳಿಗೆ ಅಲ್ಲಿ ಉಳ್ಕೊಳ್ಳುವುದಕ್ಕೆ ಬೇಕಾದಂಥ ಸೌಲಭ್ಯ ಇದೆ. ಅಲ್ಲಿ ಅದರದ್ದೇ ಆದಂತಹ ಸಿಬ್ಬಂದಿಗಳು ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಮತ್ತು ಒಳ್ಳೆಯ ಒಂದು ಭದ್ರತೆಯ ವ್ಯವಸ್ಥೆ ಕೂಡ ಈ ಪ್ರವಾಸಿ ಮಂದಿರದಲ್ಲಿ ಇದೆ. ಪ್ರವಾಸಿ ಬಂಗಲೆಗೆ ನಾವು ಬಂದಿದ್ದೇವೆ. ಇವತ್ತು ನಾವು ಬಂದಾಗ ಇಲ್ಲಿ ಯಾರು ಇಲ್ಲ, ಹಾಗಾಗಿ ಎಲ್ಲ ಕಡೆ ಸುತ್ತಾಡಲಿಕ್ಕೆ ನಮಗೆ ಸ್ವಲ್ಪ ಸುಲಭ ಆಯಿತು. ಇನ್ನು ನಮಗೇನು ಇಲ್ಲಿ ಕೆಲಸ ಇಲ್ಲಲ್ಲ, ಹಾಗೆ ಇಲ್ಲಿಂದ ಇಳಿದು ನಾವು ಸ್ವಲ್ಪ ಗಂಟಲೊಣಗ ತಗೊಂಡು ಚಾ ಕುಡಿಯುವಂತಾಗಿದೆ. ಹೋ, ಇಲ್ಲೇ ಇದೆಯಲ್ಲ, ಕಟ್ಟೆಯ ಬುಡದಲ್ಲಿರುವಂಥ ಒಂದು ಹೋಟೆಲು, ಬೃಂದಾವನ ಹೋಟೆಲು. ಇಲ್ಲಿ ಹೋಗಿ ಬರುವಂಥ ಪ್ರವಾಸಿಗಳಿಗೆ ಊಟೋಪಚಾರಗಳಿಗೆ ಎಲ್ಲ ಸಮಯಗಳಲ್ಲಿ ಕೂಡ ವ್ಯವಸ್ಥೆ ಇರತಕ್ಕಂಥ ಹೋಟೆಲ್ಗಳು 3-4 ಇಲ್ಲಿ ಇದ್ದಾವೆ. ದೊಡ್ಡ ಒಂದು ಅಶ್ವತ್ಥ ಮರದ ಬುಡ ಇದೆ ಇಲ್ಲಿ. ಬೆಳಗ್ಗೆ ಇಲ್ಲಿ ಬಂದು ನೋಡಿದರೆ ಕದ್ರಿ ಪಾರ್ಕಿಂಗ್ಗೆ ವಾಕಿಂಗ್ ಹೋಗುವವರು ಈ ಅಶ್ವತ್ಥಕ್ಕೆ ಪ್ರದಕ್ಷಿಣೆ ಮಾಡುವುದಂತ ಉಂಟು. ಅಥವಾ ಅಶ್ವತ್ಥಕ್ಕೆ ಪ್ರದರ್ಶನ ಮಾಡಿದರೆ ತ್ರಿಮೂರ್ತಿಗಳ ಒಂದು ಅನುಗ್ರಹ ಸಿಕ್ಕಿದ ಹಾಗೆ ಅಂತ ಒಂದು ಭಾವನೆ ಇದೆ ನಮಗೆ. ಸುತ್ತಮುತ್ತ ಬೇರೆ ಬೇರೆ ರೆಸಿಡೆನ್ಸಿ ಏರಿಯಾಗಳು ಕೂಡ ಇದ್ದಾವೆ, ಫ್ಲ್ಯಾಟ್ಗಳಿದ್ದಾವೆ. ಬಹುಶಃ ಇಷ್ಟನ್ನು ನಾವು ನೋಡಿಕೊಂಡ್ರೆ ಒಂದು ಏನೋ ಬಾಕಿ ಆದಾಗೆ ಆಗಿದೆ ಏನದು ಅಂತ ಕೇಳಿದರೆ, ಇಲ್ಲೇ ಹತ್ತಿರ ಬೃಂದಾವನ ಹೋಟೆಲ್ನ ಸಮೀಪದಲ್ಲಿ ಕದ್ರಿ ಆರಕ್ಷಕ ಠಾಣೆ ಇದೆ, ಕದ್ರಿ ಪೊಲೀಸ್ ಸ್ಟೇಷನ್. ಈಗ ಹೊಸ ಕಟ್ಟಡದ ಒಂದು ನಿರ್ಮಾಣ ಕೂಡ ಆಗಿ ಸುವ್ಯವಸ್ಥಿತವಾದಂಥ ಒಂದು ಕಚೇರಿಯಾಗಿದೆ ಇದು. ಮೊದಲು ಇದು ನಮ್ಮ ನಂತೂರು ಸೈಡ್ ಬಿಕರ್ನಗಟ್ಟೆಯಲ್ಲಿತ್ತು. ಅದೀಗ ಭಾಳ ಸಮಯದ ನಂತರ ಇಲ್ಲಿಗೆ ಬಂದು ಈಗ ವ್ಯವಸ್ಥಿತವಾದ ಮತ್ತು ಮಂಗಳೂರು ನಗರದಲ್ಲಿ ಭಾಳ ಸುಸಜ್ಜಿತವಾದಂತಹ ಒಂದು ಪೊಲೀಸ್ ಸ್ಟೇಷನ್ ಅಂತ ನಾವು ಇದನ್ನು ಗಮನಿಸಬಹುದು. ಹೀಗೆ ಕದ್ರಿ ಗುಡ್ಡದಲ್ಲಿರುವಂತಹ ಮುಖ್ಯ ಮುಖ್ಯ ಹಿಂಭಾಗ ಆಕಾಶವಾಣಿ ಹೆಗ್ಭಾಗದಲ್ಲಿ ನಮಗೆ

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುನಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
1: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಜಪಾನ್ನಲ್ಲಿ ಮನುಷ್ಯ ಇದ್ದ, ಝೆನ್ ಮಾಸ್ಟರ್ ಇದ್ದ, ತೆತ್ಸುಗೆನ್ ಅಂತ ಅವನ ಹೆಸರು. ನಂತರ ಗೂಗಲ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ, ತೆತ್ಸುಗೆನ್ TETSUGEN ಅಂತ, ತೆತ್ಸುಗೆನ್. ಅವನಿಗೊಂದು ಆಸೆ ಇತ್ತು, ಈ ಝೆನ್ ಸೂತ್ರಗಳಿದ್ದಾವಲ್ಲ ಅವಾಗೆಲ್ಲ ಬರವಣಿಗೆ ಇಲ್ಲ. ಅವನು ಜಪಾನಿ ಭಾಷೆ ನೋಡಿದ್ರೆ ಒಂಥರ ಆರ್ಟಿಸ್ಟಿಕ್ ವರ್ಕ್, ಚೈನೀಸ್ ಜಪನೀಸ್ ಎರಡು ಭಾಷೆ ಒಂದು ಡ್ರಾಯಿಂಗ್ ತೆಗೆದಂಗೆ ಇರ್ತದೆ ಅಕ್ಷರ, ವೆರಿ ಕಾಂಪ್ಲಿಕೇಟೆಡ್. ಆ ಝೆನ್ ಸೂತ್ರಗಳನ್ನು ಪ್ರಿಂಟ್ ಮಾಡಬೇಕು ಅಂತ ಆಸೆ. ಆ ಪ್ರಿಂಟ್ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ಮರದ ಒಂದು ಅಚ್ಚಿ ತಗೊಂಡು ಅದ್ಮೇಲೆಲ್ಲ ಗೀರ್ ಹಾಕಿ ಮಸಿಯಲ್ಲಿ ಅದ್ದಿ ಅದ್ದಿ ಬಟ್ಟೆ ಮ್ಯಾನ್ ಪ್ರೆಸ್ ಮಾಡಬೇಕು. ಆ ಥರ ಇತ್ತು ಕಾಗದ, ಹಾಗೆನ್ನ ಬರ್ತಾ ಇತ್ತು. ಅವನು ಝೆನ್ ಸೂತ್ರ ಪ್ರಿಂಟ್ ಮಾಡಬೇಕು ಅಂತ ಹೇಳಿ ದುಡ್ಡು ಬೇಕಲ್ಲ, ಅದಕ್ಕೆ ಊರು ಊರು ಹೋದ, ದುಡ್ಡು ಕಲೆಕ್ಟ್ ಮಾಡಿದ, ಕಷ್ಟಪಟ್ಟು ಗೊಲಿಸಿದ. ಗೊಲಿಸಿ ಇನ್ನೇನ್ ಮಾಡ್ಬೇಕು ಅನ್ನೋ ಹೊತ್ತಿಗೆ ರಿವರ್ ಉಜಿ ಫ್ಲಡ್ ಬಂದ್ಬಿಡ್ತು, ಭಾರಿ ಫ್ಲಡ್ ಬಂದ್ರು, ಲಕ್ಷಾಂತರ ಜನ ಸಾಯೋಗ ಶುರು ಮಾಡಿದ್ರು. ಆಗ ಅವನೇನ್ ಮಾಡಿದ, ಕೆಚ್ಚುಗೆ ಅಂತ ಕಷ್ಟಪಟ್ಟು ಕಳ್ಸಿದ್ದಲ್ಲ 15 ವರ್ಷ, ಆ ಹಣ ಶಿಷ್ಯರಿಗೆ ಕೊಟ್ಟ, ಮಾಡಿರೋ ದಯವಿಟ್ಟು ಗಂಜಿ ಕೇಂದ್ರ ಮಾಡ್ರಿ, ಎಲ್ಲರಿಗೂ ಅನುಕೂಲ ಆಗ್ಲಿ, ಪಾಪ ಅವ್ರಿಗೆ ಅನುಕೂಲ ಆಗ್ಲಿ, ಶೆಡ್ ಹಾಕಿ ಎಲ್ಲ ಕೊಟ್ಟ. ಶಿಷ್ಯರ ದುಃಖ ಆಯ್ತು, ಪಾಪ ಎಷ್ಟು ಎಷ್ಟು ಕಷ್ಟಪಟ್ಟಿದ್ರು 15 ವರ್ಷ ದುಡ್ಡು ಕೂಡಿಸಿದ್ರು, ಆದ್ರೆ ಅನ್ಕೊಂಡ್ರೆ ಆಗ್ಲೇ ಇಲ್ಲ, ಏನ್ ಪರವಾಗಿಲ್ಲ ಅಂದ. ಮತ್ತೆ ಶುರು ಮಾಡ್ದ, ಊರೂರು ಹೋಗೋದು, ದುಡ್ಡು ಕಂಕ್ರ ಮಾಡೋದು, ಉಪನ್ಯಾಸ ಮಾಡೋದು, ಲಕ್ಷ ದುಡ್ಡು ತರೋದು, ಕೂಡಿಸಿದ. ಕೂಡಿಸಿ ಇನ್ನೇನು ದುಡ್ಡು ಆಯ್ತು ಮಾಡ್ಬೇಕು ಅನ್ನೋ ಹೊತ್ತಿಗೆ ಎಲ್ಲೋ ಫೀವರ್ ಬಂದ್ಬಿಡ್ತು, ಜನ ಸಾವಿರಾರು ಜನ ಸಾಯೋಗ ಶುರು ಮಾಡಿದ್ರು. ಆಗೋ ದುಡ್ಡು ಕೊಟ್ಬಿಟ್ಟ, ಅವ್ನು ತಗೊಂಡು ಹೋಗ್ರಿ ಮಾಡ್ರಿ ಇದನ್ನೆಲ್ಲ ಅಂತೇಳಿ. ಆಗಾಗಲೇ 55 ವರ್ಷ 60 ವರ್ಷ ಆಗಿತ್ತು ಅವನಿಗೆ. ನಮ್ಮ ಗುರುಗಳು ಏನ್ ಮಾಡ್ತಾರೆ, ಪಾಪ ಎರಡು ಸಲ ಪ್ರಯತ್ನ ಮಾಡಿದ್ರು ಆಗ್ಲಿಲ್ಲ, ಅವನ ಆಸೆ ಬಿಡ್ಲಿಲ್ಲ, ಮತ್ತೆ ದುಡ್ಡು ಕಲೆಕ್ಟ್ ಮಾಡಿದ, ಅವ್ರಿಗೆ ಅವ್ನು ಬೇಡ್ಕೊಂಡ. ಈ ಸಲ ದುಡ್ಡು ಆದಾಗ ಸೆನ್ ಸೂತ್ರಗಳನ್ನ ಮಾಡಿ ಇಟ್ಟ, ಮಾಡಿ ಇಟ್ಟಿದ್ದಾನೆ. ಈಗಾದ್ರೂ ಇದಾದ್ರು ಮ್ಯೂಸಿಯಂ ಮಾಡಿ ಇಟ್ಟಿದ್ದಾರೆ ಟೋಕಿಯೋದಲ್ಲಿ. ಆ ಮ್ಯೂಸಿಯಂ ಅಲ್ಲಿ ಅವನ ಅಕ್ಷರ ಹಾಕಿದ್ದೆಲ್ಲ ಇದಾವ, ಈಗ ಸೂತ್ರಗಳನ್ನ ಪ್ರಿಂಟ್ ಮಾಡಿ ಇಟ್ಟಿದ್ದಾನೆ. ಅದಕ್ಕೊಂದು ಮಾತಿದೆ, ಟೆತ್ಸುಗೆನ್ ಡಿಡ್ ನಾಟ್ ಪ್ರಿಂಟ್ ದಿ ಸೂತ್ರ ಒನ್ಸ್, ಈ ಪ್ರಿಂಟೆಡ್ ದಿ ಸೂತ್ರ 3 times ಅಂತ. ಟೆತ್ಸುಗೆನ್ 3 ಸಲ ಸೂತ್ರಗಳನ್ನ ಪ್ರಿಂಟ್ ಮಾಡಿದ್ದ, 2 ನಮ್ಮ ಹೃದಯದಲ್ಲಿದ್ದಾವೆ, 1 ಕಾಗದದ ಮೇಲಿದ್ದಾವೆ ಅಂತ. ಎಷ್ಟು ಚಂದದ ಮಾತು, ಅವನು 3 ಸಲ ಪ್ರಿಂಟ್ ಮಾಡಿದ ಅಂತ. ತನ್ನ ದಾನದಿಂದ, ತನ್ನ ಕೂಡಿಟ್ಟಂತ, ತನ್ನ ಜೀವನದ ಗುರಿ ಆದಂತ ಸೂತ್ರ ಮಾಡೋದ್ ಬಿಟ್ಟು ಜನರಿಗೆ ಸಹಾಯ ಆಗಲಿ ಅಂತ ಕೊಟ್ಬಿಟ್ಟಲ್ಲ ಮನುಷ್ಯ. ಆ ಮನಸ್ಸು ಎಂತ ಇರ್ಬೇಕು, ಅದರಿಂದ ಆ ಮನಸ್ಸು 2 ಸಲ ಮಾಡಿದ್ರಿಂದ ಈ ಪ್ರಿಂಟೆಡ್ ದಿ ಸೂತ್ರ 3 times ಬಟ್ 2 are on our hearts, ಓನ್ಲಿ 1 is on paper ಅಂತ ಅನ್ನೋ ಹಾಗೆ. ಆ ತೆತ್ಸುಗನ್ 3ನೇ ಸಲ ಸೂತ್ರ ಪ್ರಿಂಟ್ ಮಾಡಿದ್ಮೇಲೆ ಅಲ್ಲಿ ಇರಲಿಲ್ಲ, ಕಾಡಿಗೆ ಹೋಗ್ಬಿಟ್ಟ, ವಾಪಸ್ ಬರಲೇ ಇಲ್ಲ, ಅವ್ನು ಯಾರು ನೋಡ್ಲೇ ಇಲ್ಲ ಅವ್ನು ಎಲ್ಲಿದ್ದಾನೆ ಅಂತ. ತನ್ನ ಜೀವನದ ಗುರಿ ಮುಗಿತು, ಪಟ್ಬಿಟ್ಟ. ಅವ್ನು ಇವ್ರಿರ್ತಾರಲ್ಲ, ಅವ್ರ ಪ್ಯಾಷನ್, ಲೈಫ್ ಮಿಷನ್ ಅದು ಮಾಡ್ಲೇಬೇಕು ಅಂತ. ಹಾಗೆ ಮಾಡ್ಕೊಂಡು ಹೋದಕ್ಕೆ 3 ದೊಡ್ಡ ಸಾಧನೆಗಳನ್ನು ಅವ್ರು ಮಾಡ್ತಾರೆ.

0: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
1: ಯಾವುದಾದ್ರೂ ಒಂದು ಸುಂದರವಾದ ಮನಸ್ಸು, ಪ್ಯಾಷನ್ ಇಲ್ಲದೆ ಇರೋದು ಕಂಡಿದ್ದೀವ ನಾವು. ಯಾರಾದರೂ ಪ್ಯಾಷನ್ ಇದ್ದವ್ರನ್ನ ಇಷ್ಟಪಡೋದು ನಾವು, ಪ್ಯಾಷನ್ ಇಲ್ಲದೆ ಇರೋದು ಇಷ್ಟ ಬರೋದಿಲ್ಲ. ಅಯ್ಯೋ ಬಿಡ್ರಿ, ಅವ್ರು ಮಾಡ್ತಾ ಇರ್ಬೇಕಂತ ಅವ್ರು ಸ್ವಾರ್ಥ ಮಾಡ್ಕೋತಾರೆ. ಆದರೆ ಪ್ಯಾಷನ್ ಆಗಿ ಮಾಡೋರು ಇದ್ದಾರಲ್ಲ, ಒಂದು ಮನಸ್ಸು ಸಿಗಲ್ಲಪ್ಪ. ನನಗಂತೂ ಕಂಡಿಲ್ಲ ಇದುವರೆಗೂ ಒಂದು ಮನಸ್ಸು. ಪ್ಯಾಷನ್ ಅಬ್ಸೆಷನ್ ಅಬೌಟ್ ಇಟ್. ಮತ್ತೆ ಇರೋದು ಕಲಾಮ್ ಹೇಳ್ಬೇಕು ನಾನು, ಏನು ಪ್ಯಾಷನ್ ರೀ ಹುಚ್ಚುತ್ತಾನ? ಅದು ಮಾಡಬೇಕು ಅಂದ್ರೆ ಮಾಡಬೇಕು. ಒಂದು ನೆನಪಿದೆ ನನಗೆ, ಅದೊಂದು ಜೋಕು ಆಯ್ತು. ಅದು ಅವರು ಕಲ್ಕತ್ತಾಗ ಬಂದಿದ್ದಾರೆ, ಕಲ್ಕತ್ತಾದ IIT ಖರಗ್ಪುರಕ್ಕೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ರಂತೆ. ಹೆಲಿಕಾಪ್ಟರ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ, ಲೆಕ್ಚರ್ ಕೊಡ್ಬೇಕು IIT ಖರಗ್ಪುರದಲ್ಲಿ. ಆದ್ರೆ ಹಿಂದಿನ ದಿವಸ ಭಾರಿ ಡಿಪ್ರೆಷನ್ ಆಗಿ ಮಳೆ ಬಂದು ಫ್ಲೈಟ್ ಎಲ್ಲ ಹೆಲಿಕಾಪ್ಟರ್ ಹೋಗೋಂಗಿಲ್ಲ. ಮಗೇನ್ ಮಾಡುದು, ಹಠ ಇಡು, ನಾ ಹುಡುಗರು ಹೇಳಿದ್ದೇನೆ ಬರ್ತೀನಂತ ಹೋಗ್ಲೇಬೇಕು. ಆಯ್ತು, ಏನ್ ಮಾಡುದೇನು, ಟ್ರೈನ್ ಇದೆ, ರಾತ್ರಿ ಟ್ರೈನ್ ಹೋಗ್ಬೇಕು. ಇಸ್ ಅನ್ ಮೂಮೆಂಟ್, ಐ ಡೋಂಟ್ ಮೈಂಡ್ ಗೋಯಿಂಗ್ ಬೈ ಟ್ರೈನ್, ನೈನ್ ಜರ್ನಿ ಟ್ರಾವೆಲ್ ಮಾಡ್ತೀನಿ ಅಂತ. ಅವ್ರು ಫಸ್ಟ್ ಕ್ಲಾಸ್ AC ಕಂಪಾರ್ಟ್ಮೆಂಟ್ ಎಲ್ಲ ಪೂರಾ ಖಾಲಿ, ಮುಂದೆ ಎಷ್ಟೋ ಅಟ್ಯಾಚ್ ಮಾಡಿದ್ರು. ಸೆಕ್ಯೂರಿಟಿ ಎಲ್ಲ ಇರುತ್ತಲ್ಲ, ಆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಹೋಗಿ ಒಳಗಡೆ ರೂಮ್ ಅಲ್ಲಿ ಹೋಗಿ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬಂದ್ರು, ಹಾಸಿಗೆ ಹಾಸಿ ಬಂದ್ರು. ಒಳಗಡೆ ಹೋದ್ರು, ಹೋಗಿ 2 ನಿಮಿಷ ಹೊರಗೆ ಬಂದ್ರು, ದಟ್ ಫೆಲೋ ಇಸ್ ದೇರ್ ಕ್ರಿಯೇಟಿಂಗ್ ಪ್ರಾಬ್ಲಮ್ ಫಾರ್ ಮೀ ಎಂದು. ನೀವು ಸೆಕ್ಯೂರಿಟಿ ಗಾರ್ಡಿಗೆ ಹಾಬ್ರಿ, ಇಷ್ಟೊಂದು ಚೆಕ್ ಮಾಡಿ ಯಾವ ಸಲ ಕೂತಿದ್ದಾನು. ಹೋದ್ರು ಮತ್ತೆ ಗನ್ ಹಿಡ್ಕೊಂಡು ಕೆಳಗಡೆ ಸೀಟ್ ಕೆಳಗೆ ಮೇನ್ ಹೋಗಿ, ಯಾರೂ ಇಲ್ಲ, ಅಲ್ಲಿ ಒಬ್ರು ಇಲ್ಲ. ಯಾಕೆ ಗೊತ್ತಾ, ಕಲಾಂ ಅವರು ಯಾವತ್ತೂ ಇನಾನಿಮೇಟ್ ಆಬ್ಜೆಕ್ಟ್ ಅನ್ನ ಪೆನ್ನು ಅದು ಇದು ಅಂದವರಲ್ಲ. ಅವರು ದಟ್ ಫೆಲೋ, ಎಲ್ಲರಿಗೂ ಫೆಲೋ. ಜಿರ್ಲೆ ಇದೆ ಆಕ್ಚುಲಿ ಹಾಸಿಗೆ ಕೆಳಗೆ, ಒಂದು ಜಿರ್ಲೆ ಬಂದು ಪ್ರೆಸಿಡೆಂಟ್ ಅಂತ ಗೊತ್ತಿಲ್ಲ ಪಾಪ, ಅದಕ್ಕೆ ಬಂದ್ಬಿಟ್ಟಿದೆ. ಅಂದ್ರೆ ಅದು ಕೂಡ ಫೆಲೋ ಅನ್ಬೇಕು, ಅದು ಲಿವಿಂಗ್. ನಾನು ಕೇಳೋರು ಒಂದು ಮೈಕ್ ಹಾಕಿದ್ರು ಕೊರಳಿಗೆ, ಆ ಮೈಕ್ ಜರ್ದು ಜರ್ದು ಒಳಗೆ ಹೋಗೋದು, ನಾನು ಅದನ್ನ ಎಳ್ದು ಮೇಲೆ ಇಡೋದು. ಅದಕ್ಕೇನು ಇದು ಕ್ಲಿಪ್ ಇಲ್ಲ ಏನಿಲ್ಲ, ಅದು ಅಂತ ಅಂದ್ಕೊಟ್ಟಿದ್ದು ಗುಲ್ಬರ್ಗ ಅದ್ರಲ್ಲಿ ಮಾಡಿದೆ. ನಾ ಇಳಿಬೇಕು, ದಿಸ್ ಫೆಲೋ ಇಸ್ ಯೂಸ್ಲೆಸ್ ಐಸೆ, ದಿಸ್ ಫೆಲೋ ಡಸಂಟ್ ಸಿಟ್ ಪ್ರಾಪರ್ಲಿ, ದಿಸ್ ಫೆಲೋ. ಎಲ್ಲದಕ್ಕೂ ಫೆಲೋ ಅಂದ್ರೆ ಅವ್ರು ಎಲ್ಲರೂ ಜೀವ ಇದ್ದದ್ದೆ, ಎಲ್ಲದ ಬಗ್ಗೆನೂ ಪ್ರೀತಿ. ಯಾವುದೋ ಇನಾನಿಮೇಟ್ ಆಬ್ಜೆಕ್ಟ್ ಒಗೆದು ಹಾಕೋದು, ಥ್ರೋ ದಾಟ್ ಥಿಂಗ್ ಅಲ್ಲಿಲ್ಲ, ಹಿಂಗಂತ ಇಲ್ಲೇ ಇಲ್ಲ, ದಟ್ ಫೆಲೋ. ಆ ಥರದ ಅಬ್ಸೆಷನ್ ಇದ್ದಂತ ಮನುಷ್ಯ ಪ್ರತಿಯೊಂದ್ರ ಬಗ್ಗೆನೂ ಮಾಡ್ಬೇಕು. ಕೊನೆಗೆ ಟ್ರೈನ್ ಅಲ್ಲಿ ಹೋಗಿ IIT ಕರೆಕ್ಟ್ರಿ ಮಾತಾಡಿ ಮತ್ತೆ ವಾಪಸ್ ಬಂದ್ರು, ಹಠಾತ್ ಮಾತಾಡಬೇಕು ಅಂತ. ಆ ಅಬ್ಸೆಷನ್ ಇದೆಯಲ್ಲ, ಅದಕ್ಕೆ ಹೇಳ್ತೇನೆ, ಟೆಲ್ ಮಿ ಎ ಬ್ಯೂಟಿಫುಲ್ ಮೈಂಡ್ ವಿಚ್ ಇಸ್ ನಾಟ್ ಅಬ್ಸೆಸಿವ್ ಅಬೌಟ್ ಥಿಂಗ್ಸ್, ಪ್ಯಾಷನೇಟ್ ಅಬೌಟ್ ಥಿಂಗ್ಸ್. ಬಿಲ್ ಕ್ಲಿಂಟನ್ ಕೂಡ ಬರೆದಿದ್ದಾರೆ, ಅವ್ರಿಗೆ USA ಪ್ರೆಸಿಡೆಂಟ್ ಆಗ್ಬೇಕು ಅಂತ ಅನಿಸಿದ್ದು ಯಾವಾಗ ಪ್ಯಾಷನೇಟ್ ಆಗಿ ಅಂದ್ರೆ, ಆಸ್ ಎ ಬಾಯ್ ಹ್ಯಾಡ್ ಎ ಚಾನ್ಸ್ ಆಫ್ ಶೇಕಿಂಗ್ ಹ್ಯಾಂಡ್ ವಿತ್ ಜಾನ್ ಕೆನಡಿ ಅಂತ. ಶೇಕ್ ಹ್ಯಾಂಡ್ ಮಾಡಿ ಬಂದು, ಅಮ್ಮ ನಿಜವಾಗ್ಲೂ ಪ್ರೆಸಿಡೆಂಟ್ ಅವರು ಅಂತ ಕೇಳಿದ್ರೆ, ಹೌದಪ್ಪ ಪ್ರೆಸಿಡೆಂಟ್ ಅವರು ಅಂತ. ಇಫ್ ಐ ಕ್ಯಾನ್ ಶೇಕ್ ಹ್ಯಾಂಡ್ ವಿತ್ ಹಿಮ್, ಐ ಕ್ಯಾನ್ ಎಕ್ಸ್ಚೇಂಜ್ ಈ ಸೀಟ್ ವಿತ್ ಮೀ ಅಂತ ಹೇಳಿದ್ರು, ಐ ಕ್ಯಾನ್ ಬಿ ಪ್ರೆಸಿಡೆಂಟ್ ಅಗೇನ್. ಅಬ್ಸೆಷನ್ ನಾನು ಆಗ್ಬಿಡ್ಬೇಕು, ಪ್ಯಾಷನ್ ಪ್ರೆಸಿಡೆಂಟ್ ಆಗ್ಬೇಕು ಅಂದ್ರೆ ಒಂದು ಇನ್ಸಿಡೆಂಟ್ ಹೇಗೆ ಪ್ಯಾಷನೇಟ್ ಮಾಡಿಬಿಡುತ್ತೆ ಮನುಷ್ಯನ. ಅಂಡ್ ದ ಸೆಕೆಂಡ್ ಕ್ವಾಲಿಟಿ ಇಸ್ ದಿಸ್ ಕಾಮ್ನೆಸ್. ನಮ್ಮ 2nd ಅಧ್ಯಾಯ ಭಗವದ್ಗೀತೆಯಲ್ಲಿ ಬರೋದೇ ಅದೇ ಬರೋದು, ಚಿತ್ತಪ್ರಜ್ಞೆ ಕಾಭಾಷ ಸಮಾಧಿ ಕೇಶವ. ಮನಸ್ಸು ಸ್ಥಿಮಿತವಾಗಿ ಇರೋದು ಹೇಗೆ, ಅನ್ಡಿಸ್ಟರ್ಬ್ ಕಾಮ್ನೆಸ್. ಬುದ್ಧ ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್. ಸಂತೋಷವಾಗಿರೋ ಜೊತೆಗೆ ಸ್ನೇಹ ಮಾಡ್ಕೊಳ್ಳಿ, ಕಂಪ್ಯಾಷನ್ ಫಾರ್ ದಿ ಅನ್ಹ್ಯಾಪಿ. ಯಾರು ಸಂತೋಷವಾಗಿಲ್ಲೋ ಅವ್ರ ಬಗ್ಗೆ ನಿಮ್ಮ ಕರುಣೆ ಇರಲಿ. ಡಿಲೈಟ್ ಇನ್ ದ ವರ್ಚುವಸ್. ಯಾರು ನೈತಿಕತೆಯಲ್ಲಿ ಗಟ್ಟಿಯಾಗಿದ್ದಾರೋ ಅದನ್ನು ನೋಡಿ ಸಂತೋಷ ಪಡಿ. 3 ಲೆವೆಲ್ ಅಲ್ಲಿ ಯಾರು ಸಂತೋಷವಾಗಿದ್ದಾರೋ ಅವ್ರ ಜೊತೆ ಫ್ರೆಂಡ್ಲಿ ಇರಿ, ದುಃಖದಲ್ಲಿದ್ದವರಿಗೆ ಸಹಾಯ ಮಾಡಿ ಕರುಣೆ ತೋರಿಸಿ. ಯಾರು ನಡತೆಯಲ್ಲಿ ಚೆನ್ನವರಾಗಿದ್ದಾರೋ ಅವ್ರ ಜೊತೆಗೆ ಸಂತೋಷವಾಗಿರಿ. ಯಾವ ಮನಸ್ಸು ಯಾವಾಗಲೂ ಸ್ಥಿತಿ ಸ್ಥಿತಪ್ರಜ್ಞೆ ಸ್ಟೇಜ್ ಅಲ್ಲಿ ಇರ್ತದೋ

0: என் அம்ருத் சோமேஸ்வர் ரேடியோ சார் அங்கு ஏப்பல கேண்டது சந்தோஷப்படையில
1: கண்டொடே பல தூப்பே நாளென கிரிஞ்செடித்தின மாணிகோ இத்த தூதக ஒப்ப பாடின பத்தைதல கல கல
2: ನಾನು ತುಂಬಾ ಎಜಿಟೇಟೆಡ್ ಮೈಂಡ್ ಕೂಡ ನೋಡಿದ್ದೇನೆ, ತುಂಬಾ ಶಾಂತವಾಗಿರೋರು ಕಂಡಿದ್ದೀನಿ. ಯಾವುದೇ ಪ್ರಸಂಗ ಬರಲಿ ಎಷ್ಟು ನಿರಾಳವಾಗಿರ್ತಾರೆ, ನನಗೆ ಆಶ್ಚರ್ಯ ಅನ್ಸುತ್ತೆ. ಹಿಂಗಿರೋಕ್ ಸಾಧ್ಯ ಇದೆಯಾ, ಅಷ್ಟು ಚೆನ್ನಾಗಿರೋಕ್ ಸಾಧ್ಯ ಇದೆಯಾ, ಅಷ್ಟು ಚೆನ್ನಾಗಿರ್ತಾರೆ. ಅದಕ್ಕೆ ನಮ್ಮ ಗೊಂಡಪ್ಪ ಹೇಳ್ತಾರೆ, ಒಳಗ ಜಲ ನಿನ್ನ ಮನ, ಎಷ್ಟು ಚಂದ ಮಾತು. ಒಳಗ ಜಲ ನಿನ್ನ ಮನ, ಹೋಗ ಅದರೊಳ ಇಳಿಯೇ ಕಳದ ಕಸ ಬೇಲುತ್ತ ಬಂದಡವಾದವುದು. ಕೊಂಚ ಬಿಟ್ಟಿರ್ತಾರು ಮರಳಿ ಇಲ್ಲಿ ಹೌದು ಶಾಂತಿಯಲ್ಲಿ ಮಾಡ್ಬೋದು. ಕೊಳದ ಜಲ ನಿನ್ನ ಮನ, ನನ್ನ ಮನಸ್ಸು ಅಂದ್ರೆ ಕೊಳದ ಜಲ, ಸರೋವರದ ನೀರಿದ ಹಾಗೆ. ಹೋಗ ಅದರೊಳ ಇಳಿಯೇ ಕೆಲವರು ಜಿಗಿತಾರೆ, ಹಾರ್ಕೋತಾರೆ, ಓಡಾಡ್ತಾರೆ ಕೆಳಗೆಲ್ಲ. ಅವರೆಲ್ಲ ನೀರಲ್ಲಿ ಓಡಾಡಿದಾಗ ಕಳದ ಕಸ ದೇವತ್ತ ಬಂಗಡವಾದವನು, ಕೆಳಗೆ ಕುತ್ತಿದ್ದ ಕಸ ಅದ ಮೇಲೆ ಬಂದು ರಾಡಿ ಆಗ್ಬಿಡ್ತೀವಿ, ನೀರೆಲ್ಲ ಬತ್ತರ ಆಗ್ಬಿಡ್ತಾರೆ, ರಾಡಿ ಆಗ್ತದೆ. ಅವ್ರೇನ್ ಮಾಡ್ಬೇಕು, ಇನ್ನಿಷ್ಟು ಅಡಗಾಡಿಸಿದ್ರೆ ಮತ್ತಷ್ಟು ರಾಡಿ ಆಗ್ತದೆ. ಹೇಳ್ತಾರೆ ಕಲಕದಂತದೆ ಕೊಂಚ ಬಿಟ್ಟಿರ್ತದೆ ಇಲ್ಲಿಯ ಹೌದು ಶಾಂತಿಯಲ್ಲಿ ಮಂಕುತಿಮ್ಮ. ನಾವೇನ್ ಮಾಡ್ಬಾರ್ದು, ದುಃಖಪ್ಪ ಬಿಡಿ, ನೀರದ ದೂರ ಇದ್ಬಿಡಿ, ತಾನಾಗೆ ಮಣ್ಣು ಕೆಳಗೆ ಕೂತ್ಕೊಳ್ಳುತ್ತೆ, ಜೇರ್ಸ್ಬೇಕು ಆಗತ್ತೆ. ನಮ್ಮ ಮನಸ್ಸು ಹಾಗೇನೆ, ನಮ್ಮ ಮನಸ್ಸು ಬಹಳ ಚಿಂತೆ ಮಾಡಿದಷ್ಟು ರಾಡಿ ಆಗ್ತಾ ಹೋಗುತ್ತೆ. ಒಂದು ಆದಂತ ಘಟನೆ 20 ವರ್ಷ ತಲೆ ಕೆಡಿಸ್ಕೋತೀವಿ ನಾವು. ಯಾವುದೋ ಸಣ್ಣ ಘಟನೆ ಆಗಿರುತ್ತೆ, ಅದಕ್ಕೋಸ್ಕರ ಮನಸ್ಸು ಕೆಡಿಸ್ಕೊಂಡಿರ್ತೀವಿ. ಸಣ್ಣ ಸಣ್ಣ ಘಟನೆ ಮನಸ್ಸು ಕೆಡಿಸ್ಕೊಂಡಿರ್ತೀವಿ, ಅದು ನೆನೆಸ್ಕೊಂಡು ನೆನೆಸ್ಕೊಂಡೇ ಬರುತ್ತಾರೆ. ಮುಗಿದ ಒಂದು ಕತೆ ಬರುತ್ತದೆ, ಇಂಥ ಆನಂದ ಎಲ್ಲರ ಜೊತೆ ಕಾಡಲ್ಲಿ ಹೋಗ್ತಾ ಇದ್ದಾರಂತೆ. ಒಂದ್ ಕಡೆ ಬುದ್ಧ ಕೂತ್ಕೊಂಡ, ನಿರ್ವಾಣ ಆಗೋದಕ್ಕಿಂತ ಒಂದು ವಾರದ ಮೊದಲಿನ ಕತೆ ಅದು. ಹೋಗ್ತಿರ್ಬೇಕಾದ್ರೆ ಬುದ್ಧ ಆಯ್ತಂದ್ರೆ ಸುಸ್ತಾಗಿದೆ ಕಣೋ ಆನಂದ, ಸ್ವಲ್ಪ ನೀರು ತಗೊಂಡ್ಬರೋ, ಎಲ್ಲೋ ಸ್ವಲ್ಪ ನೀರಿನ ಸದ್ದು ಕೇಳಿಸ್ದಂಗೆ ಆಗುತ್ತೆ ನನಗೆ ಅಂತ. ಆನಂದ ಹೋದ ಪಾತ್ರೆ ಬಂದು ನೋಡ್ಕೊಂಡು ಅದು ಯಾವ ದಿಕ್ಕಿಗೆ ಅಂತ. ಬ್ಯೂಟಿಫುಲ್ ನದಿ ಇದೆ, ಸಣ್ಣದೊಂದು ನದಿ ಹರಿತಾ ಇದೆ, ಶಾಂತವಾಗಿ ಹರಿತಾ ಇದೆ. ಅಲ್ಲಿ ನೀರು ತಗೊಂಡ್ಬರ್ಬೇಕಂತ ಹೋದ. ಆದ್ರೆ ನೀರ್ಕಿಂತ ಮುಂದೆ ಒಂದು ಚಕ್ರಿ ಗಾಡಿಯಲ್ಲಿ ಜನ ದಾಟ್ಕೊಂಡು ಹೋದ ನದಿನ. ಆ ಚಕ್ರಿ ಬಂಡಿ ಹೋದಾಗ ಆ ನೀರನ್ನ ಕದಕಿ ರಾಡಿ ಆಗ್ಬಿಡ್ತು. ವಾಪಸ್ ಬಂದ ಆನಂದ, ಮುಂದೆ ನೀರಿದೆ ಬಟ್ ರಾಡಿ ಆಗಿದೆ ಅಂತ. ಮತ್ತೆ ಹತ್ತು ನಿಮಿಷಕ್ಕೆ ಇನ್ನೊಂದು ನೋಡ್ಕೊಂಬ ಅಂದ್ರೆ ಮತ್ತೆ ಹೋದ ಆನಂದ, ಇಲ್ಲ ಬುದ್ಧ ಇನ್ನೂ ರಾಡಿ ಇದೆ ಅಂತ. ಮತ್ತೆ ಹತ್ತು ನಿಮಿಷ ಮತ್ತೆ ಕಳಿಸ್ದ, ಯಾಕೆ ಹಿಂಗೆ ತಿರ್ಗ ಮುಂದೆ ಕಳಿಸ್ತೀವಿ, ಗಾಡಿ ಇದೆ ಹೊಡಿದ್ದೀನಿ ನಾನು, ಇನ್ನೊಂದ್ಸಲ ಹೋಗ್ಬ, ಒಂದು ಅರ್ಧ ಗಂಟೆ ಕೂಡಿಸ್ಕೊಂಡು ಈಗ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ದೀನಿ. ನೀರು ಶುದ್ಧ ಮಾಡಿ ತಂದ ನೀರು, ಹೀಗೇನಾಯ್ತು ಅಂತ ಹೇಳಿ, ನೀನೇನು ಮಾಡಿದ್ಯಾ, ನೀರು ಶುದ್ಧ ಮಾಡಿದ್ಯಾ ನೀನು, ನಾನು ಏನು ಮಾಡಲಿಲ್ಲ ಅಂತ. ಗಂಟೆ ಮಾಡ್ಬೇಕಾದ್ರೆ ನೀನು ನಾನು ಯಾಕೆ ಹೇಳಿದೆ ಅಂದರೆ, ಹಿಂದಿನ ದಿವಸ ಒಂದು ಘಟನೆ ಆಗಿದೆ. ಬುದ್ಧ ಬೋಧಿ ಮರದ ಕೆಳಗೆ ಕೂತಿದ್ದಾನೆ, ಒಬ್ಬ ಬಂದ, ನಾನು ನಮಸ್ಕಾರ ಮಾಡಿದೆ, ನಾನು ದೇವರಪ್ಪ ಮಾರ, ದೇವರಪ್ಪ ನಾನು ಮಾನಸ ದರ್ಶನ ಮಾಡು, ಆಯ್ತು ಚೆನ್ನಾಗಿರು ಅಂತ ಹೇಳಿ ಕಳಿಸ್ದ. ಇನ್ನೊಬ್ಬ ಬಂದ, ಇವನು ನೋಡಿ ಬೈದ ಬೈದ ಬುದ್ಧನ ಮೇಲೆ ಉಗುಳಿ ಹೋದ, ಬೈದ ಹೋದ, ಬುದ್ಧ ಏನು ಮಾಡಲಿಲ್ಲ, ಚೆನ್ನಾಗಿರಪ್ಪ ಸಂತೋಷವಾಗಿ ಬಿಟ್ಟು ಹೋದ. ಆನಂದನ ಕೋಪ ಬಂದ್ಬಿಡ್ತು, ಬುದ್ಧ ನನ್ನ ಬಿಡು ನೋಡ್ಬಿಡ್ತೇನಂತ, ಇವನ ನಿನ್ಗೆ ಬೈತಾನಲ್ಲ ಇವನು ಅಂತ ಪಾಪಿ ಇವನು ಮುಂದೆ. ಅವಾಗ ಬುದ್ಧ ಹೇಳ್ತಾನೆ, ನಿನಗೆ ಹೇಳೋದು ಬೇಡಪ್ಪ, ನಿನಗೆ ಜಾಸ್ತಿ ಉಪದೇಶ ಮಾಡ್ಬೇಕು, ನಾನು ನಿನಗೆ ಹೇಳಿದ್ದೆ, ನಾನು ಮನಸ್ಸನ್ನ ಉಗ್ರ ಮಾಡಿಕೊಂಡಾಗ ಯಾರಿಗೆ ನಷ್ಟ ಆದದ್ದು, ನಿನ್ನ ಮನಸ್ಸು ಉಗ್ರ ಆದದ್ದು, ನನಗೇನಾಗ್ಲಿಲ್ಲ. ಈಗ ಅವ್ನು ಬೈ ಹೋದಾಗ ಅವನ ಮನಸ್ಸು ಕೆಟ್ಟೋಯ್ತು, ನನಗೇನಾಗ್ಲಿಲ್ಲ. ಅದರಿಂದ ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳೋದಕ್ಕೆ ಒಂದೇ ಹಾದಿ, ಅದನ್ನ ಡಿಸ್ಟರ್ಬ್ ಮಾಡಬೇಡಿ, ಎಲ್ಲ ಬಿಟ್ಟು ಎಲ್ಲ ಬಿಟ್ಟು ಕಾಮ್ ಶಾಂತವಾಗಿ ಇದ್ದರೆ ತಾನೇ ಸರಿ ಆಗ್ತದೆ ಅಂತ.

0: హాయ్, గ్యానిగన్ రక్ష శెట్టి. మీరుకే ఉన్నారు రేడియో సారంగ్ 107.8 ఎఫ్ఎం. రంగు రంగు దవత్
1: ಆದಷ್ಟು ಮಟ್ಟಿಗೆ ಹೇಳಿದ ಸುಲಭ ಅಲ್ಲ ಅಂತ ಗೊತ್ತಿದೆ ನನಗೆ, ಹೇಳಿದ ಸುಲಭ ಅಲ್ಲ, ಆದ್ರೆ ಪ್ರಯತ್ನ ಮಾಡಿದ್ರೆ ಅಸಾಧ್ಯವೂ ಅಲ್ಲ. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳುವುದು ಕ್ವಾಲಿಟಿ ಬಹಳ ಮುಖ್ಯ. ಯಾಕೆ ಬರೀತಾರೆ, ನಾಟ್ ಹ್ಯಾಪಿನೆಸ್ ದಟ್ ಬ್ರಿಂಗ್ಸ್ ಗ್ರಾಟಿಟ್ಯೂಡ್. ಸಂತೋಷದಿಂದ ನನಗೆ ಕೃತಜ್ಞತೆ ಬರಲ್ಲ. ಕೃತಜ್ಞತೆ ಇರೋದ್ರಿಂದ ಮನಸ್ಸು ಚೆನ್ನಾಗಿರ್ತದೆ. ಕೃತಜ್ಞತೆಯಿಂದ ಎಲ್ಲಿವರೆಗೂ ನಾನು ಕೃತಜ್ಞನಾಗಿರ್ತೇನೋ, ಯಾರಿಗೆ ಬಂದಿದೆ ನಾನು, ಎಷ್ಟು ಜನ ಗುಣ ಇದೆ ಗೊತ್ತಾ ನಮ್ದು. ಯಾವಾಗ್ಲೈತೀನಿ, ಇಫ್ ಯು ಆರ್ ಹ್ಯಾಪಿ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಬಿ ಗ್ರೇಟ್ಫುಲ್. 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ. 100 ಪೀಪಲ್ ಆರ್ ಸ್ಲಾಗಿಂಗ್ ಟು ಕೀಪ್ ಅಸ್ ಹ್ಯಾಪಿ. ಅವ್ರು ಎಲ್ಲ ಗುಣ ಇರ್ಬೇಕಲ್ಲ ನಿಮಗೆ. ಅದರಿಂದ ಬ್ಯೂಟಿಫುಲ್ ಮೈಂಡ್ ನೋಸ್ ಹೌ ಟು ಬಿ ಗ್ರೇಟ್ಫುಲ್. ಇಫ್ ಐ ಕಾಂಟ್ ಬಿ ಗ್ರೇಟ್ಫುಲ್, ಐ ಕೆ ನಾಟ್ ಹ್ಯಾವ್ ಎ ಬ್ಯೂಟಿಫುಲ್. ಅವನೇನ್ಬಿಡ್ರಿ, ಸಂಬಳ ಕೊಟ್ಟಿದ್ರೆ ಮಾಡ್ತಾನು, ಸಂಬಳ ಕೊಟ್ಟಿಲ್ಲ ಅವನಿಗೆ, ಅವ್ನ ಡ್ಯೂಟಿ ಅದು ಮಾಡೋದು. ಡ್ಯೂಟಿ ಹೌದು ನಿಜ, ಅದು ನಿಮ್ಮ ಡ್ಯೂಟಿನೂ ಥ್ಯಾಂಕ್ ಮಾಡೋದಲ್ವಾ. ಮನೆಯಲ್ಲಿ ಕೂತಲ್ಲಿ ಯಾರು ಅವಕಾಶ ಮಾಡಿಕೊಟ್ಟಿದ್ದಾನಲ್ಲ. ಈಗ ನೋಡಿ, ನಾವೆಲ್ಲ ಮನೆ ಇಡೀ ಪ್ರಪಂಚ ಮೂಟೆ ಕಟ್ಟದಂಗೆ ಕೂತ್ಕೊಂಡ್ಬಿಟ್ಟಿದೀವಿ ನಾವು. ಆದ್ರೂ ಕೂಡ ಸಂತೋಷ ಒಬ್ಬರು ಮಾತಾಡ್ತಿದ್ರು, ಒಬ್ಬರ ಹತ್ರ ಒಬ್ರು ಯಾರೋ ಕಣ್ಣು ಹಿಡಿದಿದ್ದಾರೆ, ಯಾರೋ ಪ್ರಯತ್ನ ಮಾಡಿದ್ದಾರೆ, ಯಾರೊಬ್ಬರು ಸಂಬಡಿ ಕೀಪ್ ಅಸ್ ಹ್ಯಾಪಿ. ಇನ್ನೊಂದು ಭಾಳ ದೊಡ್ಡ ಮಾತು ಹೇಳ್ತಾನೆ ಸ್ವಲ್ಪ ಪ್ಲೇಟರ್ ಹೇಳ್ತಾನೆ, ವೈಲ್ ಕೇರಿಂಗ್ ಅಬೌಟ್ ದಿ ಹ್ಯಾಪಿನೆಸ್ ಆಫ್ ಅದರ್ಸ್ ವಿಲ್ ಫೈಂಡ್ ಅವರ್ ಓನ್ ಹ್ಯಾಪಿನೆಸ್ ಅಂತ. ನನಗೆ ಸಂತೋಷ ಇರಬೇಕಾದ್ರೆ ಮತ್ತೊಬ್ಬರಿಗೆ ಸಂತೋಷ ಕೊಡೋಕೆ ಪ್ರಯತ್ನ ಮಾಡಿದ್ರೆ ಮಾತ್ರ ನನ್ನ ಮನಸ್ಸು ಚೆನ್ನಾಗಿರೋ ಹೇಳಿದೆಯಲ್ಲಿ ಗೊತ್ತಿಲ್ಲ. ನಾನು ನಾರ್ಮಲ್ ಸೆನ್ಸ್ ಫೀಲ್ ಹೇಳೋದು. ಅಥವಾ ಬಹಳ ಬ್ಯೂಟಿಫುಲ್ ಘಟನೆ ಬರೀತಾನೆ, ಅತನಿಗೆ ಸಿ ಸಿಕ್ನೆಸ್ ಇತ್ತಂತೆ. ಟ್ರಾವೆಲ್ ಬೈ ಶಿಪ್, ಒಂದ್ಸಲ ಪ್ಲೇನ್ ಕ್ಯಾನ್ಸಲ್ ಆಯಿತು, ಶಿಪ್ಗೆ ಹೋಗ್ಬೇಕಾಯ್ತು. ಹೋದ್ರು US ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಶಿಪ್, ಅದಕ್ಕೆ ಮಾಡಿದ್ರು ಶಿಪ್ ಎಲ್ಲ ಇತ್ತಂತ ಸೇಫ್ ಆಗಿರೋದು ಕೆಳಗಿನ ಕ್ಯಾಬಿನ್, ಜಾಸ್ತಿ ಆಸಿಲೇಷನ್ ಆಗಲ್ಲ, ಅರಗಾಡಲ್ಲ ಅಂತ ಹೇಳಿ ಆ ಕ್ಯಾಬಿನ್ ಬಾಡಿಗೆ ತಗೊಂಡು ಅದು ಕುತ್ಕೊಂಡು ಅಂತ ಸ್ಮೆಲ್ಲಿಂಗ್ ಸಾಲ್ಟ್ ಇಟ್ಕೊಂಡು, ಟ್ಯಾಬ್ಲೆಟ್ ಇಟ್ಕೊಂಡು, ಲೆಮನ್ ಇಟ್ಕೊಂಡು ಕುತ್ಕೊಂಡು ಅದಕ್ಕೆ ಹೊರಟು ಸ್ವಲ್ಪ ಹೊತ್ತಿಗೆ ಗಾಳಿ ಬಿಡುಗಾಳಿ ಶುರು ಆಯ್ತು. ಸ್ಟಾರ್ಟ್ ಸಾಸಿಂಗ್ ಲೈಕ್ ಕಾರ್ಕ್, ಅಲುಗಾಡಕ್ಕೆ ಶುರು ಆಯ್ತು. ಅಡ್ಡಾಡ್ತಾ ಇದ್ದ ಮನುಷ್ಯ ವಯಸ್ಸಾದ ಅದು ಹುಡುಗ ಬಂದಂತೆ, ಎಸ್ ಫಾದರ್ ವಾಟ್ ಆರ್ ಯು ಡೂಯಿಂಗ್ ಹಿಯರ್, ಪ್ರೀಸ್ಟ್ ಅಲ್ಲ ಇವರು, ವಾಟ್ ಆರ್ ಯು ಡೂಯಿಂಗ್ ಅಂತ ಏನಂತೆ, ಏನಿಲ್ಲ ಐ ಆಮ್ ಮೆಡಿಟೇಟಿಂಗ್ ಅಂದ್ರೆ. ವಾಟ್ ಆರ್ ಯು ಮೆಡಿಟೇಟಿಂಗ್ ಫಾದರ್, ಕಮ್. ಇಲ್ಲಪ್ಪ ನಂಗಾಗಲ್ಲ. ಅಲ್ಲಿರ್ಲೇ ಇಲ್ಲ ಹುಡುಗ, ಏನ್ ನೆಲ್ಕೊಂಡೋದ ಇವ್ರನ್ನ ಮೆಟ್ಲಕ್ಕೆ ಮೇಲೆ ಕಲ್ಲಿ ಮೇಲೆ ಕರ್ಕೊಂಡೋದ, ಡೆಕ್ ಮೇಲೆ ಕರ್ಕೊಂಡೋದ. ಮೊದಲೇ ಕೆಳಗೆ ಕೂತ್ಕೊಂಡ್ರೆ ಇವ್ರು ಗೊತ್ತಾಗ್ತಾ ಇದ್ದಾರೆ. ಆ ಡೆಕ್ ಮೇಲೆ ಹೋದಾಗ ನೋಡಿದ್ರಂತೆ ಒಂದ್ ದೊಡ್ಡ ಪೆಟ್ಟದಂತ ಹಡಗ ತೆರೆ ಬರ್ತಾ ಇತ್ತು. ಅಯ್ಯೋ ಅಯ್ಯೋ ಹಡಗ ಹೋಯ್ತಿದ್ವು ಅನ್ಕೊಂಡು, ಆ ಹೋಗ್ಲಿ ಹಡಗ ಮೇಲೆ ಹೋಯ್ತಿದ್ವಿ ನಿಧಾನಕ್ಕೆ ಹೋಯ್ತು. ಮತ್ತೊಂದು ವೇವ್ ಬಂತು, ಒಂದ್ ನಾಗಲ್ಲಿ ಒಂದು ತರಂಗಗಳು ಬರ್ತಾನೆ ಇದ್ದಾವೆ. ಒಂದು ಅಪ್ಪಳಿಸ್ಬೇಕು, ಆ ನೀರು ಸಿಡಿಬೇಕು, ಇಲ್ಲಿ ನೀರು ಬಿಟ್ಟು ಮೇಲೆ ಹಾಕ್ಬೇಕು. ಅವನಿಗೆ ಆಶ್ಚರ್ಯ ಆಗೋಯ್ತು ಅಂದ್ರೆ ಹಡಗ್ ಮುಳುಗಲ್ಲ ಅಂದಂಗ ಆಯ್ತು. ದೊಡ್ಡ ದೊಡ್ಡ ತೆರೆ ಬಂದ್ರು ಮುಳುಗ್ತಾ ಇಲ್ಲ. ಐ ಸೆಡ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ಆಮೇಲೆ ಅಂದಂತೆ ಕ್ಯಾಪ್ಟನ್ ಗಾಬರಿ ಆಗಿರ್ಬೇಕಲ್ಲ, ಕ್ಯಾಪ್ಟನ್ ಅಲ್ಲಿರ್ತಾನೆ, ಬಾ ತೋರಿಸ್ತೀನಿ ಅಂದ ಹುಡುಗ. ಕೈ ಹಿಡಿದ ನಿಧಾನಕ್ಕೆ ರೈಲಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋದಂತೆ ಒಂದು ಕ್ಯಾಬಿನ್ ಅಲ್ಲಿ ಗ್ಲಾಸ್ ಇದೆ, ವಿಂಡೋ ನೋಡ್ದ. ಸಣ್ಣ ಹುಡುಗ ಅವನು, 35-36 ವರ್ಷ ಹುಡುಗ, ಕ್ಯಾಪ್ಟನ್ ಅವನು ಸಿಲ್ಲೆ ಹೊಡ್ಕೊಂಡು ಓಡಿಸ್ತಾ ಇದ್ದಾನೆ. ಅವನಿಗೇನು ಗಾಬರಿನೇ ಇಲ್ಲ. ಅವನಂದಂತೆ ಯುವಕರ್ಮ ಇವನು ಹೆದರ್ಕೊಂಡು ಅನ್ನಂಗೆ ಹೆದರ್ಕೊಂಡಿದ್ದಾನೆ ಅನ್ಕೊಂಡು ಆರಾಮಿದ್ದಾನ ಅವನು. ಅವನು ಹೇಳ್ತಾನೆ, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ನೌ ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಐ ವಾಸ್ ಲಾಸ್ಟ್ ಇನ್ 2 ಥಿಂಗ್ಸ್ ನೌ. ಒನ್ ಇಸ್ ಲಾಸ್ಟ್ ಇನ್ ದಿ ಅಮೇಸ್ಮೆಂಟ್ ಆಫ್ ದ ನೇಚರ್ಸ್ ಫ್ಯೂರಿ, ಸೆಕೆಂಡ್ ಒನ್ ಲಾಸ್ಟ್ ಅಟ್ ದಿ ಅಮೇಸ್ಮೆಂಟ್ ಆಫ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್ ಅಂದ್ಬಿಟ್ಟು ಮುಂದೆ ಹೇಳ್ತಾರೆ, ವೆನ್ ಐ ಲಾಸ್ಟ್ ಇನ್ ದೀಸ್ ಟು ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಬಹಳ ಅದ್ಭುತ ಇತ್ತು. ಅಲ್ಲಿ ಕೆಳಗೆ ಕೂತ್ಕೊಂಡಾಗೆ ಒದ್ದಾಡ್ತಾ ಇದ್ದೆ ನಾನು, ಅಯ್ಯೋ ಅಯ್ಯೋ ಅಯ್ಯೋ ಅಯ್ಯೋ ಹೊಟ್ಟೆ ತೊಲಿಸ್ದಂಗೆ ಆಗ್ತದೆ ಅಂತ ಇದ್ದೆ. ಡೆಕ್ ಮೇಲೆ ಇದ್ದೀನಿ, ಆ ವೇವ್ಸ್ ನೋಡ್ತಾ ಇದ್ದೀನಿ, ಆ ಶಿಪ್ ಕ್ಯಾಪ್ಟನ್ ನೋಡ್ತಾ ಇದ್ದೀನಿ, ನನ್ನ ಸ್ಮೆಲ್ಲಿಂಗ್ ಸಾಲ್ಟೇ ಬೇಕಾಗಿಲ್ಲ, ಆರಾಮಾಗಿದ್ದೀನಿ. ದೆನ್ ಈ ಮೇಕ್ಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ಮೈ ಫ್ರೆಂಡ್ಸ್, ಇಸ್ ಎ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ವೆನ್ ಯು ಲುಕ್ ಅರೌಂಡ್ ಯುವರ್ ಮಿಸರೀಸ್ ಬಿಕಮ್ ಇನ್ಸಿಗ್ನಿಫಿಕೆಂಟ್ ಅಂತ. ಚೆನ್ನಾಗಿದೆ. ವೆನ್ ಐ ಆಮ್ ಲುಕಿಂಗ್ ಅಟ್ ಅದರ್ಸ್ ಮೈ ಮಿಸರೀಸ್ ಬಿಕಮ್ ಲೆಸ್ ಇಂಪಾರ್ಟೆಂಟ್. ಆದ್ರೆ ಬರೀ ನಾ ಅಯ್ಯೋ ನನ್ನ ಪ್ರಾಬ್ಲಮ್ ಹಿಂಗಿದೆ, ನನಗೆ ಹಿಂಗಾಗಿದೆ, ನನಗೆ ಹಿಂಗಾಗಿದೆ ಅಂತ ಕೊರತಾಗಿ ಕೂತ್ಕೊಂಡ್ರೆ ಪ್ರಾಬ್ಲಮ್ಸ್ ಗೆಟ್ ಮ್ಯಾಗ್ನಿಫೈ. ಹೇಳ್ತಾರೆ, ಇನ್ವಾಲ್ವ್ ಇನ್ ಡೂಯಿಂಗ್ ಸಮಥಿಂಗ್ ಫಾರ್ ಅದರ್ಸ್, ವೆನ್ ಯು ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ಫಾರ್ ಅದರ್ಸ್ ಯುವರ್ ಮಿಸರೀಸ್ ಬಿಕಮ್ ಲೆಸ್ ಇಂಪಾರ್ಟೆಂಟ್. ಜೆನ್ಯೂನ್ ಹ್ಯಾಪಿನೆಸ್ ಬರೋದು ಹೇಗೆ ನಮಗೆ? ಇಫ್ ಯು ಆರ್ ರಿಯಲಿ ಅನ್ಹ್ಯಾಪಿ, ಪೀಪಲ್ ಅರೌಂಡ್ ಯು ಆರ್ ಅನ್ಹ್ಯಾಪಿ, ನಾವು ಹೆಂಗೆ ಹ್ಯಾಪಿನೆಸ್ ಇರೋಕ್ಕೆ ಸಂತೋಷವಾಗಿರೋಕ್ಕಾಗುತ್ತೆ? ಅದರಿಂದ ಇಫ್ ಐ ವಾಂಟ್ ಟು ಬಿ ಹ್ಯಾಪಿ, ಇಟ್ ಈಸ್ ಮೈ ಜಾಬ್ ಟು ಮೇಕ್ ಪೀಪಲ್ ಅರೌಂಡ್ ಮೀ ಹ್ಯಾಪಿ. ದೇರ್ ಇಸ್ ನೋ ಅದರ್ ವೇ. ಐ ಹ್ಯಾವ್ ಟು ಮೇಕ್ ಪೀಪಲ್ ಅರೌಂಡ್ ಮಿ ಹ್ಯಾಪಿ, ಇಲ್ಲದೆ ನಾನು ಹ್ಯಾಪಿನೇ ಇರೋಕ್ಕಾಗಲ್ಲ.

0: ஹாய் நமஸ்கார் ஐயா, நிக்கலாம் அர்ஜுன் காபி கார்டு.
1: நமஸ்கார் யா, நிக்கலாம் விஜயகுமார் கொடியால் பயில் பாத்திருந்தோம்ல
2: யானு லயன் கிஷோரி ஷெட்டி லகுமிட் அண்ட் குட்லா.
3: நமஸ்கார் யா, நிக்கலாம் தெலிக்கிற பள்ளி தேவதாஸ் காபி கார்ட்.
4: நமஸ்கார் யா, நிக்கலாம் தெலிக்கிற குசந்தர சின்ன விண்டி படேல்
5: நிக்கிற கிளந்து பிளே 107.8 FM ரங்க ரங்கதா.
6: ஃபர்கிவ்னஸ் ಬಹಳ ಅಪರೂಪದ ಗುಣ ಇದು, ಬಹಳ ಅಪರೂಪದ ಗುಣ. ಕ್ಷಮ ಮಾಡೋದು ಇದೆಯಲ್ಲ, ನಾವು ಅಂತೀವಿ ಬಾಯಿಂದ, ಆಯ್ತು ನೋಡ್ರಿ ನಿಮ್ಮ ಕ್ಷಮಿಸಿದೀವಿ ಅನ್ಕೊಂಡು 20 ವರ್ಷ ಹೇಳ್ತೀವಿ. ಅವ್ನು ಕ್ಷಮಿಸ್ಬಿಟ್ಟಿದ್ದೀನಿ ನಾನು, ಅವ್ನು ಕ್ಷಮಿಸ್ಬಿಟ್ಟಿದ್ದೀನಿ ನಾನು. ಕ್ಷಮಿಸಿದ ತಕ್ಷಣ ನಾನು ಕ್ಷಮಿಸಿದ್ರೆ ಮರೆತು ಬಿಡ್ಬೇಕು ಅದನ್ನ ಆ ಕ್ಷಣಕ್ಕೆ. ಅದಕ್ಕೆ ಹೇಳ್ತಾರೆ ದ ಬೆಸ್ಟ್ ಫಾರ್ಮ್ ಆಫ್ ಲವ್ ಈಸ್ ಫಾರ್ಗಿವ್ನೆಸ್. ಇಟ್ ಟೇಕ್ಸ್ ಅ ಸ್ಟ್ರಾಂಗ್ ಪರ್ಸನ್ ಟು ಸೇ ಸಾರಿ ಅಂಡ್ ಎ ಸ್ಟ್ರಾಂಗರ್ ಪರ್ಸನ್ ಟು ಫಾರ್ಗಿವ್. ಫಾರ್ಗಿವ್ ಅನ್ನೋದು ಬಹಳ ಸುಲಭ, ಆದರೆ ಮರೆಯೋದು ಬಹಳ ಕಷ್ಟ. ನಿಜವಾಗ್ಲೂ ಮರೆಯೋದಾದ್ರೆ ಅದರಂತ ಗಾಡ್ಲಿ ಕ್ಯಾರೆಕ್ಟರ್ ಯಾವುದಿಲ್ಲ. ಗಾಂಧಿ ಸೇಸು ಅಂಡ್ ಓನ್ಲಿ ಗಾಂಧಿ ಹ್ಯಾಸ್ ದಟ್ ಎಬಿಲಿಟಿ ಟು ಸೇಸು. ದ ವೀಕ್ ಕ್ಯಾನ್ ನೆವರ್ ಫಾರ್ ಗಿವ್. ಫಾರ್ ಗಿವ್ನೆಸ್ ಇಸ್ ದ ಅಟ್ರಿಬ್ಯೂಟ್ ಆಫ್ ದ ಸ್ಟ್ರಾಂಗ್. ವೀಕ್ ಪೀಪಲ್ ಕೆನಾಟ್ ಫಾರ್ ಗಿವ್, ಅದರಲ್ಲೇ ಇರ್ತಾರೆ, ಅದು ನೆನೆಸ್ಕೊಂಡೇ ಇರ್ತಾರೆ. ಓನ್ಲಿ ಎ ಸ್ಟ್ರಾಂಗ್ ಪರ್ಸನ್ ಕ್ಯಾನ್ ಗೆಟ್ ಓವರ್ ಇಟ್ ಅಂಡ್ ಫಾರ್ ಗಿವ್ ಪೀಪಲ್. ನಾವು ಬೇಕಾದಷ್ಟು ಎಕ್ಸಾಂಪಲ್ಸ್ ಇದಾವೆ. ಅದನ್ನು ಕ್ಲಾಸಿಕ್ ಎಕ್ಸಾಂಪಲ್ ಇಸ್ ಜೀಸಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಟು ಆರ್ ಇಸ್ ಹ್ಯೂಮನ್ ಟು ಫಾರ್ ಗಿವ್ ಇಸ್ ಡಿವೈನ್. ಕ್ರೂಸಿಫಿಕ್ಷನ್ ಮಾಡುವಾಗ ಅದು ಹೇಳಿದಂತ ಮಾತು, ಲಾರ್ಡ್ ಫಾರ್ ಗಿವ್ ದೆಮ್ ದೇ ನೋ ನಾಟ್ ವಾಟ್ ದೇ ಡೂ. ತನ್ನ ಸಿಲುಬೆಗೆ ಏರಿಸೋರ್ ಬಗ್ಗೆ ಕ್ಷಮೆ ಇದೆ. ಫಾರ್ ಗಿವ್ ದೆಮ್ ದೇ ನೋ ನಾಟ್ ವಾಟ್ ದೇ ಡೂ. ವಾಂಟ್ ಟು ಲಿವ್ ಎ ಲಾಂಗ್ ಹ್ಯಾಪಿ ಲೈಫ್, ಅದು ಬರೆದಿದ್ದೆ ನಾನು. ಫಾರ್ ಗಿವ್ ದಿ ಅನ್ ಫಾರ್ಗಿವಬಲ್. ಯಾರನ್ನ ಕ್ಷಮಿಸೋಕ್ಕಾಗಲ್ಲ ಅವ್ರನ್ನ ಕ್ಷಮಿಸ್ಬಿಡಿ, ಹೋಗ್ಲಿ, ಬಿಟ್ಬಿಡಿ, ಅದನ್ನ ತಲೆಗೆ ಇಟ್ಕೊಂಡು ಕೊಡೋದು ಬೇಡ. ಹಂಗಾದಾಗ ಮಾತ್ರ ಇಟ್ ದ ಕೈಂಡೆಸ್ಟ್ ಥಿಂಗ್ ದೇ ಕ್ಯಾನ್ ಡೂ ಫಾರ್ ಯೂರ್ ಸೆಲ್ಫ್. ನಾನು ಹೇಳೋದು ಅವರಿಗೆಲ್ಲ, ಒನ್ಸ್ ಯು ಗೆಟ್ ರೀಡ್ ಆಫ್ ದಟ್ ಫೀಲಿಂಗ್, ಅವ್ರ ಬಗ್ಗೆ ಕೋಪ ತಾಪ ಇರ್ತದೆ, ಬಿಟ್ಬಿಡ್ರಿ, ಮುಗಿತಾಳೆ ಕೆಲಸ, ಮುಗಿತಾಳೆ, ಹೋಗಿಬಿಡಿ ಅಂತ ಹೇಳು. ದ್ರೌಪದಿ ಎಕ್ಸಾಂಪಲ್ ನೆನಪಾಗತ್ತೆ ನನಗೆ. ನನ್ನ ಮಹಾಭಾರತ ಹೇಳಿದ್ದೆ ಅದನ್ನ, ಬೆಂಕಿಯಲ್ಲಿ ಬಂದಂತ ಹೆಂಗಸಾಕೆ, ಬೆಂಕಿಯಲ್ಲಿ ಹುಟ್ಟಿದವಳು, ದ್ವೇಷ ಬಿಡಲ್ಲ ಆಕೆ ಅಂಥದ್ದು. ಆಕೆ 5 ಜನ ಮಕ್ಕಳನ್ನ ಅಶ್ವತ್ಥಾಮ ಕೊಂದು ಹಾಕಿದಾಗ, ಬೆಳೆದ ಮಕ್ಕಳು 18-20 ವರ್ಷದ ಮಕ್ಕಳನ್ನ ಕೊಂದು ಹಾಕಿರ್ತಾನೆ ಒಂದೇ ಸಲ. ಆಕೆ ಸಿಟ್ಟು ಬರ್ಬೇಕಲ್ಲ, ಹೋಗ್ತಾಳೆ, ಇಲ್ಲ ಆಹಾ ಗುರು ನಂದನನ್ನ ಕೊರಬಾರದ ಕಟ, ಕೊಲ್ಬೇಡಿ ನನ್ನ ಗುರು ಪುತ್ರನ, ಯಾಕೆ ನನಗೇನಾಗಿದೆ ಮಕ್ಕಳನ್ನ ಕಳ್ಕೊಂಡು ನೋವು ಅಂತ ಗೊತ್ತಿದೆ, ಇದು ಅವನ ತಾಯಿಗೆ ಆಗೋದು ಬೇಡ. ಇದಲ್ವಾ ಫಾರ್ಗಿವಿಂಗ್ ಅಂದ್ರೆ, ಅಮೇಝಿಂಗ್ ಫಾರ್ಗಿವ್ನೆಸ್. ಆ ಫಾರ್ಗಿವ್ನೆಸ್ ಮಾಡಿದಕ್ಕೆ ದ್ರೌಪದಿ ದೊಡ್ಡವಳ. ಅದಕ್ಕೆ ಹೇಳ್ತಾರೆ, ಯುವರ್ ಎನಿಮಿ ಮೇ ನಾಟ್ ಡಿಸರ್ವ್ ದಿ ಫಾರ್ಗಿವ್ನೆಸ್. ಬರೆದಿದ್ದೆ ನಾನು, ಯುವರ್ ಎನಿಮಿ ಮೇ ನಾಟ್ ಡಿಸರ್ವ್ ಟು ಬಿ ಫಾರ್ ಗಿವನ್ ಫಾರ್ ಆಲ್ ದಿ ಪೇನ್ ಅಂಡ್ ಸಫರಿಂಗ್ ಹಿ ಹ್ಯಾಸ್ ಗಿವನ್ ಯು, ಬಟ್ ಯು ಡಿಸರ್ವ್ ಟು ಬಿ ಫ್ರೀ ಫ್ರಮ್ ಆಲ್ ದಿ ಸಿವಿಲ್. ಎಲ್ಲಿವರೆಗೂ ಅವ್ನು ಮಾಡಿದ ನೋವು ನಿಮ್ಮ ಮನಸ್ಸಲ್ಲಿ ಇದೆಯೋ ತೊಂದರೆ ಕೊಟ್ಟ ನೋಡ್ರಿ, 1964 ಬಹಳ ತೊಂದರೆ ಕೊಟ್ಟ, ನೀವು ಮುಂದೆ ಹೋಗೇ ಇಲ್ಲ, ನೀವು ಅಲ್ಲೇ ಇದೀವಿ. 1964 ತೊಂದರೆ ಕೊಟ್ಟ ಅವನು, ಆದ್ರೆ ತೊಂದರೆ ಇವತ್ತು ಕೊಟ್ಟು 2021 ನೆನೆಸ್ಕೋತಾ ಇರ್ತೀನಿ ನಾ. ಐ ಆಮ್ ಲಿವಿಂಗ್ ದಟ್ ಇವಿಲ್ ಆಲ್ ಓವರ್, ಫಾರ್ಗಿವ್ ಇಟ್, ಗಿವ್ ಇಟ್ ಆಫ್, ಹೋಗಿ ಬಿಡಿ, ಬಿಟ್ಬಿಡಿ ಅದನ್ನ. ಅದಕ್ಕೆ ಹೇಳ್ತಾರೆ, ಹೇಟ್ ಈಸ್ ಲೈಕ್ ಎನ್ ಆಸಿಡ್. ಮತ್ತೊಬ್ಬರ ಮೇಲೆ ಆಸಿಡ್ ಹಾಕ್ಬೇಕು ಅಂತ ನಾ ಪಾತ್ರೆಯಲ್ಲಿ ಆಸಿಡ್ ಹಾಕೊಂಡು ಹೋದ್ರೆ, ಫಸ್ಟ್ ಇಟ್ ಅಫೆಕ್ಟ್ಸ್ ದ ವೆಸಲ್ ಅಂಡ್ ದೆನ್ ಎಫೆಕ್ಟ್ಸ್ ದಿ ಅದರ್ ಪರ್ಸನ್. ನನ್ನ ಕೈಯಲ್ಲಿ ಬೆಂಕಿ ಹಿಡ್ಕೊಂಡು ಮತ್ತೊಬ್ರು ತಲೆ ಮೇಲೆ ಹಾಕ್ಬೇಕು ಅಂದ್ರೆ, ಮೊದಲು ನನ್ನ ಕೈ ಸುಡುತ್ತೆ, ಆಮೇಲೆ ಅವ್ರನ್ನ ಸುಡುತ್ತೆ. ಅದರಿಂದ ಇಟ್ ಬರ್ನ್ಸ್ ಮೈಸೆಲ್, ಅದು ಬಿಡೋಕ್ಕಾಗಲ್ಲ. ಇನ್ ದ ಲಾಸ್ಟ್ ಕ್ವಾಲಿಟಿ ಇಸ್ ಬ್ಯೂಟಿಫುಲ್. ಒಂದು ದಯವಿಟ್ಟು ನಾನು ಬಿಡ್ಕೊಳ್ಳು, ಮನಸ್ಸು ಚೆನ್ನಾಗಿರ್ಬೇಕಾದ್ರೆ ಸ್ಟಾಪ್ ಕಂಪ್ಲೇನಿಂಗ್. ಕೆಲವರು ಏನ್ ಕ್ರೈಯಿಂಗ್ ಬೇಬೀಸ್, ಸಿಕ್ಕ ತಕ್ಷಣ ಅಳೋಕೆ ಶುರು ಮಾಡ್ತಾರೆ, ಹಿಂಗಾಗ್ ನೋಡ್ರಿ ಅದು ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಎಲ್ಲದ್ರ ಬಗ್ಗೆ ಕಂಪ್ಲೇಂಟ್. ಅದಕ್ಕೆ ಹೇಳ್ತೇನೆ, ಪ್ಲೀಸ್ ಡೋಂಟ್ ಕಂಪ್ಲೇನ್, ಬಿಕಾಸ್ ಗುಡ್ ಪೀಪಲ್ ಡೋಂಟ್ ಕಂಪ್ಲೇನ್. ಅದಕ್ಕೆ ಹೇಳ್ತೇನೆ, ಲೀಡರ್ಸ್ ಡೋಂಟ್ ಕಂಪ್ಲೇನ್ ಅಂಡ್ ದೋಸ್ ಕಂಪ್ಲೇನ್ ಆರ್ ನಾಟ್ ಲೀಡರ್ಸ್. ಲೀಡರ್ಸ್ ಸಾಲ್ವ್ ದಿ ಪ್ರಾಬ್ಲಮ್ಸ್, ಸಾಲ್ವ್ ದಿ ಕಂಪ್ಲೇಂಟ್ಸ್, ಬಟ್ ಡೋಂಟ್ ಕಂಪ್ಲೇನ್. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್. ಹೋಸಲ ಮಾತು ಹೇಳಿದ್ದೆ ನಾನು, ನನಗೆ ಅದನ್ನು ರಿಯಾಕ್ಟ್ ಅಂಡ್ ರೆಸ್ಪಾಂಡ್ ಅದ್ರ ಬಗ್ಗೆ ಹೇಳಿದಾಗ ಹೇಳಿದ್ದೆ ನಾನು. ಒಂದು ನನ್ನ ಹೆಣ್ಮಕ್ಳು ಬಿಟ್ಟು ಹೇಳಿದ್ರು, ಬೋತ್ ಯುವರ್ ಸನ್ ಶುಡ್ ಡೈ ಅಂತ ಹೇಳಿದ್ರು ಮುಖದ ಮೇಲೆ. ನನಗೆ ಇನ್ನೂ ನನಗೆ ಸಂತೋಷ ಆಗುತ್ತೆ ನೆನೆಸ್ಕೊಂಡ್ರೆ, ಯಾಕಂದ್ರೆ ಐ ಕುಡ್ ಮ್ಯಾನೇಜ್ ದಟ್ ಆಟ್ ದಟ್ ಟೈಮ್, ಥ್ಯಾಂಕ್ಸ್ ಟು ದಟ್ ಝೆನ್ ಫಿಲಾಸಫರ್ ಫ್ರಮ್ ಜಪಾನ್ ಹೂ ಟಾಟ್ ಮೀ. ಅವ್ನು ಕಲಿಸ್ಕೊಟ್ಟ, ನೀನು ಮತ್ತೊಬ್ಬರು ಶಾಪ ಹಾಕೋದ್ರಿಂದ ಏನಾಗತ್ತಾ, ನೀನೇನು ದೂರ್ವಾಸನ ಶಾಪ ಹಾಕಿದ್ರೆ ಆಗೋದಕ್ಕೆ, ಶಾಪ ಹಾಕಿದ್ರೆ ಮನಸ್ಸು ಹಾಳು ಮಾಡ್ಕೊತೀಯ ನೀನು. ಅದಕ್ಕೆ ಹೇಳ್ತಾರೆ, ಸ್ಮಾಲ್ ಮೈಂಡ್ಸ್ ಡಿಸ್ಕಸ್ ಪೀಪಲ್, ಬಿಗ್ ಮೈಂಡ್ಸ್ ಡಿಸ್ಕಸ್ ಇವೆಂಟ್ಸ್, ಬ್ಯೂಟಿಫುಲ್ ಮೈಂಡ್ಸ್ ಡಿಸ್ಕಸ್ ಐಡಿಯಾಸ್. ಐಡಿಯಾಗಳ ಬಗ್ಗೆ ಚಿಂತೆ ಮಾಡೋಣ, ಅದ್ರ ಬಗ್ಗೆ ವಿಚಾರ ಮಾಡೋಣ. ಬರೀ ಡೋಂಟ್ ಟಾಕ್ ಅಬೌಟ್ ಪೀಪಲ್, ಬರೀ ಬಂದಿ ಬಗ್ಗೆ ಅವ್ರು ಹೆಂಗಂದ್ರೆ ನೋಡಿ, ಯಾಕೆ ಹಾಕಂದು, ಈಕೆ ಅಂದ್ಲೋ, ಅವ್ರ ಮಾವ ಹೆಂಗಂದಂತೆ, ಅತ್ತೆ ಹೆಂಗಂದ್, ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅದನ್ನು. ಮೊಮೆಂಟ್ ಯು ಸ್ಟಾರ್ಟ್ ಡಿಸ್ಕಸಿಂಗ್ ದಟ್, ನನ್ನ ಮನಸ್ಸು ಗೊತ್ತಿಲ್ಲದ ಹಾಗೆ ಕಷ್ಟದರ್ಶಕ್ಕೆ ಹಾಕೊಂಡ್ಬಿಡುತ್ತೆ, ಬರೋದು ಹೋಗೋದೇ ಇಲ್ಲ.

0: ഞാന് ഭാസ്കർ റൈ കുക്കോള്ളി പാത്തിരുന്നുള്ള റേഡിയോ സാരംഗ് നമ്മ മാത്തടള മാധ്യമ യാൻലാക്കേനുള്ളേ നിക്കലാക്കേനെ രംഗ രംഗത ബതു.
1: If you can compliment yourself, you can complete yourself. Compliment ana irle irudum thumkodu. Somebody is complimenting me and nanna irla irudukona avan kadeyade avan irla irudukona nan kadeyade. Both of us are made for each other. Hage nanna irle irada irlaranta gunagalanna nan hakkoladadre I become a complete person. Yavaga nan complete ant anusutho yakka life full full ka life ella full aagibudute. Everything looks beautiful. ಯಾವುದು ಕಷ್ಟ ಅನ್ಸಲ್ಲ. ಯಾಕಂದ್ರೆ ನಾನು ಬೇಡ, ಅದು ಮತ್ತೊಬ್ಬರ ಬಗ್ಗೆ ಕೆಟ್ಟ ಮಾತಾಡೋದು ಬೇಡ, ಮತ್ತೊಬ್ಬರ ಬಗ್ಗೆ ಜಲಸಿ ಬೇಕಾಗಿಲ್ಲ. ಬ್ಯೂಟಿಫುಲ್ ಈಸ್ ವಾಟ್ ಯು ಕನೆಕ್ಟ್ ವಿತ್, ವಾಟ್ ಮ್ಯಾಟರ್ಸ್ ಟು ಯು. ನಾನು ಸಿ ಬಿ ಜಯರಾವ್ ಬಗ್ಗೆ ಹೇಳಿದ್ದ ಇಲ್ಲ ಗೊತ್ತಿಲ್ಲ, ಹೇಳದೆ ಹೋದ್ರೆ ಹೇಳಲೇಬೇಕು. ನಾನು ಅವ್ರು ನನ್ನ ಹಿರಿಯ ಸ್ನೇಹಿತರು, ನನಗಿಂತ ವಯಸ್ಸಲ್ಲಿ ದೊಡ್ಡವರು, ಬೆಂಗಳೂರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಡೈರೆಕ್ಟರ್ ಆಗಿದ್ದರು. ವೆರಿ ಹ್ಯಾಂಡ್ಸಮ್ ಮ್ಯಾನ್. ಅದು ನನಗೆ ನೆನೆಸ್ಕೊಂಡ್ರೆ ಸಂತೋಷ ಆಗುತ್ತೆ. ಅದು ಯಾವಾಗಲೂ ನೀಟಾಗಿ ಡ್ರೆಸ್ ಹಾಕೊಂಡ್ಬರೋರು, ಪರ್ಫೆಕ್ಟ್. ನಾವು ಸೊಗಸುಗಾರ ಶಾಮಿ ಅಂತೀವಲ್ಲ ನಾವು, ಹಾಗೆ ಆ ಶರ್ಟು ಪ್ಯಾಂಟು ಮ್ಯಾಚ್ ಆಗಬೇಕು, ಆ ಇನ್ ಶರ್ಟ್ ಆಗಿರಬೇಕು, ಆ ಬಕ್ಕಲ್ ಕರೆಕ್ಟಾಗಿ ಸೆಂಟರ್ದಲ್ಲಿ ಇರಬೇಕು. ಆಮೇಲೆ ಯಾವಾಗಲೂ ಈ ಎರಡು ಪ್ಯಾಂಟಿನಲ್ಲಿ ಎರಡು ಜೇಬಲ್ಲಿ ಎರಡು ವಸ್ತ್ರ ಇಟ್ಕೊಳ್ಳೋರು, ಎಡಗಡೆ ಜೇಬಲ್ ಒಂದು, ಬಲಗಡೆ ಜೇಬಲ್. ಯಾಕೆ ಅಂತ ಕೇಳಿದ್ರೆ ಎಡಗಡೆ ಜೇಬಲ್ ಇದ್ದದ ವಸ್ತ್ರ ಅದು ಶೂಸ್ ಮುಂದಿನ ಟೋ ಪಾಲಿಶ್ ಮಾಡೋದಕ್ಕೆ, ಟೈಮ್ ಸಿಕ್ಕಾಗೆಲ್ಲ ಅವ್ನು ಹಿಂಗೆ ಪಾಲಿಶ್ ಮಾಡೋರು. ಬಲಗಡೆದ ಮುಖ ಒರೆಸ್ಕೊಳ್ಳೋಕೆ ಎಕ್ಸ್ಚೇಂಜ್ ಆಗ್ತಿತ್ತೇನೋ ಅವಾಗ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳ್ತಿದ್ದಿಲ್ಲ ಆಗಿಲ್ಲ ಅಂತಿದ್ರು. ಯಾವಾಗಲೂ ವಸ್ತ್ರ ಇರಬೇಕು, ಜೇಬಲ್ ಹಿಂದಿನ ಜೇಬಲ್ ಹಣಿಗೆ ಇರಬೇಕು, ಹತ್ತು ನಿಮಿಷಕ್ಕೊಂದು ಬಾಚಿಕೊಳ್ಳೋದು, ಆ ವಸ್ತ್ರದ ಮೂರನೇ ಮಡಿಕೆಯಲ್ಲಿ ಒಂದಿಷ್ಟು ಪೌಡರ್ ಇರೋದು, ಟೈಮ್ ಸಿಕ್ಕರೆ ಕನ್ನಡಿ ಪೌಡರ್ ಹಚ್ಕೊಳ್ಳೋದು. ಭಾರಿ ಸ್ಮಾರ್ಟ್. ಅವ್ರು ರಿಟೈರ್ ಆದಾಗ 40 ವರ್ಷದಂಗೆ ಕಾಣಿಸ್ತಿದ್ದ ಮನುಷ್ಯ, ಅಷ್ಟು ಸ್ಮಾರ್ಟ್. ರಿಟೈರ್ ಆದ್ಮೇಲೆ ಒಂದು ವರ್ಷ ಸಿಗಲಿಲ್ಲ. ಎಚ್ ಕೆ ರಂಗನಾಥ್ ಅಂತ ಕೇಳಿರ್ಬೇಕು, ಗ್ರೇಟ್ ಸ್ಕಾಲರ್ ಅಂಡ್ ಥಿಯೇಟರ್ ಪರ್ಸನ್, ಡೈರೆಕ್ಟರ್ ಜನರಲ್ ಆಫ್ ಆಲ್ ಇಂಡಿಯಾ ರೇಡಿಯೋ ಆಗಿದ್ದವರು. ಅವ್ರು ಒಂದ್ಸಲ ಫೋನ್ ಮಾಡಿದ್ರು, ಖರ್ಜಿಗೆ ಸುದ್ದಿ ಗೊತ್ತಾಯ್ತಾ ನಿಮಗೆ, ಜಯರಾವ್ ಹುಷಾರಿಲ್ಲಂತೆ, ಅಡ್ಮಿಟ್ ಮಾಡಿದ್ದಾರೆ ಅಂತ, ಹೋಗಿ ಮುಡ್ಕೊಂಬರೋಣ ಬನ್ನಿ ಮಾರ್ತ ಹಾಸ್ಪಿಟ್ಲಿಗೆ ಎಂದು. ಜಯರಾವ್ಗೆ ಆರಾಮಿಲ್ಲ ಅಂದ್ರೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಅದು ಹೋದ್ವಿ, ಇಬ್ರು ಹೋದ್ವಿ ಮಾರ್ತ ಹಾಸ್ಪಿಟಲ್ ಕಾರಿಡಾರ್ಲ್ಲಿ ಹೋಗ್ತಾ ಇದ್ದೀವಿ, ಅವ್ರು ಯಾವ ವಾರ್ಡಲ್ಲಿ ಇದ್ದಾರೆ ಅಂತ ಗೊತ್ತಿತ್ತು. ಹೋಗೋ ಹೊತ್ತಿಗೆ ಅವ್ರು ಹೆಂಡತಿ ಬಂದ್ರೆ ಎದುರುಗಡೆ, ಬಂದು ನಮ್ಮ ನೋಡಿ ಅಳೋಕ್ ಶುರು ಮಾಡಿದ್ರು. ಏನು ಆಯ್ತಪ್ಪ ಇವ್ನು ಜಯರಾವ್ಗೆ ಏನಾಗಿದೆ ಅಂತ ಗೊತ್ತಿಲ್ಲ, ಏನಾಯ್ತಮ್ಮ ಅಂತ ಕೇಳಿದ್ವಿ. ಏನಿಲ್ಲ, ಬಹಳ ದುಃಖದ ಪರಿಸ್ಥಿತಿ ಇದೆ, ಈಗ ತಾನೇ ರಿಪೋರ್ಟ್ ಬಂತು ಹೈದರಾಬಾದಿಂದ, ಅವರಿಗೆ ಕೋಲನ್ ಕ್ಯಾನ್ಸರ್ ಅಂತೆ, ಆ್ಯಂಡ್ ಇದು ಫೈನಲ್ ಸ್ಟೇಜ್, ಏನು ಮಾಡೋಕ್ಕಾಗಲ್ಲ, ಏನು ಭಾಳ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಅವ್ರು ಹೇಳಬೇಡಿ. ಅವ್ರು ಹೇಳಿಲ್ಲ, ನಾವು ನಮಗ್ಯಾಕೆ ಹೇಳಿದೆ ಅಂತ ಕೇಳಿದ್ರೆ ಒಂದು ಕಾರಣ ಇದೆ, ಗೊತ್ತಲ್ಲ ಅವ್ರ ಸ್ವಭಾವ, ದಿನ ಶೇವ್ ಮಾಡ್ಕೋಬೇಕು, ದಿನ ಸ್ನಾನ ಮಾಡಬೇಕು ಅಂತಾರೆ, ಪೆಟ್ಟಾಗುತ್ತೆ ಹೊಟ್ಟೆ ಮೇಲೆ. ನರ್ಸ್ ಹೇಳ್ತಾರೆ ನಾವು ಸ್ಪಾಂಜ್ ಬಾತ್ ಕೊಡ್ತೀವಿ, ಕೇಳಲ್ಲ ಮನುಷ್ಯ ಆಯ್ತಾ, ನೀವು ಸ್ನೇಹಿತರಿದ್ದೀರಿ ಸ್ವಲ್ಪ ಹೇಳಿ ನೋಡಿ ಅವ್ರಿಗೆ, ನೋಡ್ತೀವಿ ಅಂತ ನಮ್ಗೆ ಗಾಬರಿ ಆಗುತ್ತಿದೆ. ಪಾಪ ಜಯರಾವ್ ಸಾಯ್ತಾರೆ ನಂಬಕ್ಕೆ ಸಾಧ್ಯ ಇಲ್ಲ. ನಾವು ಹೋಗಿ ಅವ್ರ ಪಕ್ಕ ಕೂತ್ಕೊಂಡ್ವಿ. ಜಯರಾವ್ ಹೇಳಿದ್ರು, ಖರ್ಜಿಗೆ ಸ್ವಲ್ಪ ಬಾಗಿಲು ಹಾಕೊಂಡ್ಬಿಡಿ, ಹೆಂಡತಿಗೆ ನೀವು ಸ್ವಲ್ಪ ಹೊರಗೆ ಹೋಗು, ನಾವು ಮಾತಾಡ್ಬೇಕು ಇವ್ರ ಹತ್ರ ಅಂತ. ಹೆಂಡತಿ ನಾನೇ ಹೊರಗೆ ಹೋಗ್ಬೇಕಾ, ನೀವು ಹೊರಗೆ ಹೋಗೋನು, ನೀವು ಬಾಗಿಲು ಹಾಕೊಂಡ್ಬನ್ನಿ ಅಂತ. ನಾವು ಹೋಗಿ ಬೋಲ್ಟ್ ಹಾಕೊಂಡ್ಬಂದೆ, ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ರಂಗನಾಥ್ ಅವ್ರಲ್ಲ ಏಕೋ ಚಂದಲ್ಲಿ ಮಾತಾಡೋ ಸ್ನೇಹಿತರು, ರಂಗನಾಥ್ ಒಂದು ವಿಷಯ ನನ್ನ ಹೆಂಡತಿ ಮಕ್ಕಳಿಗೆ ಹೇಳ್ಬೇಡಿ, ಅವ್ರಿಗೆ ಗೊತ್ತಿಲ್ಲ ಪಾಪ, ನನಗೆ ಕ್ಯಾನ್ಸರ್ ಇದೆ, ಫೈನಲ್ ಸ್ಟೇಜ್, ಇನ್ನು ಜಾಸ್ತಿ ದಿವಸ ಬದುಕಲ್ಲ ನಾನು. ನಮಗೆ ಆಶ್ಚರ್ಯ, ಇವನು ಹೇಳ್ಬೇಡ ಅಂತ, ಹೆಂಡತಿ ಹೇಳಿದ್ರೆ ಹೆಂಡತಿ ಹೇಳ್ಬೇಡ ಅಂತ ಇವನಂತ. ರಂಗನಾಥ್ ಸ್ವಲ್ಪ ಕರೆಸ್ ತೊಗೊಂಡು ಹೇಳಿದ್ರು, ಅಲ್ಲಯ್ಯ ನಿನ್ ಗೊತ್ತಾಯ್ತಾನೆ, ಹೌದಲ್ಲ ನಿನ್ ಗೊತ್ತಲ್ಲ, ಮತ್ತೆ ಯಾಕೆ ನಾಟಕ ಮಾಡ್ತೀಯ ನೀನು, ದಿನ ಸ್ನಾನ ಮಾಡೋದೇನೋ, ಶೇವ್ ಮಾಡ್ಕೊಳ್ಳಿ, ಇನ್ನು ಮದುವೆ ಆಗೋ ವಿಚಾರ ಇದೆಯಾ, ಸುಮ್ಮನೆ ಮಲ್ಕೊಳ್ಳಯ್ಯ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ ನಿನಗೆ, ಆಯಾಸ ಮಾಡ್ಕೋಬೇಡ, ಟ್ರೀಟ್ಮೆಂಟ್ ಗುಣ ಆಗ್ತೀಯ ನೀನು ಅಂತೆಲ್ಲ ಹೇಳಿ. ಆಗ ಆತ ಹೇಳಿದ ಮಾತ್ರ ನಾನು ಮರೆಯೋಕೆ ಸಾಧ್ಯವೇ ಇಲ್ಲ. ಅವ್ನು ಹೇಳಿದ, ರಂಗನಾಥ್ ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಇದು ಎಂತ ಚಂದ ಮಾತು. ಐ ನೋ ಐ ಆಮ್ ಇಲ್, ಐ ಆಮ್ ಕ್ರಿಟಿಕಲಿ ಇಲ್, ಬಟ್ ವೈ ಶುಡ್ ಐ ಲುಕ್ ಇಲ್? ಕೊನೆ ಕ್ಷಣದವರೆಗೆ ಹೀಗೆ ಸೊಗಸುಗಾರನಾಗಿ ಇದ್ದು ಹೋಗ್ತೀನಿ, ಹಾಗೆ ಹೋದ ಮನುಷ್ಯ. ನಾನು ನೆನೆಸ್ಕೊಂಡ್ರೆ ಅದ್ಭುತ ಅನ್ಸುತ್ತೆ. ಇಟ್ ವಾಸ್ ಹೀಸ್ ಚಾಯ್ಸ್ ಟು ಮೇಕ್ ಹೀಸ್ ಲೈಫ್ ಬ್ಯೂಟಿಫುಲ್ ಅಲ್ವಾ? ಇಟ್ ವಾಸ್ ಹೀಸ್ ಚಾಯ್ಸ್, ಹಾಗೆ ಬದುಕಿದೆ ಕೊನೆವರೆಗೂ, ಆಗಿರ್ಬೇಕು ಅಂತ. ಅದಕ್ಕೆ ಹೇಳ್ತೀನಲ್ಲ, ಬ್ಯೂಟಿಫುಲ್ ಮೈಂಡ್ ಈಸ್ ವಾಟ್ ಯು ಕನೆಕ್ಟ್ ವಿತ್, ವಾಟ್ ಮ್ಯಾಟರ್ಸ್ ಟು ಯು. ಆರ್ ಬ್ಯೂಟಿಫುಲ್, ಆಲ್ ಆಫ್ ಅಸ್ ಆರ್ ಬ್ಯೂಟಿಫುಲ್ ಪೀಪಲ್. ಅದಕ್ಕೆ ಹೇಳ್ತೀನಿ, ಗೋನ್ ಟೆಲ್ ಸಮ್ಒನ್ ಹೌ ಸ್ಪೆಕ್ಟಾಕ್ಯುಲರ್ ದೇ ಆರ್ ಅಂಡ್ ಹೌ ದೇ ಹ್ಯಾವ್ ಮೇಡ್ ಯುವರ್ ಲೈಫ್ ಬ್ಯೂಟಿಫುಲ್. ಮತ್ತೊಬ್ಬರ ಬಗ್ಗೆ ಫಾಲ್ಟ್ ಫೈಂಡಿಂಗ್ ಬೇಕಾಗಿಲ್ಲ, ಟೆಲ್ ದೆಮ್ ಹೌ ಬ್ಯೂಟಿಫುಲ್ ದೇ ಆರ್. and their presence has made your life beautiful. ದಯವಿಟ್ಟು ಹೇಳಿ. ಒನ್ಸ್ ಡನ್ ನಾನು ಅದಕ್ಕೆ ಬರೆದಿದ್ದೇನೆ, ರಿಪೀಟ್ ಬಿಫೋರ್ ದ ಮಿರರ್. ಸೈಕಾಲಜಿಯಲ್ಲಿ ಹೇಳ್ತಾರೆ ಆಟೋ ಸಜೆಷನ್ ಅಂತ, ಯು ಆರ್ ದ ಮೋಸ್ಟ್ ಚಾರ್ಮಿಂಗ್ ಪರ್ಸನ್ ಅಂತ ಕನ್ನಡಿಯಲ್ಲಿ ಹೇಳ್ಬೇಕಂತ. ಟೆಲಿಂಗ್ ದಿ ಅದರ್ ಪರ್ಸನ್, ಮತ್ತೊಬ್ರು ಹೇಳ್ತಾರೋ ಬಿಡ್ತಾರೋ, ನಾನು ಹೇಳ್ಕೋಬೇಕು ಐ ಆಮ್ ಗುಡ್ ಐ ಆಮ್ ಗುಡ್. ಟೆಲ್ ರಿಪೀಟ್ ಬಿಫೋರ್ ದ ಮಿರರ್, ಆಗ ಹೇಳ್ತೀನಿ, ಡೋಂಟ್ ಟೆಲ್ ಮೀ ದಟ್ ಯು ಆರ್ ನಾಟ್ ಫಾಲನ್ ಇನ್ ಲವ್ ವಿತ್ ಯುವರ್ ಸೆಲ್ಫ್. ಯು ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಪರ್ಸನ್ ಯು ಹ್ಯಾವ್ ಸೀನ್, ಬಿಕಾಸ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಮೈಂಡ್.
2: You're listening to Radio Saring 107.8 FM.

0: रेडियो सारंग 107.8 FM।
1: नीति नीति ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
2: ಹಾ ಬಂದೆ ಅಮ್ಮ.
1: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
2: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
1: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
2: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡಾ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
5: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
4: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
4: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಗ್ಲಿ? ನಿನ್ನನ್ನು ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
7: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲಸ, ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
8: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
7: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ಸೊ ರೇಡಿಯೋ ಸಾರಂಗ 107.8 FM ನಾನಿದ್ದೀನಿ ಮಂಜುಳಾ. ಇದು ವಾಯ್ಸ್ ಆಫ್ ಮಂಜುಳಾ, ನಂದೇ ವಾಯ್ಸ್ ಇಲ್ಲಿ. ಓಕೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನನಗೆ ಗೊತ್ತು. ನಾನು ಸೂಪರ್ ಆಗಿದ್ದೀನಿ. ಒಂದು ಮಾತು, ನಿನ್ನೆ ಸಂಡೆ ಅಲ್ಲ, ಎಂತ ಮಾಡಿದ್ದು ಮನೆಯಲ್ಲಿ? ಗಮ್ಮತ್ತಾಗಿ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗಿದ್ರಾ? ಹೇಗೆ ಗಮ್ಮತ್ತು ಮಾಡಿದ್ರಿ? ಅಥವಾ ಮನೆಯಲ್ಲೇ ಬೆಚ್ಚಗೋದು ಮಲಗಿದ್ರೆ? ಈ ಸಾಕಪ್ಪ, ದಿನ ಕೆಲಸಕ್ಕೆ ಹೋಗೋದು, ಇಲ್ಲ ಕಾಲೇಜಿಗೆ ಹೋಗೋದು, ಡ್ಯೂಟಿ, ಸಾಕಾಗಿದೆ. ಇವತ್ತು ನೀನು ಆರಾಮ್ಸೆ ಮನೇಲಿ ಕುತ್ಕೊಳ್ಳೋದು, ಹಾಗೆ ಏನಾದರೂ ಪ್ಲ್ಯಾನ್ ಇತ್ತಾ ನಿಮ್ಮದು? ಯಾಕೋತ ನಾನು ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಈಗ ಹಿಂದಿನ ಕಾಲ ಅಂದರೆ ನಮ್ಮ ಕಾಲದ ಸಾವು ಸಣ್ಣಿರುವಾಗ ನಮ್ಮ ಒಂದು ಆದಿತ್ಯವಾರ ಒಂಥರ ಡಿಫ್ರೆಂಟ್ ಆಗಿತ್ತು. ಅದೇ ಈಗಿನ ಮಕ್ಕಳ ಒಂದು ಭಾನುವಾರ ನೋಡಿ, ಅದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಈ ಹಳೆ ಕಾಲದ ಭಾನುವಾರ ಅಂದರೆ ಕೇವಲ ಅದೊಂದು ರಜಾ ದಿನ ಅಲ್ಲ, ಅದೊಂದು ಸಂಭ್ರಮ. ಆ ದಿವಸ ಎಲ್ಲರೂ ಮನೆಯಲ್ಲಿ ಸೇರ್ತಾ ಇದ್ರು, ಅಂದ್ರೆ ಮನೆಯಲ್ಲಿ ಇರ್ತಾ ಇದ್ರು. ಟಿವಿ ಮೊಬೈಲ್ ಎಲ್ಲ ಆ ಕಾಲಕ್ಕೆ ಇರಲೇ ಇಲ್ಲಪ್ಪ. ಆಮೇಲೆ ಎಲ್ಲರೂ ಒಟ್ಟಾಗಿ ಕಾಲ ಕಳೀತಾ ಇದ್ರು. ಆ ದಿವಸ ಒಂಥರ ವಿಶೇಷ ಅಡುಗೆ. ಆಮೇಲೆ ಯಾರಾದ್ರೂ ಮನೆಗೆ ಬರ್ಲಿಕ್ಕೆ ಹೇಳಿದ್ರೆ ಆ ದಿವಸ ಮನೆಗೆ ಹೋಗುದು, ಆದಿತ್ಯವಾರ ಇಟ್ಟುಕೊಳ್ಳೋದು ಹೋಗ್ಲಿಕ್ಕೆ. ಮತ್ತೆ ಹಿಂದಿನ ಭಾನುವಾರ ಅಂದರೆ ನಮ್ಮ ಕಾಲದ ಭಾನುವಾರದ ಒಂದು ಸ್ಪೆಷಲ್ ಏನಪ್ಪ ಹೇಳಿದ್ರೆ, ಒಂದು ಎಣ್ಣೆ ಸ್ನಾನ. ನಮಗಿಷ್ಟ ಇಲ್ಲದ್ರೆ ಅಮ್ಮ ಇಲ್ಲಿ ಕೇಳ್ತಾರೆ ಹೇಳಿ. ಅಮ್ಮ ನಮ್ಮನ್ನ ಕೂತ್ಕೊಳಿಸಿ ತಲೆಗೆ ಎಣ್ಣೆ ತಟ್ಟಿ ಬೊಟ್ಟಿ ಆ ದಿನ ಒಂದು ದೇವರೇ ಒಂದು ದೊಡ್ಡ ದೀಪಾವಳಿಯ ಸ್ನಾನ ಆಗ್ಲಿಕ್ಕೆ ಉಂಟು ನಮಗೆ. ನಮ್ಮ ಬೊಬ್ಬೆಗೆ ಅಮ್ಮ ಕ್ಯಾರೆ ಮಾಡಲಿಕ್ಕಿಲ್ಲ. ಆಮೇಲೆ ಆ ದಿವಸ ಒಂದು ರುಚಿಕರವಾದ ಅಡುಗೆ, ಏನಿಲ್ಲದಿದ್ರು ಒಂದು ಪಾಯಸ ಆದರೂ, ನಮ್ಮ ಬೊಬ್ಬೆಗೆ ಒಂದು ಪಾಯಸ ಆದರೂ ಅಮ್ಮ ಮಾಡ್ತಾರೆ. ಇನ್ನು ನಾನ್ ವೆಜ್ ಮಾಡುವವರಲ್ಲಿ ಕೋಳಿ ಸಾರು ಅಥವಾ ಬಿರಿಯಾನಿ ಇಂಥದ್ದೆಲ್ಲ. ಆಮೇಲೆ ಸ್ವೀಟ್ಸ್ ಏನಾದರೂ ಮಾಡೋದು, ಕಾಯಿ ಹೋಳಿಗೆ ಇಂಥದ್ದನ್ನೆಲ್ಲ. ಆಮೇಲೆ ಮಕ್ಕಳೆಲ್ಲ ಮನೆಯ ಅಂಗಳಕ್ಕೆ ಸೇರಿ ಈ ಲಗೋರಿ ಆಡೋದು, ಕಬಡ್ಡಿ ಆಡೋದು, ಗೋಲಿ ಆಟ ಆಡೋದು ಇಂಥದ್ದೆಲ್ಲ. ಅಂದರೆ ಬೇರೆ ದಿವಸ ಆಡ್ಲಿಕ್ಕೆ ಬಿಡ್ತಿರಲಿಲ್ಲ, ಆಯಿತಾ, ಓದಬೇಕು, ಓದು ಓದು ಓದು ಅಂತ ಹೇಳಿ ಆದಿತ್ಯವಾರ ಒಂದು ಫ್ರೀ ಬಿಡ್ತಾ ಇದ್ರು ನಮ್ಮನ್ನು. ಆಮೇಲೆ ಸಂಜೆ ವೇಳೆ ದೀಪ ಹಚ್ಚಿದ ಬಳಿಕ ಅಜ್ಜಿ ಅಥವಾ ಮನೆಯ ಹಿರಿಯರಿಂದ ಕಥೆಯನ್ನು ಕೇಳೋದು, ಅಥವಾ ರೇಡಿಯೋಗಳಲ್ಲಿ ಯಾವಾಗ ನಾಟಕ ಯಕ್ಷಗಾನ ಎಲ್ಲ ಬರ್ತಾ ಇತ್ತು ಆ ದಿನ ಇಟ್ಟು ಅದನ್ನೆಲ್ಲ ಕೇಳೋದು. ಅಂದರೆ ಟೋಟಲಿ ಆ ದಿವಸ ಒಂಥರ ಫ್ರೀ, ಯಾವುದೇ ಒಂದು ಇದಿಲ್ಲ, ಓದು ಅಥವಾ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅದೆಲ್ಲ ಏನಿಲ್ಲ, ಆ ದಿವಸ ಟೋಟಲಿ ಫ್ರೀ. ಆಮೇಲೆ ಆ ದಿವಸ ಬಂದಂಥ ಮ್ಯಾಗ್ಝಿನ್ಗಳನ್ನು ಓದೋದು, ವಾರದ ಒಂದು ವಿಶೇಷ ಪುರವಣಿಗಳು ಬರ್ತಾ ಇತ್ತು ಅದನ್ನೆಲ್ಲ ಕುಟುಂಬದವರು ಹಂಚಿಕೊಂಡು ಅಥವಾ ಒಟ್ಟಿಗೆ ಕೂತ್ಕೊಂಡು ಓದುವ ಒಂದು ಸಂಪ್ರದಾಯ ಇತ್ತು. ಅಂದರೆ ಭಾನುವಾರದ ಮಜಾ ಹೇಳಿದರೆ, ವಾರದ 6 ದಿನಗಳ ಕಾಲ ಕೆಲಸ ಮಾಡ್ತೇವೆ, ಅದಕ್ಕೆಲ್ಲ ಬ್ರೇಕ್ ಹಾಕಿ ಮನಸ್ಸಿಗೆ ಇಷ್ಟವಾದಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋದು. ಆಮೇಲೆ ಬಾಡೂಟ, ಆ ದಿವಸ ಸ್ಪೆಷಲ್ ಆಗಿ ಕೆಲವರಿಗೆ ಇರುತ್ತೆ. ಆಮೇಲೆ ಹೊರಗೆ ಬೇಕಿದ್ರೆ ಎಲ್ಲರೂ ಪ್ಲಾನ್ ಹಾಕೊಂಡು ಸುತ್ತಾಡ್ಲಿಕ್ಕೆ ಹೋಗೋದು. ಅದೇ ಈಗಿನ ಕಾಲದ ಭಾನುವಾರ ನೋಡಿ ಅಂತೆ, ಎಂಬ ವಿಶ್ರಾಂತಿ ರೆಸ್ಟ್ ತಗೊಳ್ಳೋದು ಅಥವಾ ಏನೋ ಒಂದು ಸ್ಪೆಷಲ್ ಪೂಜೆ ಮಾಡೋದು ಅಥವಾ ದೇವಸ್ಥಾನಕ್ಕೆ ಹೋಗೋದು ಆಗಿಲ್ಲ. ಇಲ್ಲ, ಈಗ ಹೇಳಿದರೆ ಲೈಫ್ ಸ್ಟೈಲೇ ಬೇರೆ ಆಗಿದೆ. ತಮ್ಮ ಒತ್ತಡದ ಜೀವನದಿಂದ ಬಿಡುವು ಪಡೆದುಕೊಂಡು ಸಂತೋಷವಾಗಿರೋದಕ್ಕೆ ಈ ದಿನವನ್ನು ಬಳಸ್ತಾರೆ. ಆಧುನಿಕ ಭಾನುವಾರದ ಪ್ರಮುಖ ಲಕ್ಷಣ ಅಂತ ಹೇಳಿದ್ರೆ ಲೇಟ್ ನೈಟ್ ಮತ್ತು ಲೇಟ್ ಮಾರ್ನಿಂಗ್. ಶನಿವಾರ ತಡರಾತ್ರಿವರೆಗೆ ಎಚ್ಚರ ಆಗಿರೋದು ಮತ್ತು ಭಾನುವಾರ ಬೆಳಗ್ಗೆ ತಡವಾಗಿ ಹೇಳೋದು ಸಾಮಾನ್ಯವಾಗಿದೆ. ಇವತ್ತಿನ ವಿಷಯ ಇದುವೆ, ನಮ್ಮ ಕಾಲದ ಆದಿತ್ಯವಾರ ಅಂದರೆ ಹಳೆ ಕಾಲದ ಒಂದು ಸಂಡೆ ಮತ್ತು ಈಗಿನ ಕಾಲದ ಆದಿತ್ಯವಾರ ನೋಡೋಣ. ಯಾರು ಕಾಲರ್ ಸಿಗ್ತಾರೆ ಅವರನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮೊದಲು, ಆದಿತ್ಯವಾರ ಬಂದರೆ ನಮಗಂತೂ ಎಲ್ಲಾದರೂ ಒಂದು ಸುತ್ತಾಡಬೇಕು ಅಂತ ಆಸೆ. ಈಗ ಆದಿತ್ಯವಾರ ಅಲ್ಲಲ್ಲಿ ಅಲ್ಲಲ್ಲಿ ಸಂತೆ ನಡೀತಾ ಇರ್ತದಲ್ಲ, ಸೊ ಒಂದು ರೌಂಡ್ ಸಂತೆಗೆ ಹೋಗಿ ಬಂದರೆ ಹೇಗೆ? ಬಾರಿ ಸಂತೆಗೆ ಹೋಗೋಣ ಬಾ, ಸಿನಿಮಾ ಟೆಂಟಲ್ಲಿ ಕೂರೋಣ ಬಾ. ನೀನು ನಕ್ಕರೆ ಹಾಲು ಸಕ್ಕರೆ ಚಿತ್ರದ ಹಾಡು, ಹಾಡಿದವರು SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ. ಈಗ ಈ ಹಾಡು ನಿಮಗಾಗಿ.

0: ಕೇಳ್ತಾ ಇದ್ದಾರೆ ರೇಡಿಯೋ ಸನಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇವತ್ತು ಸಂಡೆ ಬಗ್ಗೆ ಮಾತಾಡ್ತಾ ಇದ್ದೆ, ಅಂದ್ರೆ ನಾನು ನಿನ್ನೆ ದಿನದ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ಲ. ಆದಿತ್ಯವಾರ ಬಂದ್ರೆ ಈಗಿನ ಮಕ್ಕಳನ್ನ ನೋಡಿ ಇಡೀ ದಿನ ಮೊಬೈಲ್ಸ್ ಅಲ್ಲಿ ಇರೋದು, ರೀಲ್ಸ್ ನೋಡುದು, ಹೊಸ ಸೀರೀಸ್ ಅಥವಾ ಸಿನಿಮಾಗಳನ್ನು ನೋಡುದು ಇದು ದಿನದ ಪ್ರಮುಖ ಭಾಗ. ಆಮೇಲೆ ಮಾಲ್ಗಳಿಗೆ ಹೋಗುದು, ಶಾಪಿಂಗ್ ಮಾಡುದು, ಸ್ನೇಹಿತರು ಅಥವಾ ಕುಟುಂಬದವ್ರ ಜೊತೆ ಹೊರಗೆ ಊಟ ಮಾಡುದು, ಇದೆಲ್ಲ ವಾಡಿಕೆ ಆಗಿದೆ. ಈಗ ಹಳೆ ಕಾಲದ ಆದಿತ್ಯವಾರ ಮತ್ತು ಹೊಸ ಕಾಲದ ಭಾನುವಾರ ಎರಡು ಒಂದೇ ಆಯ್ತಾ? ಇದರ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಇರುವವರು ಮಮತಾ ಶೆಟ್ಟಿ. ಇವರು ಓರ್ವ ಕಾಲೇಜಿನ ಉಪನ್ಯಾಸಕಿಯಾಗಿದ್ದಾರೆ. ನೋಡೋಣ ಇವರ ಆದಿತ್ಯವಾರ ಹೇಗಿತ್ತು, ಇವರ ಮಕ್ಕಳ ಆದಿತ್ಯವಾರ ಹೇಗಿತ್ತು ಅಂತ ಈಗ ಕೇಳೋಣ. ಮಮತಾ ನಮಸ್ತೆ. ಹೇಗಿದ್ದೀರಾ? ಸೂಪರ್, ಹಾಗೆ ಇರಬೇಕು. ಏ ನಾನ್ ಚೆನ್ನಾಗಿದ್ದೇನೆ, ಸೂಪರ್. ಹಿಂಗ್ ಗೊತ್ತಾ, ಈಗ ನಿನ್ನೆ ಸಂಡೇ ಅಲ್ಲ, ಎಂತ ಮಾಡಿದ್ರಿ ನಿನ್ನೆ?
1: ನಾನು ಬೆಳಿಗ್ಗೆ ಇತ್ತು, ಬೆಳಿಗ್ಗೆ ಬೇಗ ಎದ್ದಿದ್ದೇನೆ ನಿನ್ನೆ.
0: ಹೌದಾ?
1: ಅಂದ್ರೆ ಮನೆ ಇಡೀ ಕ್ಲೀನ್ ಮಾಡ್ಲಿಕ್ಕೆ, ವಾರದಲ್ಲಿ ಒಂದು ದಿವಸ ಮನೆಯಲ್ಲಿ ಬಂದ ಈ ಪಲ್ಲೆ ಎಲ್ಲ ಹಿಡಿದದನ್ನೆಲ್ಲ ತೆಗೆಯುದು, ಕರ್ಟನ್ ಒಗಿಲಿಕ್ಕೆ ಹಾಕೋದು, ಮತ್ತೆ ಬೆಡ್ಶೀಟ್, ಸೋಫಾದ್ದು ಬಟ್ಟೆಗಳನ್ನೆಲ್ಲ ಒಗಿಲಿಕ್ಕೆ ಹಾಕುವ ದಿವಸ ನಂದು ಸಂಡೆ.
0: ಹಾಗಿದ್ರೆ ಈಗ ನನ್ನ ವಿಷಯನೂ ಅದೇ. ಇವತ್ತು ನಿಮ್ಮ ಕಾಲದ ಸಂಡೆ ಹೇಗಿತ್ತು? ನಿಮ್ಗೆ ಮಕ್ಕಳು?
1: ನನಗೆ ಒಬ್ಳು ಮಗಳು.
0: ನಿಮ್ಮ ಮಗಳ ಆದಿತ್ಯವಾರ ಹೇಗಿತ್ತು ನಂಗೆ ಅದನ್ನ ನಿಮಗೆ ಹೇಳ್ಬೇಕು.
1: ಏನ್ ಗೊತ್ತಾ, ನಾವು ಚಿಕ್ಕದಿರುವಾಗ ಇದ್ದ ಭಾನುವಾರಕ್ಕೂ ಈಗ ನಮ್ಮ ಮಕ್ಕಳು ಅನುಭವಿಸುವ ಈ ಭಾನುವಾರಕ್ಕೂ ತುಂಬಾ ವ್ಯತ್ಯಾಸ ಇದೆ ನನಗೆ. ಹೌದು, ಖಂಡಿತ. ಅಂದ್ರೆ ಈಗಿನ ಪಕ್ಕ ಅವರ ಫ್ರೆಂಡ್ಸ್ ಅವ್ರು ಲೇಟ್ ಹೇಳ್ತಾರೆ, ನಾನ್ ಯಾಕೆ ಬೇಗ ಹೇಳ್ಬೇಕು, ನನ್ನನ್ನು ಮಾತ್ರ ಯಾಕೆ ಬೇಗ ಎಬ್ಬಿಸ್ತೀರಿ ಅನ್ನುವಂತ ಪ್ರಶ್ನೆಯನ್ನ ನನ್ನ ಮಗಳು ಒಂದೊಂದ್ಸಲ ಕೇಳ್ತಾಳೆ. ಅಂದ್ರೆ ನಾವು ಚಿಕ್ಕದಿರುವಾಗ ಏನಿತ್ತು ಅಂತ ಹೇಳಿದ್ರೆ, ಬೆಳಿಗ್ಗೆ ಯಾವಾಗ ಏನ ಹಾಗೆ ಭಾನುವಾರ ಅಂತ ಒಂದು ವಿಶೇಷ ಇಲ್ಲ. ಆದ್ರೆ ವಿಶೇಷ ಯಾಕೆ ಅಂತ ಕೇಳಿದ್ರೆ, ಆ ದಿವಸ ನಮ್ಗೆ ಒಂದು ಸ್ವಲ್ಪ ಮನೆಯ ಕೆಲಸ ಹೆಚ್ಚು ಅಂತ ಅಮ್ಮ ಕೊಡ್ತಾ ಇದ್ದದ್ದು. ಆ ದಿವಸ ವಾರ ಪೂರ್ತಿ ಏನ್ ಕೆಲಸ ಮಾಡದೆ ಹೋಗ್ತಾ ಇದ್ದಂತ ದಿನಗಳು ಶಾಲೆಗಳಿಗೆ. ಭಾನುವಾರ ಬಂದು ಬಿಟ್ರೆ ಏನಾಯ್ತು, ಮನೆ ಒರೆಸ್ಬೇಕು, ಅಮ್ಮನ ಜೊತೆ ಕೆಲ್ಸಕ್ಕೆ ಕೈ ಜೋಡಿಸ್ಬೇಕು, ಮತ್ತೆ ಆ ದಿವಸ ಅಮ್ಮ ತಲೆಗೆ ಎಣ್ಣೆ ಹಾಕಿ ತಲೆ ಬಾಚಿ ಮತ್ತೆ ಸಂಜೆ ಹೊತ್ತಿಗೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಲಿಕ್ಕೆ ರೆಡಿ ಮಾಡುದು, ಮತ್ತೆ ಅದು ಮಳೆಗಾಲ ಆರಂಭಕ್ಕೆ ಮೊದ್ಲಂತಾದ್ರೆ ಕಟ್ಟಿಗೆಯ ವ್ಯವಸ್ಥೆ ಮಾಡುವಂತದ್ದು, ಮಕ್ಕಳನ್ನೆಲ್ಲ ತೊಡಗಿಸಿಕೊಂಡು ಅಮ್ಮನು ಎಲ್ಲ ಕೆಲಸಗಳನ್ನ ನಮ್ಮ ಜೊತೆ ಮಾಡಿಸ್ತಾ ಇದ್ಲು. ಇದೆಲ್ಲ ಇತ್ತು. ಅದೇ ಈಗಿನ ನನ್ನ ಮಗಳ ಇದಕ್ಕೆ ನೋಡುವಾಗ, ನನ್ನ ಮಗಳು ಸ್ವಿಮ್ಮಿಂಗ್ ಹೋಗ್ತಾಳೆ, ಭಾನುವಾರ ಅವರಿಗೆ ವರ್ಕೌಟ್ ಏನಾದ್ರು ಇದ್ರೆ ಮಾತ್ರ ಬೇಗ ಹೇಳುದು, ಇಲ್ಲದೆ ಇದ್ರೆ ಹೇಳುವಾಗ ಎಷ್ಟು ಸಲ ಹೋಗಿ ಎಬ್ಬಿಸಿದ್ರು ಕೂಡ ಮುಸ್ಕು ಹಾಕಿ ಮತ್ತೆ ಮಲಗಿರ್ತಾಳೆ. ಫ್ಯಾನ್ ಆಫ್ ಮಾಡಿ ಹೊರಗೆ ಬಂದ್ರು ಕೂಡ ಮತ್ತೆ ಒಳಗೆ ಹೋದ್ರೆ ಮುಸ್ಕು ಹಾಕಿಸ್ತಾಳೆ. ಅಂದ್ರೆ ಹೇಳ್ಲಿಕ್ಕೆ ಮನಸ್ಸಿಲ್ಲ, ಇವತ್ತು ಭಾನುವಾರ ನೀನು ಕೊಡುದಿಲ್ಲ ನನಗೆ, ಈ ರೀತಿಯ ಕಂಪ್ಲೇಂಟ್ಗಳು ನನ್ನ ಮಗಳದ್ದು. ಆದ್ರೆ ವರ್ಕೌಟ್ ಇದ್ರೆ ಮಾತ್ರ ಬೇಗ ಹೇಳ್ತಾಳೆ, ಬೇಗ ಎದ್ದು ಅವಳೆ ರೆಡಿ ಮಾಡಿಕೊಳ್ತಾಳೆ, ನಾನೆಲ್ಲ ಮಾಡ್ತಾಳೆ. ಅದು ಇಲ್ಲದೆ ಇದ್ರೆ ಆ ಭಾನುವಾರ ಶುರುವಾಗುವುದೇ
0: ಮಧ್ಯಾಹ್ನ, ಇಲ್ಲದ್ರೆ ಮಧ್ಯಾಹ್ನ ಅಂದ್ರೆ ಊಟ ಆದ ನಂತರ ಸ್ಟಾರ್ಟ್.
1: ಅದೇ ನಮ್ಮದು ಎಲ್ಲ ಬೆಳಗಿನ ಉಪಹಾರ ಎಲ್ಲ ಕರಗಿದ ಮೇಲೆ ಅವಳು ಹೇಳ್ತಾಳೆ, ತಿಂತಾಳೆ, ಮಧ್ಯಾಹ್ನದ ಊಟ 2 ಗಂಟೆಗೆ, ಮತ್ತೆ ಆಸ್ ಯೂಶುವಲ್ ಸಂಜೆ ತನಕ ಟಿವಿ ನೋಡಿಕೊಂಡೇ ಕುತ್ಕೊಳ್ಳುದು. ಸ್ನಾನಕ್ಕೆ ಹೋಗ್ಲಿಕ್ಕೆ ಬಯಬೇಕು, ಹೋಗು ಸ್ನಾನ ಮಾಡಿ ಬಾ, ಸ್ನಾನ ಮಾಡಿ ಬಾ, ಅಲ್ಲಿ ತನಕ ಹೇಳೋದಿಲ್ಲ.
0: ಅಂದ್ರೆ
1: ನಮ್ಮ ಭಾನುವಾರಗಳೆಲ್ಲವೂ ಕೂಡ ನಾವು ಅದನ್ನ ಕೆಲ ಈ ಮಳೆ ಬಂದ ಮಳೆಗಾಲದ ಸಂದರ್ಭದಲ್ಲೆಲ್ಲ ನಾವು ಒಂದಷ್ಟು ನೆರೆಹೊರೆಯ ಮಕ್ಕಳೆಲ್ಲ ಸೇರಿಕೊಂಡು ಮೀನ್ ಹಿಡಿಯಕ್ಕೆ ಹೋಗುವ, ಅಲ್ಲಿ ಮತ್ತೆ ಈ ಕೆಸುವಿನ ಎಲೆ ಕೊಯ್ಲಿಕ್ಕೆ ಹೋಗುದು. ಆ ದಿವಸ ತಿಂಡಿ ಮಾಡ್ತಾ ಇದ್ರು ಅಮ್ಮ, ರಾತ್ರಿಯ ಊಟಕ್ಕೆ ರಾತ್ರಿ ಮರುದಿವಸ ಸೋಮವಾರಕ್ಕೆ ತಿಂಡಿ ಮಾಡುವಂತದ್ದೆಲ್ಲ ಈ ಭಾನುವಾರದ ಸಂಜೆ ಮಾಡಿರುವಂತದ್ದೆಲ್ಲ ಇತ್ತು. ಅಷ್ಟಾಗಿ ಪೂರ್ವ ತಯಾರಿಗಳೆಲ್ಲ ನಮ್ಮ ಅಮ್ಮ ಭಾನುವಾರ ಸಂಜೆ ಮಾಡಿಸುವಂತದ್ದೆಲ್ಲ ಇತ್ತು. ಅಂದ್ರೆ ಒಂದು ರೀತಿಯಲ್ಲಿ ನಾವು ಅನುಭವಿಸಿದ ಭಾನುವಾರ ಅದೊಂದು ವಿಶೇಷ ಅಂತ, ಕೆಲಸದೊಟ್ಟಿಗೆ ಅದೊಂದು ಆಟದ ಹಾಗೆ
0: ಆಗ್ತಿತ್ತು. ಹೌದು, ನಮ್ಗೆ ಏನಾದ್ರು ಹೊರೆಯಿಂದ ಅನಿಸ್ತಿರ್ಲಿಲ್ಲ. ಕರೆಕ್ಟ್

ಕೇಳುವ ಹೊತ್ತು ಈಗ. ಸೊ ಈಗ ಏನ್ ಮಾಡೋಣ, ಯಾವ ಹಾಡು ಕೇಳೋಣ? ಕೋತಿಗಳು ಸಾರ್ ಕೋತಿಗಳು, ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಹಾಡು ಇದೆ, ಭಾರಿ ರಾಜಕುಮಾರಿ ಹೋಗೋಣ ಜಂಬು ಸವಾರಿ. ಸಂಡೆ ಬಂದ್ರೆ ಇದೊಂದು ಅವಕಾಶ ಇದ್ರೆ ನಾವು ಹೋಗ್ಲಿಕ್ಕೆ ರೆಡಿ ಆಗಿರ್ತೇವೆ. ಯಾವ್ದ್ರಲ್ಲಿ ಹೋಗೋಣ? ಹಳೆಯ ಸ್ಕೂಟರ್ ಅನ್ನ ಏರಿ. ಈ ಹಾಡಿಗೆ ಸಂಗೀತ ನೀಡಿದವರು ಹಂಸಲೇಖಾ, ಹಾಡಿದವರು ಹೇಮಂತ್ ಕುಮಾರ್, ರಮೇಶ್ ಚಂದ್ರ ಹಾಗೂ ಶಂಕರ್ ಶಾನ್ಬೋಗ್, ಲತಾ ಹಂಸಲೇಖಾ. ಈಗ ಈ ಸೂಪರ್ ಆಗಿರೋ ಟ್ರ್ಯಾಕ್ ನಿಮ್ಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇದ್ದಾರೆ ರೇಡಿಯೋ ಸರಂಗ 107.8 ಎಫ್ಎಂ ವಾಯ್ಸ್ ಆಫ್ ಪಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು. ಈಗವಾಗ ನಾವು ಹಳೆಯ ಸಂಡೆ ಹೊಸ ಸಂಡೆ ಅಂದ್ರೆ ನಮ್ಮ ಕಾಲದ ಸಂಡೆ ಈಗಿನ ಮಕ್ಕಳ ಸಂಡೆ ಬಗ್ಗೆ ಆದಿತ್ಯವಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಈಗ ನಮಗೆ ಕೆಲವು ದಿವಸ ಈ 6 ದಿವಸದಲ್ಲಿ ಬಟ್ಟೆ ಎಲ್ಲ ಒಗಿಲಿಕ್ಕೆ ಕಷ್ಟ ಆಗ್ತದೆ. ಆಗ ವಾರದ ದಿನಗಳಲ್ಲಿ ಮಾಡಲಿಕ್ಕೆ ಕಷ್ಟ ಆಗುವಂಥದ್ದು ಈ ಬಟ್ಟೆ ಒಗೆಯೋದು, ಆಮೇಲೆ ಮನೆ ಸ್ವಚ್ಛಗೊಳಿಸುವುದು, ಆಮೇಲೆ ವಾರಕ್ಕೆ ಬೇಕಾದಂಥ ದಿನಸಿಗಳನ್ನು ಶಾಪಿಂಗ್ ಮಾಡೋದು ಈ ಆದಿತ್ಯವಾರಕ್ಕೆ ನಾವು ಬಳಸ್ಕೊಳ್ತೇವೆ. ಆಮೇಲೆ ಆಧ್ಯಾತ್ಮಿಕತೆ ಮತ್ತು ದೇವಸ್ಥಾನಗಳಿಗೆ ಭೇಟಿ ಹೋಗುವುದು, ಜಿಮ್ಗೆ ಹೋಗುವುದು, ಅಥವಾ ವಾರವಿಡೀ ಏನಾದರೂ ಕಳೆದುಕೊಂಡಂಥ ಆರೋಗ್ಯದ ಕಡೆ ಗಮನ ಹರಿಸುವುದನ್ನು ಮಾಡ್ತಾರೆ. ಒಬ್ಬೊಬ್ಬರದ್ದು ಆದಿತ್ಯವಾರ ಒಂದೊಂದು ರೀತಿ. ಈಗ ನಮ್ಮ ಜೊತೆ ಈ ವಿಷಯವಾಗಿ ಮಾತಾಡಲಿಕ್ಕೆ ಇರುವವರು ಸ್ನೇಹ ಭಟ್ ಗೃಹಿಣಿಯವರು. ಅವರನ್ನು ನೋಡೋಣ. ಅವರ ಮಕ್ಕಳ ಆದಿತ್ಯವಾರದ ದಿನಗಳು, ಅವರ ದಿನಗಳು ಹೇಗಿತ್ತು ಅಂತ ಹೇಳಿ ಈಗ ತಿಳ್ಕೊಳ್ಳೋಣ. ಸ್ನೇಹ ನಮಸ್ತೆ.
1: ನಮಸ್ತೆ,
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ?
0: ಸೂಪರ್ ಆಗಿದ್ದೇನೆ. ನಿನ್ನೆ ಸಂಡೆ ಅಲ್ವಾ, ಒಂಥರ ಗಮ್ಮತ್ತಲ್ಲಿ ಇದ್ದೆ ನಿನ್ನೆ, ಹಾಗಾಗಿ ಇವತ್ತಿನ ದಿನವೂ ಸೂಪರ್ ಆಗಿ ಉಂಟು. ನೀವು ನಿನ್ನೆ ನಿಮ್ಮ ನಿನ್ನೆಯ ಸಂಡೆ ಹೇಗಿತ್ತು ಅಂತ ಫಸ್ಟ್ ಹೇಳಿ. ನಿನ್ನೆ ದಿವಸದ
1: ನಿನ್ನೆ ದಿವಸ ಸಂಡೆ ಚೆನ್ನಾಗಿತ್ತು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನನ್ನ ದಿನಚರಿ ನಾನು ಚಿಕ್ಕವಳಾಗಿರುವಾಗ ಅಂತ ಹೇಳ್ಬೇಕು ಅಥವಾ ಹೇಗೆ?
0: ಅದು ಮೊದ್ಲು ಹಾಗಿದ್ರೆ ಚಿಕ್ಕವಳಾಗಿರುವುದ ಕತೆ ಹೇಳಿ, ಮತ್ತೆ ಮಾತಾಡುವ ನಿನ್ನೆ ಕತೆ.
1: ಏನಿಲ್ಲ, ನಾವು ಚಿಕ್ಕವರು ಇರುವಾಗ ಸಂಡೆ ಅಂತ ಹೇಳಿದ್ರೆ ಮಜಾ ದಿನ, ಯಾಕೆ ಪ್ರತಿ ದಿನವೂ ಸಂಡೆ ಆಗಿರಬಾರ್ದು ಅನ್ನುವಂತಹ ಒಂದು ಮನೋಭಾವನೆ ಇತ್ತು ನಮಗೆಲ್ಲ. ಸೊ ಆ ರೀತಿಯಲ್ಲಿ ಇದ್ದಾಗ ಆಸ್ ಯೂಶುವಲ್ ಯಾವಾಗ್ಲೂ ಹೇಳೋದಕ್ಕಿಂತ ಸ್ವಲ್ಪ ಲೇಟಾಗಿ ಹೇಳ್ತಿದ್ವಿ. ಅಮ್ಮ ಬಿಸಿ ಬಿಸಿಯಾಗಿ ಇಡ್ಲಿ ಸಾಂಬಾರು ಚಟ್ನಿ ಏನಾರು ಮಾಡ್ತಿದ್ರು, ಅಥವಾ ಶಾವಿಗೆ, ಒತ್ತು ಶಾವಿಗೆ ಇದೆಯಲ್ಲ ಅದು, ಅದ್ರ ಜೊತೆ ಕಾಯಿ ಹಾಲು ಅಥವಾ ರಸಾಯನ ಸಾಂಬಾರು. ಸೊ ಈ ರೀತಿಯಾದಂತಹ ತಿಂಡಿಗಳು ಸಾಮಾನ್ಯವಾಗಿ ಸಂಡೆಗೆ ಅಂತ ಮೀಸಲಿತ್ತು. ಅದು ಶಾವಿಗೆಲ್ಲ ಮಾಡೋದಿತ್ತು ಅಂತ ಹೇಳಿದ್ರೆ ನಾವೆಲ್ಲ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತಿದ್ವಿ. ಅಲ್ಲಿ ಅದನ್ನ ಒತ್ತೋದು, ಉಂಡೆ ಒತ್ತೋದು, ಮತ್ತೆ ಅದ ಪ್ಲೇಟ್ ಹಿಡಿಯೋದು, ಒಂಥರ ಡ್ರೈವಿಂಗ್ ಸ್ಕಿಲ್ ಏನಿದೆ ಅದನ್ನ ಟೈಮಲ್ಲಿ ನಾವು ಅದನ್ನ ಎಕ್ಸಿಬಿಟ್ ಮಾಡ್ತಾ ಇದ್ವಿ. ಸೊ ಈ ರೀತಿ ಒಂಥರ ಆಟದೊಟ್ಟಿಗೆ ಪಾಠ ಅಂತ ನಾವೀಗ ಏನ್ ಹೇಳ್ತೀವೋ ಅದೇ ತರ ಆಟದ ಜೊತೆ ಒಂಥರ ಒಂದು ಖುಷಿ ಬೇರೆ ಇತ್ತು. ಮತ್ತೆಲ್ಲರೂ ಸೇರಿ ತಿಂಡಿ ತಿನ್ನೋದು, ಇದು ಈ ರೀತಿ. ತಿಂಡಿ ಆದ್ಮೇಲೆ ಸ್ವಲ್ಪ ಹೇಗೂ ಸ್ಲೋ ಡೇ ಅಲ್ವಾ ದಿವಸ, ಸೊ ನಿಧಾನಕ್ಕೆ ಎಣ್ಣೆ ಹಚ್ಕೊಂಡು ಸ್ನಾನಕ್ಕೆ ಅಂತ ಹೋಗೋದು ಅಥವಾ ಅದ್ರ ತಯಾರಿ ನಡೆಸೋದು ಆ ರೀತಿ. ಮತ್ತೆ ಮನೆಯಲ್ಲಿ ಧೂಳಿದ್ರೆ ಅದನ್ನೆಲ್ಲ ಬಲೆ ತೆಗೆಯುವಂತದ್ದು, ಕ್ಲೀನಿಂಗ್ ಮಾಡುವಂತದ್ದು, ಬಟ್ಟೆ ಎಲ್ಲ ದೊಡ್ಡ ದೊಡ್ಡ ಬೆಡ್ಶೀಟ್ಸ್ ಆ ರೀತಿದೆಲ್ಲ ಇತ್ತು ಅಂತ ಹೇಳಿದ್ರೆ ಒಗೆಯುವಂತದ್ದು ಅಥವಾ ಹೆಲ್ಪ್ ಮಾಡೋದು. ಒಗೀತಾ ಇರ್ಲಿಲ್ಲ ನಾವು, ಆಕ್ಚುಲಿ ಚಿಕ್ಕಲ್ಲಿ ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ವಿ, ಅದು ಇದು ತಂದ್ಕೊಡೋದು ಮಾಡೋದು ಎಲ್ಲ ಮಾಡ್ತಾ ಇದ್ವಿ ಹಾಗೆ. ಸೊ ಮಧ್ಯಾಹ್ನ ಊಟ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು, ಅದೊಂದು ಮಜಾ ಬೇರೆ. ಮತ್ತೆ ಪುನಃ ಸ್ವಲ್ಪ ಹೊತ್ತು ವಿಶ್ರಾಂತಿ, ಹಾಡ್ ಕೇಳ್ತಾನೋ ಏನೋ ಒಂದು ಮಾಡ್ಕೊಂಡು ನಿದ್ದೆ ಮಾಡೋದು. ಆಮೇಲೆ ಸಂಜೆ ಆಗುತ್ತೆ, ಸಂಜೆ ಆದಾಗ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಯಾವ್ದೋ ನಾಟಕಕ್ಕೆ ಹೋಗೋದು ಅಥವಾ ಯಾವ್ದಾರು ಕಾಂಪಿಟೇಷನ್ಸ್ ಇದ್ರೆ ಪಾರ್ಟಿಸಿಪೇಟ್ ಮಾಡೋದು. ಸೊ ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತಗೊಂಡು ಅದೇ ಸಂಜೆ ಕಲ್ಚರಲ್ ಆಕ್ಟಿವಿಟೀಸ್, ನಾಟಕ ಆ ರೀತಿ ಹೋಗೋದು ಅಥವಾ ಪಾರ್ಟಿಸಿಪೇಟ್ ಮಾಡೋದು ಆ ರೀತಿ ಮಾಡ್ತಾ ಇದ್ವಿ. ಮತ್ತೆ ರಾತ್ರಿ ಆಗುವಾಗ ಮನೆಗೆ ಬಂದ್ಮೇಲೆ ಸ್ವಲ್ಪ ಭಜನೆ ಮಾಡುವಂತದ್ದು ಅಥವಾ ಶ್ಲೋಕ ಆ ರೀತಿ ಹೇಳಿ ಆಯ್ತು. ರಾತ್ರಿ ಊಟ, ನಿದ್ದೆ, ನೆಕ್ಸ್ಟ್ ದಿನಚರಿ ಅಂದ್ರೆ ನೆಕ್ಸ್ಟ್ ಡೇ ಸ್ಕೂಲಿಗೆ ಏನೆಲ್ಲ ಪ್ರಿಪರೇಷನ್ಸ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಕೊಂಡು ಹೋಗೋದು. ಇದು ನಮ್ದಾಗಿತ್ತು.
0: ಆಲ್ವೇಸ್ ನಾವು ಹೇಳುದಾದ್ರೆ ಎಲ್ಲರದ್ದು ಸಾಧಾರಣ ಇದೊಂದು ರುಟೀನ್ ವರ್ಕ್ ಇರ್ತದೆ ನಮ್ಮ ನಾವು ಸಣ್ಣದಿರುವಾಗ. ಬಟ್ ಈಗಿನ ಮಕ್ಕಳದ್ದು ಹೇಳಿ ಹೇಗಿದೆ ಅಂತ.
1: ಈಗಿನ ಮಕ್ಕಳು ಸ್ವಲ್ಪ ನಮ್ ತರ ಇಲ್ಲ, ಅವರದ್ದೇ ಆದಂತಹ ಒಂದು ದೊಡ್ಡದೊಂದು ಪ್ರಪಂಚವನ್ನ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ನಾವ್ ಹೀಗೆ ಇರೋದು ಅಂತ ಯೂನಿವರ್ಸಲ್ ಆಗಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ನಾನು ಆ ರೀತಿ ಆಗ್ಬಾರ್ದು ನನ್ ಮಕ್ಕಳು ಅನ್ನೋದು ನಂದೊಂದು ಏನೋ ಒಂದು ಧೋರಣೆ ಅಂತ ಹೇಳ್ಬೋದು ಬೇಕಿದ್ರೆ. ನಾನ್ ಏನ್ ಮಾಡ್ತೀನಿ ಅಂದ್ರೆ, ಎಸ್ ಅಫ್ ಕೋರ್ಸ್ ಅವ್ರು ಹೇಳೋದು ಬೆಳಿಗ್ಗೆ ಬೇಗ ಹೇಳ್ಬೇಕು ಅಂತ ಏನು ಇಷ್ಟಪಡಲ್ಲ, ಬಟ್ ಸ್ವಲ್ಪ ಲೇಟ್ ಆಗಿ ಹೇಳ್ತಾರೆ ತಿಂಡಿ ತಿನ್ನೋದು ಅದೆಲ್ಲ ಮಾಮೂಲಾಗೆ. ಮತ್ತೆ ನಾನು ಯೂಶಲಿ ನಾವು ಮನೆಯಲ್ಲೇ ತಯಾರಿಸಿರುವಂತಹ ಬೆಳೆಸಿರುವಂತಹ ಗಿಡಗಳದ್ದು ಉದಾಹರಣೆಗಳು ಬೇಕಿದ್ರೆ, ಈಗ ಅವರು ತಲೆಗೆ ಹಚ್ಕೊಳ್ಳುವಂತಹ ಎಣ್ಣೆ ಆಗಿರ್ಬಹುದು ಅಥವಾ ಈಗ ಶಾಂಪೂ, ಕಂಡೀಷನರ್, ಮಾಯಿಶ್ಚರೈಸರ್ ಆ ರೀತಿದಿರದ್ದೆಲ್ಲ ಬದಲು ಮನೆಯಲ್ಲಿ ನಾವೇನ್ ಬೆಳೆಸಿದೀವಿ ಅದನ್ನ ಯೂಸ್ ಮಾಡ್ಬೇಕು, ನ್ಯಾಚುರಲ್ ಪ್ರಾಡಕ್ಟ್ ಯೂಸ್ ಮಾಡ್ಬೇಕು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ. ಸೊ ಅವ್ರಿಗೂ ಅದನ್ನೇ ಅವ್ರು ಹೇಳ್ತೀನಿ ಈ ರೀತಿ. ಈಗ ಅರಿಶಿಣ ಬೆಳೆಸಿದೀವಿ ಅಂತ ಹೇಳಿದ್ರೆ ಅರಿಶಿಣದ ಬಳಕೆ, ಸೊ ಅಲೋವೆರಾದ ಬಳಕೆ, ಮತ್ತೆ ಮತ್ತೆ ತಂಬುಳಿ ಈ ರೀತಿ ಇದನ್ನೆಲ್ಲ ತಿನ್ಬೇಕು, ವಾರದಲ್ಲಿ ಒಂದ್ಸಲ ಆದ್ರೂ ನೀವು ಕಂಪಲ್ಸರಿ ಆಗಿ ಅದನ್ನೆಲ್ಲ ತಿನ್ಬೇಕು ಅಂತ ಹೇಳಿ ಅವ್ರಿಗೆ ಇಷ್ಟ ಇದ್ರು ಇಲ್ದೆ ಇದ್ರು ಅದ್ರದೊಂದ್ ಸ್ವಲ್ಪ ಸೇವನೆ ಮಾಡ್ಬೇಕು ಅನ್ನೋದು ನಂದೊಂದು ಧೋರಣೆ. ಮಾಡ್ತಾ ಇದಾರೆ ಪಾಪ, ಕಷ್ಟ ಆದ್ರೂ ಮಾಡ್ತಾ ಇದಾರೆ. ಮತ್ತೆ ಪುನಃ ಮಧ್ಯಾಹ್ನ ಆಗುವಾಗ ಏನಾರದೇ ಒಟ್ಟು ಸೇರ್ಕೊಂಡು ಊಟ ಮಾಡೋದು ಅದೆಲ್ಲ ಇದ್ದಿರುತ್ತೆ. ಕ್ಲೀನಿಂಗ್ ಗೆ ಮತ್ತೆ ಗಿಡಗಳು ಬೆಳೆಸಿದ್ದೇನೆ, ಸೊ ಗಿಡಗಳು ಬೆಳೆಸಿರೋದ್ರಿಂದ ಅದಕ್ಕೆ ನೀರ್ ಹಾಕ್ಲೇಬೇಕು. ಅದ್ರ ಬಗ್ಗೆ ನಿಮಗೆ ಪ್ರೀತಿ ಬೇಕು, ಅದ್ರ ಬಗ್ಗೆ ಒಲವು ಬೇಕು ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಅವರಿಗೆ ನೀರ್ ಹಾಕ್ಲಿಕ್ಕೆ ಅವ್ರಿಗೆ ಕೊಡ್ತೀನಿ ರೆಸ್ಪಾನ್ಸಿಬಿಲಿಟೀಸ್. ಸ್ವಲ್ಪ ಸ್ವಲ್ಪ ಹಾಕ್ತಾರೆ ನೀರು, ತುಂಬಾ ಹಾಕೋದಿಲ್ಲ, ಬಟ್ ಸ್ವಲ್ಪ ಹಾಕ್ತಾರೆ. ಮತ್ತೆ ಏನಾದ್ರು ಅದು ಇದು ಪಾಟ್ ಇದೆ ಏನಾದ್ರು ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಅವರ ಹೆಲ್ಪ್ ತಗೊಳ್ತೇನೆ. ಅದರಂತೆ ಮಧ್ಯಾಹ್ನ ಊಟ ಆದ್ಮೇಲೆ ಸ್ವಲ್ಪ ರೆಸ್ಟ್ ಒಂದ ತಗೊಳ್ತಾರೆ, ಇಲ್ಲದ್ರೆ ಅವರು ಕ್ರಾಫ್ಟ್ ಅಥವಾ ಯೂಟ್ಯೂಬ್ ಅಲ್ಲಿ ಅವರಾಗಿ ಏನೋ ಒಂದು ವಿಡಿಯೋ ಮಾಡುವಂತದ್ದು ಅಥವಾ ಏನೋ ಒಂದು ರೀಲ್ಸ್ ಮಾಡುವಂತದ್ದು ಆ ರೀತಿ ಅವ್ರು ಮಾಡ್ತಾರೆ. ಮತ್ತೆ ಸಂಜೆ ಆಗುವಾಗ ಒಂದ್ ಸ್ವಲ್ಪ ಹೊತ್ತಾದ್ರು ಒಂದ್ 10 ನಿಮಿಷ ಆದ್ರೂ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಶ್ಲೋಕ ಅಥವಾ ಒಂದು ಭಜನೆ ಏನೋ ಒಂದ್ ಮಾಡ್ಬೇಕು ಅಂತ ಹೇಳ್ತೀನಿ. ಅದ ಮಾಡ್ತಾರೆ ಸ್ವಲ್ಪ, ಅಂದ್ರೆ ದಿವಸ ಅಲ್ಲ ಬಟ್ ಒಂದೊಂದ್ಸಲ ಮಾಡ್ತಾರೆ, ಹಾಗೇನಿಲ್ಲ. ಮತ್ತೆ ಆಯ್ತು, ಮತ್ತೇನಂತಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಕೊಂಡು. ಹಾಗೆ ಈವ್ನಿಂಗ್ ಆಗುವಾಗ ನಾವು ಸಾಮಾನ್ಯವಾಗಿ ಒಂದ ಇಲ್ಲೇ ಎಲ್ಲಾರು ಸುತ್ತಾಡ್ಲಿಕ್ಕೂ ಅಥವಾ ಏನೋ ತಿನ್ಲಿಕ್ಕೂ ಆ ರೀತಿ ಒಂದ ಮಧ್ಯಾಹ್ನ, ಇಲ್ಲದ್ರೆ ಸಂಜೆ ಸಂಜೆ ಅಥವಾ ರಾತ್ರಿಗೆ, ರಾತ್ರಿ ಸಂಜೆ ಇರುವುದಿಲ್ಲ, ರಾತ್ರಿಗೆ ಆಗುವಾಗ ಹೊರಗಡೆ ಹೋಗಿ ತಿನ್ಲಿಕ್ಕೂ ಅಥವಾ ಅಲ್ಲಿಂದ ತರಿಸುವಂತದ್ದು ಆ ರೀತಿ. ಅದು ಒಂದ್ಸಲ ಒಂದ್ಸಲ ಅಲ್ಲ, ಸೊ ನಾನು ಓಕೆ ಅಂತ ಹೇಳ್ತೀನಿ. ಮತ್ತೆ ಹೆಚ್ಚಿನ ಸಲ ಏನಂತಂದ್ರೆ ಈ ನಾವು ಹೆಚ್ಚಿನ ಈ ಬೇರೆ ಬೇರೆ ಜಂಕ್ ಫುಡ್ ಏನಿದೆ ಆದಷ್ಟು ಅದನ್ನ ಮನೆಯಲ್ಲೇ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ಮಗಳು ಕೂಡ ಮಾಡ್ತಾಳೆ, ಅವಳಿಗೆ ತುಂಬಾ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್.
2: ಬಹಳ ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ, ಯಾಕಂದ್ರೆ ಆ ಮಕ್ಕಳು ಸಹ ರಜೆಯನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದಾರಲ್ಲ, ಅದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ಸ್ನೇಹ. ಸೊ ಇದುವರೆಗೆ ನಮ್ಮ ಜೊತೆ ಮಾತಾಡಿದವರು ಸ್ನೇಹ ಭಟ್ ಅವರು. ನಮ್ಮ ಬಾಲ್ಯದ ದಿನಗಳಲ್ಲಿ ಹೇಗೆ ಅಂತ ಹೇಳಿದ್ರೆ, ಬಿಸಿಲು ಮಳೆ ಇದನ್ನೆಲ್ಲ ನಾವು ಕ್ಯಾರೇ ಮಾಡ್ತಾ ಇರಲಿಲ್ಲ, ಕಾಡಲ್ಲಿ ತಿರುಗ್ತಾ ಇದ್ದೆವು. ಆಮೇಲೆ ತೋಡಲ್ಲಿ ಮೀನು ಹಿಡಿಲಿಕ್ಕೆ, ಆಮೇಲೆ ಗದ್ದೆಗಳಲ್ಲಿ ಸುತ್ತಾಡೋದು, ಇಂಥದ್ದೆಲ್ಲ ಮಾಡ್ತಾ ಇದ್ದೇವೆ. ಯಾಕಂದರೆ ಕಾಡಿನಲ್ಲಿ ವೆರೈಟಿ ವೆರೈಟಿ ಆಗ್ತಿದ್ದ ಹಣ್ಣುಗಳು ಸಿಗ್ತಾ ಇತ್ತು, ಅದನ್ನೆಲ್ಲ ಕಿತ್ಕೊಂಡು ತಿನ್ನೋದು ಒಂಥರ ಗಮ್ಮತ್ತು. ಈಗ ಈ ಸಿಚುವೇಶನ್ಗೆ ಸರಿಯಾಗಿರೋ ಒಂದು ಹಾಡು ಯಾವುದು ಹೇಳಿದರೆ, ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ. ಇದು ಬೆಟ್ಟದ ಹೂವು ಚಿತ್ರದ ಹಾಡು. ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪುನೀತ್ ರಾಜ್ಕುಮಾರ್. ಸಂಗೀತ ನೀಡಿದವರು ರಾಜನ್ನಾಗೇಂದ್ರ. ಸಾಹಿತ್ಯ ಚಿ ಉದಯಶಂಕರ್. ಈಗ ಈ ಹಾಡು ನಿಮಗಾಗಿ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು.
3: ಬೆಟ್ಟದ ಹೂ
4: ಮೌಂಟೇನ್ ಫ್ಲವರ್.
3: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಎಲ್ಲಿ ಇನ್ನೊಂದ್ಸಲ ಹೇಳು.
3: ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲವೆ.
4: ಸನ್ಲೈಟ್ ಲೆಟ್ ಕಮ್.

0: ಕೇಳ್ತಾ ಇದ್ರೆ ರೇಡಿಯೋ ಸನಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಸೊ ಈಗ ನಾವು ನಮ್ಮ ಕಾಲದ ಸಂಡೆ, ಆಮೇಲೆ ಈಗಿನ ಮಕ್ಕಳ ಒಂದು ಸಂಡೆ ಹೇಗಿದೆ ಅನ್ನೋದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆವು. ಈ ಭಾನುವಾರ ಅಂತ ಉಂಟಲ್ಲ, ಇದು ಒಂದು ವಾರದ ಒಂದು ಆಯಾಸವನ್ನು ಕಳೆಯೋದಕ್ಕೆ, ಮತ್ತು ನೆಕ್ಸ್ಟ್ ವೀಕಲ್ಲಿ ನಾವು ಒಂದು ಇನ್ನು ನಮ್ಮ ಕೆಲಸ ಶುರು ಮಾಡೋದಕ್ಕೆ, ಒಂದು ಆ್ಯಕ್ಟಿವ್ ಆಗೋದಕ್ಕೆ ಇದೊಂದು ಅತ್ಯುತ್ತಮ ದಿನ. ಆದ್ದರಿಂದ ಈ ದಿನವನ್ನು ನಮ್ಮ ಇಷ್ಟದ ಹಾಗೆ ವಿಶ್ರಾಂತಿ ಮಾಡೋದು, ಆಮೇಲೆ ಕುಟುಂಬದವರೊಂದಿಗೆ ಕಾಲವನ್ನು ಕಳೆಯೋದು, ಅಥವಾ ನಮ್ಮ ಪರ್ಸನಲ್ ಕೆಲಸಗಳಲ್ಲಿ ನಾವು ತೊಡಗಿಸಿಕೊಳ್ಳೋದು, ಈ ಭಾನುವಾರವನ್ನು ಪರಿಣಾಮಕಾರಿಯಾಗಿ ಕಳೆಯಲು ಕೆಲವು ಉತ್ತಮ ವಿಧಾನಗಳು. ಇನ್ನು ಬೆಳಗ್ಗೆದ್ದು ಬೇಗ ವಾಕಿಂಗ್ ಹೋಗೋದು, ಯೋಗ ಮಾಡೋದು, ಆಮೇಲೆ ಪ್ರಾರ್ಥನೆ ಸಲ್ಲಿಸೋದು, ದಿನ ಹೀಗೆಲ್ಲ ಮಾಡಿದರೆ ದಿನದ ಆರಂಭ ತುಂಬ ಉತ್ತಮವಾಗಿರ್ತದೆ. ಆಮೇಲೆ ಕುಟುಂಬದೊಂದಿಗೆ ಸಮಯ ಕಳೆಯೋದು, ಮನೆಯವರೆಲ್ಲರೂ ಒಟ್ಟಿಗೆ ಕುಳಿತು ಉಪಹಾರ ಸೇವಿಸಿ ಒಂಥರ ಆ ದಿವಸವನ್ನು ಎಂಜಾಯ್ ಮಾಡೋದು, ಇಷ್ಟವಾದ ಅಡುಗೆಯನ್ನು ಸವಿಯೋದು, ಮಕ್ಕಳೊಂದಿಗೆ ಆಟವಾಡಿ ಅಥವಾ ಹಳೆಯ ನೆನಪುಗಳನ್ನು ಹಂಚಿಕೊಳ್ಳೋದು, ಆಮೇಲೆ ಪುಸ್ತಕವನ್ನು ಓದೋದು, ಸಂಗೀತ ಕೇಳೋದು, ತೋಟಗಾರಿಕೆ ಮಾಡೋದು, ಚಿತ್ರಕಲೆಯಂಥ ಇಷ್ಟವಾದಂಥ ಕೆಲಸಗಳಿಗೆ ಸಮಯವನ್ನು ಮೀಸಲಿಡೋದು. ಆಮೇಲೆ ಇದೆಲ್ಲ ಮಾಡಿದರೆ ಏನಾಗುತ್ತೆ ಅಂದರೆ ಸೋಮವಾರದಿಂದ ಸ್ಟಾರ್ಟ್ ಆಗುವಂಥ ನಮ್ಮ ಕೆಲಸದ ಟೆನ್ಷನ್, ವರ್ಕ್ ಪ್ರೆಷರ್ ಏನಿದೆ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿಕ್ಕೆ ಇದು ಉಪಯೋಗಕ್ಕೆ ಬರುತ್ತದೆ. ಸರಿ, ಈಗ ನಮ್ಮ ಕಾಲದ ಆದಿತ್ಯವಾರ ಹಾಗೂ ಈಗಿನ ಮಕ್ಕಳ ಕಾಲದ ಆದಿತ್ಯವಾರದ ಬಗ್ಗೆ ನಮ್ಮ ಜೊತೆ ಮಾತಾಡಲಿಕ್ಕೆ ಇರುವವರು ದೇವಿ ಪ್ರಕಾಶ್. ಇವರೊಬ್ಬರು ರಂಗನಟ, ಹಾಗೆಯೇ ಕನ್ನಡ ಸಿನಿಮಾ ರಂಗದಲ್ಲಿ ಕಲಾ ನಿರ್ದೇಶನವನ್ನು ಮಾಡಿದವರು ಇವರು. ನೋಡೋಣ ಇವರು ಏನು ಹೇಳ್ತಾರೆ ಅಂತೇಳಿ ಕೇಳೋಣ. ನಮಸ್ತೆ ದೇವಿ ಪ್ರಕಾಶ್ ಅವರೇ.
1: ನಮಸ್ತೆ,
0: ಹೇಗಿದ್ದೀರಾ? ಸೂಪರ್. ಯಾಕೋತಾ ನನಗೆ ನಿಮ್ಮಲ್ಲಿ ಸ್ಪೆಷಲ್ ಆಗಿ ನನಗೆ ನಿಮ್ಮ ದಿನಗಳ ಆದಿತ್ಯವಾರದ ಬಗ್ಗೆ ಕೇಳಲಿಕ್ಕೆ ನನಗೆ ಬಹಳ ಆಸಕ್ತಿ. ಯಾಕಂದರೆ ನೀವೊಬ್ಬ ರಂಗ ಕಲಾವಿದರು, ಅದರ ಜೊತೆಗೆ ಕಲಾ ನಿರ್ದೇಶಕರು ಕೂಡ ಆಗಿದ್ದೀರಾ. ಸೊ ಹಾಗಾದರೆ ಎಳವೆಯಲ್ಲಿ ನಿಮ್ಮ ಒಂದು ಸಂಡೆ ತುಂಬ ಏನಂದರೆ ಬಹಳ ಬೇರೆ ರೀತಿಯಾಗಿದೆಯೇ ಆಗಿರ್ತಿತ್ತು, ಆಗಿರಬಹುದು ಅನ್ನೋದು ನನ್ನದೊಂದು ನಂಬಿಕೆ. ಹೇಗೆ ಹೇಳಿ, ನಿಮ್ಮ ಆದಿತ್ಯವಾರ ಹೇಗಿತ್ತು?
1: ನಮ್ಮ ಆದಿತ್ಯವಾರ ಅಂತ ಹೇಳಿದ್ರೆ ಅದು ಭಯಂಕರ ಒಂದು, ಈಗಿನ ಆದಿತ್ಯವಾರಕ್ಕೆ ಹೋಲಿಸಿದ್ರೆ ಇದರ 4% ಅಷ್ಟು ಇಲ್ಲ. ಅವಾಗ ಅಂದ್ರೆ ಈಗಿನ ಇದಿಲ್ಲ, ಅದು ಅಷ್ಟು ವ್ಯಾಲ್ಯೂ ಇಲ್ಲ ಈಗಿನ ಕಾಲದಲ್ಲಿ. ಯಾಕಂದ್ರೆ ಹೇಳಿದ್ರೆ ನಮ್ಮ ಬಾಲ್ಯ ಶುರುವಾಗುವಾಗ ಒಂದು ಉತ್ತಮವಾದ ಒಂದು ಪ್ರಕೃತಿ ಇತ್ತು, ಆ ಮಣ್ಣಿನ ಸುವಾಸನೆ ಇತ್ತು. ನಮಗೆ ಭಾನುವಾರ ಅಂತ ಬಂದ ಕೂಡಲೇ ಒಂದು ಖುಷಿ, ಅಂದ್ರೆ ನಮ್ಗೆ ಭಾನುವಾರ ಶುರುವಾಗುದೇ ಶನಿವಾರ ರಾತ್ರಿಯಿಂದ, ಏನು ಪ್ಲಾನು ನಾಳೆ ಏನು ಪ್ಲಾನು ಅಂತ. ಸೊ ಹಾಗಾಗಿ ನಾವು ಇಡೀ ದಿನ ರಾತ್ರಿ ಕೂತು ಬೆಳಿಗ್ಗೆ ಬೇಗ ಹೇಳ್ತಿದ್ವಿ. ಬೇಗ ಎದ್ದ ತಕ್ಷಣ ಅಮ್ಮ ಒಂದು ಹಂಡೆ ಬಿಸಿ ನೀರು ಕಾಯಿಸ್ತಾ ಇದ್ರು, ಅದರಲ್ಲಿ ಸ್ನಾನ ಮಾಡಿ ತಿಂಡಿ ಮಾಡಿ ಗ್ರೌಂಡ್ ಗೆ ಹೋಗುದೆ
0: ಆಡುದು.
1: ಅಂದ್ರೆ ಅದಕ್ಕಾಗಿ ಕಾಯ್ತಾ ಇರ್ತೇವೆ, ಇಡೀ ವಾರ ಇಡೀ ಕಾಯ್ತಾ ಇರ್ತೇವೆ ಭಾನುವಾರ ಒಂದು ರಜೆ ಸಿಕ್ಕಿದ ಕೂಡಲೇ ಎಂಜಾಯ್ ಮಾಡ್ಬೇಕು ಅಂತ. ಆ ದಿನ ಹೋಗಿ ನಾವು ಗ್ರೌಂಡ್ ಅಲ್ಲಿ ಆಟ ಆಡುದು.
0: ಮತ್ತೆ ವಾಪಸ್ ಮನೆಗೆ ಎಷ್ಟೊತ್ತಿಗೆ?
1: ವಾಪಸ್ ಮನೆಗೆ ಊಟಕ್ಕೆ ಬರೋಸ ಡೌಟು, ಯಾಕಂದ್ರೆ ಗೆಳೆಯರ ಜೊತೆಗೆ ಆಟ ಆಡಿ ಅಲ್ಲಿ ಗೋಲಿ ಆಟ ಆಗಿರ್ಬೋದು ಅಥವಾ ಬುಗುರಿ ಆಗಿರ್ಬೋದು, ಹೀಗಾಗಿ ನಮ್ಮ ಮಕ್ಕಳಿಗೆ ಗೊತ್ತುಂಟಲ್ಲ ನಮಗೆ ಅಷ್ಟೊಂದು ಇದಾಗುದಿಲ್ಲ. ಬಟ್ ಆವಾಗಿನ ಆ ಒಂದು ಪ್ರಪಂಚ ಅದು ಈಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಾಪಸ್ ಬರೋವಾಗ 5:30-4 ಆದ್ರೂ ಆಯ್ತು ಮನೆಗೆ. ಹಾಗೆ
0: ಹಾಗೆ ನಿಮ್ಮ ಮಕ್ಕಳದ್ದು ಹೇಗಿದೆ ಆದಿತ್ಯವಾರ?
1: ನಮ್ಮ ಮಕ್ಕಳ ಆದಿತ್ಯವಾರ ಬಹಳ ಬೇಸರದ ಆದಿತ್ಯವಾರ, ಅಂದ್ರೆ ಅವರಿಗೆ ಎಂಜಾಯ್ ಬಟ್ ನಮ್ಮ ಅನುಭವ ಅವರಿಗೆ ಇರ್ಲಿಕ್ಕಿಲ್ಲ ಈಗ.
0: ಖಂಡಿತ
1: ಆ ಮಣ್ಣಿನ ಸುವಾಸನೆ ಇರ್ಲಿಕ್ಕಿಲ್ಲ, ಆ ಪ್ರಕೃತಿಯ ಶುದ್ಧ ಗಾಳಿ ಪರಿಚಯ ಇರ್ಲಿಕ್ಕಿಲ್ಲ. 4 ಗೋಡೆ ಮಧ್ಯ ಮನೆ ಒಳಗೆ ಕಂಪೌಂಡ್ ಒಳಗೆ ಮಾತ್ರ ಇರ್ತಾರೆ, ಮೊಬೈಲ್ ಬಿಟ್ರೆ ಬೇರೆ ಅಂತ ಗೊತ್ತಿಲ್ಲ,
0: ಆಟವೇ ಗೊತ್ತಿಲ್ಲ,
1: ಆಟವೇ ಗೊತ್ತಿಲ್ಲ. ಮೊಬೈಲ್ ಅಲ್ಲಿ ಅದೇನೋ ಒಂದು ಗೇಮ್ ಇರ್ತದಲ್ಲ, ರೇಸ್ ಇದು, ಪಬ್ಜಿ ಇದು, ಇನ್ನೇನೇನೋ ನೋಡ್ತಾ ಇರ್ತಾರೆ, ಅದು ಬಿಟ್ರೆ ಯೂಟ್ಯೂಬ್ ಅಲ್ಲಿ ಬೇರೆ ಏನೋ ಮಕ್ಕಳೆಲ್ಲ ನೋಡ್ತಾ ಇರ್ತಾರೆ. ಅಂದ್ರೆ ನಮ್ಮ ಆಟಗಳನ್ನೇ ಅವ್ರೀಗ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದಾರೆ, ಅವ್ರ ಆಟ ಆಡುದಿಲ್ಲ. ಹಾಗೆ
0: ಇಲ್ಲ, ಹಾಗೆ ನೀರಸವಾದ ಒಂದು ಆದಿತ್ಯವಾರ ಅವರದ್ದು.
1: ಆದಿತ್ಯವಾರ ಹೌದು, ನೀರಸವಾದ ಆದಿತ್ಯವಾರ. ಅವರಿಗೆ ಅಂತ ಅನುಭವ ಸಿಗ್ಲಿಕ್ಕಿಲ್ಲ ಇನ್ನು ಮುಂದಕ್ಕೆ ಸಹ.
0: ಇನ್ನು ಸಹ ಹೌದು, ಆಟ ಎಲ್ಲರೂ ಒಟ್ಟು ಸೇರಿ, ಗೆಳತಿಯರು ಗೆಳೆಯರು ಒಟ್ಟು ಸೇರಿ ಆಟ ಆಡುವಂತದ್ದು
1: ಅದು
0: ಸಿಗ್ಲಿಕ್ಕಿಲ್ಲ.
1: ಅದು ನಮ್ಗೆ ಎಷ್ಟು ಕೋಟಿ ಕೊಟ್ರು ಆ ಕಾಲ ಮತ್ತೆ ಬರ್ಲಿಕ್ಕಿಲ್ಲ.
0: ಖಂಡಿತ 100%. ಹೌದು ಹೌದು ಹೌದು,
1: ಆ ಒಂದು ಅನುಭವ ಇದೆಯಲ್ಲ ಅದು ಮರಿಲಿಕ್ಕೂ ಸಾಧ್ಯ ಇಲ್ಲ.
0: ಓಕೆ,
1: ಒಂದು ಗುಂಪು, ಒಂದು ಆ ಬಾಂಧವ್ಯ, ಆ ಒಡನಾಟ ಅಂದ್ರೆ ಅಷ್ಟು ಚೆನ್ನಾಗಿತ್ತು. ಇವಾಗ ಈ ಮಕ್ಕಳಿಗೆ ಎಲ್ಲಿ ಒಡನಾಟ? ಮೊಬೈಲ್ ಇಟ್ಕೊಂಡು ತಲೆ ತಗ್ಗಿಸಿ ಕೂತ್ರೆ ಅವ್ರಿಗೆ ಯಾವುದೇ ರೀತಿಯಾದ ಒಡನಾಟ ಎಲ್ಲ ಎಂತ ಇಲ್ಲ,
0: ಅಲ್ಲಿ ಏನಾದ್ರೂ ಗೊತ್ತಿರೋದಿಲ್ಲ.
1: ಏನು ಅಪ್ಪ ಕೆಳಗೆ ಬಿದ್ರೆ ಅಮ್ಮ ಕೆಳಗೆ ಬಿದ್ರೆ ಸಹ ಗೊತ್ತಾಗುದಿಲ್ಲ ಅವ್ರಿಗೆ,
0: ಅದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ,
1: ಅಷ್ಟು ಇನ್ವಾಲ್ವ್ ಆಗಿರ್ತಾರೆ.
0: ಹಾಗಿದ್ರೆ ನಮ್ಮ ಕಾಲದ ಸಂಡೇ ತುಂಬಾ ಮಜಾ ಅಲ್ವಾ?
1: ತುಂಬಾ ಮಜಾ, ತುಂಬಾ ಮಜಾ, ತುಂಬಾ ಮಜಾ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಪ್ರಕಾಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸರಿ, ಪ್ರಕಾಶ್ ಅವರ ಅವರ ಅನುಭವದ ಮಾತುಗಳನ್ನು ಹೇಳಿದರು. ಈ ಭಾನುವಾರ ಉಂಟಲ್ಲ, ಅನೇಕ ದೇವಸ್ಥಾನಗಳಿಗೆ ನಾವು ತಿರುಗಾಡ್ತೇವೆ, ಮತ್ತು ನಮ್ಮ ಮಂಗಳೂರಲ್ಲಿ ಕೇಳೋದೇ ಬೇಡ, ಬೀಚ್ ವಾವ್. ಕರಾವಳಿ ಅಂದಮೇಲೆ ಇದಕ್ಕೊಂದು ಕೊರತೆ ಉಂಟ? ನಾವು ಪ್ರಸಿದ್ಧ ದೇವಸ್ಥಾನಗಳು, ಪ್ರಸಿದ್ಧವಾದಂಥ ಬೀಚ್ಗಳು ಎಲ್ಲವನ್ನು ನಾವು ಕಣ್ತುಂಬಿ ಮನ ತುಂಬಿಕೊಂಡು ಬರಬಹುದು. ಈ ಕರಾವಳಿ ಅಂದಾಗ ನನಗೆ ನೆನಪಾಗುವಂಥ ಹಾಡು ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಇದು ಮೊಸಳದ ಹೂ ಚಿತ್ರದ ಹಾಡು. ಹಾಡಿದವರು ಜಯಚಂದ್ರನ್ ಹಾಗೂ ವಾಣಿ ಜಯರಾಮ್, ಸಂಗೀತ ನೀಡಿದವರು ವಿಜಯ ಭಾಸ್ಕರ್, ಇದರ ಸಾಹಿತ್ಯ ಎಸ್ ಆರ್ ಕುಂಡಿ. ಈಗ ಈ ಹಾಡು ಎಲ್ಲ ದೇವಸ್ಥಾನಗಳನ್ನು ನೆನಪಿಸಿಕೊಳ್ಳಿ, ನಮ್ಮ ಬೀಚನ್ನು ನೆನಪಿಸಿಕೊಳ್ಳಿ. ಈಗ ಈ ಹಾಡನ್ನು ಕೇಳ್ತಾ ವಾವ್ ಖುಷಿ ಪಡ್ತಾ ಇರಿ, ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳಾ, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಹಿಂದಿನ ಕಾಲದ ಆದಿತ್ಯವಾರಕ್ಕೂ ಈಗಿನ ಕಾಲದ ಮಕ್ಕಳ ಭಾನುವಾರಕ್ಕೂ ಅಹೋರಾತ್ರಿ ವ್ಯತ್ಯಾಸವಿದೆ. ಜಗಜಾಂತರ ಕಾಲ ಬದಲಾದಂತೆ ಮಕ್ಕಳ ರಜೆಯ ದಿನವನ್ನು ಕಳೆಯುವ ಹಾಗೂ ಸಂಭ್ರಮಿಸುವ ರೀತಿಯು ಕೂಡ ಸಂಪೂರ್ಣ ಬದಲಾಗಿದೆ. ಯಾಕಂದರೆ ಮೊಬೈಲ್ ಟಿವಿಗಳಲ್ಲಿಲ್ಲದ ಆ ಕಾಲದಲ್ಲಿ ರಜೆ ಅಂದರೆ ಈ ಬೀದಿಯಲ್ಲಿ ಆಡುವಂಥ ಆಟಗಳದೊಂದು ಹಬ್ಬ. ಕಣ್ಣುಮುಚ್ಚಾಲೆ, ಚಿನ್ನಿದಾಂಡು, ಲಗೋರಿ, ಮರಕೋತಿ, ಗೋಲಿ ಆಟ, ವಾವ್! ನಾವು ಏನೆಲ್ಲಿ ಯಾವುದೆಲ್ಲ ಮರಗಳನ್ನು ಹತ್ತಿದ್ದೆವು. ಈಗಿನ ಮಕ್ಕಳು ಮರ ಹತ್ತಲಿ ಅಂತೆ ಸಾಧ್ಯವೇ ಇಲ್ಲ. ಈಗಿನ ಮಕ್ಕಳೆಂದರೆ ವಿಡಿಯೋ ಗೇಮ್ಸ್, ಯೂಟ್ಯೂಬ್, ಮೊಬೈಲ್ ಆಟ, ಟಿವಿ ಶೋಗಳು, ಇದೆಲ್ಲ ಭಾನುವಾರದ ಜಾಗವನ್ನು ಆಕ್ರಮಿಸಿಕೊಂಡಿದೆ. ಹೊರಾಂಗಣ ಆಟಗಳು, ಔಟ್ಡೋರ್ ಆಟಗಳು ಈಗ ಕಡಿಮೆಯಾಗಿದೆ. ಆಮೇಲೆ ಏನು ಹೇಳಿದರೆ ಸಾಮಾಜಿಕವಾಗಿ ಬೆರೆಯುವಂಥದ್ದು ಹಿಂದಿನ ಕಾಲದಲ್ಲಿ ಇತ್ತು. ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಗೆಳೆಯರೆಲ್ಲ ಒಂದೆಡೆ ಸೇರ್ತಿದ್ರು, ಮನೆ ಮನೆಗೆ ಹೋಗಿ ಅವರನ್ನೆಲ್ಲ ಕರೀದು, ಪಾಪ ಟೈಮ್ ಆಯಿತು ಅಂತ. ಆಮೇಲೆ ರಸ್ತೆ ಅಥವಾ ಮೈದಾನ ಯಾವುದೇ ಆಗ್ಬೋದು, ನಮಗೆ ಆ ದಿವಸಕ್ಕೆ ಇಡೀ ದಿನ ಅಲ್ಲಿ ಕಾಲ ಕಳೆಯುವುದು, ಇದೊಂದು ನಮ್ಮಲ್ಲಿ ಸಾಮೂಹಿಕವಾದಂಥ ಒಂದು ಭಾವನೆ ಬಹಳ ಹೆಚ್ಚುತ್ತಿತ್ತು. ಈಗ ಹೇಗೆ ಹೇಳಿದರೆ ಸ್ನೇಹಿತರೊಂದಿಗೆ ಸಂವಹನ ಇದೆ, ಮಾತುಕತೆ ಇದೆ. ಯಾವುದರಲ್ಲಿ ಕೇಳಿದ್ರೆ ವಾಟ್ಸಪ್ ಅಷ್ಟೇ. ಮತ್ತು ಆನ್ಲೈನ್ ಗೇಮಿಂಗ್ ಇದರಲ್ಲಿ ಸೀಮಿತವಾಗಿದೆ. ನೇರ ಭೇಟಿ ಖಂಡಿತ ಇಲ್ಲ, ಆ ಸ್ಕ್ರೀನ್ನ ಮುಖಾಂತರವೇ ಸಂಪರ್ಕ ಜಾಸ್ತಿಯಾಗಿದೆ. ಇನ್ನು ಹಿಂದಿನ ನಮ್ಮ ಆದಿತ್ಯವಾರದಲ್ಲಿ ಪ್ರಕೃತಿಯೊಂದಿಗೆ ಸಮಯ ಕಳೆಯುವುದು ಮತ್ತು ಸರಳ ಕೆಲಸಗಳಿಗೆ ಆದ್ಯತೆ ಇರ್ತಾ ಇತ್ತು. ಮರದ ನೆರಳಲ್ಲಿ ಕೂತು ಹರಟೆ ಹೊಡೆಯುವುದು, ಕೆರೆ ನದಿಗಳಲ್ಲಿ ಈಜೋದು, ವಾವ್, ನೆಮ್ಮದಿ ನೀಡ್ತಾ ಇತ್ತು. ಆದರೆ ಈಗಿನ ಕಾಲದಲ್ಲಿ ಭಾನುವಾರ ಸಹ ಮಕ್ಕಳಿಗೆ ಟ್ಯೂಷನ್ ಇರ್ತದೆ, ಆಮೇಲೆ ಡ್ಯಾನ್ಸ್ ಕ್ಲಾಸ್, ಆಮೇಲೆ ಸಿಂಗಿಂಗ್ ಕ್ಲಾಸ್, ಸ್ಪೋರ್ಟ್ಸ್ ಇದರ ಕೋಚ್, ಆಮೇಲೆ ಸ್ಪೆಷಲ್ ಕ್ಲಾಸ್ಗಳಿಂದಾಗಿ ಮಕ್ಕಳಿಗೆ ಈ ಆದಿತ್ಯವಾರವು ಕೂಡ ಬಿಡುವಿಲ್ಲದ ದಿನವಾಗಿದೆ. ಇನ್ನು ಹಿಂದಿನ ಕಾಲದಲ್ಲಿ ಮನೆಯವರಲ್ಲಿ ಎಲ್ಲರೂ ಒಟ್ಟಾಗಿ ಕುಳಿತು ಅಜ್ಜ ಅಜ್ಜಿ ಹೇಳಿದ ಕಥೆಯನ್ನು ಕೇಳೋದು, ಮನೆಯಲ್ಲೇ ತಯಾರಿಸಿದಂಥ ಸರಳ ತಿನಿಸುಗಳನ್ನು ಸವಿಯುವುದು ವಾಡಿಕೆಯಾಗಿತ್ತು. ಅದೇ ಈಗಿನ ಕಾಲದಲ್ಲಿ ನೋಡಿ, ಮಾಲ್ಗಳಿಗೆ ಹೋಗೋದು, ಅಲ್ಲೇ ತಿನ್ನೋದು, ಆನ್ಲೈನಲ್ಲಿ ಆಹಾರ ಆರ್ಡರ್ ಮಾಡೋದು ಮತ್ತು ಥಿಯೇಟರ್ಗಳಿಗೆ ಹೋಗೋದು ಇಂದಿನ ಭಾನುವಾರದ ಟ್ರೆಂಡ್ ಆಗಿದೆ. ಏನೇ ಇರಲಿ, ನಾವು ಎರಡು ಆದಿತ್ಯವಾರ, ಹಿಂದಿನ ಕಾಲದ ಆದಿತ್ಯವಾರ ಮತ್ತು ಈಗಿನ ಮಕ್ಕಳ ಆದಿತ್ಯವಾರದ ಬಗ್ಗೆ ನಾವು ಸಿಕ್ಕಾಪಟ್ಟೆ ವಿಷಯ ಮಾತಾಡಿದೆವು. ಆ ಕಾಲಕ್ಕೆ ಅದು ಚಂದ, ಈ ಕಾಲಕ್ಕೆ ಇದು ಸೂಕ್ತವೇನೋ. ಆದರೆ ಈಗ ನನಗೆ ಇದೆಲ್ಲ ನೋಡ್ತಾ ಇರಬೇಕಿದ್ರೆ ಥಟ್ಟಾಂತ ನೆನಪಾಗುವಂಥ ಹಾಡು ಬಾನಲ್ಲೇ ಮಧು ಚಂದ್ರಕ್ಕೆ, ಈ ಚಿತ್ರದ ಹಾಡು. ಬೆಟ್ಟದಲ್ಲಿ ಬೆಳೆದಿಂಗಳಲ್ಲಿ ಸುಳಿದಾಡಬೇಡ ಗೆಳತಿ, ಚಿಲುವಾದ ನಿನ್ನ ಮಲ್ಲಿಗೆಯ ಮೈಯ ಸುಟ್ಟಾವು ಬೆಳ್ಳಿ ಕಿರಣ. ಇದರ ಸಾಹಿತ್ಯವನ್ನು ನೀಡಿದವರು ಪ್ರೊಫೆಸರ್ ಸಿದ್ದಲಿಂಗಯ್ಯ, ಸಂಗೀತ ನೀಡಿದವರು ಹಂಸಲೇಖ, ಹಿನ್ನೆಲೆ ಗಾಯನ SP ಬಾಲಸುಬ್ರಹ್ಮಣ್ಯಂ. ಈ ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ತಟ್ ಅಂತ ಹಾಜರಾಗ್ತೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ. ಇದು ಬಣ್ಣ ಬಣ್ಣದ

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ, PM ಸೂರ್ಯಘರ್ .gov.in ನಲ್ಲಿ.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
2: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
3: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
4: ಹಲೋ ಪುಟ್ಟ.
2: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
4: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
2: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
5: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
7: ಹಾ, ಬಂದೆ ಅಮ್ಮ.
6: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
7: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
6: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
7: ಆಯ್ತಮ್ಮ.
5: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ ಶೇಕಡ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾದ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇತ್ತೆ ಎಸ್ಎಂ ಕಲಾವಿದರು ಕೊಟ್ಟಾರ ಮುಕುಲು ನಡಪಾದ ಕೊರ್ನಾ ನಾಟಕ ಬಂದ್.
1: ಸೀನಣ್ಣ, ಓ ಸೀನಣ್ಣ, ಸೀನಣ್ಣ ಇಲ್ಲಡಿಮೆ ನಿಜ್ಜರ ಸೀನಣ್ಣ, ಓ ಸೀನಣ್ಣ,
2: ಓ ಓ ಬತ್ತೆ ಜಯಣ್ಣ ಬತ್ತೆ. ರಡ್ಡು ಗಂಜಿ ಉಂಡುದು ಕುರುಬಾಕಿಲ್ಡು ನಾಯಿಲೆಗೆ ರಡ್ಡು ನುಪ್ಪು ಬಾಡ್ಗಾಂದು ಬೈನಿ ಅಪಗ ಇರ್ನ ಲೆಪ್ಪು ನಗೆಂಡು ದಾನೆ ಕಾಂಡ ಕಾಂಡ ಇನ್ ಜೀವಿದಾಡೊಂದು ಬತ್ತಾರು.
1: ಯಾನ್ ಬತ್ತಿನ ದಾದ ಬಂಡ ಇನಿ ಟೌನ್ ಹಾಲ್ ಆಟ ಉಂಡು ಗೆತ್ತೆ.
2: ಓ
1: ಅಂಚ ಇನಿ ಈರ್ಮಿನಿ ಬರ್ಪಾರ ಬಂದು ಕೇನ್ಗ ಬಂದು ಬತ್ತಿನಿ
2: ಅಂದೇ ಮರಿಯಲಡು ಆಟ ಬಂಪುನ ಬಾರಿ ಕಮ್ಮಿ
1: ಅಂದು
2: ಅಪುರೂಪಡೊಂಜಿ ಆಟ ಬರ್ತೀನೇನು ಬುಡಾರಾಪುಣ ಬಲ್ಲೆ ಜಯಣ್ಣ ಬೈಯಾಗತ್ತೆ ಪೋಯ್ ಪೋಯ್.
1: ಒಂದು ಸೀನಣ್ಣ ಮುದ್ದಾನ ಹೆಜ್ಜೆರ ಅರ್ ತೋಜ್ಜೇರ್ ಮಾರ ಓಡಿಬತ್ತೀರಿ
2: ಉಪ್ಪೊಡಿಯೇ ಉಲಾಯಿ ಗಂಜಿ ಉನ್ನೊಂದು ಉಪ್ಪೊಡು ಒಕ ಓಡೆ ಪೋಪೇರಾರು.
1: ಇದು ಆರ್ಮಿನಿ ಬರ್ಪಿರಿಗೇನ ಅರೆಗಳ ಒಂದು ಆಟದ ಮರಳು ಉಂಡತ್ತೆ ಒಟ್ಟಿಗೆ ನಮ್ಮ ಪೋತಳಿತ್ತು
2: ಆ ಜನ ಬರ್ಪುಂಡೆ ಆಂಡ ಅರೆಡ ಆಟ ಉಂಡು ಒಂದು ಪನ್ಪುನಿ ಎಂಚೆ ಕೆಬಿ ಅಂತೂ ಕೇನುಜಿ ಕಣ್ಣುಲ ಸಮ ತೋಜ್ಜಿ ಎಂಕ ಅರೆಡ ಪಾತೇರಿ ಅದೇ ತೀರಂದು ದೇ ಪೋಲಿ ಪೋಲಿ ಈರೇ ಪೋದು ಅರಡ ಕೇಳಲಿ ಮುದ್ದಣ್ಣಡ ಎಂಕ ಬಲ್ಲಿ ಏನಡ್ದು ಬಲ್ಲಿ
1: ಒಂದು ಸೀನನ್ನ ಪ್ರಾಯದ ಜನತೆ ನಮ್ಮ ಬುರ್ದು ಪೋಂಡಲ ಆ ಜನಕ್ಕೆ ಬಾರಿ ಬೇಜಾರವಿ
2: ಅವೊಂದು
1: ಬೊಕ್ಕ ಮೋನೆ ಮುಂತದು ಕುಲ್ಲು
2: ಈರೆಗೆ ಗೊತ್ತಿದ್ದೆ ಜಯಣ್ಣ ಯಾನತೆ ಆರ್ನ ಇಲ್ಲಡ ಬಾರಿ ಟುಪ್ಪುನಿ
1: ಅಂದಪ್ಪ
2: ಅರೆಗ್ ಮುರೇಡ್ದು ಮುರೇಡ್ದು ಉಂಡತೆ ಎನ್ನ ದೊಂಡೆನ್ ಆ ಜನತ ತಿಗಾಲೆಗೆ ದಿಗೊಂಡು ಬೊಕ್ಕ ಈರ್ ಲೆಪ್ಪು ಆರ್ಡ ಲೆಪ್ಪುಲೇ ಎಂಕ ಮೀನಿ ಆರಡ ಪಾತೇರ ತೀರಂದ್
1: ದಾದ ಮಲ್ಪುನಿ ಅಪಗಂಡ ಯಾನೆ ಲೆಪ್ಪ ಮುದ್ದಣ್ಣ ಓ ಮುದ್ದಣ್ಣ ಓ ಮುದ್ದಣ್ಣ ಉಲಾಯ್ ದಾದ ಮಲ್ತೊಂದಲ್ಲರಿಯೇ ಬಲೇ ಪಿದೈ
2: ಜಯಣ್ಣ ಅಲೆ ತುಲೆಗೆ ಬಟ್ಟಲ್ ಬತ್ತೊಂದು ಬರ್ತೀನಿ ಅತ್ತಿಯೇ ಈ ಜನ ವಣಸು ಮಲ್ತಿಜಿಯೇ ನುಪ್ಪೊಂದು ಅಕ್ಕರೆ ಕೊಡಪ್ಪುನಿ ಮಾರೇ ಈ ಜಣ್ಣ
3: ಈ ಸೀನೆ ಉಂಡತ್ತ ವಾ ಮಿಲ್ಲದ ಅರಿಕಾನದ ವೈದೇನ ಮಾರಾಯ ಆ ಸೀನಾಗೆ ಗೊತ್ತು ಪುಚ್ಚಲ ದಿನಂದಿಯ ಈ ಪುಚ್ಚಲದ ಕಾರ್ದಡಿ ಗುರ್ ಸಾಯಿಪಯ್ಯ ಪುಜನ ಪುಚ್ಚನ ಒಂದಿ ಏರಿಯ ಜಯತ್ತ
1: ಅಂದಿಯ
3: ಸೀನಾ ಓ ಸೀನಾ ಜಯ ಏಬ ವೈದಿನಿಯ
1: ಯಾ ನಿತ್ಯ ಬರ್ತೀನಿ ಮುದ್ದಣ್ಣ
3: ಜಯ ಯಾಬ ವೈದಿನಿಯ ಓ ಜಯ
1: ಯಾನು ಇತ್ತೆ ಇತ್ತೆ ಇತ್ತೆ ಬರ್ತೀನಾತೆ ಮುದ್ದಣ್ಣ
3: ಜಯ ಆಗಲ್ಲ ದಾದ ಕೆಬಿ ಕೇನು ಜಸೀನಾ ಜಯ ಯಾಬ ವೈದಿನಿಯ
2: ಓ ಮುದ್ದಣ್ಣ ಇದೇ ಜಯಣ್ಣೆ ಇತ್ತೆ ಇತ್ತೆ ಬರ್ತೀನಿ
3: ಸೀನಾಗಲ್ಲ ಕೆಬಿ ಕೇನು ಜಯ ಜಯ ಯಾಬ ಬರ್ತೀನಿಯ
1: ಅಯ್ಯೋ ಯಾರು ಬತ್ತದು ನಲ್ಪ ವರ್ಷ ಮುದ್ದಣ್ಣ ನಲ್ಪ ವರ್ಷ ನಲ್ಪ ವರ್ಷ
3: ಓ ವರ್ಷ ವಾರ ನಿತ್ತ ನಾವಾರಯ ಬಡ ಬತ್ತೊಂದು ಬರಿಯ ರಾಜಯ್ಯ ಬರ್ಸ ವಾರೊಂದು ಚಂಡಿ ಅವನು ಬತ್ತಿನ ಮಾರ ಚಾ ಚಾ ಚಾ ಚೆ
1: ಸೀನಣ್ಣ ಈ ಜನತ ಎಂಚಿನ ಅವಸ್ಥೆ ಕೊಡೆದಾಯಿಗೆ ಕೊಡೆದಾಯಿಗೆ
3: ಬರ್ಸಾ ಬರೋದು ಉಂಡು ಪನ್ಯತ್ತ ಮಾರಾಯ. ಭಾರಿ ಬರ್ಸಯ್ಯ ಮುಲ್ಪಾಲ, ಭಾರಿ ಬರ್ಸಜಯ್ಯ, ಭಾರಿ ಬರ್ಸ. ದಾಲ ಮಿಂಚಿ ದಕೊಂದಿತ್ತು ಮಾರಾಯ, ಎಂಚಿನ ಬರ್ಸಯ್ಯ ಕೆಬಿತ ಪೂರಾಟೊಂದಿತ್ತಿಯ ಬೊಕ್ಕ. ಈ ನಮ್ನೆ ತೆಡಿಲು ಮಾರ ಸಬ್ದ ನೆಜ್ಜಿ
2: ಜಯಣ್ಣ ತೂಲೆ ಅಟ್ಟ ಜರಿಯು ಲೆಕ್ಕ ತೆಡಿಲು ಬರೊಂದುಂಡು ಮಾರ. ಈ ಜನತ ಕೆಬಿ ದಾದವನ್ ಪುನಿ ಈ ಜನ
1: ಅತ್ತೆ ಸೀನನ್ನ ಈ ಜನತ ಒಂದು ಕೆಬಿ ಎಂಚಿನ ಮಾರ
2: ಎಂಚಿನ ನಮಾರ ಶಿ ಬರ್ಸ ಬಂದಾಗ ನೆನಪಾಂಡಿ ಮುಲ್ಪ ಬಲ್ಲಡು ಆಜಿರ್ ದಿನ ಬರ್ಮುಡು ತೋಜಿಯೇ
1: ಮೂಲೆ
2: ಅಂದೆ
1: ಮುಲ್ದಿತ್ತೇನೆ
2: ಬಲ್ಲಡು ಬರ್ದಿನ
1: ಈ ಬಲ್ಲಡು ಅಂದತ್ತೆ ಅತ್ತಿ ಹಿಂದಿರು ಈ ಮುದ್ದನ್ನೆಮೆ ನೀವು ಉಲಯಕೊಂಡಿದ್ದೀತೇರ
2: ಪನಿಯರ ಅಪ್ಪುಜಿ ಮಾರ್ರೆ ಈಜ ಅಂತ ಕೆಲವು ಸರ್ತಿ ಇನ್ನೇ ಮುದ್ದಣ್ಣ ನೆಟೆ ಒಂಜಿ ಬರ್ಮುಡ ಎತ್ತಿನತ್ತೆ ಓಲುಂಡಿಯೇ ಬರ್ಮುಡ ಬರ್ಮುಡ ಎತ್ತಿನತ್ತೆ ತುಯರೇ
3: ದಾದಯ್ಯ ಕೆಬಿ ತಲ್ಪ ನಿನ್ನ ಪಿಚಿ ಪಿಚಿ ಪಿಚಿ ದಾದಯ್ಯ ನಿನ್ನ ಪಿಚಿ ಪಿಚಿ
2: ಈ ಜನಕ್ಕೆ ಎಂಚಿನ ಮಾರೆ
1: ಹತ್ತು ಸೀನನ್ನ ನನ ಎಂಚಿನ ಮಾರೆ ಇನ್ನ ಮಗೆ ಬತ್ತದ ಬರ್ಮುಡ ಓಣ್ ಬಂದು ಇನ್ನ ಮಂಡೆ ತಿನಿಯರು ಪುನನ ದಾದ ಮಾಡ್ಬೋರಿ
2: ಬರ್ಮುಡ ತುಯಾರೇ ಮುದ್ದಣ್ಣ ಓ ಮುದ್ದಣ್ಣ ಬರ್ಮುಡ ಬರ್ಮುಡ
3: ಕೇನುಂಡಿಯ ಕೆಬಿ ಕೇನುಂಡಿಯ ಬೊಬ್ಬೆದಾಗಿ ದೀಪಿ ನೀ ಸುರಟೆ ಬನ್ಯಾರ ಜಯನಿಕ್ ಅವ್ ಕೋಡ ಕಜಿಮಲ್ ದಿನ ತಯ
2: ಅತ್ತಿಯೇ ಜಯಣ್ಣ ಯಾನು ಬರ್ಮುಡ ಓಂಡು ಬಂದ ಕೇನೊಂದುಲ್ಲ ಮಾರೆ ಈ ಜನ ಕೋಡೆ ಕಜಿಪ್ ಮಲ್ತಿನತ್ತ ಬಂದೊಂದುಂಡು ಮಾರೆ ಎಂಕ್ ತೀರಂದ ಮಾರೆ ಈ ಜನ ಟಾಪ್ ಓ
1: ಹಿಂದೆ ಮುದ್ದಣ್ಣ ಓ ಮುದ್ದಣ್ಣ ಎಂಜಿನೇ ಕೋಡೆ ಕಜಿಪ್ ಎಂಜಿನ ಮಲ್ತಿನಿ ಕಜಿಪ್ ಎಂಜಿನ ಮಲ್ತಿನಿ
3: ಕರ್ಕುಂಬುಡ ಬಂಡಿನತ್ತಯ್ಯ ಸೀನೆ ಕರ್ಕುಂಬುಡ ಬಂಡಿನತ್ತ ಕೋಡೆ ಕಜಿಪ್ ಮಲ್ದಿನತ್ತಯ್ಯ
2: ಓ ಮುದ್ದಣ್ಣ ಹಿಂದೆ ಕರ್ಕುಂಬುಡ ಹತ್ತು ಬರ್ಮುಡ ಬರ್ಮುಡ
1: ಪನ್ಲೆ ಪನ್ಲೆ ಸರಿ ಪನ್ಲೆ
2: ಪನ್ಪುಣ್ಯ ಮಾರೇ ಜನ
3: ಬರ್ಮುಡನಾ ಎಕಡೆ ಬನ್ಯಾರಾಯ್ಜಯ್ಯ ಅವೇನ್ ಯಾನು ಕೈಕೊಂಡು ಬಂದದ್ದು ಎಂದಿದ್ದು ಸೀನಾ ಪುಚ್ಚಲ್ಪುರ ಗಲೀಜು ಮಲ್ತಿತ್ತಿನ ತಯ ಮೂಲು ಪಕ್ಕ ಅದು ತಾರದ ಮುದ್ದೆಲ್ ದಕ್ಕಿನ ತಯ ಅನ್ಕೊಂಡು ಮಡವರೆಸಿದ್ದು
2: ಹಿಂದೆ ತೂಲೆಗೆ ಜಯಣ್ಣ ಈ ಜನ ದಾದ ಮಲ್ಪುನಿ ಈ ಜನ ದಾದ ಮಲ್ಪುನಿ ಒಂದೇ ಗೊತ್ತಾಗು ಜತ ಮಾರ ಈ ಜನ ಒಂದೊಂದು ಉಪಾದ್ರ ಮನ್ಪುಣ್ಣು ಮಾರ ಈ ಜನ
3: ಅಂದೆ ಅಜಯ ಗಂಜಿ ಮೀನಿ ವನಸು ಮಲ್ದಾನಯ್ಯ ಕಜಿಪು ಕಜಿಪು ದಾದ ಎತ್ತಂಡು
1: ವನಸು ಮಲ್ತು ಬತ್ತಿನಿ ಮುದ್ದಣ್ಣ ಕಜಿಪು ಬಜ್ಜಿ ಬಜ್ಜಿ
3: ಕೇಂಡಿ ಕೇಂಡಿಯ ಕಜಿಪಿಜ್ಜತ್ತ
1: ಅಂದೆ
3: ಸೀನ
2: ಅದೇ ಇರ್ನ
3: ಅಂದೆ ಸೀನ ಕೆಪ್ಪೇರ್ ಲೆಕ್ಕ ಮಲ್ಪೆ ಎಂಬೆ ಓ ಸೀನ ಜಯಗ ಇಲ್ಲಾಡ ಕಜಿ ಪಿಜ್ಜಿಗತ್ತ
2: ಏರ್ ಬಣ್ಣಿ ರೇಗ
3: ರಡ್ ವನಸ ವಲಸಿಯ ಪಾಪ ಇಲ್ಲ ರಡ್ ವನಸ ಮಲ್ಪಾಡು ಮಾರ ದೂರೋಡ್ ಬೈದಿನೇ ಎತ್ತ ಕಜಿ ಪಿಜ್ಜಿ ಇಜ್ಜಿ ಬಂದ್ಪಿ
2: ದಾದ ಕೆಬಿಯೇ ಇರ್ ಮುದ್ದಣ್ಣ ಆರ್ ನುಂಗೆಲ್ದ ಬಜ್ಜಿಡು ವನಸು ಮಲ್ತು ಬೈದೇರ್ಗೆ ಬಜ್ಜಿಡು ಉಂಡೇರ್ಗೆ ಬಜ್ಜಿಡು
3: ಓ ಇತ್ತ ಕೇಂಡಿಯ ಆಯ್ಕೆ ಆತ ಬೊಬ್ಬೆದಾನೆ ವಾಡ್ನು ಕೆಬಿ ತಲ್ಪ
1: ಕಡೆ ಕಾಣಲ್ಲ ಕೇಂಡತ್ತ
2: ನಮ್ಮ ಪುಣ್ಯ
1: ಪುಣ್ಯ
2: ಪುಣ್ಯ ಮಾರೆ ಅದೇ ಮುದ್ದಣ್ಣ ಓ ಮುದ್ದಣ್ಣ ಈತ ಕೇಂಡತ್ತೆ ಜಯಣ್ಣ ದಾದ ಬಂಡಿನಿ
3: ಕೇಂಡು ಕೇಂಡಿಯ ಜಯಣ್ಣ ಅಜ್ಜಿ ಬೈದೇರ್ಗೆತ್ತ
1: ಈ ಮುದ್ದಣ್ಣ ಅವಸ್ಥೆ ಅಜ್ಜಿ ಮಾರ್ರೆ ಅಮ್ಮ ತುಪ್ಪಡು ಇದು ಸೀನನ ಮುದ್ದಣ್ಣ ನಾನು ಬಣಿಯಂತಾನೆ ಈ ನಮ್ಮನೆ ಹೊಟ್ಟೆ ಹಾಕ್ತೀನಿ ತೂಲೆ ಏತೊಂದು ಹೊಟ್ಟೆ ಉಂಡಿ ಎಕ್ಕಲೆ ವಿನಿ ಕತ್ತಿರ್ತೀನಿ ಅದಾನೆ ಓ ಮುದ್ದಣ್ಣ ಬಣಿಯಂತ ಅದಾತೀನಿ
2: ಆರೇ ಬಾನಡು
1: ಎಕ್ಕಲೆ ಕತ್ತಿರ್ತೀನ ಓ ಎಕ್ಕಲೆ ಕತ್ತಿರ್ತೀನಿ
3: ದಾದಯ್ಯ ಬನಿಯಂದ ಅವಸ್ಥೆ ದಾದ ಪನ್ಪಿಂಜಯ್ಯ ಈ ಸೀನೆ ಉಂಡತ್ತ ಮಾರಯ್ಯ ವಾಕಂಪಿಂದ ಸರ್ಪುದ ಫೋಡಿ ಕಾಣದೇನ ಮಾರಯ್ಯ ಏನ ಬನಿಯನ್ ಪೂರ ಫೋಂಡತ್ತ ಲಗಡಿಗೆತ್ತೆ ಇಂಬಿ ಅತ್ತು ಮಾರ ಒಂಜಿ ರಡ್ಡು ಗಂಟೆ ಬಾಲ್ದಿಡ ಮುರ್ಕಾ ದೀತ ಬನ್ಯಾನ್ ಪೂರ ಹೊಟ್ಟೆ ಹೊಟ್ಟೆ ಆತನ ಮಾರಾಯ. ಈ ಸೀನೆ ಉಂಡತ್ತ ಏರ್ನಲ್ಲ ಜೀವ ಗೆಪ್ಪೆಯ ವಾ ಪೋಡಿ ಕಾಣದೇನ ದಾದನ
1: ಸೀನೆ ದಾದಿನ ಸರ್ಪ ಕಾಣಿದರೆ ವಾ ನಮ್ಮನೆ ಸರ್ಪ ಅಂಚೆ ಹೊಟ್ಟೆ ಹೊಟ್ಟೆ ಅಪ್ಪನ
2: ಅತ್ತೆ ಜಯಣ್ಣ ಈ ರೀತಿ ಆರ್ ಬಂಡಿನೇನೇ ನಂಬುದಿನ ಯಾನುಂಡತ್ತೆ ಜಯಣ್ಣ ಇಲ್ಲದ ಕುರುಬಾಕಿಡು ಗೋಡೆಗೊಂತೆ ಸುಣ್ಣ ಕೊರೆರೆ ಬಾಕಿದ್ದನತ್ತಿ ಅವೇನು ಕೊರ್ದು ಐತ ಬಾಲ್ದಿನ ಡೆಕ್ಕರೆ ಬಂದು ಕಲ್ಲದಲ್ಪ ದೀದಿತ್ತೆ ಈ ಪರಬಿಂಡತಿ ಈ ಜನತ ಬನಿಯನ್ ಕುಡ ಎನ್ನ ಬಾಲ್ಯದ ರಡ್ಡು ಅಂಗಿ ಪೂರ ಕೊಡೋದೇ ಇಟ್ಟು ಮುರ್ಕ ದೀತಿನಿಯೇ ಈ ಜನನ ದಾದ ಮನ್ಪುನಿ ಮಲ್ಲೆ
1: ಬೊಕ್ಕ ಒಟ್ಟೆ ಅವಂದು ಕೊಲ್ಲುವೆ
2: ಈ ಜನತ ಬನಿಯನ್ ಪೋಂಡ ಪಾಡ್ ಸಯ್ಯಡ್ ಅಂಚಿ
1: ಸಯ್ಯಡ್
2: ಅಂದ್ ಎನ್ನ ಮಗನ ರಡ್ಡು ಶರ್ಟ್ ಲಗಾಡ್ದೆತ್ತಿನತ್ತಿಯೇ ಹೆಂಕು ಬರೋರ ಉಂಡತ್ತೆ ಜಯಣ್ಣ ಎಂಕು ತುಕ ಒಂದ್ ಇಂಚು ಬಲಿ ಜಯಣ್ಣ ಎಂಕು ಬರೋರ ಉಂಡತ್ತೆ ಜಯಣ್ಣ ಈ ಜನ ನಾಡು ಪತ್ತದು ಭಜಂಕ ತೋಜು
4: ನಾಲಿ ಬಿಡು ಮಾರ ನಾಲಿ ಬಿಡಿಯ ಕೆಪ್ಪಿನ ಮಾರ ಅಲ್ಲ ಜಯ ಆಗುತ್ತೆ ಫೋನ್ ಮಾರ ನಾಲಿ ಬಿಡು ಮಾರ
1: ಬುಡ್ಲೆ ಬುಡ್ಲೆ ಸೀನ ಬುಡ್ಲೆ ಎಂಚಿನ ಈ ಮುದ್ದನ ಅವಸ್ಥೆ ಇದು ಯಾನು ಬತ್ತಿನ ದಾಯ ಬಂದೆ ನೆನಪಿಜ್ಜಿ ಮಾರ
2: ಇರ್ ಬತ್ತನೇ ಸಾಗತ್ತ ಇಜ
1: ದಾಯ ಬತ್ತಿನ ಮೇಲೆ
2: ಇದೆ ಆಟ ಉಪಾರತೆ ಬಂದ್ರೆ ಬತ್ತಿನಿ
1: ಓಹೋ ಒಂದೊಂದೊಂದು ಆಟ ಉಂಡತ್ತೆ
2: ಒಂದೊಂದು ಪಲ್ಲೆ ಪಲ್ಲೆ
1: ಈ ಜನಕ್ ಆಟಗೆ ಎಂಚಲೆಪ್ಪುನಿ ಈ ಜನಕ್ಕೆ ಆಟಗೆ ಎಂಚಲೆಪ್ಪುನಿ ಈ ಜನಕ್ಕೆ ಏರಿಯ ಬಿಡಿದೀಪಿನಿ
2: ಈರೆ ಪಲ್ಲೆ ಎನಡ್ದ ಅಂದ್
1: ನೇ ಮುದ್ದನ ಆಟಗು ಬರ್ಪರಿ ಆಟಗು ಛೆ ಈ ಜನಕ್ಕೆ ಕೇನು ಲಜ್ಜತ್ತೆ ಛೇ ನೇ ತೂಲೆ ಆಟ ಆಟ
5: ವ್ಯರ್ಥ
1: ಆಟ ಆಟ
3: ಈ ಜಯಗಲೊಂಡ ತಮಾರ ಸೀನ ಉದ್ದಿನಲ್ ಬುಂತಾರೆ ಪೂಜ್ಯ ಜಯದಾನಿ ಅದಕ್ಕಿನ ಗೆಪ್ಪುನು
2: ಓ ಮುದ್ದಣ್ಣ ಮುದ್ದಣ್ಣ ಇಂಚುದುಲೆಗೆ ಜಯಣ್ಣೆ ಬಂದ್ಪುನಿ ಆಟೋಗು ಬರ್ಪಾರ ಹಾಗೆ ಆಟೋಗು ಆಟೋಗು
3: ಅಟ್ಟೋದಾಗಿಯ ಸೀನ ಅಟ್ಟೋಡು ನನದಾದೊಂಡಿಯ ರಡ್ಡು ಗೋಂಡು ದಾರೆ ಪುನ್ ಮಾರ ಓಲಲ ರಡ್ ಚೊಂಬುದ ಕರ ಇತ್ತಿನೆಲ್ಲ ಕಲ್ವೇರ್ ತುಂಬುದೇರ್ ಮಾರ ನನದಾಯಗ ಅಟ್ಟೋ ಹೋಪಿನಿ ದಾಯಗೆ ಅಟ್ಟೋ ಹೋಪಿನಿ
1: ಅಟ್ಟೋಡು ಪೆಲಕೈ ದೀತಿನ ಪರ್ನ ತೂಕ ಬಂದು ಹೋಪಿನಿ ಈರೊಂಜಿ ಎಂಚಿನಿ ಮುದ್ದಣ್ಣ ಓ ದೇವರೆ ಈ ಜನತ ಒಂಜಿ ಕೆಬಿಯ ಮಾರ
2: ಎಂಚಿನ
1: ಮುದ್ದಣ್ಣ ಆಟಗು ಬರ್ಪಾರ ಎಂದು ಕೇಳಿ ಆಟಗು ಆಟಗು
3: ಕೇಂದ್ಯ ಕೇಂದ್ಯ ಆಟೋಗತ್ತ ಪೋಯ್ ಪೋಯ್ ಪೋಯ್
1: ಅಬ್ಬ ಕೇಂಡತ್ತ ಕಡೆ ಕಾಣಲ್ಲ ನೋ ಮುದ್ದನ ಬಾರಿ ಎಡ್ಡೆ ಆಟಗೆ ಆಟ ಬಾರಿ ಎಡ್ಡೆ ಉಂಡಿಗೆ
3: ಅಂದ ಓಲ್ಗೆ ಆಟ ಓಲ್ಗೆ
1: ಟೌನ್ ಹಾಲ್ಡ್ಗೆ ಟೌನ್ ಹಾಲ್ಡ್ ಮುದ್ದನ ಸತೀಶ್ ಪಟ್ಲ ಉಳ್ಳೇರಿಗೆ ಸತೀಶ್ ಪಟ್ಲ ಉಳ್ಳೇರಿ ಸತೀಶ್ ಪಟ್ಲ ಕೇಂದ್ರ ಜಾನುವಾರ ಇದು ಪಟ್ಲ ಪಟ್ಲ ಪಟ್ಲ ಉಳ್ಳರಿಗೆ
6: ಕೇರಳಾದಿ ಮೇರಿಯೂತಿಗ ಚಾರು ಪಂತಳದವನಿ
3: ಹತ್ತಿಯ ಈ ಆಟದ ಕಲೆಗಳ ದಾಲ ಬೇಲೆಜ್ಜೆಯ ಸೀನ ದಾಲ ಬೇಲೆಜ್ಜೆಯ
2: ಅತಿ ಆಟದ ಕಲೆಗೆ ದಾನಂಡಿಗೆ
3: ಅತ್ತಿಯ ಸೀನ ಈ ಮರಿಯಲೋಡು ಪೋದು ಪೋದು ಆಟೋನು ಪಟ್ಲಾಡ್ದು.

0: ಅಂಚನ ಗೊತ್ತಾಣ್ ಗೊತ್ತಾಂಡ್ಯ ನಿಕ ಸುರುವೆ ಬನ್ನಿಯ ರಾಜ ಅವಂದು ಉಮೇಶ ಪಟ್ಲಾದಾಯ ಬೋಯ್ನಿ
1: ಆ ಉಮೇಶ ಅನ್ವಂತ ಕಾಣಿಸ್ತೀನಿ ಮಹಾರಾಯ ಜನ ಅನ್ಪುನಿ ಮಹಾರಾಯ ಜನ
2: ಉಮೇಶ ಪಟ್ಲಾಗ ಎಟ್ಟಿ ಬತ್ತಿರ ಬೋಯ್ನಿಗೆ
3: ಒಂದು ಸೀನ್ ಅನ್ನ ಈ ಜನ ನಂಬುದು ಎಂಕ್ಲ ಆಟಕ ಪೋಯ್ಲೆಕ್ಕ ಈ ಜನ ಕೆಬಿಕೇನಂದ ಎಂಕ್ಲೈತೆ ಬಾರಿ ಬಂಗಾಂಡತ್ತೆ ಇಂದು ಮೇರಿನ ಬುಡ್ದು ಬಾಯಿರ್ಲತ್ತಿ
1: ಅಂದ
3: ಒಂದು ಆಟ ನಮ್ಮನೆ ವೇಸಬಾರ್ದು
1: ಅಂದ್
3: ಮೂಲೆ ನಲಿಪಡಾಪುನ ಅಂದ್
1: ಓ ಮುದಣ್ಣ ಇದೆ ಇಂಚುದಿಲ್ಲ ಇಂಚಿ ಸತೀಶ್ ಪಟ್ಲ ಭಾಗವತಿಗೆ ಟೌನ್ ಹಾಲ್ ಡೇ ಆಟಗೆ ಸತೀಶ್ ಪಟ್ಲ ಭಾಗವತಿಗೆ ಟೌನ್ ಹಾಲ್ ಡೇ ಆಟಗೆ ಇತ್ತೆ ಗೊತ್ತಾಂಡಿ ಇದೇ ಕೇಂಡ
0: ಕೇಂಡ್ ಕೇಂಡಿಯ ಕೇಂಡಿಯ ಕೇಂಡ್ ಕೇಂಡ್ ಬೊಬ್ಬೆ ದಿವಚ್ ಮಾರ ಕೇಂಡ್ ಎಂಕ್ ಸತೀಶ್ ಪಟ್ಲತ್ತ ಬೊಗ ಸುರುವ ಬನ್ ಬಿನತ್ತ ಬಾರೆಡ್ಡೆ ಭಾಗವತಿ ಗೆತ್ತಯ್ಯ ಬಾರಿ ಮಿಕ್ಕಿನವ್ರಿಗೆ ನಂಬರ್ ಒಂಜಿ ಗೆತ್ತ ಸಿನಿಮಾಡ್ಲ ಬರೋ ಪದ ಬನ್ ಪೇರ್ಗೆ
1: ಅವು ಪೂರ ಗೊತ್ತಾಗ್ಬಿಡು ಮಾರಿ ಜನಕ್ಕೆ
2: ಕೇಂಡಿ
1: ಆಟೋಡು ಬಾರಿ ಕಾಮಿಡಿ ಉಂಡಿಗೆ ಮುದಣ್ಣ ಆಟೋಡು ಕಾಮಿಡಿ ಉಂಡಿಗೆ ಕಾಮಿಡಿ
0: ಓಡೆ ಮುಟ್ಟ ಎತ್ತಿಂಡಿಯ ತುಲ ಸೀನಾ
1: ಅಲ್ಲಿ
0: ಈ ಕಾಸು ದಾಖಲು ಮಾತ ಆಟ ಗೊಬ್ಬಣ್ಣ ಇಂಚನೆ ಮಾರ ಆಟದಲ್ಪ ದುಂಬು ಬುರ ನಮ್ಮ ತೂತು ಜನ ಮಾರ ವನಸು ಚಾ ತಿಂಡಿ ಮತ್ತ ಕೊರೊಂದಿತ್ತಿಜರ ಇತ್ತದಲ್ಲ ಬೋದು ಬೋದು ಬೀಡಿಲ ಕೊರ್ಪೇರ್ ಬನ್ಪಾರ ಮಾರ ನಿಕುಲು ಓಡೆ ಮುಟ್ಟ ಎತ್ತಂಡು ತುಲ ಬೀಡಿ ಕೊರ್ಪೀಡೆ ಮುಟ್ಟ ಎತ್ತಂಡ ಆಟೋಡು
2: ಮುದ್ದಣ್ಣ ಅವ್ ಬೀಡಿ ಎತ್ತಿಯೇ ಬೀಡಿ ಹತ್ತು ಕಾಮಿಡಿ ಕಾಮಿಡಿ ಕಾಮಿಡಿ ಉಂಡು ಬಂದೀನಿ
0: ಕಾಮಿಡಿಯಾ ಕಾಮಿಡಿ ಗೊತ್ತಾಣ ಗೊತ್ತಾಣ ಏರ್ ಮಾಲ್ಫುನ್ಗೆ ಕಾಮಿಡಿ ಏರ್ ಮಾಲ್ಫುನ್ಗೆ
2: ಕಾಮಿಡಿಗ ಮಿಜಾರ್ ತಿಮ್ಮಪ್ಪ ಬೈತೇರಿಗೆ ಮಿಜಾರ್ ತಿಮ್ಮಪ್ಪ
0: ದಾದ ಬಾತಿರುವೆ ಜಯ ಮಿಜಾರ್ ಅನ್ನ ಪೆಜ್ಜ ಅಂದ ಆಟೋಡು ಏತು ವರ್ಸಾಂಡಿಯ
2: ಮರ್ಯಾದೆ
0: ನಿಗಲೆಗ ಸಮ ಅಂದಜಾಯ್ ಜನ ದಾನ್ನ ದಾದನ ಎರೆ ಗೊತ್ತೀಯ ಅವು ಮಿಜಾರ್ ತಿಮ್ಮಪ್ಪೆ ಅದು ಪೋಡು ಮಾರ ಮಿಜಾರ್ ತಿಮ್ಮಪ್ಪೆ ಮಿಜಾರ್ ಅನ್ನಪ್ಪೆತ್ತವ್
1: ಅತಿಯ ಜಯಣ್ಣ ಮುಂದೆ ಏರಿಗೆ ಕೆಬಿಕೆ ನಂದಿನಿ ನಂಕ ಆರೇಗ
2: ಮಂದಿ
1: ಇಂದೇ ಮುದ್ದಣ್ಣ ಎಂಕುಲು ಮಿಜಾರ್ ತಿಮ್ಮಪ್ಪೆ ಬಂದೇ ಬಂಡಿನಿ ಹೇಗೆ ಕೆಬಿಕೆ ನುಜಿ ಪಂಡದು ಎಂಕುಲ್ ದಾದ ಮನ್ಪುನಿ
0: ನಿಕಳ್ಳ ಫಾತೇಡ್ದು ಎಂಕ ಆವಾಂದ ಮಾರ ಬಾಯಿ ಬಚ್ಚಿದ ಪೋಂಡಿಯ ಯಾನೊಂಜ್ ಬಚ್ಚರದಿಂದ ಬರ್ಬೆ ಮಾರ
1: ದೊಡ್ಡ ಬುಡ ನಮ್ಮ
2: ಬಾಯಿ ಬಚ್ಚಿದ ಹೋಯ್ನಿ ಫಾತೇದು ಬಾಯಿ ಬಚ್ಚಿನ ಅದೇ ಮುದ್ದಣ್ಣ ಮುಂದು ದಾದೆ ಇದು ಕಾರ್ ಚೌಕ ಒಂದು ಫೋನ್ ಕುಂತಲೇ ನಾನು ಆಟ ಗಂಚೆ ಪಪ್ಪರಿ ಓ ಮುದ್ದಣ್ಣ ದಾದೇಂದು ಸೊಂಟ ಸೊಂಟ ಬೇಣನ ಸೊಂಟ ಬೇಣನೇ ಸೊಂಟ
0: ದಾದಯ್ಯ ಸ್ವಂತನೇಯ ಸ್ವಂತನೆ ನೀ ಕೆಂಚ ದೋಜುಂಡು
1: ಅಲ್ಲಿ
0: ಬಾಡ ಲೆಕ್ಕ ದೋಜುಂಡ ಬಾಡಾಯ್ದ ಲೆಕ್ಕ ದೋಜುಂಡ ಯಾನ್ ಏತ್ ಭಂಗ ಬತ್ತದ ಇಲ್ಲಿ ಕಟ್ಟದೆ ಮಾರ ಸ್ವಂತನಗೇನ್ ಮತ್ತಾಯಿ ಬಗ ಇಡೀ ಇಲ್ಲ ಗುಂಡತ ನೀರು ದೆಚ್ಚಿ ಬೆಗರ್ ಬೋತನಿ ಅನ್ನ ಸ್ವಂತನೆ ದಾನೆ ಸ್ವಂತನೆ ದಾನೆ
1: ಈ ಜನ ಇಲ್ಲಿ ಮಾರ ಬಿದಾಡ್ದ ನಾಂದಿ ದಾದ ಅವಸ್ಥೆ ಜಯಣ್ಣ ಈ ಜನತ ಈ ಜನ ಇಲ್ಲನೇ ಮಾರು ನಾಂದಿ ಅತಿ ಈರು ಸೊಂಟ ಬೇರೆ ನಂದ ಕೇಣಿ ಮಾರ ಈ ಜನ ಇಲ್ಲಿ ಸ್ವಂತನೆ ದಾದ ಅಲ್ಪ ಅಂದ ಎದುರು ಎದುರು ಮಾರ್ಬಂಡು
2: ಮುದ್ದಣ್ಣ ಓ ಮುದ್ದಣ್ಣ ಯಾನ್ ಕೇಂಡಿ ನೀರ್ನ ಕಾರ್ ಬೇಣೆ ನಾಂದೇ ಇಂಚಿದ್ರೆ ಇಂಚಿದ್ರೆ ಕಾರು ಕಾರು ಕಾರು
0: ಓ ನಿನ್ನ ಕಾರ್ ಬೇಣನ
2: ಅಲ್ಲಿ
1: ನೀರ್ನ ಕಾರ್ಗೆ
2: ನಾನು ಈ ಜನಕ್ಕೆ ಕೆಬಿ ಕೇಳಿ ಅಂತ ಗೊತ್ತಾಡುವ ಕಾರ್ ಕಾರ್ ಬರ್ತದ ಅಂತ ಆಕ್ಷನ್ ಮಾಡ್ತೀನಿ ಈ ಜನ ಹಿಂಕ್ ಕಾರ್ ಬೇಣೆ ಅಂತ ಪಡ್ಕೊಂಡು
0: ಯಾನ್ ಎಂಡಿಯ ಎಕಡೆ ಎಣ್ಣಿಯ ನಿನ್ನ ಕಾರ್ ಬೇಣೆ ಬಂದು ಆಟೋ ಬಾರ ನಿಕ ನಡಪರ್ಲಾಪುಜದ ಅಣ್ಣನ ರಿಕ್ಷೋಡು ಪೋಯಿ ಮಾರ ಕಾರ್ ಬೇನೆ ಬಂದು ಮಂಡೆ ಬೆಚ್ಚ ಮಲ್ಪೋಚಿ ಮಾರ ರಿಕ್ಷೋಡು ಪೋಯ್ನಮ್ಮ ಯಾನ್ ಎನ್ನಿಯೇ ಆ ಕಡೆ ಆ ಪಣ ರಿಕ್ಷೋಡು ಪೋಯಿ ಮಾರ ಎನ್ನಲ್ಲ ಕಾರ್ ಬೇನೆ ನಡಪರ ಅಪ್ಪಜಿ

0: ஓ
1: அல்லே சீலன் மேரு பாலத பேருக்கு குத்திரத்து தூளே ஓ தேவரு பாலத பேரு போண்டாந்து ஐயோ இதனுக்கு தாத மல்புனி
0: ஓ முத்தண்ணா ஆ பாலத பேருக்கு தாயகிய குத்தினி
1: கேளு கேளு எச்சினி
0: பாலக்கு குத்தி தாயகி பாப்பா ஆ பாலக்கு ஏத்து பேரண்டாந்து
1: தர்ம கொஞ்சி பெட்டு திந்தினத்த என்ன பால ஐயோ
0: ஜெயண்ணா துக்கா புட்லே புட்லே
2: ஏ மாதிரி கட்டுனியா
0: ஒக்க தாதே
2: கண்ணனே போன கண்ணு குட்டு வச்சு மாற லக்கியா கண்ணு குட்டு வச்சியா
0: அத்தி அப்பகண்டா பாலத பெருக்கு குத்திந்தாகி பல்ல குத்திந்தாகி தாத தப்பு மல்த்ரா பால இறகு அத்தியே ஜெயண்ணா யான் தூந்தே உள்ள ரக்ஷ கார் பத்தர பக்கு நக மாற ஈ ஜன மாற பெரி கொஞ்சம் குத்து பாடுதினத்தா
1: அத்தி முத்தண்ணா ರಕ್ಷ ದಾದ ಒಳತಲ್ ಬಂದು ಬೆರಿ ಗುದ್ದಿನಿ ಏರಿ
2: ಅಲ್ಲಿ ಗುದ್ದರ ಬನ್ನತ್ತಯ್ಯ ಗುದ್ದರ ಬನ್ನತ್ತಯ್ಯ ಗುದ್ದರ ಬಂಡೋಲ ಗುದ್ದಿಯ
0: ದಾದ ಅಂದು ಬೆರಿ ತೋಜ್ಪಾದು ಬೆರಿಕ್ ಗುದ್ದು ಮಾಡ್ಲೆ ಬಂಡಲ ಅಂದೆ ಮಂಡೆ ಸಮಯ ಜಂದನ ಮಾತ ಇರು ಎರ್ನಲ್ಲಿ ಜೀವ ಜಪ್ಪರಿ ಇರು
2: ಆಲತ್ತಯ್ಯ ಗುದ್ದರ ಬಂಡಿನಿ ಈ ಅಬತರದಾನೆ ಬೋಪಿನಿಯ ಸೀನ ಆಲತ್ತಯ್ಯ ಗುದ್ದರ ಬಂಡಿನಿ ಓ ನಿನ್ನ ಮಗಳೇ ತಾನ ಗುದ್ದಿಯನ್ನ ಪೆಟ್ಟುಪಾಡಿಯನೇನು ಮಗ ನಿಕ್ಕದಾನೆ ಟೆಂಕ್ಸನ್ ಆಪುನಿಯ ಮಂಡೆ ಬೆಚ್ಚಾಪುನಿ ನಿನ್ನ ಮಗಲಯ್ಯ
1: ದಾದ ಅವಸ್ಥೆ ಸೀನನ್ನ ಇತ್ತೆ ಹಾಕು ಹಾಕದಾದು ಈ ಜನತನೇ ಮೇಲತ್ತೆ ಈ ಜನ ಏನು ಪಾತೇರ್ನು ಮಲ್ಲ ಜನ ಈ ಜನ
0: ಓ ಮುದ್ದಣ್ಣ ಮಗಲು ಏರ್ನಲ್ಲ ಅವಡಿ ಬೇನೆ ಮಾತೇರಗ್ಲಿ ಒಂಜತೆ ಆ ಬಾಲೆ ಪಾಪ ಮುದ್ದಂಕಲ್ ಮುದ್ದಂಕಲ್ ಬಂದು ಕೈ ತಲ್ವತ್ತೀನಿ ಈ ಜನ ಮಾರೆ ಗುದ್ದು ದಿನಿ ಬಂಡ
1: ಅಂದಿ ಈ ಜನತ ಕೆಬಿ ಬಂದದ್ದು ಮುಲ್ಪೈತಿನ ಸುಖನೇಜಿ
3: ಡ್ಯಾಡಿ ಬೇನೆ ಪುಂಡು ಅಡೇರ್ಲ ಪಾತ ರುಚಿ
1: ಬುಲಿಪೋಚಿ ಮಗ ಬುಲಿಪೋಚಿ ಬಲ ಬಲ ಇಂಚಿ ಬಲ ಮಗ ಇಂದ ಮುಲ್ಪ ಕುಲ್ಲು ಸುಮಾರು ಆಪುಂಡ ಅವ ಬುಲಿ ಪೋಚಿ ಅವ ಬುಲಿ ಪೋಚಿ ಬುಲಿ ಪೋಚಿ
3: ಐ ಹೇಟ್ ಯು ಅಂಕಲ್ ಯಾನನ್ನ ಎಡ ಪಾತರು ನೆಜ್ಜಿ ಅಡಿ ಏನ ಪಾತರು ಮಾತಿಂಚಿ ಬಾಲೆ ಪಾತರು ಚರಣ

0: ಉಮೇಶ ಬಾರಿ ಜೋರುಡು ಬರೊಂದುಲ್ಲಿ ತುಲೆ ತುಲೆ ಇಂಚೆ ಬತ್ತಲೆ ಕಾಡ್ಲು
1: ಓ ಅಲೆ ತೂಲೆಗೆ ಬೆಗ್ಗತ್ ಬೋತೇ
0: ಅಂದೆ ಬಾರಿ ಜೋರುಡು ಬರೊಂದುಲ್ಲಿ
1: ಅಲೆ ಇಡೆಗೆ ಬತ್ತೀನಿ
0: ಅಂದೆ
2: ಮುದ್ದಣ್ಣ ಮುದ್ದಣ್ಣ ಜಯಣ್ಣ ಮುದ್ದಣ್ಣ ಅಲ್ಲೇರಿ
1: ದಾದಯ ಉಮೇಶ ನಿನ್ನ ಬೊಬ್ಬೆ ದಾದಯ ಅಲ ಅವಳು ಜಗಲಿಡು ಕುಲ್ದಿನತ್ತ ತೋಜನಿಕ್
2: ಆಜಂತ ಸೊಂಟ ಬಲ್ಪರಂಡು ಆಜನ ದಾದ ಮಲ್ದನ ಗೊತ್ತು ನಿದೆಗ
1: ಅವು ಅಂದ್ಯ ಮುದ್ದನ ಸೊಂಟ ಪೊಲ್ಪುನಂಚ ಆರ್ ದಾದ ಮಲ್ತೀರಿ ಅನಿಕ್
2: ದಾದ ಮಲ್ತೇರ ಆ ಜನಕ್ ಕೋಡೆ ವರಪಂತೆ ಪೆತ್ತೊಲೆನು ಪಡಿಲ್ಡು ಕಟ್ಟೊಚ್ಚಿ ಬಂದು ಈ ಜನ ಕೇನಂದಿಲ್ಲಕ್ಕ ಇನಿಲಾವಲೆ ಕೊನದು ಕಟ್ಟದು ಬೈದಂಡು
1: ಅರೆಣ ಜಾಗೆ ಅರೆಣ ಪಡಿಲು ಆರ್ ಓಲ ಕಟ್ಟಡ ಮಾರಯ ನಿಕ್ಕ ದಾದಂಡಿತ್ತೆ
2: ತೂಲೆ ಜಯಣ್ಣ ಎನ್ನ ಕಂಡು ರಡ್ಡು ದಂಪ ಬಸಲೆ ನಡೆದಿತ್ತೆ ಏತ್ ಬಂಗ ಬತ್ತದ ಕಾಯಕಾಜಿ ಮಲ್ತದಿತ್ತೆ ಈ ಜನತ ತಿಗಲೇದಿದ್ವು ಪೂರ ಈ ಜಂತ ಪೆತ್ತಲು ಬತ್ತದ ಸಪೈ ಮಲ್ತದ ಪೋಯ್ನತ್ತೆ
0: ಅಂದ ಮಾರ ಉಮೇಶ ಕೈ ಕಂಜಿಲೆಗೆ ಬಾಯಿ ಬರ್ಬಿಡ ಬನ್ಗೆ ದಾದನ ಬಲ್ಲಗಿಚ್ಚ ಒಂದು ಪೋದಿಪ್ಪೋಡು ಐಕಿತ್ತೆ ನಿನ್ನ ದಾದ ಈ ನಾವು ನಬತ್ತಾರ ದಾದ ಅಂಡಿತ್ತೆ
2: ಅತಿಯ ಸೀನನ್ನ ಈ ಜಂತ ಕೆವಿ ಅಂತ ಪುಡದನ್ ಕಣ್ಣಲದೊಜ್ಜಿ ಈ ಕೆಪ್ಪನ ಸೊಂಟ ಮಿನಿ ಪೊಲ್ತು ಜಿನ್ನುಣತ್ತೆ ಯಾನು ಉಮೇಶನೆ ಅತ್ತು ಉಮೇಶನೆ ಅತ್ತು
1: ಉಮೇಶ ಯಾನು ಎಕ್ಕಾಡ್ದಿಂಚಿ ಕೇನೊಂದೇ ಉಳ್ಳೆ ಬಾರಿ ಬಾ ತೇರಿಯ ಬಲ ಬಲ ಬಲ ದುಮ್ಮ ಬಲ ಯಾನ್ಲ ವರ ತೂಪೆ ಪೊಲ್ಪುಗೆ ವರ ಸೊಂಟಾರನ ದಾದ ಬಂಡಿನಿ ದಾದ ಬಂಡಿನಿಯ ಕೆಪ್ಪೆ ಕೆಬಿ ಪುಡದುಂಡು ಆರ್ದಲ್ಲ ಪುಟ್ಟನಗನೆ ಕೆಪ್ಪೆ ಅದು ಪುಟ್ಟದಿನ ಅತ್ತು ಗೊತ್ತಂಡ ನಿಕ್ಲಂಚಿನ ಬೇರೆ ದಾಂತಿನ ಬಚ್ಚಾಲಿ ಜೋಕ್ಲೆಡ್ದಾದು ಆರ್ ಕೆಪ್ಪೆ ಆಯ್ನಿ ನೆನಪುಪ್ಪಾಡು ನಿಕ್
0: ದಾನಯ್ಯ ಎಂಕುಲು ಮನಿ ಪೂಜೆ ಬಂದು ಎಕಡದಿಂಚಿ ಬಾರಿ ಲಾಗಂದಿ ತತ ಆನಿ ಒಂದಿ ದಿನ ಬಂದ ದಾನಿ ಮಾರ್ಗದ ಬರಿಟ್ ಉಂತದ್ದೀತನ ಬಸ್ ಲೆಗ್ ನಿಕುಲು ಕಲ್ಲದ ಕೊಂದಿತ್ತಾರ ಸಮ ನೆನಪಲ್ಪುಗೆ
1: ಅಪ್ಪಗ ಮುಂದೇ ಮುದ್ದನ್ನೆ ಆ ಸಾದಿಡು ಬರಂದಿತ್ತೇರು ನಿಕ್ಲ ಕೆಬಿ ಪುಡವನಂಚ ಬೊಬ್ಬೆ ಪಾಡಿಯರು ಕಲ್ಲದ ಕೊರ್ಚಿ ಉಂತಾಲೆ ಉಂತಾಲೆ ಪಂದ್ ನಿಕ್ಲು ಒರಿಯಾಂಡಲ ಕೇಂಡರಮೆ ನಿಕ್ಲು ಒರಿಯಾಂಡಲ ಕೇಂಡ ಕೆಬಿ ಇತ್ತದು ಪುಡದಲೆಕ ಮಲ್ಟಿಜಾರ ನಿಕ್ಲು ಕೆಪ್ಪೆರುಮೆ ನಿಕ್ಲು ಕೆಪ್ಪೆರು
0: ನಿಕ್ಲೇ ಗಾನಿ ಕಣ್ಣು ತೋಜಿದ್ದಿಜಿ ನಿಕುಲು ಬಸ್ಗೆ ದಕ್ಕಿನ ಕಲ್ಲು ಈ ಜನತ ಕೆಪ್ತೆಂಡೆಗೆ ಬುರ್ದು ನೆತ್ತೆ ಅರಿಯೊಂದಿತ್ತೆನ್ ನಿಕುಲು ಒರಿ ಅಂಡಲ ಮುಟ್ಟ ಬತ್ತಾರಂಬೆ ನಿಕುಲು ಒರಿ ಅಂಡಲ ಮುಟ್ಟ ಬತ್ತಾರ ನಿಕುಲು ಬುಡಿ ಒಂಜೆ ಒಂಜಿ ಗಾಡಿ ದಕ್ಕುಲು ಆಸ್ಪತ್ರೆಗೆ ಹೋಗಿ ಬಂದು ಕೈತಾಲ್ ಬತ್ತಜಿರು
1: ಬಂದ ದಾನಿ ಗಾಡಿ ದಕ್ಕುಲು ಜೀವ ಪಂಡಲ ದಾಯಿ ಉಂತಾವ ಜರು ಗೊತ್ತುಂಡ ನಿಕ್ಲಾಂಚಿನ ಪೋಲಿ ಜೋಕುಲು ಕಲ್ಲು ದಕ್ಕುವೆರು ಬಂದು ಮುಟ್ಟಲ ಬರ್ಪು ಜರು ಒಂಜಿ ದಿನತ ಬಂದಡು ನಿಕ್ಲಾಂಚಿನ ಬಚ್ಚಾಲು ಇತ್ತಿನೆಟ್ಟು ಇನಿ ಮುದ್ದನಲ ಕೆಬಿ ಪೋಯಿನ್ಯ
3: ಅಂದಿಯ ಉಮೇಶ ನಿಕ್ಕು ಗೊತ್ತುಂಡ ಆನಿ ಎನ್ನ ಡ್ಯಾಡಿ ಅಂಕಲ್ನ ಸೈಕಲ್ ಡುಕುಲ್ಲಾದು ಲೆತೊಂದು ಪೋತೀನಿ ಆಂಡ ದಾದ ಮನ್ ಪುನ್ ಪನಿಗೆ ಆಸ್ಪತ್ರೆ ಲೆತೊಂದು ಪೋದುಲ ದಾಲ ಪ್ರಯೋಜನ ಐಜಿ
0: ಅಕ್ಲೆಗ ಅವುಪುರ ಎಂಚ ಗೊತ್ತಾವಡು ಆಸ್ಪತ್ರೆಗೆ ಲೆತೊಂದು ಪೋನಾಗ ಡಾಕ್ಟರ್ ಬಂಡೇರು ಕಿಬಿ ತೊಲೈ ಮಸ್ತ್ ಡ್ಯಾಮೇಜ್ ಆತಂಡು ನನ್ನ ದಾಲ ಮಲ್ಪರೆ ಆಪುಜಿ ಪಂಡ್ತೇರು ದಾನೆ ಇತ್ತೆ ಮನಿ ಪೂಜಾ ಎಕಡು ಬಾರಿ ಲಾಗಿಂದಿತ್ತ
1: ಇನಿ ಬಂದ್ ಪಂಡಾಂಡ್ ಪೋಪಿನಿ ಬಸ್ಗೆ ಕಲ್ದಕ್ಕುನ್ ಅಂದೆ ಉಮೇಶ ಆನಿ ಬಸ್ಗೆ ಕಲ್ದಕ್ಕೇರತ್ತ ಆ ಬಂದ್ ವಾ ವಿಷಯ ಗಾಯನ್ ಬಂದ್ ನಿಗ್ ಗೊತ್ತುಂಡ ಇನಿ ಮುಟ್ಟಲ ಗೊತ್ತುಂಡ
0: ಅಕ್ಲೆ ಗೌ ಎಂಚ ಗೊತ್ತಾವಡಿಯೇ ಜಯಣ್ಣ ಬಸ್ಗ್ ಕಲ್ಲದ ಕಂಡಾಂಡ್ ಏರ್ನಲ್ಲ ಜೀವ ಪೋಂಡ ಮೊಕ್ಕಲೆಗದಾನೆ
3: ಇಂದ ತೂಲ ಅವ್ವೇ ಜಾಗೇಡು ನಿನ್ನ ಪಪ್ಪ ಇತ್ತನ ಈದಾದ ಮಲ್ಪೋಪನಿಗೆ ಅಲೆ ಇತ್ತ ತೂಲೆಗೆ ಮಂಡಕಂತ ಪಾಡ್ದೀನಿ ಇತ್ತ ಪಾತೀರಿ ಉಮೇಶ
1: ಕಾಲಿ ಒಂಜಿ ದಿನತ ಬಂದಡು ಮುದ್ದನನ ಇಡೀ ಜೀವನ ಕೆಬಿ ಕೆನದಲ್ಲಿ ಕಾಣ ಹಿಂದೆಕ್ಕೆ ಪೂರ ಕಾರಣ ಒಂಜಿ ದಿನತ ಬಂದ ಎಲು ದಾಂತಿ ನಾಲೈ ಉಂಡು ಬಂದು ಬಾಯಿಗೆ ಬತ್ತಲೆಕ್ಕ ಪಾತಳಿಸಿ ಉಮೇಶ ಕಾಲ ಏರೆನ್ನೆಲ್ಲ ಬುಡ್ತಿಜಿ ಇನಿ ಯಾರಿಗೆ ಬತ್ತಿನ ಅವಸ್ಥೆ ಎಲ್ಲ ನಿಕ್ಕಿಲ ಬರು ಉಮೇಶ ನಿಕ್ಕಿಲ ಬರು
2: ಮಾತ ಸೇರ್ದೆ ಹೆಂಗಿತ್ತ ಬುದ್ಧಿ ಬನ್ಬರತ್ತ ಮುದ್ದಣ್ಣ ದಾನಿ ದಾಲ ಬಂದ್ ಪೂಜರ್ ಐಟ ಅನ್ನಲ್ಲ ತಪ್ಪುಂಡತ್ತಿ ತೂಲೆ ಜಯಣ್ಣ ಆನಿ ಇಡೀ ಊರು ಬಂದ್ ಬಂಡದು ಮಾತೆಲ್ಲ ಗೊತ್ತೇ ಇತ್ತನ್ ಈ ಜನಕ್ಕೆ ದಾಯಬೋಡಿಯೇ ರೋಡ್ಗೆ ಬಸ್ ಜಬಡವನ ಬೆಲೆ ಈ ಜನಕ್ಕೆ ಅಹಂಕಾರತ್ತಿ
0: ಅತ್ತಿಯ ஆறு ரோடுக்கு பஸ் சாப்பிடாயர் பண்ணுது நிக்குள்ள கல்லு தாக்குது அந்த கண்ணு கேபி கூட அந்த
2: ஓடியே ஒஞ்சி ஜனக்கு கெபி கேனிச்சு பண்ணது ஐட்டுதால ஊர் முருக்கந்த் ஆறு பெனியடதானி பெனந்த இல்லடு குள்ளியடதன் ஆ ஜனக்கு ஜோக்குலிஜி பாலிலிஜி
1: ஆறு பெனடு பெனந்த இல்லடு குள்ளாடு ரெட்டுல ஒஞ்சத்தாயா அஞ்சின ஒஞ்சி டிரைவர் பெனந்த இல்லடு குள்ளுது சமாஜக்கு ஏத்து நஷ்ட அப்படின்னு வந்து நிக்கு கொத்துண்டாயா ஐத்த பிலே நிக்கு தாத கொத்துண்டியா
2: ஆறு ஒஞ்சி டிரைவர் இல்லடு குளுதெரி பண்ணது ஊரடித்தின பஸ் பூரா பந்தாத்துஜியே பூரா சாலுண்டு கொத்தாடத்தே
0: ಒಂದು ಈ ಪಾತೇರಿನ ಅತ್ತು ಮೇಷ ನಿನ್ನ ಮೇಟಿತ್ತನ ಬೆಚ್ಚನೆತ್ತೇರು ಒಂದು ಪೂರ ನಿಕ್ಕು ಎಂಚ ಗೊತ್ತಾವಡು ಎಂಚ ಗೊತ್ತಾವಡು
1: ಒಂದೇ ಮುದ್ದನ್ನೇ ಬಸ್ತ ಡ್ರೈವರ್ ಆದಪ್ಪುನಗ ಅನಾಥಾಶ್ರಮ ಏತು ಕಾಸು ಕೊರ ನಿತ್ತೇರು ಬಂದು ನಿಕ್ಕು ಗೊತ್ತುಂಡಮ್ಮ ಅರೆಗ್ ಜೋಕುಲು ಬಾಲ್ಯಲು ಇಜ್ಜಿ ಬಂದು ಅರೆ ಏಪಲ ಮಂಡೆ ಬೆಚ್ಚ ಮಲ್ತೊಂದೇ ಇಜ್ಜಾಂಡು ಪಾಪದ ಬಡವೇರು ಜೋಕುಲು ಪುರ ತನ್ನ ಜೋಕು ಲೆಕ್ಕ ಬಂದು ಎನ್ನಿದಿನ கொஞ்சம் மல்ல நரமானி பாரு மல்ல நரமானி அஞ்சாது வர்சலா ஜோக்லேக்கு ஓதிர புஸ்தக மைக் பாடுற அங்கி கொண்டு குறந்தித்தரு
0: ஜெயண்ணா இரு இரு பேஜர் வர போடுச்சு ஜெயண்ணா ஆனா ஜோக்லாட்டுங்க உப்பாடு குட்லே இரவு
1: பேஜர் பேஜர் மல்பந்த தாத மல்பன் சீனா இது மல்ல சமாஜ சேவைக்கே ಇನಿ ಇನಿ ಕಾನಗ ಕೆಬಿಕೆ ನಮ್ದ ಇಲ್ಲಡೆ ಕುಳಿದು ಸಮಾಜ ಏತ್ ನಷ್ಟ ಒಂದುಂಡು ನಮ್ಮೆಗೆ ಅರ್ಥಾಪುಣಿಯೇ ನಮ್ಮೆಗೆ ಅರ್ಥಾಪುಣ
0: ಅಂದಜೆ ಅಣ್ಣ ಈರ್ ಪರ್ಪುನ ನಾ ಸಮಾನಿ ಕಾಲ ಕರಿದು ಪೋಂಡತಿ
1: ಕೋಡೆ ಪುಟ್ಟಿನ ಕೋಡೆ ಪುಟ್ಟಿನ ಒಂಜ್ ಎಲ್ಲೇ ಒಂಜ್ ಪುರು ಮುಪ್ಪ ಬತ್ತೊಂದು ಏತ್ ಪಾತೇರಿಯ ಸೀನನ್ನ ಏತ್ ಪಾತೇರಿ ಕಾಲಿ ರಟ್ಟು ದಂಟು ಬಸಲಿನ ಮುದ್ದನ ಪೆತ್ತ ತಿಂದಲು ಬಂದು ಎಂಚಿನಗೆ ಕೆಬಿ ಪುಡದಣ್ಣಿಗೆ ಅರಳ ಕಾಲು ಕಡ್ಪೆಗೆ ಅರೆಗೆ ಕತ್ತಿಜ್ಜಿಗೆ ಆರು ಬೆಳಂದೆ ಊರು ದಾಲ ಮುರ್ಕಂಡಿಗೆ ಅಂಚ ಇಂಚ ಬಂದು ಎಂಚಿನ ಪಾತೇರ ಪಾತೇರಿಯೇ

0: ಇದ್ದಾ ಉಮೇಶ ಇಂಚ ಬಲ ಮಾರ ತುಲಾ ಮುದ್ದಣ್ಣಗೆ ದಾಲ ಬಂಡ ಜಯಣ್ಣನ ಕೋಪ ನೆತ್ತಿಗೇರುಂಡು ಒಂಜ ತಪ್ಪಾಂಡವನ್ ಇಜ್ಜ ಮುದ್ದುಡು ಜಾಗ ಖಾಲಿ ಮಲ್ಪು ಇಜ್ಜಿಂಡ ಕೋಪಡು ಆದರ ದಾಲ ಮಲ್ಪರ ಬಿರಾಜಾರು ಗೊತ್ತಾಡ
1: ಜಯಣ್ಣ ಸೀನನ್ ಯಾನು ತೆರಿಯಂದ ರೆಡ್ಡು ಪಾತಿರ ಪಾತಿರಿ ನನ್ನ ಮಾಪು ಮಲ್ಪು ನನ್ನ ತಪ್ಪಾಂಡ
2: ಮಾಪು ಮಾಪು ಮಲ್ಪರೆ ಎಂಕ್ಲು ದಾನ ದೇವರತ್ತನೆ ಅಲ ಅಲ ಆ ಮುದ್ದ ನನ್ನ ಕಾರ್ ಪತ್ತದ ತಪ್ಪಾಂಡ ಬಣ್ಣ ಓಲಾಂಡ ಎಡ್ಡ ಪಡ ಅಲ
3: ದಾದಾಂಡಿಯ ಜಯ ಉಮೇಶಾಗದಾಗೆ ನೆರ್ಪಿ ನಿನಿಗುಲು ಪಾಪ ಆಟೋ ಬರ್ಬುಂಡ ಬರಡು ಮಾರಾಯಿ ಆಗ್ಲೊಂಜ ಆಸೆತ್ತ ಮಾರಾಯ ನಿಕ್ಲೊಂಜಿ ವಾನರಮ್ಮ ನಿಲು ಮಾರಾಯ ಉಮೇಶ ಇಲ್ಲಡೆ ಬೋದು ಅಂಗಿ ಬಾಡೋ ಬಲ್ಲ ಮಾರ ಆಟೋ ಗ್ಯಾಲೆ ತಂಬೋಪೆ ಯಗಳೆ ಹಿಂಗೆ ಬಾದೇರ್ನು
0: ಅದೇ ಜಯಣ್ಣ ಈ ತಾಂಡಲ ಈ ಜನಕ್ಕೆ ಗೊತ್ತೇ ಆತಜಿ ಮಾರೆ ಹೆಂಚಿನ ಕೊಡು ಮಾರೆ ಜನ
2: ಉಮೇಶ ಪೋಂಬೆ ಕಾರ್ ಪತ್ತದ ತಪ್ಪಾಂಡ ಬಂದು ಕೇಂದ್ರ
1: ಮುದ್ದಣ್ಣ ಎನ್ನ ತಪ್ಪಾಂಡವೇ ತಪ್ಪಾಂಡ
3: ಕಾರ್ ಬುಡಿಯ ಇಬೇ ದಾದಯ್ಯ ಕಾರ್ ಬತ್ತನು ಆಟೋ ಗೆಲ್ಲೆ ತೋ ಬೋಪೆ ಮಾರಾಯ ಬರ ಬಂಡಿನತ್ತ ಆಟೋ ಎಲ್ಲೆ ತೋಪೆಯ
1: ಮುದ್ದಣ್ಣ ಎನ್ನ ತಪ್ಪಾಂಡ ಬಂಡಿನಿ ತಪ್ಪು ಮುದ್ದಣ್ಣ ತಪ್ಪು ತಪ್ಪು
3: ಓ ತೆಪ್ಪು ವೈದಿನೈ ತೆಪ್ಪು ಪುರ ಕಾಲಿ ಮಾರಾಯ ತೆಪ್ಪು ವೈದಿನಿ ಕಾರ್ದಯ ಬತ್ತುನಿ ನನ ತಾರಾಯ ಲಕ್ಕನ ದೀಕಾವಾ ಒಂಜಿ ಎರಡು ದಿನ ಬುರ್ದು ಬಲ ಮಾರಾಯ ಅತ್ತಿಯ ಸೀನ ಓ ಸೀನ ಉಮೇಶನ್ ಇಲ್ಲಾಡು ಘನ ಒಪ್ಪೋಡು ಮಾರ ಆ ತೆಪ್ಪು ಬೋಡ್ ಗೆತ್ತ ತೆಪ್ಪು ಮಿನ ದಕ್ಕೋರ್ಚಿ ಒಂಜಿ ಎರಡು ದಿನ ಅವಾ ತೆಪ್ಪು ಗೆತ್ತಿಲ್ಲ ಉಮೇಶ ಕೊರು
2: ದಾದೆ ಸೀನನ್ನ ಉಮೇಶ ತಪ್ಪಾಂಡು ಬಂದು ಪನ್ನೊಂದುಲ್ಲೇ ಆರು ತೆಪ್ಪು ಖಾಲಿ ಹಣ್ಣು ಬಂದು ಪನ್ನೊಂದುಲ್ಲೇ
3: ಸೀನಾ ಓ ಸೀನ ಪೇಪರ್ ಬೈಜ ಏನಿತ್ತ ಪೇಪರ್ ತೋಜಿ ಮಾರ
0: ಅಲೇ ಅಲೇ ಅಲೇ ಅವ್ಳು ಜಗಳಿ ಅವ್ ಏ ಪದ ಪೇಪರ್ ಎಲ್ಲದನ ಇನಿತಾನೆ ಓದ್ಲೆ ಓದ್ಲೆ
3: ಐಕದಾಗೆ ಬೊಬ್ಬೆ ಬಾಡ್ನು ಕೇನು ಜಯಂಕ್ ತೋಜುನು ತೋಜುನು
2: ಸೀನಂದ್ ಎಂಚಿನೇ ಅವಳು ನೇರ ನಮ್ಮ ಮುದ್ದನ್ನೇ ಉಳ್ಳಿರುತ್ತೆ ಪೇಪರ್ ಓದಿನ ಒಂಜಿ ಬುಟ್ಪುನೇ ಜರತ್ತೆ
0: ದಾದ ಓದುವೆರ ಮಾರ ನನ್ನ ಒಂಜಿ ಗಂಟಣ್ಣು ನನ್ನ ಉಂಡತ್ತೆ ಈ ಮೇಟ್ ಸುನಾಮಿ ಬರ್ತು ಕೊಂಡಲ್ಲ ಮೇರೆ ಗೊತ್ತಾಗ
2: ಅಲೆ ಅಲೆ ಸೀನನ್ನ ಅಲೆ ತೂಳಿಗೆ ಅಲ್ಪ ಮುದ್ದನ್ನೇ ಪೇಪರ್ ತೂದು ಬುರ್ತೊಂದುಳ್ಳಿರಿಯೇ
0: ಅದಿಯೇ ಅರೆಗೆ ದಾನಿಯೇ ದಾದಣ್ಣ ಮುದ್ದಣ್ಣ ಮುದ್ದಣ್ಣ ದಾದಂಡಿಯೇ ದಾಯಿಗೆ ಬುಲ್ಪುನ್ ದಾಯಿಗೆ
2: ಮುದ್ದಣ್ಣ ದಾದಂಡಿಯೇ
0: ಅದೇ ದಾಯಿ ಬುಲ್ತೊಂದುಲ್ಲ
2: ದಾಯಿಗೆ ದಾಯಿಗೆ ಬುಲ್ಪುನಿಯೇ ಚ
4: ನಾಳೆ ಭಾರತ ಬಂದ್ ನಾಳೆ ಭಾರತ್ ಬಂದ್ ನನ ಎರ್ನ ಮಾತ ಮಂಡೆ ಕಿವಿ ಪೋರೆ ಉಂಡ ಮಾರ ಎಲ್ಲ ಎರೇನ ಮಾತ ಇಲ್ಲಾಡು ಕುಲ್ಲವೇರ ಮಾರ ಮುಕುಲು ರಾಮ ರಾಮ ರಾಮ ಬಂದ್ ಬಂದನೆ ಫೋಡ್ ಗ್ಯಾಪುಂಡು ಜಯ ಭಾರಿ ಫೋಡ್ ಗ್ಯಾಪುಂಡು
0: ಅತ್ತಿಯೇ ಮುದ್ದಣ್ಣ ಐಕ್ ಊರು ಪುರ ಬಂದಾಪುಂಡು ಬಂದು ಈರ್ ದಾಯಿಗೆ ಜೋಕುಲ್ಲಕ ಬುಲಿಪುನಿ ಬುಲಿಪೊಚ್ಚಿ
2: ಮುದ್ದಣ್ಣ ಈರ್ದಾಲ ಪೋಡಿಚ್ಚಿ ಎಂಕುಲುಲ್ಲ ಊರು ಪೂರ ಬಂದವಡು ಅತ್ತಂದ ಭಾರತನೇ ಬಂದವಡು ಈ ನಮ್ಮ ದೋಸ್ತಿಲೆನ ಉಡಲ ಸಂಬಂಧ ಏಪಲ ಬಂದ ಒಂದು ಆ ಒಂದು ಬಂದು

ಈತನೇಟ ಎಸ್ಎಂ ಕಲಾವಿದರು ಕೊಟ್ಟಾರ ಮೊಗಲ್ ನಡಪಾದ ಕೊರ್ನ ನಾಟಕ ಬಂದ್ ಉನೇಟ ಪಾಲ್ ಪಡೆಯ ನಕುಲು ಕುಸುಮಾಕರ್ ಕೊಟ್ಟಾರ ಶ್ರೀಪತಿ ಕಲಂಬಾಡಿ ಎಡ್ವರ್ಡ್ ಲೋಬೋ ತೊಕ್ಕೋಟು ಪ್ರಜ್ವಲ್ ಶೆಟ್ಟಿ ಕೊಟ್ಟಾರ ರಕ್ಷಾ ಶೆಟ್ಟಿ ಕೊಟ್ಟಾರ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೆನಂದುಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಶ್ರೀಕೃಷ್ಣ ಯಕ್ಷ ಸಭಾ ಕದ್ರಿ ಸಂಯೋಜಿಸಿದ ಚತುರ್ಜನ್ಮ ಮೋಕ್ಷ. ಭಾಗವತರು ಗಿರೀಶ್ ರೈ ಕಕ್ಕೆ ಪದವು ಹೊಸಮೂಲೆ ಗಣೇಶ್ ಭಟ್, ಮದ್ದಳೆ ಪದ್ಯಣ ಜಯರಾಮ್ ಭಟ್, ಚೆಂಡೆ ಲೋಕೇಶ್ ಕಟೀಲ್ ಮಣಿಮುಂಡ ಶಾಸ್ತ್ರಿ, ಕಾಲನೇಮಿ ಶಿವಪ್ರಸಾದ್ ಭಟ್, ವಿಷ್ಣು ರವಿ ಅಲೆವೂರಾಯ, ಕಂಸ ಗೋವಿಂದ ಭಟ್, ಕೃಷ್ಣ ದಿನೇಶ್ ಶೆಟ್ಟಿ ಕಾವಳಕಟ್ಟೆ, ಅಭಿಮನ್ಯು ಚಂದ್ರಶೇಖರ ಧರ್ಮಸ್ಥಳ, ಸುಭದ್ರ ಅಂಬಾಪ್ರಸಾದ್ ಪಾತಾಳ, ರಾಜರಜಕ ದಿನೇಶ್ ರೈ ಕಡಬ, ದ್ರೌಪದಿ ರಾಮಚಂದ್ರ ಮುಕ್ಕ, ಕೌಂಡ್ಲಿಕ ಗಣಾಧಿರಾಜತಂತ್ರಿ ಕೊಲ್ಲಂಗಾಣ. ಈಗ ಚತುರ್ಜನ್ಮ ಮೋಕ್ಷ. ಇದರ
1: ಕಣ್ಣೀರಿಡ್ತಾ ಇದ್ದೆ, ನನ್ನಲ್ಲಿ ರಣವನ್ನು ಕೊಡು, ಕಾಳಗವನ್ನು ಕೊಡು. ಇಲ್ಲ, ನೀನು ಈ ಹೊತ್ತು ಕಣ್ಣೀರ ದಾರೆಯನ್ನೇ ಸುರಿಸುತ್ತ ಕಪಾಟದ ನಾಟಕವನ್ನು ಆಡ್ತಾ ಇದ್ದಿ. ನನಗೆ ಗೊತ್ತಿಲ್ವೇನು ನೀನು ಯಾರು ನಾನು ಯಾರು ಎಲ್ಲವನ್ನೂ ಕೇಳಿದ್ದೇನೆ. ಈ ಹಿಂದೆ ಕಾಲನೇಮಿಯಾಗಿ ಹುಟ್ಟಿದ್ದೆ, ಆ ಹೊತ್ತಿಗೆ ನಾರಾಯಣನಾಗಿ ನೀನು ಬಂದು
2: ಶಿವನಿಗೆ
1: ಅಷ್ಟೆಯೋ ಅಲ್ಲ, ಎರಡನೇ ಜನ್ಮ ಥವ ಯಾರದು ನಿನ್ನ ಸೋದರ ಭಾವ ಆಕಂಸಾಸುರ ಬಿಲ್ಲ ಹಬ್ಬದ ನೆಪದಲ್ಲೇ

네, 젊어. 자토르 젊어. 이다. 마드라디샤나. 우다레 닌다. 나는 허락해 본다와. 넌 회사로 가운데 가는 너. 이 헛도

ಹಾಗೆ ಮಾಡಿದ್ದೀಯ, ನೀನಾಗಿ ಒಂದು ಸಹಕಾರವನ್ನು ಕೊಡುವುದನ್ನು ಬಿಟ್ಟು ಈ ರೀತಿ ಮಾಡಿದ ಕೃತ್ಯಕ್ಕೆ ತಕ್ಕ ಶಾಸ್ತಿಯನ್ನು ಅನುಭವಿಸುತ್ತಿ ಮಗನ ಶೋಕದಲ್ಲಿರುವಾಗ ನನ್ನನ್ನು ಕೆರಳಿಸಿದ್ದಿ, ನಿನ್ನನ್ನು ಕತ್ತರಿಸ್ತೇನೆ.

0: ನನ್ನ ಪರಿಚಯ ಕೇಳ್ತಾ ಇದೆಯಲ್ಲ. ಹೌದೇನು? ದ್ರುಪದನಂದನೆ, ದ್ರೌಪದಿ ಅಂದ್ರೆ ನಾನು. ಪಂಚ ಪಾಂಡವರ ಮಡದಿಯಾದಂತ ಪಾಂಚಾಲ ಅಂತಲೇ ಕರೀತಾರೆ. ಕೃಷ್ಣನ ಪ್ರೀತಿಯ ತಂಗಿಯಾದ ಕಾರಣ ಕೃಷ್ಣ ಅಂತ ಕರೀತಾರೆ. ಹೌದೇನು? ನಿನ್ನ ನಿಮಿಟಾಶನಕ್ಕಾಗಿ ಬಂದಿದ್ದೇನೆ. ಮದುವೆ ಮಂಟಪ ಇದು. ಎಲ್ಲರೂ ಸಡಗದಿರಬೇಕಾದಂತ ಎಲ್ಲರನ್ನು ಕೂಡ ರಾದಂತೆ ಬೀಸಿದವರು ನೀನು. ಬಿರುಗಾಳಿಯಂತೆ ಬೀಸಿ ಬಂದೆ. ಎಲ್ಲರನ್ನು ಧರೆಗೆರಗಿಸಿದೆ. ಅಹಂಕಾರದಲ್ಲಿ ಬರೀತಾ ಇದೆಯಲ್ಲ.
1: ನೀನು ಯಾರು?
0: ನಾನು ದ್ರೌಪದಿ.

0: ನನ್ನ ಐದು ಮಕ್ಕಳನ್ನ ಬಟ್ಟೆಯಲ್ಲಿ ಸಿಂಬೆ ಸುತ್ತಿ ನೀನು ಬಿಡಾರದಲ್ಲಿ ಬಿಟ್ಟು ಹೋದವಳು. ತಿರುಗಿ ಬಂದಾಗ ಮಕ್ಕಳಿಲ್ಲ, ಕತ್ತು ಕೊಯ್ಯಲ್ಪಟ್ಟಿತ್ತು, ರಕ್ತದ ಮಡದಲ್ಲಿ ಮಕ್ಕಳು ಬಿದ್ದಿದ್ರು. ಆ ದುಃಖ ತಾಳ್ಲಾರದೆ ನೀನು ಅಳ್ತಾ ಇದ್ದಿ, ಸಮಾಧಾನ ಪಡಿಸಿದವ ನೀನು. ಆ ಮಕ್ಕಳು ಬೆಳೆದು ಈಗ ದೊಡ್ಡವರಾಗಿ ಇರ್ತಿದ್ರೆ ನನ್ನ ಮಗ ಮನುಮತನ ಪ್ರಾಯಕ್ಕೆ ಸರಿಯಾಗಿರ್ತಿದ್ರು, ನಿನಗೆ ಮದುವೆ ಮಾಡು ಹೊಣೆಗಾರಿಕೆ ಇರ್ತಿತ್ತು. ಆದರೆ ತಂಗಿಗೆ ಭಾಗ್ಯ ಇಲ್ಲವಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ನಿನಗೆ ಈ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಮದುವೆ ಮಾಡಿಸಿದ ಅನುಭವ ನಿನಗೆ ಆಗಲಿ ಅಂತ ತುಂಬಾ ಪ್ರಯತ್ನ ಪಟ್ಟಿದ್ದಿ. ಒಂದು ದಿವಸದಲ್ಲಿ ಮದುವೆಗೆಲ್ಲ ನಿಶ್ಚಯ ಮಾಡಿದ್ದಿ, ಬಹಳ ಸಂತೋಷ ಆಯಿತು.
1: ನಿನ್ನ ಅನುಗ್ರಹ
0: ಮನ್ಮಥನಿಗೂ ರತಿಗೂ ಮದುವೆಯಾಗುವುದು ಅಂತ ನಿಶ್ಚಯ ಆಗಿದೆ. ಪಟ್ಟಿದ ಬಾಸಿಂಗ ಸರಿಯಾದ ಮುಹೂರ್ತದಲ್ಲಿ ಮದುವೆ ನಡೆದು ಹೋಗಬೇಕು ಅಲ್ವಾ? ಎಲ್ಲ ನಿನ್ನ ಸಹಾಯದಿಂದ ಸಾಧ್ಯವಾಯಿತು ತಂಗಿ. ಲಜಂಡಿಕೆ ಆಗಿದ್ದು ಸಂಹಾರ ಮಾಡಿದ್ದಿ, ಅವನು ಇಲ್ಲೇ ಒಂದಲ್ಲ ನಾಲ್ಕು ನಾಲ್ಕು ಜನ್ಮದಲ್ಲಿಯೂ ನಿನ್ನನ್ನು ಕಾಡುತ್ತೇನೆ, ಜನ್ಮ ಜನ್ಮಾಂತರದ ಶತ್ರು ನಿನಗೆ ನಾನು ಅಂತ ಹೇಳಿದ್ದಾನೆ.
1: ಸರಿ,
0: ಈಗ ಸತ್ತಿದ್ದಾನೆ, ಅಲ್ಲಿಗೆ ನಾಲ್ಕು ಜನ್ಮಗಳು ಕಳೆದು ಹೋದವು. ಚತುರ್ಜನ್ಮ ಅನ್ನುವಂತ ಈ ಕತೆ ಇಲ್ಲಿಗೆ ರತಿ ಕಲ್ಯಾಣದ ಮಂಗಲ ಮುಹೂರ್ತದೊಂದಿಗೆ ನಡೆದು ಹೋದದ್ದು ನಮಗೆಲ್ಲ ಸಂತೋಷವನ್ನು ಉಂಟು ಮಾಡಿದೆ. ಕತೆಗೆ ಮಂಗಳ ಹಾಡಲಿಕ್ಕೆ ಸಜ್ಜನ ಬಂಧುಗಳ ನಿಮ್ಮ ಅಪ್ಪಣೆಯನ್ನು ಕೇಳ್ತೇವೆ. ಭದ್ರ

தரகிடத்தோம் தரகிடத்தோம் தரகிடத்தோம்

I'm not going to be able to do it.

come on, you'll be come on.

I'm gonna go to the hospital.

ನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡರ ಕೂಪ ನೆನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡರ ಕೂಪ ವಿಷಯ ತೆರಿಂದ ಮಲ್ಪಡ ಪಾಪ ವಿಷಯ ತೆರಿಂದ ವಿಧಿ ಕೊರು ನಿಕ್ಷಾಪ ವಿಧಿ ಕೊರು ನಿಕ್ಷಾಪ ಕಣ್ಣು ಕಟ್ಟದ ಕತೆ ಈ ಕಟ್ಟಡ ನಡತಿ ಕತೆ ಮಸಕುದು ಬುಡಡ ನಿನ್ನೆತಿನವೆನು ನಡಪದೆ ಪಂಡ ಎನ್ನ ಎದುರವು ಮಾತಲ ದಂಡ ಕಣ್ಣು ಕಟ್ಟದ ಕತೆ ಈ ಕಟ್ಟಡ

0: सुन पूजर निमिषा कण कट
1: रेडियो सारंग 107.8 FM

0: Sarang 107.8 FM.
1: ವಸಂತ ಕಾಲ ಬಂದಾಗ ಮಾವು ಚಿಗುರಲೇ ಬೇಕು, ಕೋಗಿಲೆ ಹಾಡಲೇಬೇಕು, ಕಂಕಣ ಕೂಡಿ ಬಂದಾಗ ಮದುವೆ ಆಗಲೇಬೇಕು, ಮಂಗಳವಾದ್ಯ ಮೊಳಗಲೇಬೇಕು.

Radio Sarang 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಾಂಗ ನಿಮಗಾಗಿ ಪ್ರಸ್ತುತ ಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಜೀವನ 107.8 FM ಇದರ ವಾರ ಭಾವ ಲಹರಿ
2: ರೇಡಿಯೋ ಸಾರಂಗಳ ತಿರು ಪ್ರಸಾರ ಕಲಕ್ಕೆಲ್ಲರೆ ಇತ್ತೆ ಪತ್ತಿಲು ಮುಚ್ಚಿ ಅಂಚನೆ ಒರಿಯೊರಿಯೊರಿ ಈ ತುಳು ಸಿನಿಮಾದ ಪದ ಪಲ್ಲೆ ನಿಲ್ಲಿಯನ್ನು

Yeah, yeah, yeah.

ಈತನೇಟ ಕೆಲವು ತುಳು ಪದಕುಲಿನ ಕೇನೊಂದು ಬತ್ತಾರೆ ಇಡಗ ಇನ್ನಿತ ತುಳು ಪ್ರಸಾರ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.